ರಾಮನೇಕೆಷ್ಟು ಮಧುರ, ರಾಮನ ಮುಖಮಂಡಲವೇಕಿನಿತು ಮಧುರ, ರಾಮನ ನೋಟವೇಕಿಂತು ಮಧುರ, ರಾಮನ ಮಾತೇಕೆ ಈ ಪರಿ ಮಧುರ. ಏಕೆಂದರೆ ಮಧುರವೇ ಆತನ ಮೂಲದ್ರವ್ಯ. ಮಧುರ ಮಧುರವಾದ ಪಾಯಸದಿಂದ ಹುಟ್ಟಿ ಬಂದ ಮಹಾಪುರುಷ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಆತನ ಮಾಧುರ್ಯವನ್ನು ವರ್ಣನೆ ಮಾಡಿ ಮುಗಿಯಬಹುದೇ? ವರ್ಣನೆಗೆಟುಕುವುದೇ ಆತನ ಮಾಧುರ್ಯ? ರಾಗಕ್ಕೆಟುಕಬಹುದು.

ಆಳ್ವಿಕೆಯಲ್ಲಿ ಸುಖವಿದೆ. ಸಂದೇಹವಿದ್ದರೆ ಶಬರಿಯನ್ನು ಕೇಳಿ, ಅದೆಂಥ ಪ್ರತೀಕ್ಷೆ ಶಬರಿಯದ್ದು. ಕ್ಷಣ ಕ್ಷಣ, ಗಂಟೆ ಗಂಟೆ, ದಿನ ದಿನ, ತಿಂಗಳು ತಿಂಗಳು, ವರ್ಷ ವರ್ಷಗಳು ಉರುಳಿದವು. ಕಾಲಚಕ್ರವೇ ಉರುಳಿತು ಶಬರಿಯ ಪ್ರತೀಕ್ಷೆಯಲ್ಲಿ. ಜಗತ್ತೇ ಬದಲಾಯಿತು, ಆದರೆ ಶಬರಿ ಬದಲಾಗಲಿಲ್ಲ. ತನ್ನ ಮನಸ್ಸಿನ ಮೂಲೆ ಮೂಲೆಯಲ್ಲಿ, ಮೈಯ ಕಣಕಣದಲ್ಲಿ ರಾಮನನ್ನೇ ತುಂಬಿಕೊಂಡು ಕಾದಳು ಶಬರಿ, ಕಾದಿರುವಳು ಶಬರಿ ರಾಮ ಬರುವನೆಂದು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸತಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಜೂನ್ 6 ಶನಿವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ ಉತ್ತರಾಯಣ ಋತು. ಯೋಗ ಐಂದ್ರ, ಕರಣ ಗರಜ, ಸೌರ ವೃಷಭ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಗಳ ಕುರಿತು ವಿಶೇಷ ಮಾಹಿತಿಯನ್ನು ನೀಡಲಿದ್ದಾರೆ ಚೇತನ್ ಸಿ ರಾಯನಳ್ಳಿರವರು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣಾ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ ಮತ್ತು ವಿಜಯ ಎಸ್ಎಚ್ ಶಿವಮೊಗ್ಗ ಇವರಿಂದ ಸುಲಭವಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕೇಳಬಹುದು. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರವರು. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು. ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00ರಿಂದ ಬೆಳಗ್ಗೆ 6:00ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಹೊರಗೆ ಸೂರ್ಯನ ಕಿರಣಗಳು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಲ್ವಾ? ಈ ಸುಂದರವಾದ ಬೆಳಗಿನ ಹೊತ್ತಿನಲ್ಲಿ ಚಹಾದ ಪ್ರತಿ ಸಿಪ್ ಜೊತೆಗೆ ನಿಮ್ಮ ಮನಸ್ಸಿಗೆ ಒಂದೊಳ್ಳೆ ಯೋಚನೆ ಕೊಡೋಣ ಅಂತ ಇವತ್ತು ಒಂದು ಸೂಪರ್ ಮಾತನ್ನ ತಂದಿದ್ದೀನಿ. ಏನ್ ಗೊತ್ತಾ, ಜೀವನ ಅಂತಂದ್ರೆ ಬರೀ ವಯಸ್ಸಾಗೋದು ಅಷ್ಟೇ ಅಲ್ಲ ಸ್ನೇಹಿತರೆ, ಪ್ರತಿ ದಿನವೂ ನಮ್ಗೆ ಸ್ವಲ್ಪ ಹೆಚ್ಚು ಅರಿವಾಗುವುದು ಅಂತ ಅರ್ಥ. ಯೋಚನೆ ಮಾಡಿ ಸ್ನೇಹಿತರೆ, ಕ್ಯಾಲೆಂಡರ್ನಲ್ಲಿ ದಿನಗಳು ಉರುಳ್ತಾ ಹೋಗುತ್ತೆ, ವರ್ಷಗಳು ಹೆಚ್ಚಾಗ್ತಾ ಹೋಗುತ್ತೆ, ನಮ್ಮ ಏಜು ಕೂಡ ಅಷ್ಟೇ ಬೆಳೀತಾ ಹೋಗುತ್ತೆ. ಆದ್ರೆ ನಾವು ದಿನನಿತ್ಯ ಕಲಿಯೋ ಪಾಠಗಳು, ನಮ್ಗೆ ಸಿಗೋ ಅನುಭವಗಳು ಹೆಚ್ಚಾದ್ರೆ ನಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ ಅಲ್ವಾ? ಹೌದು,

ಅಲ್ವಾ? ಎಸ್, ನಾವು ಸೋಲ್ಬಹುದು, ಗೆಲ್ಬಹುದು, ಆದ್ರೆ ಪ್ರತಿ ಅನುಭವವು ನಮ್ಮನ್ನ ನೆನ್ನೆಗಿಂತ ಇವತ್ತು ಬೆಟರ್ ಮನುಷ್ಯನನ್ನಾಗಿ ಮಾಡುತ್ತೆ. ಅದಕ್ಕೆ ಹೇಳೋದು, ವಯಸ್ಸಾಗೋದನ್ನ ನೋಡಿ ಬೇಜಾರ್ ಮಾಡ್ಕೊಳ್ಬೇಡಿ, ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆಯನ್ನ ನೋಡಿ ಖುಷಿ ಪಡಿ. ಸೊ ಇವತ್ತಿನ ದಿನ ನಿಮಗೊಂದು ಸೂಪರ್ ಅನುಭವ ಕೊಡಲಿ, ನಿಮ್ಮ ವ್ಯಕ್ತಿತ್ವ ಮತ್ತಷ್ಟು ಬೆಳಗಲಿ ಅಂತ ಹಾರೈಸುತ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ಮತ್ತೊಂದು ಪಾಸಿಟಿವ್ ಎನರ್ಜಿ ಕೊಡೋದಕ್ಕೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ಇವತ್ತು ನಾವು ಕಲಿಬೇಕಾದ ಮುಖ್ಯ ಪಾಠ ಅಂತಾನೆ ಅನ್ಕೊಳ್ಳಿ, ಇನ್ನೊಬ್ಬರನ್ನ ಅಳಿಯೋದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ಅಂದ್ರೆ ಇನ್ನೊಬ್ಬರನ್ನ ಟೀಕ್ಸೋದಾಗ್ಲಿ, ತೀರ್ಪು ಕೊಡೋದಾಗ್ಲಿ, ಅಥವಾ ಮಾಪನ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸಾಮರ್ಥ್ಯ, ನಿಮ್ಮ ದೌರ್ಬಲ್ಯ ಮತ್ತು ನಿಮ್ಮ ಮನಸ್ಸಿನ ಬಗ್ಗೆ ನಿಮಗೆ ಎಷ್ಟು ಗೊತ್ತಿರುತ್ತೆ

ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ನೀತಿ ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೂರಲ್ಲಿ ಒಬ್ಬ ಗುರು ಮತ್ತು ಅವರ 4 ಜನ ಶಿಷ್ಯರು ಇರ್ತಾರೆ. ಈ ಶಿಷ್ಯರೆಲ್ಲ ತಾವು ಬಹಳ ಬುದ್ಧಿವಂತರು, ಜ್ಞಾನಿಗಳು ಅಂತ ತಿಳ್ಕೊಂಡಿರ್ತಾರೆ ಮತ್ತು ಉಳಿದ ಶಿಷ್ಯರನ್ನೆಲ್ಲ ಸದಾ ಮಾಪನ ಮಾಡ್ತಾ ಇರ್ತಾರೆ. ಒಂದು ದಿನ ಗುರುಗಳು ಎಲ್ಲರನ್ನು ಕರೆದು, ನಾಳೆ ಬೆಳಗ್ಗೆ ನೀವು 4 ಜನರು ಬೇರೆ ಬೇರೆ ದಾರಿಯಲ್ಲಿ ಊರಿನಿಂದ ಹೊರಗೆ ಹೋಗಿ, ಸಂಜೆ ಹಿಂತಿರುಗುವಾಗ ನೀವು ಯಾರನ್ನೂ ಮಾತನಾಡಿಸಬಾರದು, ಯಾರನ್ನೂ ಅಳೆಯಬಾರದು, ಯಾರ ಬಗ್ಗೆಯೂ ಕೂಡ ಅಭಿಪ್ರಾಯ ರೂಪಿಸಬಾರದು. ಅಕಸ್ಮಾತ್ ಯಾರನ್ನಾದರೂ ನೀವು ಆ ರೀತಿ ಮಾಪನ ಮಾಡಿದರೆ ನನ್ನ ಬಳಿ ಬರುವ ಮುಂಚೆ ನೀವೇ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ನಿಮ್ಮ ಮಾಪನ ಮಾಡಿಕೊಳ್ಳಬೇಕು ಅಂತ ಗುರುಗಳು ಶಿಷ್ಯರಿಗೆ ಹೇಳ್ತಾರೆ. ಇದಕ್ಕೆ ಶಿಷ್ಯರೆಲ್ಲ ಒಪ್ಕೊಂಡು ಹೊರಡ್ತಾರೆ. ಆಗ ಮೊದಲನೆಯ ಶಿಷ್ಯ ಹೋಗುವಾಗ ದಾರಿಯಲ್ಲಿ ಒಬ್ಬನು ಜೋರಾಗಿ ನಗುತ್ತಾ ವಿಚಿತ್ರವಾಗಿ ಕುಣಿತಾ ಇದ್ದ. ಇದನ್ನ ನೋಡಿದ ಶಿಷ್ಯ ತಕ್ಷಣ ಮನಸ್ಸಿನಲ್ಲಿ ಅಂದ್ಕೊಂಡ, ಛೇ, ಇವನೆಂತ ಹುಚ್ಚ, ಬುದ್ಧಿ ಇಲ್ಲದವನು. ಆದರೆ ಗುರುಗಳ ಮಾತು ನೆನಪಾಗಿ ಅವನು ಆ ಕಲ್ಲಿನ ಮೇಲೆ ಕೂತ್ಕೊಂಡು ತನ್ನನ್ನು ತಾನೇ ಕೇಳ್ಕೊಂಡ, ನನಗೆ ಯಾಕೆ ಇವನ ನಡತೆ ವಿಚಿತ್ರ ಅನ್ಸಿತು? ನಾನು ಇವನ ನಗುವನ್ನ ಯಾಕೆ ಸ್ವೀಕರಿಸಲು ತಯಾರಿಲ್ಲ? ಬಹುಶಃ ನನ್ನ ಮನಸ್ಸು ಇನ್ನೂ ಸಂಪೂರ್ಣವಾಗಿ ಶಾಂತವಾಗಿಲ್ಲ, ಅದಕ್ಕೆ ನಾನು ಬೇರೆಯವರ ಖುಷಿಯನ್ನ ಸಹಿಸಲಾಗುತ್ತಿಲ್ಲವೇ ಅಂತ ಶಿಷ್ಯ ಅನ್ಕೊಳ್ತಾನೆ. ಹಾಗೆ ಎರಡನೇ ಶಿಷ್ಯ ಹೋಗುವಾಗ ದಾರಿಯಲ್ಲಿ ಒಬ್ಬ ರೈತ ಮಣ್ಣಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಅಯ್ಯೋ, ಇವನಿಗೆ ಬೇರೆ ಕೆಲಸವೇ ಸಿಗ್ಲಿಲ್ಲವೇ, ಇವನು ಬರೀ ಮಣ್ಣಿನಲ್ಲೇ ದುಡಿಯುತ್ತಿದ್ದಾನಲ್ಲ ಎಂದು ಮಾಪನ ಮಾಡಿದ. ತಕ್ಷಣ ಅವನು ಸಹ ಆ ಕಲ್ಲಿನ ಮೇಲೆ ಕೂತ್ಕೊಂಡು, ನಾನು ಯಾಕೆ ದುಡಿಮೆಯನ್ನ ಹೀಗೆ ಅಳೆಯುತ್ತಿದ್ದೇನೆ? ನಾನು ಬೆವರು ಸುರಿಸಲು ತಯಾರಿಲ್ಲವೇ? ನನ್ನ ಕೆಲಸ ಇವನ ಕೆಲಸಕ್ಕಿಂತ ಶ್ರೇಷ್ಠ ಅಂತ ನಾನು ಯಾಕೆ ಅಂದ್ಕೊಂಡೆ ಅಂತ ಎರಡನೇ ಶಿಷ್ಯ ಮನಸ್ಸಲ್ಲಿ ಅನ್ಕೊಳ್ತಾನೆ. ಸಂಜೆ 4 ಜನ ಶಿಷ್ಯರು ಹಿಂದಿರುಗಿದರು. ಆಗ ಗುರುಗಳು, ಹೇಗಿತ್ತು ನಿಮ್ಮ ದಿನ? ನಗುತ್ತಾ ಕೇಳಿದರು. ಆಗ ಶಿಷ್ಯರು ಹೇಳ್ತಾರೆ, ಗುರುಗಳೇ, ನಾವು ಬೇರೆಯವರನ್ನ ಮಾಪನ ಮಾಡೋದಕ್ಕೆ ಹೋದಾಗ್ಲೆಲ್ಲ ಕೊನೆಗೆ ನಮ್ಮನ್ನ ನಾವೇ ಪರೀಕ್ಷಿಸಿಕೊಳ್ಳಬೇಕಾಯಿತು. ಗುರುಗಳೇ, ನಾವು ಬೇರೆಯವರಲ್ಲಿ ಕಂಡ ದೋಷಗಳು ವಾಸ್ತವವಾಗಿ ನಮ್ಮೊಳಗಿನ ದೋಷಗಳೇ ಆಗಿದ್ದವು ಅಂತ ಶಿಷ್ಯರು ಹೇಳ್ತಾರೆ. ಸೋ ಸ್ನೇಹಿತರೆ, ಇವತ್ತಿನ ಪಾಠ ಇದು. ಏನಪ್ಪ ಅಂತಂದ್ರೆ, ಯಾರಾದರೂ ತಪ್ಪು ಮಾಡಿದಾಗ, ನಮ್ಮ ಮನಸ್ಸಿಗೆ ಬೇಜಾರಾದಾಗ ಅಥವಾ ಕೋಪ ಬಂದಾಗ ಇನ್ನೊಬ್ಬರ ಕಡೆ ಬೊಟ್ಟು ಮಾಡೋದಕ್ಕಿಂತ ಮುಂಚೆ ಒಂದು ಕ್ಷಣ ನಿಲ್ಲಿ, ನಿಮ್ಮೊಳಗೆ ಇಣುಕಿ ನೋಡಿ. ನಾವು ಯಾರನ್ನ ಟೀಕಿಸ್ತಿದ್ದೇವೋ ಆ ಗುಣಕ್ಕೆ ಸಂಬಂಧಿಸಿದ ಏನೋ ಒಂದು ಅಪೂರ್ಣತೆ ನಮ್ಮಲ್ಲಿ ಇರುತ್ತೆ. ನೀವು ಇನ್ನೊಬ್ಬರನ್ನ ತಪ್ಪು ಅಂತ ಮಾಪನ ಮಾಡುವಾಗ ವಾಸ್ತವವಾಗಿ ನಿಮ್ಮದ್ದೇ ಮೌಲ್ಯಗಳು, ನಿಮ್ಮದ್ದೇ ಕಲ್ಪನೆಗಳು ಮತ್ತು ನಿಮ್ಮದ್ದೇ ಗೊಂದಲಗಳ ಬಗ್ಗೆ ಆಚೆ ತೋರಿಸುತ್ತೆ ಅಷ್ಟೆ. ಸೋ ಸ್ನೇಹಿತರೆ, ಬೆಳಗ್ಗಿನ ಈ ಹೊಸ ದಿನದಲ್ಲಿ ಒಂದು ಪ್ರತಿಜ್ಞೆ ಮಾಡೋಣ. ಇವತ್ತಿನಿಂದ ನಾವು ಯಾರನ್ನು ಮಾಪನ ಮಾಡೋದಿಲ್ಲ, ಬದಲಿಗೆ ನಮ್ಮನ್ನ ನಾವು ತಿಳಿದುಕೊಳ್ಳಲು ಒಂದು ಹೆಜ್ಜೆ ಇಡಬೇಕು. ನಮ್ಮನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಂಡರೆ ಈ ಜಗತ್ತು ತಾನಾಗಿಯೇ ನಮಗೆ ಸುಂದರವಾಗಿ ಕಾಣಿಸುತ್ತೆ. ಏನಂತೀರಾ? ಸೋ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡು ಖುಷಿಯಾಗಿರಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಬೆಳಗ್ಬೆಳಗ್ಗೆ ನಿಮ್ಮ ಮನಸ್ಸಿಗೊಂದು ಹೊಸ ಶಕ್ತಿ, ಹೊಸ ಭರವಸೆ ತುಂಬೋದಕ್ಕೆ ಇವತ್ತು ನಾನು ನಿಮ್ ಜೊತೆಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಸ್ನೇಹಿತರೆ. ಇದು ಯಾರದ್ದೋ ಕತೆ ಅಲ್ಲ, ಬದಲಾಗಿ ನಮ್ಮೆಲ್ಲರ ಜೀವನಕ್ಕೆ ಸಂಬಂಧಿಸಿದ ಕತೆ. ಒಬ್ಬ ಕ್ರೀಡಾಪಟುವಿದ್ದ. ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆಲ್ಲೋದು ಅವನ ಜೀವನದ ಏಕೈಕ ಗುರಿಯಾಗಿತ್ತು. ಪ್ರತಿದಿನ ವರ್ಷಗಟ್ಟಲೆ ಅವನು ಅಭ್ಯಾಸ ಮಾಡ್ತಾ ಇದ್ದ. ಒಂದು ದಿನ ಪ್ರಮುಖ ಸ್ಪರ್ಧೆಗಿಂತ ಮುಂಚೆ ಅಭ್ಯಾಸ ಮಾಡುವಾಗ ಅವನ ಕಾಲಿಗೆ ದೊಡ್ಡ ಪೆಟ್ಟಾಯಿತು. ಆಗ ಡಾಕ್ಟರ್, ನೀವು ಇನ್ಮುಂದೆ ಓಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಆ ಕ್ರೀಡಾಪಟು ಅವನ ಕನಸು ಅಲ್ಲಿಗೆ ಮುಗ್ದೋಯ್ತು ಅಂತ ಅನ್ಕೊಳ್ತಾನೆ. ಆದ್ರೆ ಸ್ನೇಹಿತರೆ, ಅವನು ಸುಮ್ನೆ ಕೂರ್ಲಿಲ್ಲ. ಅವನು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾಗ ಕಣ್ಮುಚ್ಚಿ ಒಂದು ವಿಷಯವನ್ನ ನೆನ್ಪ್ ಮಾಡ್ಕೊಳ್ತಾನೆ. ಕ್ರೀಡಾಂಗಣದಲ್ಲಿ ಪ್ರತಿದಿನ ಅವನು ಎದುರಿಸ್ತಾ ಇದ್ದ ನೋವು, ಪ್ರತಿ ಬೆಳಗಿನ ಜಾವದ ಚಳಿ, ಮಳೆಯಲ್ಲೂ ಕೂಡ ಅವನು ತೆಗೆದ ಪ್ರತಿ ಹೆಜ್ಜೆ, ಅವೆಲ್ಲವೂ ಕೂಡ ಅವನು ನಡೆದು ಬಂದ ದಾರಿಯ ಗುರುತುಗಳಾಗಿದ್ವು. ಆಗ ಅವನು ಯೋಚನೆ ಮಾಡ್ತಾನೆ, ಇಷ್ಟು ಕಷ್ಟದಿಂದ ನಾನು ಇಲ್ಲಿವರೆಗೆ ಬಂದಿದ್ದೀನಿ, ಈಗ ಈ ಸಣ್ಣ ಪೆಟ್ಟಿಗೆ ಸೋಲೋದಕ್ಕೆ ಆಗುತ್ತಾ? ಖಂಡಿತ ಇಲ್ಲ. ಡಾಕ್ಟರ್ನ ಮಾತುಗಳನ್ನ ಮೀರಿ ಅವನು ಚಿಕಿತ್ಸೆ ಶುರು ಮಾಡ್ಕೊಳ್ತಾನೆ. ಅವನು ತನ್ನ ಹಿಂದಿನ ಅಭ್ಯಾಸದ ನೆನಪುಗಳನ್ನೇ ಪ್ರೇರಣೆಯಾಗಿಸಿಕೊಂಡು ಹಿಂದೆ ತಾನು ಓಡಿದ ಕಷ್ಟದ ಟ್ರ್ಯಾಕ್ಗಳನ್ನೇ ಇನ್ಸ್ಪಿರೇಷನ್ ಸ್ಟೋರಿಯಾಗಿ ಮನಸ್ಸಿನಲ್ಲಿ ಓಡಿಸಿದ. ಕೊನೆಗೆ ಅವನು ಮತ್ತೆ ಟ್ರ್ಯಾಕಿಗೆ ಮರಳಿದ. ಸ್ನೇಹಿತರೆ, ಸಂಪೂರ್ಣವಾಗಿ ಗುಣಮುಖವಾಗದೇ ಇದ್ರೂ ತನ್ನೆಲ್ಲಾ ಶಕ್ತಿ ಬಳಸಿ ಓಡಿ ಬಹುದೊಡ್ಡ ಪಂದ್ಯದಲ್ಲಿ ಚಿನ್ನ ಗೆಲ್ಲದೇ ಇದ್ರೂ ಒಂದು ಪ್ರಮುಖ ಸ್ಥಾನ ಗಳಿಸಿದ ಸ್ನೇಹಿತರೆ. ಸೊ ಈ ಕಥೆಯ ಅರ್ಥ ಇಷ್ಟೇ ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಸೋಲು, ವೈಫಲ್ಯ, ಕಷ್ಟಗಳು ಬರ್ತಾನೆ ಇರುತ್ತವೆ. ಎಷ್ಟೋ ಸಲ ಮುಂದೆ ಹೋಗೋದಕ್ಕೆ ಧೈರ್ಯ ಇರೋದಿಲ್ಲ, ಆದ್ರೆ ಆದಾಗ್ಲೆಲ್ಲ ಒಂದು ಕ್ಷಣ ನಿಂತು ಹಿಂದಿರುಗಿ ನೋಡಿ. ನೀವು ಎದುರಿಸಿದ ಪ್ರತಿ ಸಮಸ್ಯೆ, ನೀವು ದಾಟಿ ಬಂದಂತಹ ಪ್ರತಿ ಕಷ್ಟದ ದಿನ, ಅದೇ ನಿಮ್ಮ ನಡೆದು ಬಂದ ದಾರಿಯಾಗಿರುತ್ತೆ. ಅದು ಸುಲಭದ ದಾರಿ ಆಗಿರ್ಲಿಲ್ಲ ಅಂತ ಗೊತ್ತು, ಆದ್ರೆ ನೀವು ಅಲ್ಲಿಂದಲೇ ಪಾಠ ಕಲ್ತಿದ್ದೀರಿ ಅಲ್ವಾ? ಆ ಹೋರಾಟಗಳೇ ಇವತ್ತು ನಿಮಗೆ ಹೊಸ ಶಕ್ತಿ ತುಂಬಬೇಕು. ಆ ದಾರಿ ಏನಾದ್ರೂ ನೀವು ಮರ್ತು ಹೋದ್ರೆ ನಿಮ್ಮ ಹೋರಾಟ ವ್ಯರ್ಥವಾಗುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ಬೆಳಗಿನಿಂದಲೇ ನೀವು ಯಾವುದೇ ಸವಾಲನ್ನ ಎದುರಿಸೋದಕ್ಕೆ ಸಿದ್ಧರಾಗಿರಿ. ಯಾಕಂದ್ರೆ ನೀವಿರುವ ಈ ಹಂತಕ್ಕೆ ಬರೋದಕ್ಕೆ ನೀವು ಈಗಾಗಲೇ ಸಾಕಷ್ಟು ಸವಾಲುಗಳನ್ನ ದಾಟಿ ಬಂದಿರ್ತೀರ. ನಿಮ್ಮ ನಡೆದು ಬಂದ ದಾರಿ ನಿಮಗೆ ಯಾವತ್ತೂ ಪ್ರೇರಣೆಯಾಗಲಿ. ಲೈಫು ಹಾಗೇ ಇದೆ, ಸೂಪರ್ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 6. ಕ್ಯಾಲೆಂಡರ್ನಲ್ಲಿ ಪ್ರತಿ ದಿನಕ್ಕೂ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ ಅಲ್ವಾ? ಹಾಗೆ ಇವತ್ತಿನ ದಿನ ಕೂಡ ತುಂಬಾನೇ ಸ್ಪೆಷಲ್. ಯಾಕೆ ಅಂತಂದ್ರೆ ಇವತ್ತು ನ್ಯಾಷನಲ್ ಐ ವೇರ್ ಡೇ, ಅಂದ್ರೆ ನಮ್ಮ ಕಣ್ಣಿನ ಕನ್ನಡಕಗಳ ದಿನ. ಇದೇನ್ರಿ ಶ್ವೇತಾ, ಕನ್ನಡಕಕ್ಕೂ ಒಂದು ದಿನಾನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇದೆ ಸ್ನೇಹಿತರೆ. ಇದನ್ನ ಯಾಕೆ ಆಚರಿಸ್ತಾರೆ, ಇದರ ಹಿಂದಿರೋ ಅಸಲಿ ಕಥೆ ಏನು ಅಂತ ನಮ್ಮ ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಚುಟುಕಾಗಿ ಹೇಳ್ತೀನಿ ಕೇಳಿ. ಯಾಕೆ ಈ ದಿನವನ್ನ ನ್ಯಾಷನಲ್ ಐ ವೇರ್ ಡೇ, ಅಂದ್ರೆ ನಮ್ಮ ಕಣ್ಣಿನ ಕನ್ನಡಕಗಳ ದಿನ ಅಂತ ಯಾಕೆ ಆಚರಿಸ್ತಾರೆ, ಇದರ ಮಹತ್ವ ಏನು ಅಂತಂದ್ರೆ, ನಮ್ಮ ಇಡೀ ಪ್ರಪಂಚವನ್ನ ನಮಗೆ ತೋರಿಸೋ ಕಣ್ಣುಗಳನ್ನ ನಾವು ಎಷ್ಟು ಜೋಪಾನವಾಗಿ ನೋಡ್ಕೋಬೇಕಲ್ವಾ? ಈ ದಿನವನ್ನ ಆಚರಿಸೋ ಮುಖ್ಯ ಉದ್ದೇಶನೇ ಕಣ್ಣಿನ ರಕ್ಷಣೆ ಮತ್ತು ನಿಯಮಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳೋದನ್ನ ಜನರಿಗೆ ನೆನಪು ಮಾಡೋದಕ್ಕೆ. ಎಸ್, ಹೌದು ಸ್ನೇಹಿತರೆ, ಒಂದ್ ಕಾಲ ಇತ್ತು ಕನ್ನಡಕ ಹಾಕೊಂಡ್ರೆ ಸೋಡಾ ಬುಡ್ಡಿ, ಪುಸ್ತಕದ ಬದನೆಕಾಯಿ ಅಂತ ಕಿಚ್ಚಾಯಿಸ್ತಾ ಇದ್ರು. ಆದ್ರೆ ಇವತ್ತು ಹಾಗಿಲ್ಲ. ಇದು ನಮ್ಮ ದೃಷ್ಟಿ ದೋಷವನ್ನ ಸರಿಪಡಿಸೋ ಸೂಪರ್ ಹೀರೋ, ನಮಗೆ ಪ್ರಪಂಚವನ್ನ ಸ್ಪಷ್ಟವಾಗಿ ನೋಡೋದಕ್ಕೆ ಸಹಾಯ ಮಾಡೋ ಈ ಕನ್ನಡಕಗಳಿಗೆ ಥ್ಯಾಂಕ್ಸ್ ಹೇಳೋ ದಿನ ಇದು. ಸೊ ಇವತ್ತಿನ ದಿನದಲ್ಲಿ ಐ ವೇರ್ ಅನ್ನೋದು ಬರೀ ಸೈಟ್ ಕನ್ನಡಕ ಮಾತ್ರ ಅಲ್ಲ, ಬಿಸಿಲಿನಿಂದ ಕಣ್ಣು ಕಾಪಾಡೋ ಸ್ಟೈಲಿಶ್ ಸನ್ ಗ್ಲಾಸಸ್, ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋರಿಗಾಗಿ ಇರೋ ಬ್ಲೂ ಲೈಟ್ ಗ್ಲಾಸಸ್, ಹೀಗೆ ಪ್ರತಿಯೊಬ್ಬರ ಪರ್ಸನಾಲಿಟಿಯನ್ನ ಬಿಲ್ಡ್ ಮಾಡೋ ದೊಡ್ಡ ಫ್ಯಾಷನ್ ಸ್ಟೇಟ್ಮೆಂಟ್ ಆಗಿ ಇದು ಬದಲಾಗಿದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮೊಬೈಲ್ ಸ್ಕ್ರೀನ್, ಲ್ಯಾಪ್ಟಾಪ್ ಅಂತ ಕಣ್ಣಿಗೆ ಸಿಕ್ಕಾಪಟ್ಟೆ ಕೆಲಸ ಕೊಡ್ತಾ ಇರ್ತೀವಿ. ಹಾಗಾಗಿ ಈ ದಿನದ ನೆಪದಲ್ಲಾದ್ರೂ ವರ್ಷಕ್ಕೊಮ್ಮೆಯಾದ್ರೂ ಫ್ಯಾಮಿಲಿ ಸಮೇತ ಹೋಗಿ ಡಾಕ್ಟರ್ ಹತ್ರ ಕಣ್ಣನ್ನ ಟೆಸ್ಟ್ ಮಾಡಿಸ್ಕೊಳ್ಳಿ. ಬಿಸಿಲಿಗೆ ಹೋಗುವಾಗ ಯು ಫಿಲ್ಟರ್ ಇರೋ ಒಳ್ಳೆ ಸನ್ ಗ್ಲಾಸ್ ನ ಧರಿಸಿ. ನಿಮಗೇನಾದ್ರೂ ಡಾಕ್ಟರ್ ಕನ್ನಡಕ ಹಾಕೋಕೆ ಹೇಳಿದ್ರೆ ಯಾವುದೇ ಮುಜುಗರ ಇಲ್ಲದೆ ಸ್ಟೈಲ್ ಆಗಿ ಕನ್ನಡಕ ಧರಿಸಿ ಪ್ಲಾಂಟ್ ಮಾಡಿ ಅಂತಾನೆ ಹೇಳ್ಬೋದು. ಕಣ್ಣುಗಳು ಮನಸ್ಸಿನ ಕನ್ನಡಿ ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಪ್ರಕೃತಿಯನ್ನ ಸವಿಯೋ ಅದ್ಭುತ ಕಿಟಕಿ ಅಂತಾನೆ ಹೇಳ್ತೀನಿ. ಅದನ್ನ ಜೋಪಾನವಾಗಿ ಇಟ್ಕೊಳ್ಳೋಣ. ನಿಮ್ ಹತ್ರನೂ ಮಸ್ತ್ ಆಗಿರೋ ಕನ್ನಡಕ ಇದ್ರೆ ಇವತ್ತು ಅದನ್ನ ಹಾಕೊಂಡು ಒಂದು ಸೂಪರ್ ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ ಟ್ಯಾಗ್ ಮಾಡ್ಕೊಳ್ಳಿ. ಹ್ಯಾಶ್ ನ್ಯಾಷನಲ್ ಐ ವೇರ್ ಡೇ ಅಂತ ಹಾಕಿ ಸಂಭ್ರಮಿಸಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

0: ಎಲ್ಲರಿಗೂ ನಮಸ್ಕಾರ.
1: ಗಾಂಧಿ ಕಥನ ಮೂರು ಭಾಗ.
0: ಇಂಗ್ಲೆಂಡ್ನಲ್ಲಿ ಬ್ಯಾರಿಸ್ಟರ್ ಪದವಿ ಪಡ್ಕೊಂಡು ಒಂದಷ್ಟು ಜ್ಞಾನ ಎಲ್ಲ ಪಡ್ಕೊಂಡು ಗಾಂಧೀಜಿ ವಾಪಸ್ ಬರ್ತಾರೆ. ಅವರು ಬ್ಯಾರಿಸ್ಟರ್ ಆಗಿ ಹಿಂತಿರುಗಿದಾಗ ಕುಟುಂಬದವರೆಲ್ಲ ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಬಾಂಬೆಗೆ. ಆದರೆ ಅವರು ಇಳಿಯುವಾಗ ಅವರಿಗೊಂದು ತುಂಬ ನೋವಿನ ಸುದ್ದಿ ಸಿಗ್ತದೆ. ಅವರ ತಾಯಿ ತೀರಿ ಹೋಗಿರ್ತಾರೆ. ಅವರ ಓದಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಯಾರೂ ಅದನ್ನು ಅವರಿಗೆ ಹೇಳಿರೋದಿಲ್ಲ. ಅವರಿಗೆಷ್ಟು ದುಃಖ ಆಗಿರ್ತದೆ ಅಂತಂದರೆ ಅದನ್ನು ತಡ್ಕೊಳ್ಳಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಹಾಗೆ ಅವರು ಆ ಡಾಕ್ಟರ್ ಪ್ರಾಣಜೀವನ್ ಮೆಹ್ತಾ ಇದ್ದಾರಲ್ಲ, ಲಂಡನ್ನಲ್ಲಿ ಕೂಡ ಅವರಿಗೆ ಸಹಕರಿಸಿದ ವ್ಯಕ್ತಿ, ಆ ವ್ಯಕ್ತಿಯ ಮನೆಯಲ್ಲಿ ಸ್ವಲ್ಪ ದಿವಸ ಇದ್ದು ಸುಧಾರಿಸಿಕೊಂಡು ಮತ್ತು ಅವರಿಗೆ ಅಲ್ಲಿ ಇನ್ನೊಬ್ಬರು ಗುರುಗಳಿರ್ತಾರೆ, ರಾಯಚಂದ್ ಭಾಯಿ ಅಂತ. ಏನಾದರೂ ನೈತಿಕ ಬಿಕ್ಕಟ್ಟುಗಳು ಬಂದಾಗ, ಅವರಿಗೆ ಬೇಸರ ಆದಾಗ, ಅವ್ರಿಗೇನಾದರೂ ಗೊಂದಲಗಳಾದಾಗ ಅವರು ಈ ವ್ಯಕ್ತಿ ಹತ್ರ ಹೋಗುವುದು ಸಾಂತ್ವನಕ್ಕಾಗಿ ಮತ್ತು ಮಾರ್ಗದರ್ಶನಕ್ಕಾಗಿ. ಬಹಳ ಕಾಲ ಅವರನ್ನು ಒಡನಾಡಿಯಾಗಿ ಇಟ್ಕೊಂಡಿದ್ದವರು. ಹಾಗೆ ಅವರ ಹತ್ರನೂ ಕೂಡ ಮಾತುಕತೆ ಆಡ್ತಾರೆ. ಇದೆಲ್ಲ ಮುಗಿಸಿ ಅವರು ರಾಜಕೋಟೆಗೆ ತಲುಪ್ತಾರೆ. ರಾಜಕೋಟೆಯಲ್ಲಿ ಈಗ ಹರಿಲಾಲ್ನಿಗೆ ಸುಮಾರು 4 ವರ್ಷ ಆಗಿದೆ. ಬಂದಿದ್ದಾರೆ ಮತ್ತು ಫಾರಿನಿಂದ ವಾಪಸ್ ಬಂದವರು. ಮತ್ತು ಅಣ್ಣ ಲಕ್ಷ್ಮೀದಾಸನಿಗೆ ಒಂದು ಮನೆಯಲ್ಲೆಲ್ಲ ಒಂಥರ ಫಾರಿನ್ ಕಲ್ಚರ್ ಇರಬೇಕು ಅಂತ ಒಂದು ಆಸೆ, ಸ್ವಲ್ಪ ದುಂದು ವೆಚ್ಚ ಮಾಡುವ ಅಭ್ಯಾಸನೂ ಇತ್ತು. ಸೊ ಇವರು ಕೂಡ ಅಲ್ಲಿಂದ ಕೆಲವು ಕಲಿತದ್ದನ್ನೆಲ್ಲ ಇಲ್ಲಿ, ಅಂದರೆ ಅವರು ಪಕ್ವ ಆಗ್ತಾ ಇದ್ದಾರಷ್ಟೇ ಅಲ್ಲ, ಎಲ್ಲವನ್ನ ಬಿಟ್ಟಿಲ್ಲ, ಎಲ್ಲವನ್ನ ಇನ್ನೂ ಅಳವಡಿಸ್ಕೊಂಡಿಲ್ಲ, ಆ ಥರದ ಸ್ಥಿತಿಯಲ್ಲಿದ್ದರು. ಹಾಗೆ ಮನೆಯಲ್ಲೆಲ್ಲ ಹಾಗಿರುವುದೆಲ್ಲ ನಡೀತಾ ಇತ್ತು. ಮಾತ್ರ ಒಂದು ಕಾಣ್ತಿದ್ದದ್ದೇನು ಅಂತಂದರೆ ತುಂಬ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ಆದರೆ ಒಳಗಿಂದ ಅವರು ಇನ್ನ ಪಕ್ವ ಆಗಿರಲಿಲ್ಲ. ಅದು ತುಂಬ ಎದ್ದು ಕಾಣ್ತಾ ಇದ್ದದ್ದು ಕಸ್ತೂರ್ಬಾ ಜೊತೆಗಿನ ಸಂಬಂಧದಲ್ಲಿ. ಒಂದು ಅಧಿಕಾರ ಚಲಾಯಿಸೋದು ಅವರ ಪರವಾಗಿ, ಇವರೇ ನಿರ್ಧಾರ ತೆಕ್ಕೊಳ್ಳೋದು, ಇವರು ಹೇಳಿದಾಗೆ ಅವರು ಕೇಳಬೇಕು, ಮಾತು ಮಾತಿಗೆ ಜಗಳ, ಅವರೊಂದು ಸುಲಭದಲ್ಲಿ ಕೇಳ್ತಿರ್ಲಿಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೇಳೋ ಅಭ್ಯಾಸ ಅವರಿಗೂ ಇರಲಿಲ್ಲ. ಹಾಗೆ ಸಿಕ್ಕಾಪಟ್ಟೆ ಜಗಳಗಳಾಗ್ತಿತ್ತು. ಈ ಜಗಳದಿಂದಾಗಿಯೇ ಗಾಂಧೀಜಿಗೆ ಕಸ್ತೂರ್ಬಾಗೆ ಓದು ಬರಹ ಕಲಿಸಬೇಕು ಅಂತ ಆಸೆ ಇತ್ತು. ಆದರೆ ಈ ಜಗಳದಿಂದಾಗಿ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಒಮ್ಮೆ ಅಂತೂ ಜಗಳ ಜೋರಾಗಿ ಹೋಗು ನಿನ್ನ ಮನೆಗೆ ಅಂತೇಳಿ ತವರು ಮನೆಗೆ ಇವರು ಹೋಗಿ ಕೂತು, ಮತ್ತೆ ಅಲ್ಲಿ ತವರು ಮನೆಯಲ್ಲಿ ಗಂಡನನ್ನು ಬಿಟ್ಟು ಹೋದ ಹೆಂಡತಿಯನ್ನು ಎಷ್ಟು ಗೌರವಿಸ್ತಾರಲ್ಲ, ಅಲ್ಲಿ ಅವರು ಇವರು ಮಾತಾಡಿ ಬೇಸರಾಗಿ ಇವರಿಗೆ ಮತ್ತೆ ಬೇರೆ ಗತಿ ಇಲ್ಲದೆ ವಾಪಸ್ ಮನೆಗೆ ಬರ್ತಾರೆ. ಹಾಗೆಲ್ಲ ಆಗ್ತಾ ಇರ್ತದೆ. ಇದರ ಜೊತೆಗೆ ರಾಜಕೋಟೆಯಲ್ಲಿ ಅವರಿಗೆ ಕೆಲಸ ಸಿಗಲಿಲ್ಲ. ಮತ್ತೆ ಪ್ರಯತ್ನ ಪಟ್ಟರು, ಮುಂಬೈಗೆ ಹೋದರು, ಅಲ್ಲೇನಾದರೂ ಮಾಡುವ ಅಂಥೇಳಿ. ಅದೆಷ್ಟು ಅಧೈರ್ಯ ಇತ್ತು ಅಂತಂದರೆ ಕಕ್ಷಿದಾರರ ಪರವಾಗಿ ವಾದ ಮಂಡಿಸ್ಲಿಕ್ಕೆ ಆಗುವುದಿಲ್ಲ, ಹೆದರಿಕೆ ಆಗ್ತದೆ, ಕೋರ್ಟಲ್ಲಿ ಹೋಗಿ ನಿಂತು ಮಾತಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ತನಕ ಅಂತಂದರೆ ನಗೆಪಾಟ್ಲಾಗ್ತಿದ್ರು ಬೇರೆಯವರನ್ನು, ಬೇರೆಯವರು ಇವರನ್ನು ನಗುವ ಹಾಗೆ ಆಗ್ತಾ ಇತ್ತು. ಮತ್ತು ಇನ್ನೊಂದು ತೊಂದರೆ ಏನಾಗ್ತಿತ್ತು ಅಂತಂದರೆ ಇವರು ರೋಮನ್ ಕಾಯ್ದೆಗಳನ್ನು ಅಭ್ಯಾಸ ಮಾಡಿದರು, ಇವರಿಗೆ ಹಿಂದೂ ಕಾಯ್ದೆಗಳು ಹೆಚ್ಚು ಅಭ್ಯಾಸ ಆಗಲಿಲ್ಲ. ಸೋತು ಸುಣ್ಣ ಆಗಿಬಿಟ್ರು, ರಾಜಕೋಟೆಗೆ ವಾಪಸ್ ಬಂದರು. ಈ ನಿರುದ್ಯೋಗದ ಬವಣೆ, ಅವಮಾನ ಎಲ್ಲ ಒಂಥರ ಅವರನ್ನು ತುಂಬ ದುಗಡಕ್ಕೆ ಈಡು ಮಾಡಿತು, ತುಂಬ ಕಷ್ಟ ಆಯಿತು ಅವರಿಗೆ. ಅಣ್ಣನಿಗೂ ಸರಿಯಾಗಿ ಕೆಲಸ ಇರಲಿಲ್ಲ. ಆ ವಕೀಲ ವೃತ್ತಿಯೊಂದು ಇದ್ದದ್ದು ಕೂಡ ಅವರು ಎಂಥದೋ ಅವರ ಸಲಹೆಗಾರರಾಗಿದ್ದದ್ದು ರಾಜನಿಗೆ, ಅಲ್ಲಿ ಎಂಥದೋ ತಪ್ಪು ಸಲಹೆ ನೀಡಿದ್ರು ಅಂತ ಹೇಳಿ ಅವರನ್ನು ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ರು. ಈಗ ಕಂಪನಿಯ ಸರ್ಕಾರದ ಒಬ್ಬ ರಾಜಕೀಯ ಪ್ರತಿನಿಧಿಯೇ ಗಾಂಧಿಗೆ ಪರಿಚಯ ಇದೆ ಅಂಥೇಳಿ ಅಣ್ಣನಿಗೆ ಗೊತ್ತಿತ್ತು. ಸೊ ಅಣ್ಣ ಹೇಳ್ತಾರೆ, ಲಕ್ಷ್ಮೀದಾಸ್ ನೀನೊಮ್ಮೆ ಹೋಗಿ ಅವ್ರ ಹತ್ರ ಮಾತಾಡು, ನನ್ನ ಕೆಲಸ ಪುನಃ ಸಿಕ್ಕುತ್ತದ ಅಂತ ಒಂದು ಪ್ರಯತ್ನ ಮಾಡು ಅಂತ. ಇವರು ಗಾಂಧೀಜಿ ಬಹಳ ಕಷ್ಟಪಟ್ಟು ಅವನನ್ನು ಮೀಟ್ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಅವನು ಇವರನ್ನು ಒಂದು ಗಮನಿಸೋದೇ ಇಲ್ಲ, ಇವರ ಹತ್ರ ಸರಿಯಾಗಿ ಮಾತು ಕೂಡ ಆಡೋದಿಲ್ಲ. ಆದರೂ ಇವರು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾರೆ, ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಇಂಥ ಪರಿಸ್ಥಿತಿ ಇದೆ ಅಣ್ಣಂದೆಲ್ಲ ಹೇಳ್ತಾರೆ. ಇವರಿಗೆ ಹೋಗಲಿಕ್ಕೆ ನಿಜವಾಗ್ಲೂ ಮನಸ್ಸಿರಲಿಲ್ಲ, ಆದರೂ ಹೋಗ್ತಾರೆ. ಹೋದ ಮೇಲೆ ಅಷ್ಟು ಮಧ್ಯ ಇದು ಅವನಂತೂ ಮನವಿಯನ್ನು ತೀರಾ ತಿರಸ್ಕಾರವೇ ಮಾಡಿಬಿಡ್ತಾನೆ. ಎಲ್ಲಿ ತನಕ ಅಂತಂದರೆ ಕೊನೆಗೆ ಜವಾನನನ್ನು ಕರೆದು ಆಚೆಗೆ ನೂಕಿಸಿಬಿಡ್ತಾನೆ. ಅಷ್ಟು ಅವಮಾನ ಆಗ್ತದೆ ಇವರಿಗೆ, ಒಮ್ಮೆ ಮಾನನಷ್ಟ ಮೊಕದ್ದಮೆನೆ ಹಾಕಿಬಿಡುವ ಅಂತ ಅನ್ನಿಸ್ತದೆ. ಆದರೆ ಎಲ್ಲರೂ ಹೇಳ್ತಾರೆ ಅದೆಲ್ಲ ಏನು ಪ್ರಯೋಜನ ಇಲ್ಲ ಅಂತ. ಆದರೆ ಈ ಘಟನೆ ಅವ್ರಿಗೊಂಥರ ಆಳವಾಗಿ ಘಾಸಿ ಮಾಡುತ್ತದೆ ಮನಸ್ಸನ್ನು. ಏನೋ ಸರಿ ಇಲ್ಲ, ಇವರು ಯಾಕೆ ನಮ್ಮನ್ನು ಹೀಗೆ ಒಂದು ನೋಡ್ಕೊಳ್ತಾರೆ, ಮಾತಾಡಿಸ್ತಾರೆ ಬಿಳಿಯರು, ಇದೆಲ್ಲ ಒಂದು ಒಂದು ಒಂದು ರೀತಿಯಲ್ಲಿ ಇದು ಅವರ ಬದುಕಿನ ನಿರ್ಣಾಯಕ ಘಟನೆಯೂ ಹೌದು. ಈ ಒಂದು ಅವಮಾನ ಆಗಿತ್ತು. ಆಮೇಲೆ ಕೆಲಸದ ಹುಡುಕಾಟದಲ್ಲಿದ್ದರು. ಅಷ್ಟೊತ್ತಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಕೆಲಸ ಸಿಕ್ಕುವ ಸಾಧ್ಯತೆ ಕಾಣ್ತದೆ. ಪೋರಬಂದರ್ನಲ್ಲಿ ಒಬ್ಬ ಮುಸ್ಲಿಂ ವ್ಯಾಪಾರಿ ಇರ್ತಾರೆ, ಅವರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ವ್ಯಾಪಾರ ಸಂಸ್ಥೆಯ ಜೊತೆಗೆ ಅವರು ನಡೆಸ್ತಾ ಇರ್ತಾರೆ. ಅಲ್ಲಿ ಒಂದು ಮೊಕದ್ದಮೆ ಬಂದಿರ್ತದೆ, ಅದನ್ನು ನಿಭಾಯಿಸಲಿಕ್ಕೆ ಗುಜರಾತಿ ಬರುವವರು ಬೇಕಿರ್ತದೆ ಅವನಿಗೆ, ಅಂದರೆ ಅದು ಅನುವಾದ ಮಾಡಿಕೊಂಡು ಹೇಳಿಕೊಂಡು ವಿವರಿಸ ಎಲ್ಲ ಮಾಡಲಿಕ್ಕೆ. ಹಾಗೆ 2 ವರ್ಷಗಳ ಕಾಲ ಕೆಲಸ ಇಲ್ಲದೆ ಒದ್ದಾಡಿದ್ರಲ್ಲ ಗಾಂಧೀಜಿ, ಸರಿ ಇದೊಂದು ಕೆಲಸ ಸಿಕ್ಕಿತಲ್ಲ, ಮತ್ತು ಇನ್ನೊಂದು ಊರು ನೋಡುವ ಆಸೆ ಕೂಡ ಕುತೂಹಲ ಕೂಡ ಸಾಕಷ್ಟು ಇತ್ತು. ಇಷ್ಟೊತ್ತಿಗೆ 2ನೇ ಮಗ ಕೂಡ ಹುಟ್ಟಿದ್ದ, ಮಣಿಲಾಲ ಅಂತ ಅವನಿಗೆ ಹೆಸರು ಕೊಟ್ಟರು. ದಕ್ಷಿಣ ಆಫ್ರಿಕಾಕ್ಕೆ ಹೊರಡುವಾಗ ಆ ದಿವಸ ಅವರಿಗೆ ಅದರಲ್ಲಿ ಜಾಗ ಕೂಡ ಸಿಗಲಿಲ್ಲ, ಬರಲಿಕ್ಕಾಗೋದಿಲ್ಲ ಅಂತ ಹೇಳಿದರು. ಆದರೆ ಇವರು ಕಫ್ತಾನನ ಬಳಿ ಹೋಗಿ ವಿನಂತಿ ಮಾಡಿಕೊಂಡು, ನಿನ್ನ ರೂಮ್ನಲ್ಲಾದರೂ ನನಗೆ ಒಂದು ಸ್ವಲ್ಪ ಜಾಗ ಕೊಡು, ನನಗೀಗ ಹೋಗಲೇಬೇಕು ಅಂತ, ಅಷ್ಟು ಕಷ್ಟ ಅನುಭವಿಸಿದ್ರಲ್ಲ. ಹಾಗೆ 1893ಕ್ಕೆ ಡರ್ಬಾನ್ಗೆ ಹೋಗ್ತಾರೆ. ಈ ಪ್ರಯಾಣದ ಸಂದರ್ಭದಲ್ಲಿ ಕೂಡ ಹಡಗು ಕೆಲವು ಬಂದರುಗಳಲ್ಲಿ ನಿಂತಾಗ ಅಲ್ಲಿ ವೇಷವಾಟಿಕೆಗೆಲ್ಲ ಹೋಗುವುದು ಎಲ್ಲ ಒಂದು ಪದ್ಧತಿ ಇರ್ತದೆ. ಇವರು ಕೂಡ ಹೋಗಿದ್ದಾರೆ ಅದರೊಳಗೆ. ಆದರೆ ಸಂಕೋಚ ಅಧೈರ್ಯಗಳು ಎಷ್ಟಿತ್ತು ಅಂತಂದರೆ ಅವ್ರಿಗೆ ಎಂತನೂ ಮಾಡಲಿಕ್ಕಾಗಲಿಲ್ಲ ಅಲ್ಲಿ. ಅದನ್ನು ಅವರು ತುಂಬ ಮುಕ್ತವಾಗಿ ಹೇಳ್ಕೊಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ನನ್ನ ಒಳ್ಳೆತನ ನನ್ನನ್ನು ಪಾರು ಮಾಡಿದ್ದಲ್ಲ, ನನಗೆ ನನ್ನ ಸಂಕೋಚ ಮತ್ತು ನನ್ನ ಅಧೈರ್ಯಗಳೇ ನನ್ನನ್ನು ಕಾಪಾಡಿದ್ದು. ಮತ್ತು ಅವರಿಗೊಂದು ಅನಿಸಿದ್ದು, ಅಶಕ್ತರನ್ನು ದೇವರೇ ಕಾಪಾಡ್ತಾರೆ ಅಂತ. ಅವರಷ್ಟು ದೌರ್ಬಲ್ಯ ಅದು ಇದ್ದಿದ್ದಕ್ಕೆ ಅವರು ಬದುಕಿದ್ರು, ಪಾರಾದರು ಅಂತ. ಇಲ್ಲಿ ಮಾತ್ರ ಅಲ್ಲ, ಲಂಡನ್ನಲ್ಲಿರುವಾಗಲೂ ಕೂಡ ಒಂದು 2-3 ಸರ್ತಿ ಹೆಣ್ಣು ಮಕ್ಕಳ ಮೋಹಪಾಶದಿಂದ ಪಾರಾದೆ ಅಂತ ಅವರು ಹೇಳ್ಕೊಳ್ತಾರೆ. ಅಂದರೆ ತುಂಬ ಅದನ್ನು ಸವಾಲಾಗಿ ತಗೊಂಡು ಬದುಕಲಿಕ್ಕೆ ಹೊರಡ್ತಾರೆ. ಈ ಎಲ್ಲ ನಮಗೆ ಗಾಂಧಿ ಬಗ್ಗೆ ತುಂಬ ವಿಶೇಷ ಏನನಿಸೋದು ಅಂತಂದರೆ, ಬಹಳ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ ಇದನ್ನೆಲ್ಲ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
0: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
5: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
4: ನಿನ್ ಮಾತಿನ ಅರ್ಥ,
5: ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ, ಹಾಗೆ ಅವರ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಡಪದ ಅಪ್ಪಣ್ಣನವರು ಸುಮಾರು 250 ಹೆಚ್ಚು ವಚನಗಳನ್ನ ಬರೆದಿದ್ದಾರೆ. ಇವರ ಅಂಕಿತ ನಾಮ ಬಸವ ಪ್ರಿಯ ಕೂಡಲ ಚೆನ್ನ ಸಂಗಮ ದೇವ. ಇವರು ಸಾಮಾಜಿಕ ಕ್ರಾಂತಿಯ ಹರಿಕಾರರು ಕೂಡ ಹೌದು. ಹಡಪದ ಅಪ್ಪಣ್ಣನವರನ್ನ ಬಸವಣ್ಣನವರ ಬಲಗೈ ಬಂಟರೆಂದು ಕೂಡ ಕರೆಯುತ್ತಿದ್ದಂತೆ. ಬಸವಣ್ಣನವರ ಬಾಲ್ಯದ ಒಡನಾಡಿಯಾಗಿದ್ದಂತ ಇವರು ಬಸವಣ್ಣನವರು ನಿಜ ಸಖಿ ಅಂತ ಹೇಳಿ ಕರೀತಿದ್ರಂತೆ. ಹಾಗೆ ಅಪ್ಪಣ್ಣನವರು ಅಂಗೈಯಲ್ಲಿ ಲಿಂಗ ಇಟ್ಟುಕೊಂಡು ಲಿಂಗವನ್ನ ನೋಡಿ ಅದರಲ್ಲಿಯೇ ತಲೀನರಾಗ್ತಿದ್ರು ಅಂತ ಹೇಳಿ ಬಸವ ಬೆಳವಿಯ ಶರಣ ಬಸವ ದೇವರು ಹೇಳ್ತಾರೆ. ವಿಶ್ವದ ಪ್ರಪ್ರಥಮ ಪ್ರಜಾಪ್ರಭುತ್ವ ಸಂಪತ್ತು ಎಂದು ಹೆಸರಾದಂತಹ ಅನುಭವ ಮಂಟಪದಲ್ಲಿ ಬಸವಣ್ಣನವರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವಣ್ಣನವರಿಗೆ ಯಾವುದೇ ರೀತಿಯ ಮುಜುಗರವಾಗದಂತೆ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಹಡಪದ ಅಪ್ಪಣ್ಣವರಿಗೆ ಸಲ್ಲುತ್ತೆ. ಹಡಪದ ಅಪ್ಪಣ್ಣನವರ ಧರ್ಮಪತ್ನಿ ಲಿಂಗಮ್ಮನವರು ಕೂಡ ಮಹಾನ್ ವಚನಕರ್ತೆಯಾಗಿದ್ರು. ಇವರ ಊರು ವಿಜಯಪುರ ಜಿಲ್ಲೆಯ ತಂಗಡಗಿಯಾಗಿತ್ತು. ಅಲ್ಲಿಯೇ ಇವರ ಸಮಾಧಿ ಕೂಡ ಇದೆ. ಸುಮಾರು ಸಮಾಜದಲ್ಲಿ ಹೆಚ್ಚು ಮೂಢನಂಬಿಕೆ ಇದ್ದಂತಹ ಆ ಸಂದರ್ಭದಲ್ಲಿ ಬಸವಣ್ಣನವರು ಅನುಭವ ಮಂಟಪಕ್ಕೆ ಯಾರೇ ಬಂದರೂ ಕೂಡ ಮೊದಲು ಹಡಪದ ಅಪ್ಪಣ್ಣನವರನ್ನ ಭೇಟಿ ಮಾಡಿ ನಂತರ ಕಲ್ಯಾಣಕ್ಕೆ ಬರಬೇಕು ಅಂತ ಹೇಳಿ ಕಾನೂನನ್ನೇ ತರ್ತಾರಂತೆ. ಹಡಪದ ಅಪ್ಪಣ್ಣನವರ ದರ್ಶನ ಪಡೆದ ನಂತರವೇ ಅನುಭವ ಮಂಟಪಕ್ಕೆ ಬರಬೇಕೆಂದು ಬಸವಣ್ಣನವರು ಹೇಳ್ತಿದ್ರಂತೆ. ಅಂದ್ರೆ ಈ ಮೂಢನಂಬಿಕೆ ಅನ್ನೋದು ಒಂದು ಪಿಡುಗು, ಅದನ್ನ ತೊಲಗಿಸಬೇಕು. ಆದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾರ ಮುಖವನ್ನ ನೋಡ್ತೀವೋ, ಇನ್ನು ಕೆಲವರ ಮುಖ ನೋಡಿದ್ರೆ ಶುಭ ಆಗತ್ತೆ, ಇನ್ನು ಕೆಲವರ ಮುಖ ನೋಡಿದ್ರೆ ಅಶುಭವಾಗತ್ತೆ ಎಂಬ ಆ ಮೂಢನಂಬಿಕೆ ಆ ಕಾಲದಲ್ಲಿ ಇತ್ತಂತೆ. ಅಂತಹ ಮೂಢನಂಬಿಕೆಯನ್ನ ಹೊಡೆದೋಡಿಸೋದಕ್ಕೆ ಬಸವಣ್ಣನವರು ಈ ರೀತಿಯ ಕಾನೂನನ್ನ ತಂದಿದ್ರಂತೆ. ಮಹಾಮನೆಗೆ ಯಾರೇ ಬಂದರೂ ಮೊದಲು ಅಪ್ಪಣ್ಣನವರ ಮಾರ್ಗದರ್ಶನ ಪಡೆದು ಅವರನ್ನ ಮಾತನಾಡಿಸಿ ಭೇಟಿ ಮಾಡಿಯೇ ನಂತರ ಉಳಿದವರನ್ನ ಭೇಟಿ ಮಾಡಬೇಕು ಎಂಬ ಕಾನೂನನ್ನ ಬಸವಣ್ಣನವರು ಆ ಕಾಲದಲ್ಲಿ ತಂದಿದ್ರಂತೆ. ಅಂದ್ರೆ ಅಷ್ಟೊಂದು ಆತ್ಮೀಯತೆ ಬಸವಣ್ಣ ಮತ್ತು ಹಡಪದ ಅಪ್ಪಣ್ಣನ ಮಧ್ಯೆ ಇತ್ತು ಎಂಬುದನ್ನ ಈ ಸಂಗತಿಯಿಂದ ತಿಳಿಬಹುದು. ಹಾಗೆ ಹಡಪದ ಅಪ್ಪಣ್ಣ ಅವರಿಗೂ ಕೂಡ ಈ ಹೆಸರು ಬರೋದಕ್ಕೆ ಕಾರಣ ಅವರ ವೃತ್ತಿ. ಹಡಪದ ಅಪ್ಪಣ್ಣನವರು ಚೀಲ ಅಂದ್ರೆ ಹಡಪ ಅಂತ ಹೇಳಿದ್ರೆ ಚೀಲ ಅಂತ ಆಗುತ್ತೆ. ತನ್ನ ಕಾಯಕಕ್ಕೆ ಬೇಕಾದ ಪರಿಕರಗಳನ್ನ ಇಟ್ಕೊಳ್ತಾ ಇದ್ರಂತೆ. ಆದ್ರಿಂದ ಬಸವಣ್ಣನವರು ಎಲ್ಲ ವರ್ಗದವರು ವೃತ್ತಿಗೆ ಅನುಗುಣವಾಗಿ ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಎಂಬ ಉದ್ದೇಶದಿಂದ ಹಡಪದ ಅಪ್ಪಣ್ಣ ಅವರನ್ನ ಇವರ ಜೊತೆಯಲ್ಲಿಯೇ ಇಟ್ಕೊಡ್ತಾರಂತೆ. ಎಲ್ಲ ವರ್ಗದವರು, ಎಲ್ಲ ವರ್ಗದ ಶಿವಶರಣರು ಸಮಾನವಾಗಿ ಕಾಣಬೇಕು, ಅವರಲ್ಲಿಯೂ ನೈಪುಣ್ಯತೆ, ವಿದ್ವತ್ತು, ಪ್ರತಿಭೆ ಇದ್ದೇ ಇದೆ ಎಂಬ ಸಮಾನ ವೇದಿಕೆಯನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಹಡಪದ ಅಪ್ಪಣ್ಣನವರಿಗೂ ಕೂಡ ಒಳ್ಳೆಯ ಸ್ಥಾನಮಾನವನ್ನ ಕೊಟ್ಟಿದ್ರಂತೆ. ಹಾಗಾದ್ರೆ ಸ್ನೇಹಿತರೆ, ಹಡಪದ ಅಪ್ಪಣ್ಣ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ, ಹಾಗೆ ಇವರ ವಚನಗಳ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಹಡಪದ ಅಪ್ಪಣ್ಣ ಅವರ ಬಗ್ಗೆ, ಅವರ ಜೀವನದ ಬಗ್ಗೆ ತಿಳ್ಕೊಡ್ತಾ ಇದ್ವಿ. ಈಗ ಅವರ ವಚನಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗೆ ನಿಲ್ಲಬೇಡ, ನಿಂದೆಗಂಜಿ ಓಡಲಿ ಬೇಡ, ಹಿಂದು ಮುಂದು ಆಡಲು ಬೇಡ, ಸಂದೇಹಗೊಳ್ಳಲು ಬೇಡ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಅಂದ್ರೆ ವ್ಯಕ್ತಿಯು ತನ್ನ ಜೀವನದಲ್ಲಿ ಒಳ್ಳೆಯ ನಡೆ ನುಡಿಯನ್ನ ಅಳವಡಿಸ್ಕೋಬೇಕು, ಹಾಗಿದ್ದ ಒಳ್ಳೆಯ ರೀತಿ ನೀತಿಗಳನ್ನ ಅಳವಡಿಸ್ಕೋಬೇಕು ಎಂಬುದು ಈ ವಚನದಲ್ಲಿ ಕಾಣಬಹುದು. ಹಾಗೆ ವಂದನೆ ಅಂದ್ರೆ ಹೊಗಳಿಕೆ, ಸ್ತುತಿಸೋದು, ಕೊಂಡಾಡುವುದು. ಹೊಗಳ್ತಾರಲ್ಲ, ಇತರರು ಆಡುವಂತಹ ಹೊಗಳಿಕೆಯ ನುಡಿಗಳನ್ನ ಕೇಳಿಸ್ಕೊಳ್ತಾ ಇರ್ತೀವಿ. ವ್ಯಕ್ತಿಯ ಮನದಲ್ಲಿ ತಾನು ಇತರರಿಗಿಂತ ಹೆಚ್ಚು ತಿಳಿದವನು, ದೊಡ್ಡವನು ಎಂಬ ಅಹಂಕಾರದ ಒಣ ಹೆಮ್ಮೆ, ಒಣ ಜಂಬ ಅಂತ ಹೇಳ್ತಾರಲ್ಲ, ಅಂತಹ ಹೊಗಳಿಕೆಗೆ ಸಿಲುಕಬೇಡ. ವ್ಯಕ್ತಿ ಸಹವಾಸದಿಂದ ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡುವ ಬದಲು ಇನ್ನುಳಿದ ಜೀವನದ ಉದ್ದಕ್ಕೂ ಅಂದ್ರೆ ಬೇರೆಯವರು ಹೊಗಳಿಕೆಯನ್ನ ಕೇಳೋದಕ್ಕೆ ಅಂತ ಹೇಳೇ ಇರ್ತಾರೆ, ಆ ರೀತಿ ಮಾಡಬೇಡ. ಅದರಿಂದ ಹೊಗಳಿಕೆಯ ನುಡಿಗಳನ್ನ ಕೇಳಿದಾಗ ವ್ಯಕ್ತಿಯು ಮೈ ಮರಿತಾನೆ, ಆ ತರದಾಗಬಾರದು ಅಂತ ಹೇಳಿ ಹಡಪದ ಅಪ್ಪಣ್ಣ ಅವರು ವಚನದಲ್ಲಿ ಹೇಳ್ತಾರೆ. ಹಾಗೆ ನಿಂದೆಗೆ ಅಂದ್ರೆ ಅಂಜಿ ಮೂದಲಿಸುವವರು, ಜೀವನದಲ್ಲಿ ಆಗು ಹೋಗುಗಳಲ್ಲಿ ಇತರರಿಂದ ನಿಂದನೆ, ಮೂದಲಿಕೆ, ತಿರಸ್ಕಾರ ನಾವು ಕೆಲವೊಮ್ಮೆ ಗುರಿಯಾಗ್ತೀವಿ. ನಿನ್ನ ನಡೆ ನುಡಿಗಳಲ್ಲಿ ತಪ್ಪಾಗಿದ್ದರೆ ಅದನ್ನ ಒಪ್ಪಿಕೊಂಡು ಆಗಿರುವ ತಪ್ಪನ್ನ ಸರಿಪಡಿಸಿಕೊಂಡು ಬದುಕೋದನ್ನ ಕಲಿಬೇಕು. ಒಂದ್ ವೇಳೆ ನಮ್ಮಿಂದ ಯಾವ ತಪ್ಪು ಆಗದೆ ಇತರರು ನಿನಗೆ ಕೆಡುಕನ್ನ ಅಥವಾ ಆಪತ್ತನ್ನ ತಂದ್ರೆ ಅಂಥವರ ದೇಶದಿಂದ ದೂರ ಇರು, ಅದನ್ನ ಲೆಕ್ಕೆ ತಗೊಳ್ಬೇಡ. ಕೆಲವರು ಹೇಳ್ತಾರೆ ಅವನ್ ಹಾಗ್ ಮಾಡ್ತಾನೆ, ಹೀಗ್ ಮಾಡ್ತಾನೆ ಅಂತ ಹೇಳಿ ಸಮಾಜದಲ್ಲಿ ನಿಂದನೆ ಮಾಡೋರು ಸಾಕಷ್ಟು ಜನ ಇರ್ತಾರೆ. ಅಂಥವರ ಮಾತಿಗೆ ಕಿವಿ ಕೊಡ್ಬೇಡ ಎಂಬುದನ್ನ ಹಡಪದ ಅಪ್ಪಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಹಾಗೆ ಹಿಂದು ಮುಂದು ಆಡುವುದು ಅಂದ್ರೆ ವ್ಯಕ್ತಿ ತಮ್ಮ ಮುಂದಿದ್ರು ಕೂಡ ಅವನ ಹಿಂದೆ ಮಾತಾಡುವಂತರು, ಮುಂದೆ ಹೊಗಳ್ತಾರೆ, ಹಿಂದೆ ಅವ್ರ ಬಗ್ಗೆ ಸಾಕಷ್ಟು ವಿಚಾರಕ್ಕೆ ಟೀಕೆ ಟಿಪ್ಪಣಿ ಮಾಡ್ತಾರೆ, ಅಂತವರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಹೇಳ್ತಾರೆ. ಮುಂದೆ ಸಾಮಾನ್ಯವಾಗಿ ಎಲ್ಲ ವ್ಯಕ್ತಿಗಳ ಜೀವನದಲ್ಲೂ ಒಂದಲ್ಲ ಒಂದು ಬಾರಿ ಇಂತಹ ಸಂದರ್ಭವನ್ನ ನಾವು ಎದುರಿಸ್ತೀವಿ. ನಮ್ಮ ರಿಲೇಷನ್ ಇರ್ಬೋದು ಅಥವಾ ಅಕ್ಕಪಕ್ಕದವರು ಈ ರೀತಿ ನಿಂದನೆ ಮಾಡೋದನ್ನ ನಾವು ನೋಡ್ತೀವಿ, ನಾವು ಆ ರೀತಿಯ ನಿಂದನೆಗೆ ಒಳಗಾಗಿರ್ತೀವಿ. ಅಂತವರ ಬಗ್ಗೆ ತಲೆ ಕೆಡಿಸ್ಕೊಡ್ಬೇಡಿ ಅಂತ ಹೇಳಿ ಅವರ ವಚನದಲ್ಲಿ ಹಡಪದ ಅಪ್ಪಣ್ಣ ಅವ್ರು ಹೇಳ್ತಾರೆ. ಹಾಗೆ ಹಿಂದು ಮುಂದು ಆಡಲೇಬೇಡ ಅಂದ್ರೆ ವ್ಯಕ್ತಿಗೆ ನಾವು ಕೂಡ, ವ್ಯಕ್ತಿ ಇದ್ದಾಗ ಹೊಗಳೋದು, ವ್ಯಕ್ತಿ ಇಲ್ಲಿದ್ದಾಗ ಅವನನ್ನ ತೆಗಳೋದು, ಆ ರೀತಿಯ ಕೆಲಸವನ್ನ ನಾವು ಕೂಡ ಮಾಡಬಾರ್ದು ಎಂಬುದನ್ನ ಹೇಳಿದ್ದಾರೆ. ಸಂದೇಹವನ್ನ ಪಡ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾರ ಮೇಲೂ ಸಂದೇಹ ಪಡಬಾರ್ದು. ನಂಬಿಕೆ ಅಂದ್ರೆ ವ್ಯಕ್ತಿಗಳು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಇಟ್ಟಿರುವಂತಹ ನಂಬಿಕೆಗೆ ಯಾವತ್ತೂ ದ್ರೋಹ ಮಾಡಬಾರ್ದು ಎಂಬುದನ್ನ ಹಡಪದ ಅಪ್ಪಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಇದು ವ್ಯಾವಹಾರಿಕ ಆಗಿರ್ಬೋದು ಅಥವಾ ಕುಟುಂಬದಲ್ಲೇ ಆಗಿರ್ಬೋದು, ಒಬ್ರಿಗೊಬ್ರಿಗೆ ಸಂಶಯ ಬರುವ ಹಾಗೆ, ಅಪನಂಬಿಕೆ ಮೂಡುವ ಹಾಗೆ ನಾವು ನಡೆದುಕೊಳ್ಬಾರ್ದು ಎಂಬುದನ್ನ ಅವರು ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳಿದರೆ. ಸಂಶಯಗೊಳ್ಳಲಿ ಬೇಡ ಅಂದ್ರೆ ಜೀವನದಲ್ಲಿ ಎಲ್ಲವನ್ನ ಎಲ್ಲರನ್ನ ಸಂಶಯದಿಂದ ಕಾಣುವಂತಹ ಗುಣ ಬೆಳೆಸ್ಕೊಳ್ಬೇಡ. ಇದರಿಂದ ನಿನಗೂ ಒಳ್ಳೇದಲ್ಲ, ಬೇರೆಯವರಿಗೂ ಒಳ್ಳೇದಲ್ಲ. ಕೆಡುಕನ್ನ ಬಯಸುವಂತ ಇಂಥ ಗುಣಗಳು ನಮ್ಮಲ್ಲಿ ಇರಬಾರ್ದು, ವ್ಯಕ್ತಿಯಲ್ಲಿ ಇರಬಾರ್ದು. ಸದಾಕಾಲ ಆತಂಕ ಒತ್ತಡ ಉಂಟಾದ್ರೆ ಎಲ್ಲರ ಬದುಕು ನರಕ ಆಗುತ್ತೆ, ಅಂಥದ್ರಿಂದ ನಾವು ಹೊರ ಬರಬೇಕು ಎಂಬುದನ್ನ ಹಡಪದ ಅಪ್ಪಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಹೀಗೆ ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಅಂದ್ರೆ ಯಾವುದೇ ಕೆಲಸಕ್ಕೆ ನಾವು ತೊಡಗಿದ್ರು ಕೂಡ ಅಲ್ಲಿ ಎರಡು ಮನಸ್ಸಿನಿಂದ ಮಾಡಬಾರ್ದು, ಅಲ್ಲಿ ದ್ವಂದ್ವಗಳು ಜಾಸ್ತಿ ಆಗುತ್ತೆ. ಒಳ್ಳೆಯ ಉದ್ದೇಶವನ್ನ ಹೊಂದಿರಬೇಕು ಮತ್ತೆ ಆಗು ಹೋಗುಗಳ ಕುರಿತು ಆಲೋಚಿಸಿ ಸರಿಯಾದ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಒಂದು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ದೃಢ ನಿರ್ಧಾರದಿಂದ ಆ ಕೆಲಸವನ್ನ ಮಾಡಿ ಮುನ್ನುಗ್ಗಬೇಕು, ಆಗ ನಾವು ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ. ದ್ವಂದ್ವ ಮನಸ್ಸಿದ್ರೆ ನಾವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಅದರಿಂದ ನಮಗೆ ಯಶಸ್ಸು ಸಿಗಲ್ಲ ಎಂಬುದು ಹಡಪದ ಅಪ್ಪಣ್ಣನವರ ವಚನದ ಸಾರಾಂಶ. ಈ ರೀತಿ ನಾವು ಬದುಕಿದಾಗ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಸದ್ಗುಣಗಳನ್ನ ಬೆಳೆಸ್ಕೊಂಡು ಬೇರೆಯವರನ್ನ ಸಂಶಯ ಪಡದೆ ಒಳ್ಳೆಯ ಮಾರ್ಗದಲ್ಲಿ ನಡೆದ್ರೆ ನಮ್ಮ ಕೂಡಲ ಸಂಗಮ ಅಥವಾ ಶಿವಶರಣ ಬಸವಣ್ಣನವರ ಮೆಚ್ಚುಗೆಗೆ ನಾವು ಪಾತ್ರರಾಗ್ತೀವಿ ಎಂಬುದನ್ನ ಹಡಪದ ಅಪ್ಪಣ್ಣನವರು ತಮ್ಮ ವಚನದ ಮೂಲಕ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಹೇಗೆಲ್ಲ ಸಮಾಜದಲ್ಲಿ ಬದುಕಬೇಕು ಎಂಬುದು ಇವರ ವಚನವನ್ನ ಅರ್ಥೈಸಿಕೊಂಡ್ರೆ ಸಾಕಾಗತ್ತೆ ಸ್ನೇಹಿತರೆ. ಹಾಗಾದ್ರೆ ಹಡಪದ ಅಪ್ಪಣ್ಣನವರ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ಇದುವರೆಗೆ ಬಸವಣ್ಣನವರ ಸಮಕಾಲೀನರಾಗಿದ್ದಂತಹ ಹಡಪದ ಅಪ್ಪಣ್ಣನವರ ಬಗ್ಗೆ, ಅವರ ವಚನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ವಿ. ಹಡಪದ ಅಪ್ಪಣ್ಣನವರ ಮತ್ತೊಂದು ವಚನವನ್ನ ನೋಡೋಣ. ಅನ್ನವನೆಕ್ಕಿದರೇನು, ಹೊನ್ನ ಕೊಟ್ಟರೇನು, ಹೆಣ್ಣು ಕೊಟ್ಟರೇನು, ಮಣ್ಣು ಕೊಟ್ಟರೇನು, ಪುಣ್ಯ ಉಂಟೆಂಬರು, ಅವರಿಂದಾದೊಡವೆ ಏನು ಅವರಿಹುದಕ್ಕೆ. ಇದಕ್ಕೆ ಪುಣ್ಯವ್ಯಾವುದು, ಪಾಪವ್ಯಾವುದು? ನದಿಯ ಉದಕವ ನದಿಗೆ ಅರ್ಪಿಸಿ ತನ ತನಕ್ಕೆ ಪುಣ್ಯ ಉಂಟೆಂಬ ಬಡ ಹಾರುವರಂತೆ. ಸದಾಮಳ ಶಾಶ್ವತ ಮಹಾಘನ ಲಿಂಗವನರಿಯದೆ ಇವೆನ್ನ ಮಾಡಿದರೂ ಕಡೆಗೆ ನಿಷ್ಫಲವೆಂಬಾತ ನಮ್ಮ ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ. ಅಂದ್ರೆ ಸಮಾಜದಲ್ಲಿ ಮೇಲ್ಜಾತಿಯವರೆನಿಸಿಕೊಂಡವರು ಕೆಳ ಜಾತಿಯವರಿಗೆ ನಿಮ್ಮ ಸ್ಥಿತಿಗೆ ಪಾಪಗಳೇ ಕಾರಣ. ನಮ್ಗೆ ಗೋದಾನ ಮಾಡಿ, ಗೋವನ್ನ ದಾನ ಮಾಡಿ, ಭೂಮಿಯನ್ನ ದಾನ ಮಾಡಿ, ಅನ್ನವನ್ನ ದಾನ ಮಾಡಿ, ಕನ್ಯಾದಾನಗಳನ್ನ ಮಾಡುವ ಮೂಲಕ ನಿಮ್ಮ ಪಾಪಗಳನ್ನ ಕಳೆದುಕೋಬಹುದು ಎಂಬ ಮೂಢನಂಬಿಕೆ ಮೌಢ್ಯತೆಯನ್ನ ಬಿತ್ತಿ ಕೆಳ ಅಂದ್ರೆ ಸಾಮಾನ್ಯ ಜನರಲ್ಲಿ ಬಿತ್ತುವಂತಹ ಕೆಲಸವನ್ನ ಮಾಡ್ತಿದ್ರು. ಅಜ್ಞಾನದಲ್ಲಿ ಮುಳುಗಿದ ಶ್ರಮಿಕ ವರ್ಗದವರು ತಮ್ಮ ದುಡಿಮೆಯನ್ನೆಲ್ಲ ಇದಕ್ಕಾಗಿಯೇ ಸುರಿದು ಕಷ್ಟದ ಬದುಕನ್ನ ನಡೆಸಿದ್ರು. ಅಂದ್ರೆ ನಾವು ಮಾಡಿದ ಪಾಪಕ್ಕೆ ಪರಿಹಾರ ಅಂತ ಹೇಳಿ ಈ ರೀತಿಯ ದಾನಗಳನ್ನ ಮಾಡ್ತಾ ಇದ್ರು. ಈ ರೀತಿ ದಾನ ಮಾಡಿದ್ರೆ ನಮ್ಗೆ ಪುಣ್ಯ ಸಿಗುತ್ತೆ ಎಂಬ ನಂಬಿಕೆಯಲ್ಲಿ ಸಾಕಷ್ಟು ಜನ ಬದುಕ್ತಾ ಇದ್ರು. ಇದನ್ನೆಲ್ಲ ಕಂಡಂತ ಅಪ್ಪಣ್ಣನವರು ಅನ್ನ, ನೀರು, ಹಣ ಇತ್ಯಾದಿಗಳನ್ನ ಕೊಟ್ಟು ಪುಣ್ಯ ಪಡೆಯಲು, ವಸ್ತುಗಳನ್ನೆಲ್ಲ ನೀವು ಸೃಷ್ಟಿಸಿದ್ದಲ್ಲ, ಅಂದ್ರೆ ನಾವು ಸೃಷ್ಟಿಸಿದ್ದಲ್ಲ ಎಂದು ಪ್ರಶ್ನಿಸುವ ಮೂಲಕ ವೈಚಾರಿಕ ಸತ್ಯ ವಿಚಾರಗಳನ್ನ ಜನಕ್ಕೆ ತಿಳಿಸ್ತಾರೆ. ಅವರನ್ನ ಶೋಷಣೆಯಿಂದ ಮುಕ್ತಗೊಳಿಸಲು ಪ್ರಯತ್ನಿಸ್ತಾರೆ. ಜ್ಯೋತಿಷ್ಯ ಶಾಸ್ತ್ರ ಪುರಾಣಗಳನ್ನ ನಂಬಿ ಮೂಢನಂಬಿಕೆಯ ದಾಸರಾಗಬೇಡಿ, ಇವೆಲ್ಲವೂ ಕೂಡ ಮೂಢನಂಬಿಕೆಗಳು ಎಂಬುದನ್ನ ಜನರಲ್ಲಿ ತಿಳಿಸುವಂತ ಕೆಲಸ ಮಾಡ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಹಡಪದ ಅಪ್ಪಣ್ಣನವರ ವಚನಗಳಲ್ಲಿ ಇಷ್ಟೊಂದು ಭಾವಾರ್ಥ ಅಡಗಿದೆ. ಇಂದಿನ ಸಮಾಜಕ್ಕೆ ಇಷ್ಟು ಪ್ರಸ್ತುತವಾಗಿದೆ ಎಂಬುದನ್ನ ಈ ವಚನದಿಂದ ತಿಳ್ಕೊಳ್ಬಹುದು. ಹಾಗಾದ್ರೆ ಸ್ನೇಹಿತರೆ, ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣನವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮೇಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಯಮನ ಉಪಕಾರ. ಜವನ ನಿಂದಿಪು ದೇಕೆ ಸರ್ವಘಾತಕನೆಂದು, ಭುವಿಗೆ ವೃದ್ಧ ಸಮೃದ್ಧಿಯವನು ಸುಮ್ಮನಿರಲ್. ನವಜನಕ್ಕೆಡೆಯತ್ತಲಾರು ಮೆಡೆ ಬಿಡದೆ ನಿಲೆ, ನವತೆಯವ ನಿಂ ಜಗಕ್ಕೆ ಮಂಕುತಿಮ್ಮ. ಜವನ ನಿಂದಿಪು ದೇಕೆ ಸರ್ವಘಾತಕನೆಂದು. ಜವ ಅಂದ್ರೆ ಯಮರಾಯ, ಅವನನ್ನ ನಿಂದಿಸೋದಕ್ಕೆ ಯಾಕೆ ಸರ್ವಘಾತಕ, ಅವನು ಎಲ್ಲದನ್ನ ಹಾಳ್ ಮಾಡೋದಿಕ್ ಇರೋನು ಅಂತ. ಭೂವಿಗೆ ವೃದ್ಧ ಸಮೃದ್ಧಿಯವನು ಸಮ್ಮನಿರಲ್, ಭೂಮಿಗೆ ವೃದ್ಧರು ಸಮೃದ್ಧಿ ಆಗ್ಬಿಡ್ತಾರೆ ಆ ಯಮ ಸುಮ್ಮನಿರೋದಿಕ್ಕಾಗಿ. ನವಜನಕ್ಕೆಡೆ ಎತ್ತಲಾರು ಮೆಡೆ ಬಿಡದೆ ನಿಲೆ. ನವ ಜನಕ್ಕೆ ಹೊಸದಾಗಿ ಹುಟ್ಟುವಂಥವ್ರಿಗೆ ಎಡೆ ಎತ್ತಲು ಯಾರು ಎಡೆ ಬಿಡದೆ ನಿಲೆ. ಈ ಜಗನ ಬಿಡದೆ ಎಲ್ಲ ಹಾಗೆ ನಿಂತು ಬಿಟ್ರೆ ಹೊಸ ಜನರಿಗೆ ಜಾಗ ಎಲ್ಲಿ? ನವತೆ ಯವ ನಿಮ್ ಜಗಕ್ಕೆ ಮಂಕುತಿಮ್ಮ, ಹೊಸತನ ಅವನಿಂದಲೇ ಈ ಜಗಕ್ಕೆ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಜವನ ನಿಂದಿಪುದು ಏಕೆ ಸರ್ವಘಾತಕನೆಂದು, ಭುವಿಗೆ ವೃದ್ಧ ಸಮೃದ್ಧಿ ಅವನು ಸುಮ್ಮನಿರಲ್, ನವ ಜನಕ್ಕೆ ಎಡೆ ಎತ್ತಲಾರು ಎಡಬಿಡದೆ ನಿಲೆ. ನವತೆ ಯವ ನಿಮ್ ಜಗಕ್ಕೆ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಸರ್ವಘಾತಕ ಅಂತ ಯಮನನ್ನ ನಿಂದಿಸೋದು ಒಳ್ಳೇದಲ್ಲ. ಯಾಕಂದ್ರೆ ಅವನೇನಾದ್ರೂ ಮೌನಿ ಆಗ್ಬಿಟ್ರೆ ಭೂಮಿ ತುಂಬ ವೃದ್ಧರೇ ತುಂಬಿ ಹೋಗ್ತಾರೆ, ಹೊಸ ಜನ್ಮಕ್ಕೆ ಅವಕಾಶ ಇಲ್ಲದೆ ಆಗ್ಬಿಡತ್ತೆ. ಆ ಯಮನಿಂದಲೇ ಹೊಸ ಸೃಷ್ಟಿಗೆ ಉಪಕಾರ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ಎಲ್ಲರ ಪ್ರಾಣಹರಣ ಮಾಡ್ತಾನೆ ಅಂತ ಯಮನನ್ನ ಎಲ್ಲರೂ ಟೀಕಿಸೋರೆ. ಅವನು ಮಹಾಕ್ರೂರಿ, ಘಾತಕ ಅಂತ ಅಳಿತಾರೆ. ನಾವು ಸಹ ಸಿನಿಮಾಗಳಲ್ಲಿ, ದೂರದರ್ಶನದಲ್ಲಿ ಯಮನನ್ನ ನೋಡಿರೋದೇ ಆ ರೀತಿಯಾಗಿ ಭಯಂಕರವಾಗಿ ಕಪ್ಪು ದಡೂತಿಯ ಆಸಾಮಿ ಕಪ್ಪು ಕೋಣನ ಏರ್ಕೊಂಡು ಖಳನಾಯಕನ ಹಾಗೆ ಕಣ್ಣು ಕೆಂಪು ಮಾಡಿಕೊಂಡು ಅಬ್ಬರಿಸ್ತಾ ಕೈಯಲ್ಲಿರೋ ಹಗ್ಗನ ಗರ್ಗರನೇ ತಿರುಗಿಸ್ತಾ ಬರೋದೇ ನಮಗೆ ಯಮ ಕಾಣುವಂಥ ದೃಶ್ಯ. ನಾವೆಲ್ಲ ಅವನನ್ನು ಇದುವರೆಗೆ ನೋಡಿಲ್ಲ ಬಿಡಿ, ಅವನು ಹಾಗಿರೋದಕ್ಕೆ ಸಾಧ್ಯನೂ ಇಲ್ಲ ಅನ್ನೋದು ನಮ್ಮ ನಂಬಿಕೆ. ಯಾಕೆ ಗೊತ್ತಾ, ಕಠೋಪನಿಷತ್ತಲ್ಲಿ ಬರೋ ಯಮಧರ್ಮ ವಿನಯಮೂರ್ತಿ, ಕರ್ತವ್ಯ ನಿಷ್ಠ, ತನ್ನ ಧರ್ಮನ ಬಿಗಿಯಾಗಿ ನಿರ್ವಹಿಸೋದ್ರಿಂದಲೇ ಅವನ ಹೆಸರು ಯಮಧರ್ಮ. ಈ ಜಗತ್ತಲ್ಲಿ ಜನಿಸಿರುವಂತಹ ಪ್ರತಿ ಜೀವಿಗೂ ಒಂದು ಸಮಯ ಇದೆ. ಆ ಕಾಲ ಬಂದಾಗ ಎಲ್ಲರೂ ಎಲ್ಲವನ್ನು ಬಿಟ್ಟು ಇಲ್ಲಿಂದ ಹೊರಡಲೇಬೇಕು. ಹಾಗಾಗದೆ ಇಲ್ಲಿ ಜನಿಸಿದವರಿಗೆಲ್ಲ ಇಲ್ಲೇ ಇದ್ದು ಬಿಟ್ಟರೆ ಹೊಸದಾಗಿ ಹುಟ್ಟೋರಿಗೆ ಇಲ್ಲಿ ಸ್ಥಳನೇ ಇಲ್ಲದೆ ಈ ಜಗತ್ತೆಲ್ಲ ಬರೀ ವಯೋವೃದ್ಧರಿಂದ ತುಂಬಿ ಹೋಗ್ಬಿಡತ್ತೆ, ಮತ್ತು ಬದುಕು ಅಸಹನೀಯ ಆಗತ್ತೆ ಅಲ್ವಾ. ಹಾಗಾಗಿ ಸಾವು ಅನ್ನೋ ಪ್ರಕ್ರಿಯೆ ಇರೋದ್ರಿಂದ ಅಕಾಲ ಅಥವಾ ಯಮ ಅನ್ನೋನು ಜಗತ್ತಲ್ಲಿ ಹಳತನ್ನು ತೆಗೆದು ಹೊಸತನ್ನು ತುಂಬಿ ಇಲ್ಲಿ ಯಾವಾಗಲೂ ಒಂದು ಸಮನ್ವಯನ ಕಾಪಾಡ್ಕೊಳ್ತಾನೆ. ಒಂದು ಮರದ ಬೀಜ ತನ್ನನ್ನು ಇಲ್ಲವಾಗಿಸಿ ಹೊಸ ಸಸಿ ತನ್ಮೂಲಕ ಒಂದು ಹೊಸ ಗಿಡಕ್ಕೂ ಮರಕ್ಕೂ ಎಡೆ ಮಾಡಿಕೊಡೋ ಹಾಗೆ ಈ ಜಗತ್ತಿನ ಜೀವಿಗಳು ಕಾಲವಶವಾದರೆ ಹೊಸ ಜೀವಿಗಳಿಗೆ ಅವಕಾಶ ಸಿಗುತ್ತೆ. ಸಸ್ಯಮಿವ ಮರ್ಥ್ಯ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ ಅಂತ ಕಠೋಪನಿಷತ್ತಲ್ಲಿ ಹೇಳಲಾಗಿದೆ. ಸಸ್ಯದ ಹಾಗೆ ಮನುಷ್ಯನು ಪಕ್ವವಾಗ್ತಾನೆ, ನಾಶವಾಗ್ತಾನೆ, ಮತ್ತೆ ಜನಿಸ್ತಾನೆ. ಈ ದೃಷ್ಟಾಂತವನ್ನು ನಾವು ಪ್ರಕೃತಿಯಲ್ಲಿ ಹೇರಳವಾಗಿ ಕಾಣ್ತೀವಿ. ನಾವು ಸಹ ಪ್ರಕೃತಿಯ ಒಂದು ಅಂಗವಾಗಿದ್ದರಿಂದ ಇಲ್ಲಿ ಬಂದು ಜೀವಿಸಿ ಅನುಭವಿಸಿ ನಮ್ಮ ಕಾಲ ಬಂದಾಗ ನಮ್ಮನ್ನು ನಾವು ತೆರವುಗೊಳಿಸಿ ಹೊಸಬರಿಗೆ ಸ್ಥಳ ಮಾಡಿ ಕೊಡ್ತೀವಿ. ಇದೇ ಪ್ರಕೃತಿಯ ನಿಯಮ. ಹಾಗಾಗಿ ಒಂದು ಕಾಲಕ್ಕೆ ಜನಿಸಿದ ನಾವು ಸಹ ನಮ್ಮ ಕಾಲ ಬರೋವರೆಗೆ ಜೀವಿಸಿ ಈ ಇಳೆಗೆ ಹೊಸತನ್ನ ಬರಮಾಡಿಕೊಂಡು ನಮ್ಮ ಕಾಲ ಬಂದಾಗ ಹೊರಡಬೇಕು. ಆದರೆ ಜನಿಸಿದ ಕಾಲದಿಂದ ಹೊರಡೋ ಕಾಲದ ಮಧ್ಯೆ ನಾವು ಹೇಗೆ ಜೀವಿಸ್ತೀವಿ ಅನ್ನೋದೇ ಪ್ರಶ್ನೆ. ಮುಂದೆ ಬರೋ ನೂತನರಿಗೆ ಸುಖದಿಂದ ಜೀವಿಸೋದಕ್ಕೆ ಅನುವು ಮಾಡಿಕೊಡೋ ಹಾಗೆ ಜೀವಿಸಿದರೆ ನಮ್ಮ ಬದುಕು ಸಾರ್ಥಕವಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿಯವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
6: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು. ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನು ಬಳಸ್ತೇವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ, ಬರೆದವರಲ್ಲ, ಆದರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರನೇ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನು ವಿಸ್ತಾರಗೊಳಿಸ್ಕೊಳ್ಬೋದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ.
7: ಅತ್ತೆ ಮೇಲಿನ ಕೋಪನ ಕತ್ತೆ ಮೇಲೆ ತೋರಿಸಿದ್ರು ಅಂತ. ಪ್ರಾಸ ಎಷ್ಟು ಚೆನ್ನಾಗಿದೆಯಲ್ಲ. ಅತ್ತೆ ಮೇಲಿನ ಕೋಪವನ್ನ ಕತ್ತೆ ಮೇಲೆ ತೋರಿಸಿದ್ರು ಅನ್ಬೇಕಾದಾಗ ತ ಅಂತಕ್ಕಂಥ ಅಕ್ಷರಕ್ಕೆ ಒತ್ತಕ್ಷರ ಬಂದಿರತಕ್ಕಂಥದ್ದು ಅಂತಂದೇಳಿ. ಮೇಲ್ನೋಟಕ್ಕೆ ಇದು ಗೊತ್ತಾಗುತ್ತೆ, ಅತ್ತೆ ಸೊಸೆಯರ ನಡುವೆ ಇರತಕ್ಕಂತಹ ಜಗಳದ ಬಗ್ಗೆ. ಸೊಸೆಯಾಗಿ ಬಂದಂಥವಳು ಅತ್ತೆ ಆ ಮನೆಯ ಹಿರಿಯ ಸದಸ್ಯೆ. ಆಕೆ ಏನೇಂದ್ರೂ ಅನ್ನಿಸ್ಕೊಳ್ಬೇಕು, ಆಕೆ ಎದುರುತ್ರವನ್ನು ಮಾತಾಡಲಿಕ್ಕಾಗಲ್ಲ. ಆ ಸಮಯದಲ್ಲಿ ಅತ್ತೆ ಮೇಲೆ ಇರತಕ್ಕಂತಹ ಕೋಪವನ್ನು ಕತ್ತೆಯ ಮೇಲೆ ತೀರಿಸ್ಕೊಂಡ್ರು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ತಿಳಿಸುವಂತಹ ಅರ್ಥವಾಗಿದೆ. ಇದಕ್ಕೆ ಪೂರಕವಾಗಿ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಪುಟ್ಟ ಹಳ್ಳಿ, ಆ ಹಳ್ಳಿಯಲ್ಲಿ ಶಾಂತಮ್ಮ ಅಂತಕ್ಕಂಥವಳು ತನ್ನ ಮಗನಿಗೆ ಒಂದು ವಧುವನ್ನು ಹುಡುಕ್ಬೇಕು ಅಂತಂದೇಳಿ ಅಳದು ತೂಗಿ ಅಕ್ಕಪಕ್ಕದ ಊರು ಅಲ್ಲೂ ಇಲ್ಲಿ ಎಲ್ಲೆಲ್ಲೋ ಹೋಗಿ ಹುಡುಕಾಡಿ ಕಡೆಯದಾಗಿ ಒಂದು ಒಳ್ಳೆಯ ಚಲುವಾಗಿರ್ತಕ್ಕಂತಹ ಹುಡುಗಿಯನ್ನ ಸೊಸೆಯನ್ನಾಗಿ ಕರ್ಕೊಂಬರ್ತಾರೆ. ಆಕೆಯ ಹೆಸರು ಸುನೀತಾ ಅಂತಂದೇಳಿ. ಮೊದಲು ಬಂದಾಗ ಅತ್ತೆ ಬಹಳ ಪ್ರೀತಿಯಿಂದ ಆಕೆ ನೋಡ್ಕೊಳ್ತಾ ಇದ್ರು. ತಾನೇ ಹುಡುಕಿರೋ ಸೊಸೆ ಆಗಿರೋದ್ರಿಂದ ಎಲ್ಲರ ಎದುರುಗಡೆ ಕೂಡ ತನ್ನ ಸೊಸೆ ಅಂತೇಳಿ ಗತ್ತಿನಿಂದ ಬೀಗಿ ಹೇಳ್ತಾ ಇದ್ರು. ಮನೆಗೆ ಬಂದಾದ ಮೇಲೆ ಸಣ್ಣದಾಗಿ ಅಲ್ಲಿ ಶುರುವಾಗುತ್ತೆ ಒಂದು ಸಣ್ಣ ಪುಟ್ಟ ಬಿರುಕುಗಳು. ಸೊಸೆ ಕುಂತರು ತಪ್ಪು, ನಿಂತರು ತಪ್ಪು, ಅದು ಮಾಡಿರು ತಪ್ಪು, ಇದು ಮಾಡಿರು ತಪ್ಪು, ಇದನ್ನು ಮಾಡದೇ ಹೋದರೆ ತಪ್ಪು, ಹೀಗೆ ಆಕೆಯ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ತಪ್ಪನ್ನೇ ಹುಡುಕ್ತಾ ಹೋಗ್ತಾರೆ ಅತ್ತೆ. ಅತ್ತೆಯು ಕೂಡ ಒಂದಾನೊಂದು ಕಾಲದಲ್ಲಿ ಈ ಮನೆಗೂ ಸೊಸೆಯಾಗಿ ಬಂದವರೇ ಆಗಿರ್ತಾರೆ, ಅದು ಗೊತ್ತಿರಬೇಕಾಗತ್ತೆ. ಈಗ ಬಂದಿರತಕ್ಕಂಥ ಸೊಸೆ ಅತ್ತೆಗೆ ಪ್ರೀತಿಯಿಂದ ಕಾಫಿಯನ್ನು ಮಾಡಿಕೊಟ್ರೆ, ಅಯ್ಯೋ ಇದರ ಸಕ್ಕರೆ ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ, ನನ್ನನ್ನು ಕೊಲ್ಲಬೇಕು ಅಂತಲೇ ಹಿಂಗೆ ಮಾಡಿದೀಯಾ ಅಂತ ಹೇಳ್ತಾ ಇದ್ಲು. ಇನ್ಯಾವುದೋ ಊಟಕ್ಕೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಅಡುಗೆನ ಮಾಡಿದರೆ ಇದರಲ್ಲಿ ಉಪ್ಪೇ ಇಲ್ಲ, ಅದು ಉಪ್ಪು ಜಾಸ್ತಿ ಆಗಿದೆ, ನಾನು ಸಾಯಿಸಕ್ಕಂತ ಹಿಂಗೆ ಮಾಡ್ತೀನಿ ಅಂತೇಳಿ. ಯಾಕೆ ಈ ಮಾತುಗಳನ್ನ ಅತ್ತೆ ಪದೇ ಪದೇ ಹೇಳ್ತಾರಂತ ಈಕೆ ಗೊತ್ತೇ ಆಗ್ತಿರಲಿಲ್ಲ. ಆದರೂ ಬಹಳ ತಾಳ್ಮೆಯಿಂದ ಸಹಿಸ್ಕೊಳ್ತಾ ಇದ್ಲು. ಶಾಂತಿಯನ್ನು ಅತ್ತೆ ಆದರೂ ಕೂಡ ಶಾಂತಿಯನ್ನು ಕಳ್ಕೊಂಡಿದ್ಲು. ವೃಥ ಸೊಸೆ ಮೇಲೆ ಒಂದಿಲ್ಲ ಒಂದು ಆರೋಪಗಳನ್ನು ಮಾಡ್ತಾನೆ ಇದ್ರು. ನೋಡು ಬಟ್ಟೆ ನೋಡಿ ಎಲ್ಲಿಟ್ಟಿದೆಯಾ, ಅದನ್ನ ಹಿಂಗಿಡ್ಬೇಕಿತ್ತು, ಹಂಗಿಡ್ಬೇಕಿತ್ತು, ಮಡಚಿಡ್ಬೇಕಿತ್ತು ಅಂತಂದೇಳಿ. ಬಟ್ಟೆ ಒಗಿಬೇಕಾದಾಗಲೂ ಅಷ್ಟೇ, ಕೊಳೆ ಎಲ್ಲ ಹೋಗ್ಬೇಕು ಹಂಗೆ ಒಗಿಬೇಕು ಅಂತೇಳಿ ಅಲ್ಲಿ ಬಂದು ಹೇಳೋರು. ಬಟ್ಟೆನ ಒಣಗಾಕ್ಬೇಕಾದ್ರೆ ಇದು ಹಿಂಗಲ್ಲ ಹಂಗೆ ಒಣಗಾಕ್ಬೇಕು ಅನ್ನೋ ಮಾತನ್ನು ಹೇಳ್ತಿದ್ರು. ಸರಿ, ಬಟ್ಟೆ ಎಲ್ಲ ಒಣಗಿ ತಗೊಂಡು ಬಂದ ಮೇಲೆ ಒಂದು ಕಡೆ ಇಡಬೇಕಾದಾಗ ಹಿಂಗೆಲ್ಲ ಹಾಕ್ಬಾರ್ದು, ಇದನ್ನು ಮಡಚಿ ಒಪ್ಪ ಓರಣವಾಗಿಡಬೇಕು ಅಂತಿದ್ರು. ಆ ಓರಣವಾಗಿಡ್ಬೇಕಾದ್ರೂ ಕೂಡ ನೋಡಿದಾಗ ಅಯ್ಯೋ ನೋಡಿ ಇಲ್ಲಿ ಕಲೆ ಇದೆ, ಇದು ಹೋಗೇ ಇಲ್ಲ, ಅದು ಏನು ಬಟ್ಟೆ ತೊಡೆದಿದೆಯೋ ಏನೋ, ಹಿಂಗೆ ಮಾತು ಮಾತಿಗೂ ಬೈತಾನೆ ಇದ್ರು. ಈಕೆ ಪಾತ್ರೆ ತೊಳೆಯೋಕೆ ಅಂತೇಳಿ ಎಲ್ಲ ಪಾತ್ರೆಗಳನ್ನು ಮನೆಯ ಹೊರಭಾಗ ತೊಗೊಂಡೋಗ್ತಾ ಇದ್ಲು. ಆಗ ಅದರಾಗೂ ಇರತಕ್ಕಂತಹ ಏನು ಉಳಿದಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಒಂದು ಬುಟ್ಟಿಯಲ್ಲಿ ಹಾಕಿ ಹಾಗೆ ಇಡ್ತಾ ಇದ್ಲು. ಆ ಬೀದಿಯ ಕಡೆಯಲ್ಲಿ ಅಗಸರ ರಾಮಣ್ಣ ಇದ್ದ, ಅಗಸರ ಕೆಲಸವನ್ನು ಮಾಡ್ತಾ ಇದ್ದ, ಹಾಗಾಗಿ ಒಂದೆರಡು ಕತ್ತೆಗಳನ್ನು ಕೂಡ ಸಾಕೊಂಡಿದ್ದ. ಆ ಕತ್ತೆಗಳ ಮೇಲೆ ಬಟ್ಟೆಗಳನ್ನು ಹೊರಿಸ್ಕೊಂಡು ಹೋಗ್ತಾ ಇದ್ದ. ಎಲ್ಲೋ ಬಟ್ಟೆಗಳನ್ನು ತೊಳ್ಕೊಂಡು ಶುಚಿ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ಮತ್ತೆ ಆ ಕತ್ತೆಗಳ ಮೇಲೆ ಎರ್ಕೊಂಬರ್ತಾ ಇದ್ದ. ಕೆಲವು ಸಮಯ ಬಟ್ಟೆಗಳನ್ನು ತೊಗೊಂಡೋಗ್ತಿರಲಿಲ್ಲ, ಕತ್ತೆಗಳನ್ನು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದ. ಅವನು ಅಲ್ಲಿ ಬಿಟ್ಟರು ಕೂಡ ಅವು ನೇರವಾಗಿ ಬರ್ತಾ ಇದ್ವು, ಸರಿಯಾದ ದಾರಿಯಲ್ಲೇ ಬರ್ತಾ ಇದ್ವು. ಆದರೆ ಬರುವ ಮಾರ್ಗ ಮಧ್ಯೆ ಇವರ ಮನೆಯಲ್ಲಿ ಒಂದಿಷ್ಟು ತಿನಿಸನ್ನು ಆ ಸೊಸೆ ಅವಕ್ಕೆ ಕೊಡ್ತಾ ಇದ್ಲು. ಹಾಗಾಗಿ ಆ ಕತ್ತೆಗಳು ಈ ರಸ್ತೆಯಲ್ಲಿ ಹೋಗಬೇಕಾದಾಗ ಇವರ ಮನೆ ಹತ್ರ ಒಂದು ಸ್ಟಾಪ್ ಅಂತೇಳಿ ಅಲ್ಲಿ ನಿಂತ್ಕೊಂಡು ಆಕೆ ಏನಾದ್ರು ಕೊಟ್ಟಾಗ ಅವುಗಳ ಖುಷಿಯಿಂದ ತಿನ್ಕೊಂಡು ಹೋಗ್ತಾ ಇದ್ವು. ಈ ಕತ್ತೆಗಳು ಈ ಮನೆಗೆ ತುಂಬ ಚೆನ್ನಾಗಿ ಅಭ್ಯಾಸವಾಗಿದ್ವು ಕೂಡ. ಒಮ್ಮೆ ಅಗಸರ ರಾಮಣ್ಣ ಯಾವುದೋ ಕೆಲಸದ ಮೇಲೆ ಹೋಗಿದ್ದ, ಹೋಗ್ಬೇಕಾರೆ ಕತ್ತೆಗಳನ್ನ ಕೂಡ ಕರ್ಕೊಂಡು ಹೋಗಿದ್ದ. ಆದರೆ ಅಲ್ಲಿಂದ ಇನ್ಯಾವುದೋ ಕೆಲಸ ಬಂತು ಅಂತಂದೇಳಿ ಆ ಕತ್ತೆಗಳಿಗೆ ಕೊರಳಿ ಕಟ್ಟಿದಂತಹ ಹಗ್ಗವನ್ನು ಅದಕ್ಕೆ ಹಾಗೆ ಸುತ್ತಿ ಆ ಎರಡನ್ನು ಕೂಡ ಬಿಟ್ಟ. ಅವು ನೇರವಾಗಿ ಮನೆಗೆ ಹೋಗ್ತಾ ಇದ್ವು. ಹೋಗ್ಬೇಕಾದಾಗ ಮಾರ್ಗ ಮಧ್ಯೆ ಇವ್ರ ಮನೆ ಹತ್ರ ಬಂತು. ಅವಕ್ಕೇನಾದ್ರು ಕೊಡ್ಲಿಕ್ಕೆ ಅಂತೇಳಿ ಈ ಮನೆಯ ಸೊಸೆ ಸುನೀತಾ ಒಂದಿಷ್ಟು ಆಹಾರ ಪದಾರ್ಥಗಳನ್ನ ತಗೊಂಬಂದ್ಲು. ನೋಡಿದ್ಲು ಅಗಸರ್ ರಾಮಣ್ಣ ಇಲ್ಲ, ಇರೋದು ಎರಡೇ ಕತ್ತೆ. ಈಕೆ ಅದಕ್ಕೆ ತಿನ್ನಿಸ್ತಾ ತಿನ್ನಿಸ್ತಾ ಆ ಕೊರಳಿಗೆ ಸುತ್ತಿದಂಥ ಹಗ್ಗ ಏನಿತ್ತೋ ಅದನ್ನು ನಿಧಾನವಾಗಿ ಬಿಡಿಸ್ತಾ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಕಂಬಕ್ಕೆ ಕಟ್ಟಿದ್ಲು. ಕಟ್ಟಿ ಒಂದು ಕೋಲ್ ತಗೊಂಡಳು. ಸುಮ್ಮನೆ ಇದ್ಲ, ಆ ಕತ್ತೆಗೊಂದು ಪೆಟ್ಕೊಟ್ಲು. ಬರೀ ಪೆಟ್ಕೊಟ್ಲ, ಬೈತಾ ಪೆಟ್ಕೊಟ್ಲು. ಕತ್ತೆ ಇದ್ದಂಗಿದೆಯಾ, ಬರೀ ತಿಂತೀಯಾ, ಏನು ಕೆಲಸ ಮಾಡ್ತೀಯಾ ನೀನು, ಸುಮ್ಮನೆ ಹೋಗ್ತೀಯ ಬರ್ತೀಯ, ಬಾಯಿ ಮುಚ್ಕೊಂಡಿರಬಾರ್ದ ನೀನು? ಗೊತ್ತಾಗಲ್ಲ ನಿನಗೆ, ವಯಸ್ಸಾಗಿದೆ, ಈ ಕಾಲದಲ್ಲಿ ಕೊಟ್ರನ್ ತಿನ್ಕೊಂಡು ಸುಮ್ಮನಿರಕ್ಕಾಗಲ್ವಾ? ಹಂಗೆ ಹಿಂಗೆ ಅಂತಂದೇಳಿ ಬೈತಾನೆ ಹೋದ್ಲು. ಆದರೆ ಈ ಮಾತು ಯಾವುದು ಕೂಡ ನೇರವಾಗಿ ಆ ಕತ್ತೆಗೆ ಹೇಳ್ತಾ ಇದ್ದಿದ್ದಲ್ಲ, ಮನೆಯ ಒಳಗಡೆ ಇರತಕ್ಕಂತಹ ಅತ್ತೆಗೆ ಕೇಳುವ ಥರದಲ್ಲಿ ಜೋರಾಗಿಯೇ ಹೇಳ್ತಾ ಇದ್ಲು. ಅತ್ತೆಗೆ ಅರ್ಥ ಆಯಿತು, ಓಹೋ ಸೊಸೆ ಕತ್ತೆಗೆಲ್ಲ ಬೈತಿರೋದು ನನಗೆ ಅಂತಂದೇಳಿ. ಆದರೆ ಕೇಳುವ ಹಾಗಿಲ್ಲ, ಯಾಕಂದರೆ ಕೇಳಲಿಕ್ಕೆ ಹೋದರೆ ಸೊಸೆ ಹೇಳ್ತಾಳೆ, ಅಯ್ಯೋ ಅತ್ತೆ ನಾನು ನಿಮಗೆಲ್ಲಿ ಹೇಳಿದೆ, ಈ ಕತ್ತೆಗೆ ತಾನೇ ಹೇಳ್ತಾರದು ಅಂದ್ಬಿಟ್ರೆ ಮತ್ತೆ ಇನ್ನೊಂದ್ಸಲ ಅವಳ ಎದುರುಗಡೆ ನಾನೇ ಕತ್ತೆ ಅನ್ನೋದು ಕೂಡ ಪ್ರೂವ್ ಆಗ್ಬಿಡ್ತಲ್ಲ ಅಂಥೇಳಿ ಅತ್ತೆಯನ್ನು ಕೇಳಲಿಕ್ಕೆ ಹೋಗಲಿಲ್ಲ. ಆದರೆ ಈ ಸುನೀತಾ ಮಾತ್ರ ತನ್ನ ಮನಸ್ಸಿನ ಎಲ್ಲ ನೋವುಗಳನ್ನು ಆ ಕತ್ತೆ ನಿಧಾನವಾಗಿ ಪೆಟ್ಟು ಕೊಡ್ತಾ ಕೊಡ್ತಾ ಹೇಳ್ತಾ ಹೋದ್ಲು. ಅನ್ನಿಸ್ತು ಅತ್ತೆಗೆ, ಹೌದು ನಾನು ಕೂಡ ತಪ್ಪು ಮಾಡಿದೆ ಅಂತಂದೇಳಿ. ಆ ಅತ್ತೆಗೆ ಅರಿವನ್ನು ಮೂಡಿಸೋದಕ್ಕೆ ಈಕೆ ಕತ್ತೆಯ ಮೇಲೆ ಒಂದಿಷ್ಟು ಬಲಪ್ರಯೋಗವನ್ನು ಮಾಡ್ತಾ ಹೋಗ್ತಾಳೆ. ಹಾಗಾಗಿ ಹೇಳ್ತಕ್ಕಂಥದ್ದು, ಅತ್ತೆಯ ಮೇಲಿನ ಕೋಪನ ಕತ್ತೆಯ ಮೇಲೆ ತೋರಿಸಿದ್ರು ಅಂತಂದೇಳಿ. ಎಷ್ಟು ಸಮಂಜಸ ಅನಿಸುತ್ತೆ, ಇಬ್ಬರು ಕೂಡ ಈ ಮನೆಗೆ ಸೊಸೆಯಾಗಿ ಬಂದಂಥವ್ರು, ಮನೆಯನ್ನು ಬೆಳಗ್ಲಿಕ್ಕೆ ಬಂದಂಥವ್ರು ಅಂತಕ್ಕಂಥ ಅರ್ಥ ಮಾಡಿಕೊಂಡು ಬಂದವ್ರನ್ನ ತಮ್ಮ ಮನೆಯ ಮಕ್ಕಳು ಅನ್ನೋ ಥರದಲ್ಲೇ ಪ್ರೀತಿಯಿಂದ ನೋಡಿಕೊಂಡ್ರೆ ಯಾವ ಕುಟುಂಬವೂ ಕೂಡ ಹಾಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತು ಈ ಗಾದೆಯ ಬಗ್ಗೆ ತಿಳಿಸ್ಲಿಕ್ಕೆ ಅವಕಾಶ ಕೊಟ್ಟಿರಕ್ಕೆ ಧನ್ಯವಾದಗಳು. ಮತ್ತೆ ಸಿಗುವ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
8: ಅತ್ತೆಯ ಮೇಲಿನ ಕೋಪ ಕತ್ತೆಯ ಮೇಲೆ ತೀರಿಸಿಕೊಂಡ್ರಂತೆ ಎನ್ನುವಂತಹ ಗಾದೆ ಮಾತನ್ನ ತಿಳಿಸ್ಕೊಟ್ಟಂತಹ ಚೇತನ್ ಸಿ ಅವರಿಗೆ ಧನ್ಯವಾದಗಳು.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
2: ಪೊನ್ನಜ್ಜಿ ಚಿಟ್ಟೆ ತುಂಬಾ ಬೇಜಾರ್ನಲ್ಲಿದ್ದಾಳೆ.
3: ಯಾಕೆ, ಏನಾಯ್ತು?
4: ಅವ್ಳ ಕ್ಲಾಸ್ನಲ್ಲಿ ಒಬ್ಬ ಇವಳ ಪೆನ್ಸಿಲ್ ಚೆನ್ನಾಗಿ ಬರೆಯತ್ತೆ ಅಂತ ಕಸ್ಕೊಂಡ್ಬಿಟ್ನಂತೆ.
5: ಹೌದಾ ಚಿಟ್ಟೆ? ನೀನು ಅವನಿಗೆ ಬೈಬೇಕಾಗಿತ್ತು, ಇಲ್ಲ ಟೀಚರಿಗೆ ಹೇಳ್ಬೇಕಾಗಿತ್ತು.
6: ಯಾರಿಗಾದ್ರೂ ಹೇಳಿದ್ರೆ ನೋಡು ಅಂತ ಹೆದರಿಸ್ತಾನೆ.
5: ಹೌದಾ, ಪ್ರಪಂಚ ಹಾಗೆ ಮಗು, ಹೆದರುವವರನ್ನ ಹೆದರಿಸ್ತಾನೇ ಇರುತ್ತೆ. ನಾವು ಹೆದರಬಾರ್ದು ಅಷ್ಟೇ. ಹಾಂ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಘಮ ಘಮ ಝಣ ಝಣದ ಲೆಕ್ಕಾಚಾರ ಅಂತ ಒಂದು ಕತೆ ಇದೆ.
7: ಕತೆ ಹೆಸರು ಮಜವಾಗಿದೆ, ಕತೆಯನ್ನು ಚೆನ್ನಾಗಿರ್ಬೇಕು.
5: ನಗು ಬರುತ್ತೆ. ಧವಳಗಿರಿಯ ರಾಜ ಉದಯ ಭಾನು ಆಗಿದ್ದ. ಅವನು ತನ್ನ ಪ್ರಜೆಗಳ ಸ್ಥಿತಿಗತಿಯನ್ನು ತಿಳ್ಕೊಳ್ಳೋಕ್ಕೆ ಮಂತ್ರಿ ಜೊತೆಗೂಡಿ ಮಾರುವೇಷದಲ್ಲಿ ತನ್ನ ರಾಜ್ಯದಲ್ಲಿ ತಿರುಗಾಡ್ತಿದ್ದ. ಹೀಗೆ ಪ್ರಜೆಗಳ ಕಷ್ಟ ಸುಖ ಅರ್ಥಕೊಳ್ತಾ ಇದ್ದ. ಅದಕ್ಕೆ ತಕ್ಕುದಾದ ಪರಿಹಾರ ಕಾರ್ಯಗಳಿಂದ ರಾಜ್ಯದಲ್ಲಿ ಪ್ರಗತಿ ತರೋಕೆ ಶ್ರಮಿಸ್ತಾ ಇದ್ದ. ನಿಷ್ಠ ರಾಜ, ಚತುರ ಮಂತ್ರಿ, ಇವರ ಆಡಳಿತದಲ್ಲಿ ರಾಜ್ಯ ಸುಖ ಶಾಂತಿ ನೆಮ್ಮದಿಯ ತಾಣವಾಗಿತ್ತು. ಒಂದ್ಸಲ ಉದಯಭಾನು ತನ್ನ ಮಂತ್ರಿ ಜೊತೆಗೂಡಿ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದ. ಬರ್ತಾ ಬರ್ತಾ ಅವರು ಮಾಂಸ ಮಾರುವ ಅಂಗಡಿಯ ಹತ್ರ ಬರ್ತಾರೆ. ಅಂಗಡಿಯ ಮುಂದುಗಡೆ ಚರ್ಮ ಸುಲಿದ ಪ್ರಾಣಿಗಳನ್ನ ತಲೆ ಕೆಳಗಾಗಿ ತೂಗು ಹಾಕಿದ್ರು. ಅಂಗಡಿಯ ಮಾಲೀಕ ಮಾಂಸ ಕೊಳ್ಳುವವರಿಗೆ ಚಕಚಕ ಅಂತ ಮಾಂಸ ಕತ್ತರಿಸಿ ಕೊಡ್ತಾ ಇದ್ದ. ಮತ್ತೊಂದ್ ಕಡೆ ಕೇಳ್ದವರಿಗೆ ಕುರಿ ಮಾಂಸವನ್ನ ಸುಟ್ಟು ಕೊಡ್ತಾ ಇದ್ದ. ಸುಟ್ಟ ಕುರಿ ಮಾಂಸದ ಘಾಟಿನ ಪರಿಮಳ ಸುತ್ತಲೂ ಹರಡಿತ್ತು. ಅಂಗಡಿಯ ಮುಂದುಗಡೆ ಜಗಲಿ ಮೇಲೆ ಒಬ್ಬ ಬೀದಿ ತಿರುಕನೊಬ್ಬ ಕೂತಿದ್ದ. ಅವನು ಕುರಿ ಮಾಂಸದ ಸುಟ್ಟ ಕರುಕುಲು ಘಮವನ್ನ ಒಳ್ಳೆ ಅಗಲಿಸಿ ಆಘ್ರಾಣಿಸ್ತಾ ಆನಂದ ಪಡ್ತಾ ಇದ್ದ. ಅಭ್ಯಾಸ ಇಲ್ಲದವರಿಗೆ ಘಮಟು ಘಾಟು ಅಂತ ಅನಿಸ್ಬೋದಾದ್ರೂ ಅದನ್ನ ತಿನ್ನೋರಿಗೆ ಅದು ಘಮಘಮ ಪರಿಮಳನೇ ಸರಿ. ತಿರ್ಕ ಪದೇ ಪದೇ ಆ ಘಮವನ್ನ ಆಸ್ವಾದಿಸ್ತಾ ಅದನ್ನು ತಿಂದಷ್ಟೇ ಖುಷಿ ಪಡ್ತಿದ್ದ. ಮಾಂಸದ ಅಂಗಡಿಯವ ಆ ದಿನದ ವ್ಯಾಪಾರವನ್ನು ಮುಗಿಸಿ ಅಂಗಡಿಯ ಬಾಗಿಲು ಮುಂಗಟ್ಟನ್ನ ಹಾಕ್ತಾನೆ. ನಂತರ ಸೀದಾ ಆ ತಿರುಕನ ಹತ್ರ ಬಂದ. ಬಂದವನೇ ಆ ತಿರುಕನನ್ನ ಉದ್ದೇಶಿಸಿ, ಏಯ್ ತಿರುಕ, ಆವಾಗಿಂದ ನೋಡ್ತಾ ಇದ್ದೀನಿ ಕುರಿ ಮಾಂಸದ ಸುಟ್ಟ ವಾಸನೆಯನ್ನ ಸೇವಿಸ್ತಾನೇ ಇದೀಯ. ಅದೇನು ಪುಕ್ಸಟ್ಟೆಗೆ ಇರೋದು ಅಂತ ಅನ್ಕೊಂಡ್ಯಾ? ನೋಡು, ಆವಾಗಿಂದ ಆಘ್ರಾಣಿಸಿದ ಆ ಕುರಿ ಮಾಂಸದ ಘಮದ ಬೆಲೆ 4 ನಾಣ್ಯಗಳು. ಮೊದಲು ನನ್ನ ಹಣವನ್ನ ಕೊಟ್ಬಿಡು ಅಂತಂದ. ತಿರುಕ ಮಾಂಸದಂಗಡಿಯವನ ಮಾತನ್ ಕೇಳಿ ತಬ್ಬಿಬ್ಬಾದ.
8: ಏನು ಪರಿಮಳ ತಗೊಂಡಿದ್ದಕ್ಕೆ ದುಡ್ಡು ಕೊಡ್ಬೇಕಾ?
6: ಒಳ್ಳೆ ಲೆಕ್ಕಾಚಾರ ಆಯ್ತು ಅಂಗಡಿ ಒಂದು.
5: ತಿರುಕ ಕೂಡ ಗಲ್ಬಿಲಿಗೊಂಡು, ಏನು ಪರಿಮಳ ಕುಡ್ದಿದ್ದಕ್ಕೆ ಬೆಲೆ ತರ್ಬೇಕೆ? ಇದೆಲ್ಲಿಯ ನೀತಿ? ಇಲ್ಲಿಯವರೆಗೆ ನಾನು ಇದನ್ನ ಕೇಳಿಯೇ ಇರಲಿಲ್ಲ ಅಂತ ಕಂಗಾಲಾಗಿ ಹೇಳ್ದ. ಅಷ್ಟರಲ್ಲಿ ಮಾರುವೇಷದಲ್ಲಿ ತಿರುಗಾಡ್ತಾ ಇದ್ದ ರಾಜ ಉದಯಭಾನು ಮತ್ತೆ ಮಂತ್ರಿ ಆ ಕಡೆನೇ ಬಂದರು. ಮಾಂಸದಂಗಡಿಯವ, ಅದೆಲ್ಲ ಇಲ್ಲ, ನನ್ನ ಅಂಗಡಿಯ ಸುವಾಸನೆಯನ್ನ ಕುಡ್ದಿದ್ಯಾ ನೀನು? ನಾನೇನೋ ಅಂಗಡಿ ಬಿಟ್ಟಿಗೆ ಇಟ್ಟಿಲ್ಲ. ಧರ್ಮಕ್ಕೆ ಸಿಕ್ಕರೆ ನನಗೂ ಬೇಕು, ನನ್ನ ಅಪ್ಪನಿಗೂ ಬೇಕು ಅಂತಾರಲ್ಲ, ಹಾಗಾಯ್ತು, ಸುಮ್ಮನೆ ನನ್ನ ದುಡ್ಡು ಕೊಟ್ಟು ಹೊರಡು ಅಂತ ರೋಪ್ ಹಾಕ್ದ. ತಿರ್ಕಾ ಗಲುಬಿಲಿಗೊಂಡು ಕಣ್ಣನ ಪಿಳಿ ಪಿಳಿ ಮಾಡ್ತಾ ನಿಂತಿದ್ದ. ಅಂಗಡಿಯವ ಮಾರುವೇಷದ ರಾಜ ಮತ್ತು ಮಂತ್ರಿಯನ್ನ ನೋಡಿ, ನೋಡಿ ಸ್ವಾಮಿ, ಎಲ್ಲರೂ ಮಾಂಸವನ್ನು ಹಣ ಕೊಟ್ಟು ಕೊಳ್ತಾರೆ, ಅಂದಮೇಲೆ ಅದರಿಂದ ಬಂದ ಘಮಕ್ಕೂ ಬೆಲೆ ಇಲ್ಲದೆ ಇರುತ್ತೀಯೇ? ನಾನು ಹಣ ಕೇಳಿದ್ರಲ್ಲಿ ತಪ್ಪೇನಿದೆ ಅಂತಂದ. ಮಾರುವೇಷದ ಮಂತ್ರಿ, ಹೌದು ಹೌದು, ಈತ ಹೇಳೋದು ಸರಿಯಾಗೇ ಇದೆ. ಮಾಂಸವನ್ನ ನಾವು ಹಣ ಕೊಟ್ಟು ಖರೀದಿಸ್ತೇವೆ, ಅಂದಮೇಲೆ ಅದರ ಸುವಾಸನೆಗೂ ನಾವು ಹಣ ಕೊಡಬೇಕಾಗತ್ತೆ. ನೀನು 4 ನಾಣ್ಯ ಕೊಟ್ಬಿಡಪ್ಪ ಅಂತ ಮಂತ್ರಿ ಅಂದ. ಮಂತ್ರಿಯ ಮಾತನ್ನ ಕೇಳಿ ಅಂಗಡಿಯವನ ಮುಖ ಅರಳುಬಿಡುತ್ತೆ. ಆತ, ಹ್ಞೂ ಹ್ಞೂ, ಅವ್ರು ಹೇಳಿದ್ದು ಕೇಳಿಸ್ಕೊಂಡಿಯಲ್ಲ, ಕೊಡು 4 ನಾಣ್ಯವನ್ನ ಅಂತಂದ.
6: ಅಯ್ಯೋ ದೇವ್ರೇ, ಮಂತ್ರಿ ಆ ಮಾಂಸದ ಅಂಗಡಿಯ ಒಂದೇ ಸರಿ ಅಂತ ಅಂತಾನಲ್ಲ.
2: ರಾಜನು ಸುಮ್ಮನೆ ಇದ್ನಲ್ಲ.
9: ಅದೆಂತ ರಾಜ, ಅದೆಂತ ಮಂತ್ರಿ ಅಂತೀವಿ.
5: ಅಯ್ಯೋ ಮಕ್ಕಳೇ, ಒಳ್ಳೆ 7 ತಿಂಗಳಿಗೆ ಹುಟ್ಟಿದ ಮಕ್ಕಳು ಹಾಗೆ ಮಾಡ್ತೀರಲ್ಲ. ಮೊದಲು ಕತೆ ಕೇಳಿ, ಆಮೇಲೆ ಮಾತಾಡಿ.
2: ಸರಿ ಸರಿ, ಕತೆ ಮುಂದುವರ್ಸು.
5: ತಿರ್ಕಾ ಏನ್ ಮಾಡೋದಂತ ತಿಳಿದೆ ಪೆಚ್ಚಾಗಿ ಹಾಗೆ ನಿಂತೇ ಇದ್ದ. ಮಂತ್ರಿ ಹೋಗಿ ಅವನ ಕಿಸೆಯಿಂದ ತಾನೇ 4 ನಾಣ್ಯವನ್ನ ತನ್ನ ಬೊಗಸೆಯಲ್ಲಿ ತಗೊಂಡ. ಇದನ್ನ ಸರಿಯಾಗಿ ಕೇಳಿಸ್ಕೊ ಅಂತ ಬೊಗಸೆಯನ್ನ ಮಾಂಸದಂಗಡಿಯವನ ಕಿವಿಯ ಹತ್ರ ತಗೊಂಡು ಹೋಗಿ ಕುಲುಕುತ್ತಾನೆ. ನಾಣ್ಯಗಳು ಝಣ್ ಝಣ ಅಂತ ಸದ್ದು ಮಾಡುತ್ತೆ. ಕೇಳಿಸ್ತೆ ಸದ್ದು ಅಂತ ಮಂತ್ರಿ ಕೇಳ್ದ. ಆಗ ಅಂಗಡಿಯವ, ಹಾ ಕೇಳಿಸ್ತು ಕೇಳಿಸ್ತು, ಝಣ ಝಣ ನಾಣ್ಯದ ಸಪ್ಪಳ, ಈ ಕೊಡಿ ನನಗೆ ಆ 4 ನಾಣ್ಯಗಳನ್ನ ಅಂತಂದ. ಆಗ ಮಂತ್ರಿ, ಈಗ ಲೆಕ್ಕ ಸರಿ ಹೋಯ್ತು. ತಿರುಕ ಮಾಂಸ ಸುಟ್ಟ ಪರಿಮಳವನ್ನ ಸೇವಿಸಿದ, ನೀನು ನಾಣ್ಯದ ಝಣ ಝಣ ಸದ್ದನ್ನ ಕೇಳಿಸ್ಕೊಂಡೆ, ಅಲ್ಲಿಗೆ ಲೆಕ್ಕ ಸರಿ ಹೋಯ್ತು ಅಂತ ಹೇಳ್ತಾ ನಾಣ್ಯಗಳನ್ನ ತಿರುಕನ ಜೇಬಿಗೆ ಮರಳಿ ಹಾಕ್ತಾನೆ. ಈಗ ಪೆಚ್ಚಾಗುವ ಸರದಿ ಮಾಂಸದ ಅಂಗಡಿಯವನದ್ದಾಗತ್ತೆ. ಮರುದಿನ ರಾಜ ಮಾಂಸದ ಅಂಗಡಿಯವನನ್ನ ಕರೆಯಿಸಿ ಅವನ ಮೋಸದ ಮಾತಿನ ಚಾಲಾಕಿಗೆ ತಕ್ಕ ಶಿಕ್ಷೆಯನ್ನ ನೀಡ್ತಾನೆ.
2: ಆಹಾ, ಮಂತ್ರಿ ಒಳ್ಳೆ ತಿರುಮಂತ್ರ ಹಾಕ್ತ.
4: ನಾಣ್ಯದ ಜನ ಜನ ಶಬ್ದಕ್ಕೆ ಪರಿಮಳ ತಗೊಂಡಿದ್ದು ಸರಿ ಹೋಯ್ತು ಅನ್ನಲ್ಲ.
5: ಮತ್ತೆ ಮಂತ್ರಿಗ್ ಬೈತಾ ಇದ್ರಿ?
9: ತಪ್ಪಾಯ್ತು ಅಣ್ಣಾಜಿ, ತಪ್ಪಾಯ್ತು.
5: ಆಹ, ನಾಟಕ ನೋಡು. ಅದಿರ್ಲಿ, ಇದರಿಂದ ಏನ್ ತಿಳ್ಕೊಂಡ್ರಿ ನೀವು? ದುರ್ಬಲರನ್ನು ದುಷ್ಟರು ಯಾವಾಗ್ಲೂ ಶೋಷಣೆ ಮಾಡ್ತಾರೆ.
3: ಚಿಟ್ಟೆ, ಗೊತ್ತಾಯ್ತಾ, ಅವನ್ ಎದುರಿಸಿದ್ರೆ ನೀನ್ ಎದುರ್ಕೋಬಾರ್ದು.
2: ಆದ್ರೆ ಅವನ್ ನೋಡಕ್ಕೆ ದಪ್ಪಕ್ ತೊಂಪ ಇದ್ದಂಗಿದ್ದಾನೆ, ಹೆದ್ರಿಕೆ ಆಗತ್ತೆ.
4: ಗೋವಿಂದ, ಇಷ್ಟೊತ್ತು ಪೊನ್ನಜ್ಜಿ ಹೇಳಿದ ನೀತಿ ದಂಡ ಆಯ್ತು.
5: ಆಹ್, ಅಡ್ಗುಲಜ್ಜಿ.
1: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
10: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
7: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
8: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
9: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
10: ನಂದಿನಿ ಪರಿಶುದ್ಧತೆಯ ಪ್ರತೀಕ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ ಪರಿಸರ ಅಧ್ಯಯನ ಕೇಂದ್ರ ಮತ್ತು ರೇಡಿಯೋ ಶಿವಮೊಗ್ಗ 90.8 FM, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ, ನೇಸರ ಸಂಸ್ಥೆ ಶಿವಮೊಗ್ಗ ಹಾಗೂ DSL ಟ್ರಸ್ಟ್ ಶರಣ್ಯ ಆರೈಕೆ ಕೇಂದ್ರ ಇದರ ಸಂಯುಕ್ತಾಶ್ರಯದಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶೇಷಾದ್ರಿಪುರ ಶಿವಮೊಗ್ಗ ಈ ಶಾಲೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಶರಣ್ಯ ನಕ್ಷತ್ರವನದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಪ್ರೊಫೆಸರ್ ಹೂವಯ್ಯಗೌಡ ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಪರಿಸರವನ್ನು ಅನುಸರಿಸಬೇಕು, ಪರಿಸರ ಸ್ನೇಹಿಯಾಗಿ ತಮ್ಮ ಬದುಕನ್ನು ಪರಿವರ್ತಿಸಿಕೊಳ್ಳಬೇಕು. ಜಗತ್ತಿನ ದೊಡ್ಡ ರಾಷ್ಟ್ರಗಳ ವಿನಾಶದ ಚಿಂತನೆಯಿಂದ ಹೊರಬಂದು ಸರಳ ಬದುಕಿನೊಂದಿಗೆ ಈಗಾಗಲೇ ಪರಿಸರದ ಎಚ್ಚರಿಕೆಯನ್ನು ಗಮನಿಸಿ ನಾವು ಅದಕ್ಕೆ ಪೂರಕವಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪರಿಸರ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ GL ಜನಾರ್ದನ್ ಮಾತನಾಡಿ, ಇಂದಿನ ಘೋಷಣೆ ಪರಿಸರವನ್ನು ಪಾಲಿಸುತ್ತಾ ಹವಾಮಾನವನ್ನು ಉಳಿಸಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಾಗಿದೆ. ಈಗಾಗಲೇ ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯ, ಏರಿಕೆಯಾಗುತ್ತಿರುವ ತಾಪಮಾನ, ಸುನಾಮಿ, ಭೂಕಂಪ ಎಲ್ಲವೂ ಸಹ ನಮಗೆ ಎಚ್ಚರಿಕೆಯಾಗಿವೆ. ಇಂತಹ ಪರಿಸರದ ವಾತಾವರಣದಲ್ಲಿ ನಾವು ಈ ಪರಿಸರದ ಸೂಕ್ಷ್ಮತೆಯನ್ನು ಗಮನಿಸಿ ಅದಕ್ಕೆ ಸಹಕಾರಿಯಾಗಿ ನಮ್ಮ ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ಈ ತಾಪಮಾನದ ಇಳಿಕೆ ಮತ್ತು ಭೂಮಿಯನ್ನು ರಕ್ಷಿಸಿಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ DL ಮಂಜುನಾಥ್ ರವರು ಶರಣ್ಯ ಆರೈಕೆ ಕೇಂದ್ರದಲ್ಲಿ ಔಷಧಿವನ, ಜೀವ ವೈವಿಧ್ಯತಾ ಪಾರ್ಕ್, ನಕ್ಷತ್ರವನ, ರಾಶಿವನ, ನವಗ್ರಹವನ ಹಾಗೆ ಚಿಕ್ಕದಾದಂತಹ ಒಂದು ಕೆರೆಯನ್ನು ಸಹ ಸ್ಥಾಪಿಸಿ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವ ಕೆಲಸ ಮಾಡಿದೆ ಎಂದು ತಿಳಿಸಿದರು. ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳು ಅನೇಕ ರೀತಿಯ ಪರಿಸರ ಘೋಷಣೆಯ ಫಲಕವನ್ನು ನಿರ್ಮಿಸಿಕೊಂಡು ಬಂದಿದ್ದು ಅದರ ಪ್ರದರ್ಶನ ನಡೆಸಿದರು. ನಂತರ ದಿನೇಶ್ ಹೊಸನಗರರವರು ಇಲ್ಲಿಯ ಜೀವ ವೈವಿಧ್ಯತೆ ಕುರಿತು ಮತ್ತು ಪಾರ್ಕಿನ ಮರಗಳ ಬಗ್ಗೆ, ನಕ್ಷತ್ರವನಗಳ ಹಾಗೂ ಅದರ ಗುಣಗಳು, ಅದು ಹೇಗೆ ನಮಗೆ ಅವಶ್ಯಕತೆಯಾಗಿದೆ ಎಂಬುದನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ 300 ವಿದ್ಯಾರ್ಥಿಗಳು, 12 ಶಿಕ್ಷಕರು ಹಾಗೂ ನೇಸರ ಸಂಸ್ಥೆಯ ಶ್ರೀ ಮಂಜುನಾಥ್ ಪೂಜಾ ಮತ್ತು ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ ರಾಜ್ಯ ಮಾನ್ಯ ನಿಯಂತ್ರಣ ಮಂಡಳಿಯ ಶ್ರೀ ಅಶೋಕ್ ಮತ್ತು ಇತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಮಂಡ್ಲಿ 110/11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಜೂನ್ 7 ಬೆಳಗ್ಗೆ 9 ಸಂಜೆ 5 ಹೊಸಳ್ಳಿ, ರಾಮಿನಕೊಪ್ಪ, ಕಲ್ಲೂರು, ಅಗಸವಳ್ಳಿ, ಹೊಸೂರು, ಮತ್ತೂರು, ಲಕ್ಷ್ಮೀಪುರ, ಹೊನ್ನಾಪುರ, ಈಚಲವಾಡಿ, ಹೈಹೊಳೆ, ಪುರದಾಳು, ಬೆಳ್ಳೂರು, ಬಸವಾಪುರ, ಭಾರತಿನಗರ, ಅನುಪಿನಕಟ್ಟೆ, ಗೋವಿಂದಾಪುರ, ಹನುಮಂತಾಪುರ, ಗಾಂಧಿನಗರ, ಖಾನೆಹಳ್ಳಿ, ಬೋವಿ ಕಾಲೋನಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. 2026-27 ಸಾಲಿಗೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ಆಶ್ರಮ ವಸತಿ ಶಾಲೆ, ಹಕ್ಕಿಪಿಕ್ಕಿ ಕ್ಯಾಂಪ್, ಸದಾಶಿವಪುರ, ಶಿವಮೊಗ್ಗ ತಾಲೂಕು ಹಾಗೂ ಹಿರೆಮನೆ, ಸಾಗರ ತಾಲೂಕು ಇಲ್ಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಗೌರವಧನ ಆಧಾರದ ಮೇಲೆ ತಾತ್ಕಾಲಿಕ 1 ಅವಧಿಗೆ ಖಾಲಿ ಇರುವ 8 ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಹಿಂದಿ, ಸಮಾಜ ವಿಜ್ಞಾನ ಹಾಗೂ ದೈಹಿಕ ಶಿಕ್ಷಣ ವಿಷಯಗಳಿಗೆ ನೇಮಕ ಮಾಡಿಕೊಳ್ಳುತ್ತಿದ್ದು, ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಪಿಯುಸಿ, ಡಿಎಡ್ ಮತ್ತು ಟಿಇಟಿ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಬಿಎ, ಬಿಎಸ್ಸಿ, ಬಿಎಡ್ ಹಾಗೂ ಟಿಇಟಿ ವಿದ್ಯಾರ್ಹತೆ ಕಡ್ಡಾಯವಾಗಿದೆ. ಆಸಕ್ತರು ನಿಗದಿತ ನಮೂನೆ ಅರ್ಜಿಯನ್ನು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸೂಕ್ತ ದಾಖಲಾತಿಗಳೊಂದಿಗೆ ಜೂನ್ 10 ಸಲ್ಲಿಸುವಂತೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0818220200266 ಹಾಗೂ ಶಿವಮೊಗ್ಗ ಮತ್ತು ಸಾಗರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಜುಲೈ 2026 ಮಾಹೆಯಲ್ಲಿ ನಾಗರಿಕ ಬಂದೂಕು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಿದೆ. ಆಸಕ್ತ ನಾಗರಿಕರು ಅರ್ಜಿ ನಮೂನೆಯನ್ನು ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ಠಾಣೆಗಳಲ್ಲಿ ಹಾಗೂ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಸಾಗರ ರಸ್ತೆ ಕಚೇರಿಯಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಇತ್ತೀಚಿನ 2 ಭಾವಚಿತ್ರಗಳು ಹಾಗೂ ಆಧಾರ್ ಕಾರ್ಡ್ ನಕಲು ಪ್ರತಿಯೊಂದಿಗೆ ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗಳಲ್ಲಿ ಸಲ್ಲಿಸುವಂತೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯಲ್ಲಿರುವ ಚಂದನ ಆರೋಗ್ಯ ಪಾರ್ಕ್ನಲ್ಲಿ ಸಡಗರ ಸಂಭ್ರಮದಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಮುಂಜಾನೆಯಿಂದಲೇ ಸದಸ್ಯರು ಇಡೀ ಪಾರ್ಕನ್ನು ಸ್ವಚ್ಛಗೊಳಿಸಿದರು, ಪ್ಲಾಸ್ಟಿಕ್ ಮುಕ್ತ ಮಾಡಿದರು, ಗಿಡಗಳನ್ನು ನೆಟ್ಟು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಾರ್ಕ್ನ ಗೌರವ ಅಧ್ಯಕ್ಷ ಕಲಗೋಡು ರತ್ನಾಕರ್, ಚಂದನವನ ಪಾರ್ಕ್ ಹೆಸರೇ ಒಂದು ವಾಗ್ದಾನ. ನಗರೀಕರಣದ ರಭಸದಲ್ಲಿ ಕಳೆದು ಹೋಗುತ್ತಿರುವ ಹಸಿರಿಗೆ ನಾವೇ ಕಟ್ಟಿದ ಸಣ್ಣ ಆಶ್ರಯ ಇದು. ಇಲ್ಲಿ ನೆಟ್ಟ ಪ್ರತಿ ಗಿಡವು ಭವಿಷ್ಯದ ಜೊತೆ ನಾವು ಮಾಡಿಕೊಂಡ ಒಪ್ಪಂದ ಎಂದರು. ಪಾರ್ಕ್ನ ಕಾರ್ಯದರ್ಶಿ ಗುರುರಾಜ್ ಎಲ್ ಮಾತನಾಡಿ, ಪರಿಸರ ರಕ್ಷಣೆ ಅಂದರೆ ಸೆಲ್ಫಿ ತೆಗೆದುಕೊಂಡು ಗಿಡ ನೆಡುವುದಲ್ಲ, ಅದು ದೈನಂದಿನ ಬದುಕಿನ ಅಭ್ಯಾಸ. ಪ್ಲಾಸ್ಟಿಕ್ ಕಡಿಮೆ ಮಾಡೋದು, ನೀರನ್ನು ಗೌರವಿಸೋದು, ಮಣ್ಣಿನ ಫಲವತ್ತತೆ ಕಾಪಾಡೋದು ನಮ್ಮ ಕರ್ತವ್ಯ ಎಂದರು. ಅಭಿವೃದ್ಧಿ ಅಂದರೆ ಕಾಂಕ್ರೀಟ್ ಮಾತ್ರ ಅಲ್ಲ, ಅಭಿವೃದ್ಧಿ ಅಂದರೆ ಸಮತೋಲನ. ನಾವು ಕಟ್ಟಿದ ಕಟ್ಟಡಕ್ಕಿಂತ ಹೆಚ್ಚು ಗಿಡ ಬೆಳೆಸಿದ್ದೇವೆಯೇ, ನಾವು ಬಳಸಿದ ನೀರಿಗಿಂತ ಹೆಚ್ಚು ನೀರು ಉಳಿಸಿದ್ದೇವೆಯೇ, ಈ ಪ್ರಶ್ನೆಗಳಿಗೆ ಉತ್ತರ ಹೌದು ಎಂದಾಗ ಮಾತ್ರ ನಮ್ಮ ಅಭಿವೃದ್ಧಿ ಸುಸ್ಥಿರವಾಗುತ್ತೆ ಎಂದರು. ಕ್ರೀಡಾ ಕಾರ್ಯದರ್ಶಿ ಜಿಎಸ್ ಶಿವಕುಮಾರ್ ಮಾತನಾಡಿ, ನಮ್ಮ ಪಾರ್ಕ್ನ ಪ್ರತಿ ಮರವು ಒಂದು ಪಾಠ ಹೇಳುತ್ತೆ. ಬೆಳೆಯಲು ಬೇರು ಬೇಕು, ಬದುಕಲು ಮಣ್ಣು ಬೇಕು, ಮಣ್ಣು ಸತ್ತರೆ ಸಂಸ್ಕೃತಿಯು ಬದುಕಲ್ಲ ಎಂದರು. ಪಾರ್ಕ್ನ ಹಲವು ಸದಸ್ಯರು ಮಾತನಾಡಿ, ಇವತ್ತು ನಾವು ಇಲ್ಲಿ ಸೇರಿದ್ದು ಪ್ರತಿಜ್ಞೆಗಾಗಿ. ನನ್ನಿಂದ ಒಂದು ಗಿಡ, ನನ್ನ ಮನೆಯಿಂದ ಒಂದು ಪ್ಲಾಸ್ಟಿಕ್ ಕಡಿಮೆ. ಈ ಸಣ್ಣ ನಿರ್ಧಾರವೇ ದೊಡ್ಡ ಬದಲಾವಣೆಯ ಮೊದಲ ಹೆಜ್ಜೆ. ಬನ್ನಿ, ಚಂದನವನವನ್ನು ಕೇವಲ ಪಾರ್ಕ್ ಆಗಿ ಉಳಿಸದೆ ಪರಿಸರ ಪ್ರಜ್ಞೆಯ ಪಾಠಶಾಲೆಯನ್ನಾಗಿ ಮಾಡೋಣ ಎಂದು ಪ್ರತಿಜ್ಞೆ ಮಾಡಿದರು. ಈ ಸಂದರ್ಭದಲ್ಲಿ ಪಾರ್ಕಿನ ಸಂಘಟನಾ ಕಾರ್ಯದರ್ಶಿ ಅಶೋಕ್, ಸದಸ್ಯರುಗಳಾದ ಚಂದ್ರು, ಬಸವರಾಜ್ ಎಚ್.ಕೆ., ರಂಗೇಗೌಡರು, ಡಾ ಗೌತಮ್, ಮಾಲತೇಶ್, ಎ.ಹಾಲೇಶಪ್ಪ, ಜಿ.ಕೆಂಚಪ್ಪ, ಪ್ರಕಾಶ್, ಮಂಜುನಾಥ್, ಸತೀಶ್, ಪಾಂಡುರಂಗ, ಬೋರೇಗೌಡರು, ದೇವರಾಜ್, ಚಂದ್ರನಾಯ್ಕ್, ಶಶಿಧರ್, ನವಿಲಪ್ಪ, ರಘು, ರೋಹಿತ್, ಸತೀಶ್, ಶಿವಪ್ಪ, ಚಂದ್ರಪ್ಪ, ರಾಜು, ವಿಜಯಕುಮಾರ್, ಸ್ವರ್ಣ, ರವಿ, ರಾಮಲಿಂಗ, ಪ್ರಭಾಕರ್, ನಿರ್ಮಲ, ಲಕ್ಷ್ಮೀದೇವಿ ಸೇರಿದಂತೆ ಹಲವರು ಹಾಜರಿದ್ದರು. ಮುಂದಿನ ವಿವರ. ತಂತ್ರಜ್ಞಾನ ಮುಂದುವರಿಯುತ್ತಿರುವ ಜೊತೆಯಲ್ಲಿ ಪ್ರತಿನಿತ್ಯ ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ ಹಾಗೂ ಜಲಮಾಲಿನ್ಯ ಹೆಚ್ಚುತ್ತಿರುವುದು ಆತಂಕಕಾರಿ ಎಂದು ರೋಟರಿ ಜಿಲ್ಲಾ ಮಾಜಿ ಗವರ್ನರ್ ಹಾಗೂ ಬಯೋಡೈವರ್ಸಿಟಿ ಪಾರ್ಕ್ನ ಚೇರ್ಮನ್ ಪ್ರೊಫೆಸರ್ ಎ.ಎಸ್. ಚಂದ್ರಶೇಖರ್ ಹೇಳಿದರು. ಶಿವಮೊಗ್ಗ ನಗರದ ಹೊರವಲಯದಲ್ಲಿ ಇರುವ ರೋಟರಿ ಬಯೋಡೈವರ್ಸಿಟಿ ಪಾರ್ಕ್ನಲ್ಲಿ ಶಿವಮೊಗ್ಗ ನಗರದ ಎಲ್ಲ ರೋಟರಿ ಕ್ಲಬ್ಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮಾತನಾಡಿ, ಪರಿಸರ ಮಾಲಿನ್ಯ ಹೆಚ್ಚುತ್ತಿರುವುದರಿಂದ ಮನುಷ್ಯನ ಜೀವಿತಾವಧಿ ಕಡಿಮೆಯಾಗುತ್ತಿದೆ. ಪರಿಸರವನ್ನು ಸರಿಯಾಗಿ ಸಂರಕ್ಷಿಸದಿದ್ದರೆ ಮನುಕುಲಕ್ಕೆ ತುಂಬಾ ಪರಿಣಾಮಕಾರಿಯಾದ ಅನಾಹುತ ಆಗುತ್ತದೆ ಎಂದು ತಿಳಿಸಿದರು. ಪ್ರತಿನಿತ್ಯ ಅತಿ ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಕೆ ಮಾಡಲಾಗುತ್ತಿದೆ. ಅರಣ್ಯನಾಶ ಮತ್ತು ನೀರಿನ ದುರ್ಬಳಕೆ ಹೆಚ್ಚಿದೆ. ಹವಾಮಾನ ಬದಲಾವಣೆ ಮತ್ತು ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡಲಾಗುತ್ತಿದೆ. ಇದರ ಪರಿಣಾಮವಾಗಿ ಮಾನವನ ಜೀವನ, ಪ್ರಾಣಿ ಪಕ್ಷಿಗಳು ಹಾಗೂ ಭೂಮಿಯ ಭವಿಷ್ಯದ ಮೇಲೂ ಆಪತ್ತು ಉಂಟಾಗುತ್ತದೆ. ಆದ್ದರಿಂದ ನಾವು ಪ್ರತಿಯೊಬ್ಬರೂ ಗಿಡಗಳನ್ನು ನೆಡುವುದರ ಮುಖಾಂತರ ಪರಿಸರವನ್ನು ಸಂರಕ್ಷಿಸಬೇಕು ಎಂದು ತಿಳಿಸಿದರು. ಮಾಜಿ ಸಹಾಯಕ ಗವರ್ನರ್ ಎಂ.ಪಿ. ಆನಂದಮೂರ್ತಿ ಮಾತನಾಡಿ, ಅತಿಯಾದ ಕಸದ ಉತ್ಪಾದನೆ ಮತ್ತು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದರಿಂದ ಪರಿಸರ ಮಾಲಿನ್ಯ ಹೆಚ್ಚಾಗಿದೆ. ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯವೂ ಆಗಿದೆ ಎಂದರು. ನಿಯೋಜಿತ ಜಿಲ್ಲಾ ಗವರ್ನರ್ ವಸಂತ್ ಹೋಬಳಿದಾರ್ ಮಾತನಾಡಿ, ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಪ್ರಮುಖ ಆಶಯ. ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತುರ್ತು ನಿರ್ವಹಣೆ ಕಾಮಗಾರಿ ಇರುವುದರಿಂದ ಜೂನ್ 7 ಬೆಳಗ್ಗೆ 10 ಮಧ್ಯಾಹ್ನ 2 ಈ ವ್ಯಾಪ್ತಿಗೆ ಸೇರಿರುವ ಪಿಯರ್ ಲೈಟ್, ಗಾಜನೂರು ರೂರಲ್, ಊರ್ಗಡೂರು, ರಾಮಿನಕೊಪ್ಪ, ಗೋಪಿಶೆಟ್ಟಿಕೊಪ್ಪ, ಇಲಿಯಾಸ್ ನಗರ, KHB ಕಾಲೋನಿ, ಸಿದ್ದೇಶ್ವರ ಸರ್ಕಲ್, 100 ರಸ್ತೆ, ಮಂಡ್ಲಿ NT ರಸ್ತೆ, ಮರ್ನಾಮಿ ಬಾಯ್ಲ್, BH ರಸ್ತೆ, ಹಳೆ ಮಂಡ್ಲಿ, ವಾದಿಹುದ, ಸೂಳೆಬೈಲು, ಮದಾರಿಪಾಳ್ಯ, ಕಲ್ಲೂರು ಮಂಡ್ಲಿ ಕೈಗಾರಿಕಾ ಪ್ರದೇಶ, KR ನೀರು ಶುದ್ಧೀಕರಣ ಘಟಕ, ಕುರುಬರಪಾಳ್ಯ, ಸವಾಯಿಪಾಳ್ಯ, ಮುರಾದ್ ನಗರ್, OT ರಸ್ತೆ, BB ರಸ್ತೆ, ಕುಂಬಾರಕೇರಿ, ವಂದನಾ ಟ್ಯಾಕಿಸ್ ಸುತ್ತಮುತ್ತ, RML ನಗರ 1 ಮತ್ತು 2 ಹಂತ, LLR ರಸ್ತೆ, JC ನಗರ ರಸ್ತೆ, LLB ರಸ್ತೆ, ದುರ್ಗಿಗುಡಿ, ನೆಹರು ರಸ್ತೆ ಎಡಭಾಗ, ಗಾರ್ಡನ್ ಏರಿಯಾ, ಖಾಸಗಿ ಮತ್ತು ಸರ್ಕಾರಿ ಬಸ್ ನಿಲ್ದಾಣ, ಆನಂದರಾವ್ ಬಡಾವಣೆ, ಮಂಜುನಾಥ್ ಬಡಾವಣೆ, ಟಿಪ್ಪು ನಗರ, ಮಿಳಗಟ್ಟ, ಅಣ್ಣಾನಗರ, ತಿಮ್ಮಪ್ಪನ ಕೊಪ್ಪಲು, KR ಪುರಂ, ಸಿದ್ದಯ್ಯ ರಸ್ತೆ, ಗಾಂಧಿ ಬಜಾರ್, ಕುಂಬರಗುಂಡಿ, ಉಪ್ಪಾರಕೇರಿ ಸುತ್ತಮುತ್ತ ಹಾಗೂ ಅಂದು ಬೆಳಗ್ಗೆ 9 ರಿಂದ 6 MF 4, 9, 14, 16 ಫೀಡರ್ಗಳಲ್ಲಿ ನಿರ್ವಹಣಾ ಕಾಮಗಾರಿ ಇರುವುದರಿಂದ ಪೇಪರ್ ಪ್ಯಾಕೇಜ್, ಕಲ್ಲೂರು ಮಂಡ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಶಂಕರ ಕಣ್ಣಿನ ಆಸ್ಪತ್ರೆ, NH ಆಸ್ಪತ್ರೆ, ಶಾರದನಗರ, ಅನ್ನಪೂರ್ಣೇಶ್ವರಿ ಬಡಾವಣೆ, ಮಲ್ನಾಡ್ ಕೋಕ್, ಗಂಧರ್ವನಗರ, ಹಳೆ ಮಂಡ್ಲಿ 1, ಇಲಿಯಾಸ್ ನಗರ, ಹರಕೆರೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯದ ನಿವೇಶನ ಹೊಂದಿದ ವಸತಿರಹಿತರಿಂದ ರಾಜೀವ್ ಗಾಂಧಿ ವಸತಿ ನಿಗಮದ ಸಹಯೋಗದೊಂದಿಗೆ ವಸತಿ ಯೋಜನೆಯಡಿ ಅರ್ಜಿ ಆಹ್ವಾನಿಸಿದೆ. ಆಸಕ್ತರು ನಿಗದಿತ ಅರ್ಜಿಯನ್ನು ಶಿವಮೊಗ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಿಂದ ಹಾಗೂ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿ ಹಾಗೂ ದೃಢೀಕೃತ ದಾಖಲಾತಿಗಳನ್ನು ಜೂನ್ 20 ಸಲ್ಲಿಸುವಂತೆ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕನಿಷ್ಠ ವೇತನದಲ್ಲಿನ ತೀವ್ರ ಏರಿಕೆಯು ವ್ಯವಹಾರ, ಕೈಗಾರಿಕೆಗಳು, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಗಮನಾರ್ಹ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು ನಿರ್ಧಾರವನ್ನು ಮರುಪರಿಶೀಲಿಸಿ ಅಧಿಸೂಚನೆಯನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿ ಕಟ್ಟಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕದಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕೈಗಾರಿಕೆಗಳನ್ನು ರಕ್ಷಿಸಲು ತುರ್ತು ಹಸ್ತಕ್ಷೇಪಕ್ಕಾಗಿ ಸರ್ಕಾರಕ್ಕೆ ಜ್ಞಾಪಕ ಪತ್ರವನ್ನು ಉದ್ಯಮಿಗಳು ಸಲ್ಲಿಸಿದರು. ಶಿವಮೊಗ್ಗ ಜಿಲ್ಲಾ ಮತ್ತು ವಾಣಿಜ್ಯ ಕೈಗಾರಿಕಾ ಅಧ್ಯಕ್ಷ ಬಿ ಗೋಪಿನಾಥ್ ಮಾತನಾಡಿ, ವೇತನ ಹೆಚ್ಚಳವು ಸಮರ್ಥ ನಿಯಮವಲ್ಲದ ಆರ್ಥಿಕ ಹೊರೆ ಹೆಚ್ಚಿಸುತ್ತದೆ. ವೇತನದಲ್ಲಿ ಕ್ರಮೇಣ ಹೆಚ್ಚಳ ವಿರೋಧಿಸುವುದಿಲ್ಲ. ಆದರೆ ಒಂದೇ ಬಾರಿಗೆ ಇಂತಹ ಗಣನೀಯ ಅಸಹಜ ಹೆಚ್ಚಳವನ್ನು ಜಾರಿಗೆ ತರುವುದರಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ತೊಂದರೆಯಾಗುತ್ತದೆ ಎಂದು ತಿಳಿಸಿದರು. ಕೈಗಾರಿಕಾ ಸಮಸ್ಯೆಗಳನ್ನು ಪರಿಹರಿಸಲು ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ನಿಯೋಗದ ಕಾಳಜಿಗಳನ್ನು ಗಮನಿಸಬೇಕು. ಹಂತ ಹಂತವಾಗಿ ಅಥವಾ ತರ್ಕಬದ್ಧಗೊಳಿಸಿದ ವೇತನ ಅನುಷ್ಠಾನದ ಬಗ್ಗೆ ಚರ್ಚಿಸಲು ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಉನ್ನತ ಮಟ್ಟದ ಸಂವಾದ ನಡೆಸಬೇಕು ಎಂದು ಆಗ್ರಹಿಸಿದರು. IIF ನಿಕಟಪೂರ್ವ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಪರಿಷ್ಕೃತ ವೇತನವು ಶೇಕಡ 60% ಹೆಚ್ಚಳವಾಗಿದೆ. ಇಂತಹ ಹೆಚ್ಚಳ MSMEಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಉದ್ಯೋಗ ನಷ್ಟಕ್ಕೆ ಕಾರಣವಾಗಬಹುದು. ಭವಿಷ್ಯದ ಕೈಗಾರಿಕಾ ಹೂಡಿಕೆಗಳನ್ನು ನಿರುತ್ಸಾಹಗೊಳಿಸುತ್ತದೆ ಎಂದರು. ಮಾಚೇನಹಳ್ಳಿ ಕೈಗಾರಿಕಾ ಸಂಘದ ಅಧ್ಯಕ್ಷ DG ಬೆನಕಪ್ಪ ಮಾತನಾಡಿ, 4 ಹೆಚ್ಚಾದ ಇಂಧನ ಬೆಲೆ ಏರಿಕೆಯು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಪರಿಣಾಮ ಬೀರಿದ್ದು ಇಂತಹ ವೇತನ ಹೆಚ್ಚಳವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗಲಿದೆ. ನಿರ್ಧಾರ ಪರಿಶೀಲಿಸಿ ಅಧಿಸೂಚನೆ ಹಿಂಪಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಶಿವಮೊಗ್ಗ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯಕುಮಾರ್, ಕಾರ್ಯದರ್ಶಿ AM ಸುರೇಶ್, ಖಜಾಂಚಿ ಆರ್ ಮನೋಹರ್, ನಿರ್ದೇಶಕರಾದ VK ಜೈನ್, ಲಕ್ಷ್ಮೀದೇವಿ ಗೋಪಿನಾಥ್, ಪ್ರದೀಪ್ ಎಲಿ, ಪಿರುದ್ರೇಶ್, ರವಿಪ್ರಕಾಶ್ ಜನ್ನಿ, ಮಾಜಿ ಅಧ್ಯಕ್ಷರಾದ ಅಶ್ವಥನಾರಾಯಣ್ ಶೆಟ್ಟಿ, ಮಾಚೇನಹಳ್ಳಿ ಕೈಗಾರಿಕಾ ಸಂಘ, ಸಾಗರ ರಸ್ತೆ ಕೈಗಾರಿಕಾ ಸಂಘ, ಕಲ್ಲೂರು ಮಂಡಳಿ ಕೈಗಾರಿಕಾ ಸಂಘ, ಜಿಲ್ಲಾ ಕೈಗಾರಿಕಾ ಸಂಘ, SS ಜ್ಯೋತಿಪ್ರಕಾಶ್, ರಮೇಶ್ ಬಾಬು ಜಾಧವ್, ರಮೇಶ್, ಕಿರಣ್, ಜವಳಿ ವರ್ತಕರ ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್, KV ಶಿವಕುಮಾರ್, ಸಂಯೋಜಿತ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅನೇಕ ಕೈಗಾರಿಕೆ ಮತ್ತು ವಾಣಿಜ್ಯ ಉದ್ಯಮಿಗಳು ಭಾಗವಹಿಸಿದ್ದರು.
ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
8: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
7: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
8: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
9: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
11: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಆರೋಗ್ಯವಾಗಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನೆ ಮಾಲ್ರಿಗೂ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ. ಕೇಳುಗರೆ, ಪರಿಸರ ಅನ್ನುವಾಗ ನದಿ ಬೆಟ್ಟ ಕಾಡು ಜಲಪಾತಗಳು ಜಲಚರಗಳು ಪ್ರಾಣಿ ಪಕ್ಷಿ ಹಣ್ಣು ತರಕಾರಿ ಹೂವು ಎಲ್ಲವೂ ಕೂಡ ಒಳಗೊಂಡಿರುವಂತದ್ದು. ಅದರಲ್ಲೂ ಈ ಭೂಮಿ ಮೇಲೆ ಬದುಕಿರುವಂತಹ ಎಲ್ಲಾ ಜೀವಿಗಳಿಗೂ ಆಹಾರ ತುಂಬಾ ಮುಖ್ಯ ಆಗುತ್ತಲ್ವಾ? ಹೌದು, ಇವತ್ತು ಒಂದು ವಿಶೇಷ ದಿನ ಕೂಡ ಇದೆ, ಅದೇನೇ ವಿಶ್ವ ಆಹಾರ ಸುರಕ್ಷತಾ ದಿನ. ಅಸುರಕ್ಷಿತ ಆಹಾರದಿಂದ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸೋಕೆ ಜೊತೆಗೆ ಸುರಕ್ಷಿತ ಆಹಾರ ಪದ್ಧತಿಯನ್ನ ಉತ್ತೇಜಿಸುವುದಕ್ಕಾಗಿ ಈ ದಿನವನ್ನ ಆಚರಣೆ ಮಾಡ್ತಾರೆ. ಇನ್ನು ಉತ್ಪಾದನೆಯಿಂದ ಹಿಡಿದು ನಮ್ಮ ತಟ್ಟೆಗೆ ಬರುವವರೆಗೂ ಆಹಾರ ಕಲುಷಿತವಾಗದಂತೆ ತಡೆಯೋದು ಹಾಗೆ ಆಹಾರ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸೋದು ಕೂಡ ಈ ದಿನದ ಪ್ರಮುಖ ಅಂಶ. ಕೇಳುಗರೆ, ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಜಂಟಿಯಾಗಿ ಈ ದಿನವನ್ನ ಘೋಷಿಸಿದೆ. ಇನ್ನು ಕಲುಷಿತ ಆಹಾರ ಸೇವನೆಯಿಂದ ಅತಿಸಾರ, ಕ್ಯಾನ್ಸರ್ ಹೀಗೆ 200 ಹೆಚ್ಚು ರೋಗಗಳು ಹರಡುತ್ತೆ. ಸುರಕ್ಷಿತ ಆಹಾರ ಉತ್ತಮ ಆರೋಗ್ಯಕ್ಕೆ ಮೂಲಾಧಾರ. ಕೇಳುಗರೆ, ವಿಶೇಷವಾಗಿ ತಾಜಾ ಹಾಗೆ ಸರಿಯಾಗಿ ಪ್ಯಾಕ್ ಮಾಡಲಾದ ಆಹಾರ ಪದಾರ್ಥಗಳನ್ನ ಮಾತ್ರ ಖರೀದಿ ಮಾಡಬೇಕು. ಆಹಾರ ತಯಾರಿಸುವ ಮೊದಲು ಹಾಗೆ ನಂತರ ಕೈಗಳನ್ನ ಚೆನ್ನಾಗಿ ತೊಳಿಬೇಕು. ಬೇಯಿಸಿದ ಆಹಾರ ಹಾಗೆ ಹಸಿ ಪದಾರ್ಥಗಳನ್ನ ಪ್ರತ್ಯೇಕವಾಗಿ ಸರಿಯಾದ ತಾಪಮಾನದಲ್ಲಿ ಸಂಗ್ರಹಿಸಬೇಕು. ಇನ್ನು ಪ್ರತಿ ವರ್ಷ ಒಂದೊಂದು ಥೀಮ್ನೊಂದಿಗೆ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಹಾಗೆ 2026 ಥೀಮ್ ಏನ್ ಗೊತ್ತಾ? ವಿಶ್ವ ಆರೋಗ್ಯ ಸಂಸ್ಥೆ ಹಾಗೆ FAO ಇವೆರಡೂ ಕೂಡ ಜಂಟಿಯಾಗಿ ಈ ವರ್ಷದ ಅಭಿಯಾನವನ್ನ ಭಾರದಿಂದ ಪರಿಹಾರಗಳಿಗೆ ಎಲ್ಲೆಡೆ ಸುರಕ್ಷಿತ ಆಹಾರ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಪ್ರಾರಂಭಿಸಿದೆ. ನಾನು ನಿಮಗೆ ಮುಂಚೆನೆ ಹೇಳಿದೆ, ಈ ಭೂಮಿ ಮೇಲೆ ಯಾವುದೇ ಜೀವಿ ಬದುಕಿದ್ರೂ ಕೂಡ ಅದಕ್ಕೆ ಆಹಾರ ಅನ್ನೋದು ಬೇಕೇ ಬೇಕಾಗತ್ತೆ. ಕೆಲವೊಂದಕ್ಕೆ ಜೀವಿತವಾಗಿರುವಂತ ಆಹಾರ ಸಿಕ್ಕಿದ್ರೆ ಇನ್ನ ಕೆಲವು ಜೀವಿಗಳಿಗೆ ಈ ಭೂಮಿ ಮೇಲೆ ಜೀವ ಇಲ್ಲದೆ ಇರೋ ಅಂದ್ರೆ ಸತ್ತ ನಂತರ ದೇಹ ಆಗಿರ್ಬೋದು, ಅವು ಕೆಲವುದಕ್ಕೆ ಆಹಾರ ಆಗಿರುತ್ತೆ. ಹಾಗಿದ್ರೆ ವಿಶ್ವ ಆಹಾರ ದಿನಕ್ಕೂ ಪರಿಸರಕ್ಕೂ ಏನ್ ಸಂಬಂಧ ಅರ್ಪಿತ? ಯಾವ ಕಾರಣಕ್ಕಾಗಿ ಈ ದಿನದ ಬಗ್ಗೆ ಮಾತನಾಡ್ತಿದ್ಯಾ ಅಂತ ಕೇಳುದಾದ್ರೆ, ಕೇಳುಗರೆ, ಪ್ರತಿ ವರ್ಷ ಜೂನ್ 7ರಂದು ಆಚರಿಸಲಾಗುವಂತಹ ಆಹಾರ ಸುರಕ್ಷತೆ ಕೇವಲ ನಮ್ಮ ಆರೋಗ್ಯದ ಮೇಲಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೂ ಅತ್ಯಂತ ಆಳವಾದ ಪ್ರಭಾವವನ್ನ ಬೀರುತ್ತೆ ಅಲ್ವಾ? ಯಾಕಪ್ಪ ಅಂದ್ರೆ ಆಹಾರ ಸುರಕ್ಷತೆ ಹಾಗೆ ಪರಿಸರಕ್ಕೆ ಇರುವ ನೇರ ಸಂಬಂಧ ಅದು ಪರಿಸರದ ಮೇಲೆ ಬೀರುವಂತಹ ಪ್ರಭಾವಗಳು ಹೆಚ್ಚಾಗೇನೆ ಇರುವಂತದ್ದು. ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದ್ರೆ ಆಹಾರ ವ್ಯರ್ಥವಾಗುವುದನ್ನ ತಡೆಯುವುದು, ಜೊತೆಗೆ ಪರಿಸರ ಸಂರಕ್ಷಣೆ ಮಾಡುವುದು. ಕೇಳುಗರೆ, ಸುರಕ್ಷಿತವಲ್ಲದಂತಹ ಅಥವಾ ಕಲುಷಿತಗೊಂಡಂತಹ ಆಹಾರ ಬಳಕೆ ಯೋಗ್ಯವಾಗಿರುವುದಿಲ್ಲ. ಇಂತಹ ಆಹಾರವನ್ನ ದೊಡ್ಡ ಪ್ರಮಾಣದಲ್ಲಿ ಎಸೆದು ವ್ಯರ್ಥ ಮಾಡಲಾಗುತ್ತೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಸುರಕ್ಷಿತ ಆಹಾರ ಉತ್ಪಾದನೆಯು ಆಹಾರದ ನಷ್ಟ ಹಾಗೆ ವ್ಯರ್ಥವನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಆಹಾರ ವ್ಯರ್ಥವಾದಾಗ ಅದನ್ನ ಉತ್ಪಾದಿಸೋಕೆ ಬಳಸಿದಂತಹ ನೀರು, ಭೂಮಿ, ಶ್ರಮ ಎಲ್ಲವೂ ಕೂಡ ವ್ಯರ್ಥ ಆಗುತ್ತಲ್ವಾ? ಅಷ್ಟೇ ಅಲ್ಲದೆ ಈ ವ್ಯರ್ಥ ಆಹಾರ ಭೂಮಿಯಲ್ಲಿ ಕೊಳೆಯುವಾಗ ಮೀಥೇನ್ನಂತಹ ಹಾನಿಕಾರಕ ಹಸಿರುಮನೆ ಅನಿಲಗಳನ್ನ ಬಿಡುಗಡೆ ಮಾಡಿ ಜಾಗತಿಕ ತಾಪಮಾನ ಏರಿಕೆ ಆಗಕ್ಕೆ ಕಾರಣ ಆಗುತ್ತೆ. ಕೇಳ್ತಾ ಇದ್ರಲ್ಲ, ನಿಮ್ಮನೆಯಲ್ಲಿ ಆಹಾರ ವ್ಯರ್ಥ ಮಾಡಿದ್ರೆ ಅದು ಖಂಡಿತವಾಗ್ಲೂ ಪರಿಸರಕ್ಕೆ ಕೂಡ ಹಾನಿಯಾಗುವಂತದ್ದು. ಹಾಗಿದ್ರೆ ಈ ದಿನದ ಬಗ್ಗೆ ಇನ್ನಷ್ಟು ವಿಶೇಷ ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ಜೂನ್ 7 ವಿಶ್ವ ಆಹಾರ ಸುರಕ್ಷತಾ ದಿನ. ನಾವು ದಿನಾ ಕೂಡ ತರಹೇವಾರಿ ತಿಂಡಿ ತಿನಿಸುಗಳನ್ನ ತಿಂತಾ ಇರ್ತೀವಿ, ಆದ್ರೆ ಆ ಆಹಾರ ನಮ್ಮ ಪ್ಲೇಟ್ಗೆ ಬರೋಕ್ಕೂ ಮುನ್ನ ನಮ್ಮ ಪ್ರಕೃತಿ ಎಷ್ಟು ಕಷ್ಟ ಪಡುತ್ತೆ ಗೊತ್ತಾ? ಇವತ್ತು ನಾವು ತಿನ್ನೋ ಅನ್ನ ಕೇವಲ ನಮ್ಮ ಹೊಟ್ಟೆ ಮಾತ್ರ ತುಂಬಿಸ್ತಾ ಇಲ್ಲ, ನಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಮೇಲೂ ಅದರದೇ ಆದಂತಹ ದೊಡ್ಡ ಇಂಪ್ಯಾಕ್ಟ್ ಅನ್ನ ಬೀರ್ತಾ ಇದೆ. ಹಾಗಾದ್ರೆ ನಮ್ಮ ಊಟಕ್ಕೂ ನಮ್ಮ ಪರಿಸರಕ್ಕೂ ಇರೋ ಲಿಂಕ್ ಏನು? ಇವತ್ತಿನ ಶೋನಲ್ಲಿ ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿ ಮಾತಾಡೋಣ. ನೀವೆಲ್ಲೂ ಹೋಗ್ಬೇಡಿ, ಕಾರ್ಯಕ್ರಮನ ಕೇಳ್ತಾ ಇರಿ. ವಿಶೇಷವಾಗಿ ಏನಪ್ಪಾ ಅಂದ್ರೆ, ನಾವು ವರ್ಲ್ಡ್ ಫುಡ್ ಸೇಫ್ಟಿ ಡೇ ಬಗ್ಗೆ ಮಾತಾಡಬೇಕು. ಒಂದು ಶಾಕಿಂಗ್ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವು ಪ್ರತಿದಿನ ಎಷ್ಟು ಆಹಾರ ವೇಸ್ಟ್ ಮಾಡ್ತೀವೋ, ಆ ವೇಸ್ಟ್ ಆದ ಆಹಾರ ಮಣ್ಣಲ್ಲಿ ಕೊಳೆಯುವಾಗ ಸುಮ್ಮನೆ ಕೊಳೆಯೋದಿಲ್ಲ, ಅದು ಮೀಥೇನ್ ಅನ್ನೋ ಗ್ಯಾಸ್ ಅನ್ನ ರಿಲೀಸ್ ಮಾಡುತ್ತೆ. ಇದು ಜಾಗತಿಕ ತಾಪಮಾನ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ಗೆ ದೊಡ್ಡ ಕಾರಣ. ಅಷ್ಟೇ ಅಲ್ಲ, ಬೆಳೆಗಳಿಗೆ ಅತಿಯಾದ ರಾಸಾಯನಿಕ ಹಾಕೋದ್ರಿಂದ ನಮ್ಮ ಮಣ್ಣು ಹಾಗೆ ನೀರು ಎರಡು ಕೂಡ ಕಲುಷಿತ ಆಗ್ತಾ ಇದೆ. ಈಗೇನಪ್ಪಾ ಅಂದ್ರೆ, ಹೆಚ್ಚು ಬೆಳೆ ಬೆಳಿಬೇಕು, ಬೇಗ ಫಸಲು ಸಿಗ್ಬೇಕು ಅಂತ ಹೇಳಿ ಹೆಚ್ಚು ರಾಸಾಯನಿಕಗಳನ್ನ ಕೂಡ ಬಳಸ್ತಾರೆ. ಆ ರಾಸಾಯನಿಕಗಳು ಮತ್ತೆ ನಮ್ಮ ಹೊಟ್ಟೆಯಲ್ಲಿ ಹೋಗಿ ನಮ್ಮ ಆರೋಗ್ಯ ಹಾಳಾಗುತ್ತೆ. ಇದು ಬರೀ ನಮ್ಮ ಆರೋಗ್ಯದ ಗತಿ ಮಾತ್ರ ಅಲ್ಲ, ಮಣ್ಣಿನ ಆರೋಗ್ಯದ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗಿದೆ. ಅತಿಯಾದ ರಾಸಾಯನಿಕದಿಂದ ಮಣ್ಣು ಕೂಡ ಹಾಳಾಗ್ತಾ ಇದೆ ಅಲ್ವಾ, ತನ್ನ ಫಲವತ್ತತೆಯನ್ನ ಕಳ್ಕೊಳ್ತಾ ಇದೆ ಅಲ್ವಾ? ಕೇಳುಗರೆ, ನಿಜವಾಗ್ಲೂ ಫಾರ್ಮ್ ಟು ಟೇಬಲ್ ಅಂತಾರಲ್ಲ, ಹಾಗೆ ಜಮೀನಿನಿಂದ ನಮ್ಮ ತಟ್ಟೆವರೆಗೆ ಬರುವಂತ ಆಹಾರ ಸುರಕ್ಷಿತವಾಗಿರ್ಬೇಕು ಅಂದ್ರೆ ಮೊದಲು ನಮ್ಮ ಪರಿಸರ ಸೇಫ್ ಆಗಿರ್ಬೇಕು. ನೀವೇನಂತೀರಾ? ನಿಮ್ಮ ಮನೆಯಲ್ಲಿ ಆಹಾರ ವೇಸ್ಟ್ ಆಗದಂತೆ ನೀವು ಏನ್ ಪ್ಲಾನ್ ಮಾಡ್ತಿದ್ರಾ ಅಂತ ಕೂಡ ನನಗೆ ನೀವು ತಿಳಿಸ್ಕೊಡ್ಬಹುದು. ವಿಶೇಷವಾಗಿ ಕೇಳುಗರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಪರಿಸರ ಬಲ್ಲವನಿಗೆ ಕೇಡಿಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ, ನಾವು ಮಾಡುವಂತ ಊಟ ನಮಗೆ ಸಿಗ್ಬೇಕು ಅಂದ್ರೆ ಅದರ ಹಿಂದೆ ಸಾಕಷ್ಟು ಪರಿಶ್ರಮ ಕೂಡ ಇರುತ್ತೆ. ನಾನು ನಿಮಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ರೈತನ ಮಿತ್ರ ಸಾಕಷ್ಟು ಜನ ಇದ್ದಾರೆ. ಎರೆಹುಳ ಮಾತ್ರ ಅಲ್ಲ, ಒಂದು ಪಕ್ಷಿಯಿಂದ ಇರ್ಬೋದು, ಹಾಗೆ ಒಂದು ಸಗಣಿ ಹುಳದಿಂದ ಇರ್ಬೋದು, ಜೊತೆಗೆ ಒಂದು ಇರುವೆಯಿಂದ ಕೂಡ ಸಾಕಷ್ಟು ಅನುಕೂಲ ಇದೆ ಅಂತ. ನಮಗೆ ರೈತರು ಆಹಾರ ಬೆಳಿಬೇಕು ಅಂತ ಹೇಳಿದ್ರೆ ಅವರ ಹಿಂದೆ ಪ್ರಕೃತಿಯಲ್ಲಿರುವಂತಹ ಎಷ್ಟೋ ಜೀವಿಗಳು ಸಾಥ್ ಕೊಡುತ್ತೆ, ಸಹಕಾರಿಯಾಗಿದೆ. ಅಷ್ಟೆಲ್ಲ ಕಷ್ಟಪಟ್ಟು ತಯಾರಿಸಿದಂತ ಆಹಾರ ನಾವು ವ್ಯರ್ಥ ಮಾಡ್ತೀವಿ ಅಂದ್ರೆ ಹೇಗನ್ಸತ್ತೆ ಹೇಳಿ ಕೇಳುವರೆ? ಖಂಡಿತವಾಗ್ಲೂ. ಹಾಗೆ ಈ ವಿಶ್ವ ಆಹಾರ ಸುರಕ್ಷತೆ ದಿನದಂದು ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇದರಿಂದ ನಮ್ಮ ಪರಿಸರಕ್ಕೆ ಏನೆಲ್ಲ ಹಾನಿ ಆಗಬಹುದು ಅಂದ್ರೆ, ರಾಸಾಯನಿಕಗಳ ಅತಿಯಾದ ಬಳಕೆ ಮಣ್ಣಿಗೆ ಮಾಲಿನ್ಯ ಕೊಡುತ್ತೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಈಗ ಆಹಾರ ಉತ್ಪಾದನೆಯನ್ನ ಹೆಚ್ಚಿಸೋಕಾಗಿರ್ಬೋದು ಅಥವಾ ಕೀಟಗಳಿಂದ ರಕ್ಷಿಸೋಕೆ ಕೃಷಿಯಲ್ಲಿ ಕೀಟನಾಶಕಗಳನ್ನ ಹಾಗೆ ರಾಸಾಯನಿಕ ಗೊಬ್ಬರವನ್ನ ಅತಿಯಾಗಿನೇ ಬಳಸ್ತಾರೆ. ಇದು ಆಹಾರದ ಸುರಕ್ಷತೆಯನ್ನ ಕಡಿಮೆ ಮಾಡೋದಲ್ದಲೆ ಮಣ್ಣಿನ ಫಲವತ್ತತೆಯನ್ನ ಕೂಡ ನಾಶ ಮಾಡುತ್ತೆ. ಮಳೆ ಬಂದಾಗ ಈ ರಾಸಾಯನಿಕಗಳು ಸುಮ್ಮನೆ ಇರುತ್ತಾ? ಇಲ್ಲ, ಕೊಚ್ಚಿ ಹೋಗಿ ಹತ್ತಿರದ ಕೆರೆ ಆಗಿರ್ಬೋದು ನದಿಗಳನ್ನ ಸೇರಿ ಜಲಚರಗಳ ಸಾವಿಗೆ ಕೂಡ ನಾವೇ ಕಾರಣಕರ್ತರಾಗಿರ್ತೀವಿ. ಖಂಡಿತ ಅಲ್ವಾ ಕೇಳುಗರೆ? ಹೌದು, ಸುರಕ್ಷಿತ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ಪರಿಸರ ಹಾಗೆ ಆಹಾರ ಎರಡನ್ನೂ ಕೂಡ ಕಾಪಾಡಬಹುದು ಅಲ್ವಾ? ಅದಕ್ಕಾಗಿ ಹೆಚ್ಚಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಸ್ಟೈನಬಲ್ ಫಾರ್ಮಿಂಗ್ ನ ಹೆಚ್ಚು ಮಾಡಿ ಅಲ್ಲಿ ಬೆಳೆದಿರುವಂತ ಆಹಾರ ಪದಾರ್ಥಗಳನ್ನ ಸೇವಿಸಿ ಅಂತ ಹೇಳೋದು. ವಿಶೇಷವಾಗಿ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಬೆಳೆ ಸ್ವಲ್ಪ ನಿಧಾನಕ್ಕೆ ಬರಬಹುದು, ಆದ್ರೆ ಆರೋಗ್ಯಕಾರಿ ಬೆಳೆ ನಾವು ಪಡ್ಕೋಬಹುದು ಅಲ್ವಾ ನಿಜವಾಗ್ಲು? ಹಾಗೆ ವಿಶ್ವಸಂಸ್ಥೆ ಆಹಾರ ಸುರಕ್ಷತೆಗಾಗಿ ಒನ್ ಹೆಲ್ತ್ ಪರಿಕಲ್ಪನೆಯನ್ನ ಒತ್ತಿ ಹೇಳುತ್ತೆ. ಅಂದ್ರೆ ಮನುಷ್ಯ ಆರೋಗ್ಯ, ಪ್ರಾಣಿಗಳ ಆರೋಗ್ಯ, ಹಾಗೆ ಪರಿಸರದ ಆರೋಗ್ಯ ಇವೆಲ್ಲವೂ ಕೂಡ ಒಂದಕ್ಕೊಂದು ಬೆಸೆದುಕೊಂಡಿದೆ. ಕಾಡು ಪ್ರಾಣಿಗಳು ಹಾಗೆ ಸಸ್ಯಗಳ ಪರಿಸರ ಸಮತೋಲನ ಕೆಟ್ಟರೆ ಅದು ಪ್ರಕೃತಿಯ ಮೇಲೆ ಪ್ರಭಾವ ಬೀರಿ ಕಲುಷಿತ ಆಹಾರ ಹಾಗೆ ಹೊಸ ರೋಗಗಳು ಹರಡೋಕೆ ಕಾರಣವಾಗುತ್ತೆ. ಆದ್ರಿಂದ ಪರಿಸರ ಸ್ವಚ್ಛವಾಗಿದ್ರೆ ನಮ್ಮ ಮನೆಗೆ ಸುರಕ್ಷಿತ ಆಹಾರ ಕೂಡ ಸಿಗೋಕೆ ಸಾಧ್ಯ ಆಗುತ್ತೆ. ಕೇಳುಗರೆ, ಈ ಒಂದು ವಿಷಯ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತಗೊಂಡು ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ದಿನದ ಬಗ್ಗೆ ಮಾತನಾಡ್ತಿದ್ದೆ. ಹಾಗೆ ಆ ದಿನ ಯಾವುದಪ್ಪ ಅಂದ್ರೆ ವಿಶ್ವ ಆಹಾರ ಸುರಕ್ಷತಾ ದಿನ. ಹೌದು, ಜೂನ್ 7 ಈ ವಿಶ್ವ ಆಹಾರ ಸುರಕ್ಷತಾ ದಿನವನ್ನ ಆಚರಣೆ ಮಾಡ್ತಾರೆ. ಪ್ರಪಂಚಾದ್ಯಂತ ಈ ದಿನವನ್ನ ಬಹಳ ವಿಭಿನ್ನವಾಗಿ ಆಚರಿಸಲಾಗುತ್ತೆ. ಇನ್ನು ನಮ್ಮ ಮನಸ್ಸು, ನಮ್ಮ ದೇಹ ಆರೋಗ್ಯವಾಗಿರೋಕೆ ಆಹಾರ ಬಹಳ ಮುಖ್ಯವಾಗಿದೆ ಅಲ್ವಾ? ಖಂಡಿತವಾಗ್ಲೂ ಮನುಷ್ಯ ಜೀವಿಸೋಕೆ ಬೇಕಾದ ಅವಶ್ಯಕ ವಸ್ತುಗಳಲ್ಲಿ ಆಹಾರ ಕೂಡ ಹೌದು. ನಾವು ಆರೋಗ್ಯವಾಗಿರ್ಬೇಕಂದ್ರೆ ಆರೋಗ್ಯಕರ ಆಹಾರ ಸೇವಿಸೋದು ಅವಶ್ಯಕರವಾಗಿದೆ. ದೊಡ್ಡವರೊಂದು ಮಾತು ಹೇಳ್ತಾರಲ್ಲ, ನಮ್ಮ ಜೀವನದಲ್ಲಿ ಏನೇ ಮಾಡಿದ್ರು ಕೂಡ ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತ. ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ ಆ ಹಣದಿಂದ ನಾವು ಹೊಟ್ಟೆ ತುಂಬಿಸ್ಕೊಳಕ್ ಆಗಲ್ಲ, ಆ ಹಣವನ್ನ ತಿನ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಹಣದಿಂದ ನಾವು ಆಹಾರವನ್ನ ಕೊಂಡ್ಕೋಬಹುದು. ಆಹಾರ ಕೊಂಡ್ಕೊಳಕಾದ್ರೂ ಉತ್ತಮ ಆಹಾರ ಬೇಕಾಗತ್ತಲ್ವಾ? ಖಂಡಿತ. ಇತ್ತೀಚೆಗಂತೂ ಕಲುಷಿತ ಆಹಾರ ಸೇವನೆಯಿಂದಾಗಿ ಮನುಷ್ಯ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾನೆ. ಈ ದಿನದಂದು ಕಲುಷಿತ ಆಹಾರ ಸೇವನೆಯಿಂದ ಉಂಟಾಗುವಂತಹ ಅಪಾಯಗಳನ್ನ ತಡೆಗಟ್ಟೋಕೆ, ಹಾಗೆ ಆಹಾರದ ಸುರಕ್ಷತೆಯ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸೋಕೆ ಆಹಾರ ಸುರಕ್ಷತಾ ದಿನವನ್ನ ಆಚರಿಸಲಾಗುತ್ತೆ. ಕೇಳುಗರೆ, ನಾನು ನಿಮಗಾಗ್ಲೇ ಹೇಳ್ತಾ ಇದ್ದೆ, ಈ ವಿಶ್ವ ಆಹಾರ ಸುರಕ್ಷತಾ ದಿನಕ್ಕೂ ಪರಿಸರಕ್ಕೂ ಒಂದಕ್ಕೊಂದು ನಂಟಿದೆ ಅಂತ. ಹೌದು, ಈ ಸುರಕ್ಷಿತ ಆಹಾರ ಪೂರೈಕೆ ಸರಪಳಿಯನ್ನ ಫುಡ್ ಸಪ್ಲೈ ಚೈನ್ ಅಂತ ಹೇಳ್ತಾರೆ. ಇದನ್ನ ನಿರ್ವಹಿಸೋದ್ರಿಂದ ಹವಾಮಾನ ಬದಲಾವಣೆಯ ಪ್ರಭಾವವನ್ನ ತಗ್ಗಿಸಬಹುದು. ಯಾಕಪ್ಪ ಅಂದ್ರೆ ಸುಸ್ಥಿರ ಉತ್ಪಾದನಾ ವಿಧಾನಗಳು ಕಾರ್ಬನ್ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುತ್ತೆ. ಇನ್ನು ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಸುಸ್ಥಿರ ಬಳಕೆ ಹಾಗೆ ಆಹಾರ ಸುರಕ್ಷತೆಗೆ ಪ್ರಮುಖ ಸ್ಥಾನವನ್ನ ನೀಡಲಾಗಿದೆ. ಕೇಳುಗರೆ, ನಾವು ನೆನ್ಪಿಡ್ಬೇಕಾಗಿರುವಂತಹ ವಿಷಯ ಏನ್ ಗೊತ್ತಾ? ಆಹಾರ ಸುರಕ್ಷತೆಯು ಜಮೀನಿನಿಂದ ಹಿಡಿದು ನಮ್ಮ ತಟ್ಟೆವರೆಗೂ ಕೂಡ ಎಲ್ಲಾ ಹಂತಗಳಲ್ಲೂ ಪರಿಸರದ ಆರೋಗ್ಯವನ್ನ ಅವಲಂಬಿಸಿದೆ. ಈಗ ಸುರಕ್ಷಿತ ಆಹಾರ ಪದ್ಧತಿಯನ್ನ ನಮ್ಮ ಆರೋಗ್ಯ ಮಾತ್ರ ಅಲ್ಲ, ನಮ್ಮ ಭೂಮಿಯನ್ನು ಕೂಡ ರಕ್ಷಿಸುತ್ತೆ. ಈಗ ಭೂಮಿಯಲ್ಲಿ ಫಲವತ್ತಾದ ಮಣ್ಣಿಲ್ಲ ಅಂತ ಹೇಳುವಾಗ ಅಲ್ಲಿ ಎಷ್ಟೇ ನಾವು ಆಹಾರ ಬೆಳೆದ್ರು ಕೂಡ ಅದು ನಮ್ಮ ಆರೋಗ್ಯದ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತಲ್ವಾ? ಫುಡ್ ಸೇಫ್ಟಿ ಅರಿವು ಕಾರ್ಯಕ್ರಮ ಆಹಾರವನ್ನ ಸುರಕ್ಷಿತವಾಗಿ ತಯಾರಿಸೋಕೆ, ಸಂಗ್ರಹಿಸುವ ಹಾಗೆ ಬಳಸುವ ವಿಧಾನಗಳ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಾಡಲಾಗುತ್ತೆ. ಕೇಳುಗರೆ, ಈ ವಿಶ್ವಸಂಸ್ಥೆ ಆಹಾರ ಸುರಕ್ಷತೆಯಲ್ಲಿ ಮುಖ್ಯವಾಗಿ ಒತ್ತಿ ಹೇಳ್ತಿರೋದು ಒನ್ ಹೆಲ್ತ್ ಪರಿಕಲ್ಪನೆ. ಅಂದ್ರೆ ಸರಳವಾಗಿ ಹೇಳಬೇಕು ಅಂದ್ರೆ ಮನುಷ್ಯರ ಆರೋಗ್ಯ, ನಾವು ಸಾಕು ಪ್ರಾಣಿಗಳ ಆರೋಗ್ಯ ಹಾಗೆ ನಮ್ಮ ಸುತ್ತಮುತ್ತ ಇರುವಂತಹ ಕಾಡು ಮೇಡು ಪರಿಸರದ ಆರೋಗ್ಯ ಇವೆಲ್ಲವೂ ಕೂಡ ಒಂದೇ ನಾಡಿದ ಮುಖಗಳಿದ್ದಂತೆ. ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾದ್ರೆ ಅಲ್ಲಿಂದ ಹೊಸ ರೋಗಗಳು ಹರಡಿ ನಮ್ಮ ಆಹಾರದ ಸರಪಳಿಯನ್ನೇ ಕಲುಷಿತಗೊಳಿಸುತ್ತೆ. ಪ್ರಕೃತಿ ಚೆನ್ನಾಗಿದ್ರೆ ಮಾತ್ರ ನಮ್ಮ ತಟ್ಟೆಲಿರುವಂತಹ ಅನ್ನ ಸುರಕ್ಷಿತವಾಗಿರುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಪರಿಸರಕ್ಕೆ ಅತಿ ದೊಡ್ಡ ಕಂಟಕವಾಗಿರುವುದು ಪ್ಲಾಸ್ಟಿಕ್. ಇದು ನಮ್ಮ ಆಹಾರವನ್ನ ಹೇಗ್ ಹಾಳು ಮಾಡ್ತಿದೆ ಗೊತ್ತಾ? ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ನಾವು ಬಳಸಿ ಬಿಸಾಡುವಂತಹ ಪ್ಲಾಸ್ಟಿಕ್ ಕರಗೋದಕ್ಕೆ 100 ವರ್ಷ ಬೇಕು. ಅದು ಮಣ್ಣಿನಲ್ಲಿ, ನದಿಗಳಲ್ಲಿ ಸಣ್ಣ ಸಣ್ಣ ಕಣಗಳಾಗಿ ಮಾರ್ಪಡುತ್ತೆ. ಇನ್ನು ನದಿ ನೀರನ್ನ ಕುಡಿಯೋಕೆ, ಮೀನುಗಳ ಹೊಟ್ಟೆಗೆ, ಆ ಮಣ್ಣಿನಲ್ಲಿ ಬೆಳೆಯೋ ತರಕಾರಿಗಳ ಮೂಲಕ ಕೊನೆಗೆ ಆ ಪ್ಲಾಸ್ಟಿಕ್ ಕಣಗಳು ವಾಪಸ್ ನಮ್ ಹೊಟ್ಟೆಗೆನೆ ಬರ್ತಾ ಇದೆ. ಆದ್ರೆ ನಾವು ಇದ್ರ ಬಗ್ಗೆ ಹೆಚ್ಚು ಗಮನನೇ ಕೊಡ್ತಿಲ್ಲ. ಪರಿಸರಕ್ಕೆ ಏನ್ ಕೊಡ್ತೀವೋ ಪ್ರಕೃತಿ ಅದನ್ನೇ ನಮಗೆ ವಾಪಸ್ ಕೊಡುತ್ತೆ. ಪರಿಸರ ಸುರಕ್ಷತೆಯೇ ಆಹಾರದ ಸುರಕ್ಷತೆ. ಕೇಳುಗರೆ, ಇವತ್ತು ವರ್ಲ್ಡ್ ಫುಡ್ ಸೇಫ್ಟಿ ದಿನ. ನಾವೆಲ್ಲರೂ ಒಂದು ಪ್ಲಾನ್ ಮಾಡಬೇಕಾಗಿದೆ. ನಮ್ಮ ಸುತ್ತಮುತ್ತ ಸಿಗುವಂತಹ ಸ್ಥಳೀಯ ಸೀಸನಲ್ ಹಣ್ಣುಗಳು ಹಾಗೆ

ಈ ತರಕಾರಿಗಳನ್ನ ಹೆಚ್ಚು ಪ್ರಿಫರೆನ್ಸ್ ಕೊಡೋಣ, ಯಾಕಂದ್ರೆ ದೂರದಿಂದ ಬರೋ ಹಣ್ಣುಗಳು ಕೆಳದಿರೋಕೆ ಅಂತಾನೆ ಹೆಚ್ಚು ಕೆಮಿಕಲ್ ಹಾಕಿರ್ತಾರೆ, ಜೊತೆಗೆ ಅದನ್ನ ತರೋದಕ್ಕೆ ಗಾಡಿಗಳ ಹೊಗೆಯಿಂದ ಪರಿಸರ ಕೂಡ ಹಾಳಾಗುತ್ತೆ. ಆದ್ರೆ ನಮ್ಮ ಊರಿನ ಸಂತೆ, ನಮ್ಮ ಲೋಕಲ್ ಅಲ್ಲಿ ನಮ್ಮ ರೈತರು ಬೆಳೆದಂತ ಫ್ರೆಶ್ ಆಹಾರ ಯಾವತ್ತಿದ್ರೂ ಹೆಲ್ತಿನೇ ಅಲ್ವಾ? ಖಂಡಿತವಾಗ್ಲು. ಇನ್ನು ಹೆಚ್ಚಾಗಿ ಸಾಂಪ್ರದಾಯಿಕ ಕೃಷಿ ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಹೆಚ್ಚು ಒತ್ತನ್ನ ನೀಡೋಣ. ಕೊನೆಯದಾಗಿ ಒಂದು ಮಾತು, ನಾವು ಪ್ರಕೃತಿಯನ್ನ ರಕ್ಷಿಸಿದ್ರೆ ಪ್ರಕೃತಿ ನಮ್ಮನ್ನ ರಕ್ಷಿಸುತ್ತೆ. ಇವತ್ತಿನಿಂದ ಆಹಾರ ವ್ಯರ್ಥ ಮಾಡದಿರೋಣ, ಕೆಮಿಕಲ್ ಮುಕ್ತ ಸ್ಥಳೀಯ ಆಹಾರಕ್ಕೆ ಸಾಥ್ ಕೊಡೋಣ, ಪರಿಸರವನ್ನ ಉಳಿಸೋಣ, ಇನ್ನಷ್ಟು ಆರೋಗ್ಯವನ್ನ ವೃದ್ಧಿಪಡಿಸ್ಕೊಳ್ಳೋಣ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾ ಹೋಗಿ ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686090627.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಬ್ರೋ, ನಿನ್ನೆ ರಾತ್ರಿ 1:10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದ್ ರೀತಿಯ ಪ್ಲೇಸ್ ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಪಡ್ತಾರೆ ಅಂತಾನೆ ಹೇಳ್ಬಹುದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದ್ರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಒಟ್ನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ ನ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅನ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗೆ ಇವತ್ತು ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗೋದ್ರಲ್ಲಿದೆ. ಹಾಗಾಗಿ ಮಳೆಗಾಲ ಸ್ಟಾರ್ಟ್ ಆದ್ರೆ ಮಳೆಗಾಲದಲ್ಲಿ ಯಾವೆಲ್ಲ ಸ್ಥಳಗಳಿಗೆ ಪ್ರವಾಸವನ್ನ ಹೋಗಬಹುದು, ಯಾವೆಲ್ಲ ಸ್ಥಳಗಳು ಇದೆ ಪ್ರವಾಸವನ್ನ ಕೈಗೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀನಿ. ಹೌದು, ಇವತ್ತು ನಾನು ನಿಮ್ಗೆ ಮಳೆಗಾಲದಲ್ಲಿ ಸಂದರ್ಶಿಸಲೇಬೇಕಾದ ಹೋಗ್ಲೇಬೇಕಾದಂತಹ ಒಂದಿಷ್ಟು ಸ್ಥಳದ ಬಗ್ಗೆ, ಅದು ನಮ್ಮ ಕರ್ನಾಟಕದಲ್ಲಿರೋ ಸ್ಥಳಗಳ ಬಗ್ಗೆ ತಿಳಿಸ್ತೀನಿ. ಮಾನ್ಸೂನ್ನಲ್ಲಿ ವಿಶೇಷವಾಗಿ ಭೇಟಿ ನೀಡಬೇಕಾದ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಇದೆ. ಅದರಲ್ಲಿ ಇವತ್ತು 6 ಸ್ಥಳಗಳ ಬಗ್ಗೆ ತಿಳಿಸ್ತೀನಿ. ಮಳೆಗಾಲದಲ್ಲಿ ಕರ್ನಾಟಕದ ಪ್ರವಾಸ ನಿಜಕ್ಕೂ ತುಂಬಾನೇ ಅದ್ಭುತವಾಗಿರುತ್ತೆ ಅಂತಾನೆ ಹೇಳಬಹುದು. ಹಚ್ಚ ಹಸಿರಿನ ಭೂದೃಶ್ಯಗಳು ನಿಮ್ಮನ್ನ ತುಂಬಾನೇ ಖುಷಿ ಪಡಿಸುತ್ತೆ. ಮನಸ್ಸಿಗೆ ಅದೇನೋ ಒಂದು ರೀತಿಯ ಮುದವನ್ನ ಕೊಡುತ್ತೆ. ಹಾಲಿನ ನೊರೆಯಂತೆ ಧುಮ್ಮಿಕ್ಕುವ ಜಲಧಾರೆಗಳು, ಸುತ್ತಲೂ ಹಸಿರಿನಿಂದ ಕೂಡಿದ ವಾತಾವರಣ, ತಂಪಾಗಿ ಬೀಸುವ ಗಾಳಿ, ನಿಧಾನವಾಗಿ ಸುರಿಯುವ ಮಳೆ, ಆಹಾ, ಪ್ರಕೃತಿ ದೇವತೆಯನ್ನ ಕಣ್ಣಾರೆ ಕಂಡು ಆನಂದಿಸಲು ಮಾನ್ಸೂನ್ ಸೂಕ್ತವಾದ ಸಮಯವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಮಳೆಗಾಲದಲ್ಲಿ ವಿಶೇಷವಾಗಿ ಸಂದರ್ಶಿಸಲೇಬೇಕಾದ ಸ್ಥಳಗಳಿವೆ, ಮತ್ತೆ ಅವುಗಳು ನಿಮ್ಮನ್ನ ಹೆಚ್ಚು ಸೆಳೆಯುತ್ತೆ ಅಂತಾನೆ ಹೇಳಬಹುದು. ಹಾಗಾಗಿ ಯಾವುದು ಆ ಸ್ಥಳ, ಎಲ್ಲಿಗೆಲ್ಲ ಹೋಗಬಹುದು, ಹಾಗೆ ಪ್ರಕೃತಿಯ ಸೌಂದರ್ಯವನ್ನ ಹೇಗೆಲ್ಲ ಆಸ್ವಾದಿಸಬಹುದು ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಮಳೆಗಾಲದಲ್ಲಿ ಭೇಟಿ ನೀಡಲೇಬೇಕಾಗಿರುವಂತಹ ಸ್ಥಳಗಳು ಯಾವುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ತಿಳಿಸ್ತಾ ಇದ್ದೆ. ಮೊದಲಿಗೆ ಮಳೆಗಾಲದಲ್ಲಿ ಹೋಗಲೇಬೇಕಾಗಿರುವ ಸ್ಥಳ, ನೋಡಲೇಬೇಕಾಗಿರುವ ಸ್ಥಳ ಅಂತ ಹೇಳಿದ್ರೆ ಅದು ಆಗುಂಬೆ. ಭಾರತದಲ್ಲಿ ಹೆಚ್ಚಾಗಿ ಮಳೆ ಬೀಳುವ ಅಥವಾ ಅತ್ಯಂತ ತೇವವಾದ ಸ್ಥಳಗಳಲ್ಲಿ ಒಂದು ಅಂತ ಹೇಳಿದ್ರೆ ಈ ಒಂದು ಆಗುಂಬೆ. ಆಗುಂಬೆ ಕರ್ನಾಟಕದ ಒಂದು ಸೊಗಸಾದ ಗಿರಿಧಾಮ ಆಗಿದೆ. ಇಲ್ಲಿ ಕಿಂಗ್ ಕೋಬ್ರಾ ವಾಸಿಸುತ್ತೆ. ಆಗುಂಬೆಯ ಸೌಂದರ್ಯವನ್ನು ನೀವು ವಿಶೇಷವಾಗಿ ಮಳೆಗಾಲದಲ್ಲೇ ಕಣ್ತುಂಬಿಕೊಳ್ಬೇಕು. ಈ ಕಾರಣದಿಂದಲೇ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೀತಾರೆ. ಜನರು ಇಲ್ಲಿ ಮಳೆ ಕಾಡುಗಳು, ಜಲಪಾತಗಳು, ಸೂರ್ಯಾಸ್ತದ ದೃಶ್ಯಾವಳಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭೇಟಿ ನೀಡ್ತಾರೆ. ಹಾಗೆ ಈ ಒಂದು ಆಗುಂಬೆಯ ಘಾಟಿಯಲ್ಲಿ ಚಲಿಸ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಸಾಮಾನ್ಯವಾಗಿ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡೋರಿಗೆ, ಟ್ರಕ್ಕಿಂಗ್ ಅಂದರೆ ಇಷ್ಟ ಇರೋರಿಗೆ, ಪ್ರವಾಸಿಗರಿಗೆ, ಎಲ್ಲರಿಗೂ ಕೂಡ ತುಂಬ ಇಷ್ಟವಾಗುವಂತಹ ಒಂದು ಕಾಲ ಅಂತ ಹೇಳಿದ್ರೆ ಮಳೆಗಾಲ ಅಂತಲೇ ಹೇಳಬಹುದು. ಹಾಗೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಜೋಗ ಜಲಪಾತ. ನಮ್ಮ ಶಿವಮೊಗ್ಗದ ಹೆಮ್ಮೆ ಜೋಗ ಜಲಪಾತ. ಮಳೆಗಾಲದಲ್ಲಿ ಜನರು ಹೆಚ್ಚಾಗಿ ಭೇಟಿ ನೀಡುವ ಸ್ಥಳಗಳಲ್ಲಿ ಜೋಗ ಜಲಪಾತ ಕೂಡ ಒಂದಾಗಿದೆ. ಇದು ಕೇವಲ ಕರ್ನಾಟಕ ಜನರನ್ನು ಮಾತ್ರ ಆಕರ್ಷಿಸುವುದಿಲ್ಲ, ಬದಲಾಗಿ ಭಾರತದ ನಾನಾ ಭಾಗಗಳ ಜನರು ಜೋಗ ಜಲಪಾತದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಮಳೆಗಾಲದಲ್ಲಿ ಭೇಟಿ ನೀಡ್ತಾರೆ. ಮಳೆಗಾಲದಲ್ಲಿ ಈ ಜಲಪಾತದ ಸೌಂದರ್ಯ ದುಪ್ಪಟ್ಟಾಗಿರುತ್ತೆ. ಇದು 830 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಮೂಲಕ ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಇದು ಒಂದು ಅಂತ ಹೇಳಿ ಗುರುತಿಸಲಾಗಿದೆ. ಜೋಗ ಜಲಪಾತವು 4 ವಿಭಿನ್ನ ಭಾಗಗಳಾಗಿ ಹರಿಯುತ್ತೆ. ತುಂಬಾನೇ ಸುಂದರವಾಗಿರುತ್ತೆ ಅಂತಾನೆ ಹೇಳಬಹುದು ಈ ಜೋಗ ಜಲಪಾತವನ್ನು ನೋಡುವುದು. ಹಾಗೇನೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಅದು ಕೊಡಗು. ಭಾರತದ ಸ್ಕಾಟ್ಲ್ಯಾಂಡ್ ಅಂತಲೇ ಕೊಡಗನ್ನ ಕರೀತಾರೆ. ಇದನ್ನ ಕೂರ್ಗ್ ಅಂತಲೂ ಕೂಡ ಕರೀತಾರೆ. ಜನಪ್ರಿಯ ಗಿರಿಧಾಮಗಳಲ್ಲಿ ಒಂದಾಗಿದೆ. ಇದು ಹನಿಮೂನ್, ಕುಟುಂಬ ಪ್ರವಾಸ, ಸಾಹಸ ಪ್ರವಾಸಕ್ಕೆ ಸೂಕ್ತವಾದ ತಾಣವಾಗಿದೆ. ಕೂರ್ಗ್ ಮಾನ್ಸೂನ್ ಅವಧಿಯಲ್ಲಿ ಅದ್ಭುತವಾದ ಆಕರ್ಷಣೆಗಳಿಂದ ಪ್ರಕೃತಿ ಪ್ರಿಯರನ್ನ ಆಕರ್ಷಿಸುತ್ತೆ. ಈ ಸಮಯದಲ್ಲಿ ಫೋಟೋಗ್ರಾಫಿಗೆ ಇದು ಪರ್ಫೆಕ್ಟ್ ಅಂತಲೇ ಹೇಳಬಹುದು. ಇಲ್ಲಿ ಇರುಪ್ಪು ಜಲಪಾತ, ಕಾಫಿ ತೋಟಗಳ ನೋಟ ಮಂತ್ರಮುಗ್ಧವಾಗಿಸುತ್ತೆ. ಹಾಗಿದ್ರೆ ಈ ಮಳೆಗಾಲದಲ್ಲಿ ಭೇಟಿ ನೀಡಲೇಬೇಕಾಗಿರುವಂತಹ ಇನ್ನೂ ಯಾವೆಲ್ಲ ಸ್ಥಳಗಳು ಇದೆ, ಯಾವೆಲ್ಲ ಸ್ಥಳಗಳಿಗೆ ಭೇಟಿ ನೀಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

എസ് വെൽക്കം ബാക്ക് ടു റേഡിയോ ശിവമോഗ 90.8 FM സമുദായ ബാനുലി ഭരവസകാഗി ഭവിഷ്യക്കാഗി നമ്മ ബാനുലി നാനു നിമ ആർ ജെ രക്ഷിതാ ഹൊള്ള ഇതു ട്രാവലേഴ്സ് ഡയറി കാര്യക്രമ സ്നേഹിത്രെ ഇവത്തിന നമ്മ ഈ ട്രാവലേഴ്സ് ഡയറി കാര്യക്രമದಲ್ಲಿ ಮಳೆಗಾಲದ ಬಗ್ಗೆ ಮಾತಾಡ್ತಾ ಇದೆ ಮಳೆಗಾಲದಲ್ಲಿ ಇರುವಂತಹ ಮಳೆಗಾಲದಲ್ಲಿ ಹೋಗಲೇಬೇಕಾಗಿರುವಂತಹ ಕೆಲವೊಂದಿಷ್ಟು ಸ್ಥಳಗಳ ಬಗ್ಗೆ ಹೇಳ್ತಾ ಇದೆ ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಸ್ಥಳಗಳ ಬಗ್ಗೆ ತಿಳಿಸ್ತಾ ಇದೆ ಹಾಗೆ ಮಳೆಗಾಲದಲ್ಲಿ ಹೋಗಲೇಬೇಕಾಗಿರೋ ಸ್ಥಳ ಆಗಲೇ ಹೇಳಿದ ಹಾಗೆ ಆಗುಂಬೆ ಇರಬಹುದು ಜೋಗ ಜಲಪಾತ ಇರಬಹುದು ಹಾಗೆ ಕೂರ್ಗ್ ಅಥವಾ ಕೊಡಗು ಇರಬಹುದು ಹಾಗೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಅದು ಸಕಲೇಶಪುರ ಕರ್ನಾಟಕದ ಅತ್ಯಂತ ಸೊಗಸಾದ ಗಿರಿಧಾಮಗಳಲ್ಲಿ ಸಕಲೇಶಪುರವು ಕೂಡ ಒಂದಾಗಿದೆ ಇದೊಂದು ಸಣ್ಣ ಹಿಲ್ ಸ್ಟೇಷನ್ ಅಂತ ಗುರುತಿಸಿಕೊಂಡಿದ್ರೂ ಕೂಡ ಮಾನ್ಸೂನ್ ವೇಳೆಯಲ್ಲಿ ಹೆಚ್ಚಾಗಿ ಜನರು ಇಲ್ಲಿಗೆ ಭೇಟಿಯನ್ನು ನೀಡುವುದಕ್ಕೆ ಬಯಸುತ್ತಾರೆ ಇಲ್ಲಿ ಪುರಾತನವಾದ ಸಕಲೇಶ್ವರ ಸ್ವಾಮಿ ದೇವಾಲಯ ಟ್ರಕ್ಕಿಂಗ್ ಸ್ಥಳಗಳು ಮಂಜೇಹಳ್ಳಿ ಜಲಪಾತ ಬಿಸ್ಲೇಘಾಟ್ ಪಾಯಿಂಟ್ ಮಂಜರಾಬಾದ್ ಕೋಟೆ ಸೇರಿದಂತೆ ಇಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ ಹಾಗೆ ಇನ್ನೊಂದು ಸ್ಥಳ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರುವ ದಾಂಡೇಲಿ ಪ್ರಕೃತಿ ಪ್ರೇಮಿಗಳನ್ನು ಹಾಗೆ ಸಾಹಸಿಗರನ್ನ ಬಹುವಾಗಿ ಆಕರ್ಷಿಸುತ್ತೆ ಜನರು ಇಲ್ಲಿ ಸಾಹಸ ಚಟುವಟಿಕೆಗಳನ್ನು ಪ್ರಯತ್ನಿಸುವುದಕ್ಕೆ ಬರ್ತಾರೆ ವನ್ಯಜೀವಿಗಳನ್ನು ನೋಡೋದಕ್ಕೆ ವೈಟ್ ರಿವರ್ ರಾಫ್ಟಿಂಗ್ನಂತಹ ಜಲ ಕ್ರೀಡೆಯನ್ನು ಆಡೋದಕ್ಕೆ ಜನರು ಇಲ್ಲಿಗೆ ಬರ್ತಾರೆ ಹಾಗೆ ಇದು ಕೂಡ ಮಳೆಗಾಲದಲ್ಲಿ ಭೇಟಿ ನೀಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳಬಹುದು ಹಾಗೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಕುದುರೆಮುಖ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಕುದುರೆಮುಖ ಪಶ್ಚಿಮ ಘಟ್ಟಗಳಲ್ಲಿರುವ ಒಂದು ಸುಂದರ ಪಟ್ಟಣವಾಗಿದೆ ಇಲ್ಲಿ ನೀವು ನೈಸರ್ಗಿಕ ಸೌಂದರ್ಯ ಹಸಿರು ಕಣಿವೆಗಳು ಟ್ರಕ್ಕಿಂಗ್ ಸ್ಥಳಗಳನ್ನು ನೋಡಬಹುದು ಇಲ್ಲಿ ಕಾಫಿ ಎಸ್ಟೇಟ್ಗಳು ಮಳೆಗಾಲದಲ್ಲಿ ಅದ್ಭುತವಾಗಿ ಕಾಣುತ್ತೆ ಇದಲ್ಲದೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಮಾನ್ಸೂನ್ ಟ್ರಕ್ಕಿಂಗ್ ಸೇರಿದಂತೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಕುದುರೆಮುಖದಲ್ಲಿ ಇದೆ ಸೊ ಹಾಗೆ ಅನೇಕ ಜಲಪಾತಗಳನ್ನು ಕೂಡ ನೀವು ನೋಡಬಹುದಾಗಿದೆ ಹಾಗಾಗಿ ಮಳೆಗಾಲ ಒಂದ್ಸರ್ತಿ ಮಳೆ ಸ್ಟಾರ್ಟ್ ಆಗಲಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಹಾಗೆ ಮಳೆಗಾಲದಲ್ಲಿ ಹೋಗೋ ಪ್ಲೇಸ್ಗಳಿಗೆ ಎಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನಾನು ಹೇಳಿರೋ 6 ಪ್ಲೇಸ್ಗಳಿಗೆ ಮಿಸ್ ಮಾಡದೆ ಹೋಗಿ ನಿಮ್ಮ ಒಂದು ಮಳೆಗಾಲದ ಮಾನ್ಸೂನ್ ಪ್ರವಾಸವನ್ನು ಇನ್ನಷ್ಟು ಸುಂದರವಾಗಿಸಿ ಹಾಗೆ ಯೋಚನೆ ಮಾಡ್ತಾ ಇದ್ರೆ ನೀವೇನಾದರೂ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ ಯಾವ ಪ್ಲೇಸಿಗೆ ಹೋದರೆ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಅಂತ ಯೋಚನೆ ಮಾಡಿದ್ರೆ ಖಂಡಿತ ನಾನು ಹೇಳಿದ ಈ ಪ್ಲೇಸ್ಗಳಿಗೆಲ್ಲ ಹೋದರೆ ಖಂಡಿತವಾಗ್ಲೂ ಸೂಪರಾಗಿ ಎಂಜಾಯ್ ಮಾಡಿ ನಿಮ್ಮ ಒಂದು ಬೆಸ್ಟ್ ಮೆಮೊರಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9627960 9627960 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ ಜೊತೆಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಸುತ್ತಮುತ್ತಲು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ದು ಅದರ

ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದರೆ, ಅಥವಾ ನಿಮ್ಮ ಸುತ್ತಮುತ್ತಲು ಯಾವುದಾದ್ರು ನಿಮ್ಮ ಮನೆಯ ಸುತ್ತಮುತ್ತಲು ಯಾವುದಾದ್ರೂ ಹಿಡನ್ ಪ್ಲೇಸ್ ಇದ್ದು ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದರೆ ಕೂಡ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಈ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಹೆಂಗಮ್ಮ ಮಲ್ಗೆ ಮಾರು,
4: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
3: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ,
4: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
6: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
6: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
7: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
6: ಓ, ಯಾವ್ದೋ ಮೆಸೇಜ್ ಬಂತು.
7: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
6: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
7: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
6: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
7: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶತಿಹು ಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ. ಸ್ನೇಹಿತರೆ, ಈ ಗೀತೆಯನ್ನು ಕೇಳ್ತಾ ಇದ್ರೆ ತಟ್ಟಂತ ನಿಮಗೆ ಯಾರು ನೆನಪಾಗ್ತಾರೆ? ಹೌದಲ್ವಾ, ಅವರೇ ಬಜರಂಗಿ, ಹನುಮಾನ್, ಹನುಮಂತ, ಆಂಜನೇಯ ಸ್ವಾಮಿ ಕೇಸರಿ ನಂದನ್, ಕೇಸರಿ ಸುತ, ಈ ಎಲ್ಲ ಹೆಸರುಗಳಿಂದ ಕರೆಯಲ್ಪಡುವಂತಹ ಆಂಜನೇಯ ಸ್ವಾಮಿ ತಟ್ಟಂತ ನೆನಪಾಗ್ತಾರೆ ಹನುಮಾನ್ ಚಾಲೀಸ ಅನ್ನುವಂತಹ ಮಂತ್ರವನ್ನು ಪಠಣೆ ಮಾಡುವಾಗ. ಶ್ರದ್ಧಾಭಕ್ತಿಯಿಂದ ಈ ಮಂತ್ರವನ್ನು ನಾವು ಇಷ್ಟಪಟ್ಟು ಪಠಣೆ ಮಾಡ್ತೀವಿ, ಹಾಗೆ ಕೇಳಿದೀವಿ ಕೂಡ. ಅಂದಾಗೆ ಸ್ನೇಹಿತರೆ, ಈ ಹನುಮಾನ್ ಚಾಲೀಸ ಅನ್ನುವಂತಹ ಗೀತೆ ರಚನೆಯಾಗಿದ್ದು ಒಂದು ದೇವಸ್ಥಾನದಲ್ಲೋ, ಆಶ್ರಮದಲ್ಲೋ, ದೇವಲೋಕದಲ್ಲೋ ಅಥವಾ ಪ್ರಕೃತಿಯ ಮಧ್ಯದಲ್ಲೋ ಅಲ್ಲ. ಹನುಮಾನ್ ಚಾಲೀಸ ರಚನೆಯಾಗಿದ್ದು ಜೈಲಿನಲ್ಲಿ ಸ್ನೇಹಿತರೆ. ಈ ಹನುಮಾನ್ ಚಾಲೀಸಗೂ ಕೂಡ ಒಂದು ಇತಿಹಾಸ ಇದೆ ಅಂದರೆ ನೀವು ನಂಬಲೇಬೇಕು. ಅಂದಾಗೆ ಸ್ನೇಹಿತರೆ, ತುಳಸಿದಾಸರ ಹೆಸರನ್ನು ನಾವು ನೀವು ಎಲ್ಲರೂ ಕೇಳಿದ್ದೀವಿ. ಇವರು ತತ್ವಜ್ಞಾನಿಗಳು ಹಾಗೂ ಶ್ರೀರಾಮನಿಗೆ ಅರ್ಪಿತವಾದ ಮಹಾಕಾವ್ಯವಾದ ರಾಮಚರಿತ ಮಾನಸದ ಮಹಾನ್ ಕರ್ತೃ ಕವಿಯಾಗಿದ್ದಾರೆ ಕೂಡ. ಇವರು ಅವಧಿ ಅನ್ನುವಂತಹ ಭಾಷೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದಂಥವರು. ಉತ್ತರ ಭಾರತದಲ್ಲಿ ಭಕ್ತಿ ಚಳುವಳಿಯನ್ನು ಮುನ್ನಡೆಸಿದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ಇವರ ಅತ್ಯಂತ ಪ್ರಸಿದ್ಧ ಕೃತಿ ಶ್ರೀರಾಮನ ಕಥೆಯನ್ನು ಒಳಗೊಂಡಿರುವ ರಾಮಚರಿತ ಮಾನಸ ಸ್ನೇಹಿತರೆ. ಆದರೆ ಈ ತುಳಸಿದಾಸರಿಗೂ ಹನುಮಾನ್ ಚಾಲೀಸಕ್ಕೂ ರಾಮಚರಿತ ಮಾನಸಕ್ಕೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದೀರಾ? ಎಸ್ ಸ್ನೇಹಿತರೆ, ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಹನುಮಾನ್ ಚಾಲೀಸವನ್ನು ಬರೆದದ್ದೇ ತುಳಸಿದಾಸರು. ಅಂದಾಗೆ ನಾನು ಆಗಲೇ ಹೇಳಿದಾಗೆ ಈ ಹನುಮಾನ್ ಚಾಲೀಸವನ್ನು ಬರೆದದ್ದು ಆಶ್ರಮದಲ್ಲೋ, ಪ್ರಕೃತಿ ಮಧ್ಯದಲ್ಲೋ, ದೇವಲೋಕದಲ್ಲೋ ಅಥವಾ ದೈವ ಸನ್ನಿಧಿಯಲ್ಲೋ ಅಲ್ಲ. ಈ ಹನುಮಾನ್ ಚಾಲೀಸವನ್ನು ಬರೆದದ್ದು ಜೈಲಿನಲ್ಲಿ. ಸ್ನೇಹಿತರೆ, ತುಳಸಿದಾಸರು ರಾಮಚರಿತ ಮಾನಸವನ್ನು ಬರೆದು ತುಂಬಾ ಫೇಮಸ್ ಆಗಿರ್ತಾರೆ, ಸಾಕಷ್ಟು ಜನಪ್ರಿಯ ಮಹಾನ್ ವ್ಯಕ್ತಿ ಆಗಿರ್ತಾರೆ. ಇವರ ಜನಪ್ರಿಯತೆಯ ಬಗ್ಗೆ ಕೇಳಿದಂತಹ, ಆ ಪ್ರದೇಶದಲ್ಲಿ ಆಡಳಿತ ಮಾಡ್ತಾ ಇದ್ದಂತಹ ಅಕ್ಬರ್ ತುಳಸಿದಾಸರನ್ನು ತಮ್ಮ ಆಸ್ಥಾನಕ್ಕೆ ಕರೆಸಿ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಈ ರೀತಿಯ ಪ್ರಶ್ನೆಯನ್ನು ಅವರ ಮುಂದಿಡ್ತಾರೆ, ನೀವು ರಾಮಚರಿತ ಮಾನಸವನ್ನು ಬರೆದು ತುಂಬಾ ಫೇಮಸ್ ಆಗಿದ್ದೀರಿ, ಈ ಕಾರಣಕ್ಕೆ ನೀವು ನನಗೆ ಒಂದು ಸಹಾಯ ಮಾಡಬೇಕು. ನೀವು ನಿಜವಾದ ಭಕ್ತರಾದರೆ ನನಗೆ ಶ್ರೀರಾಮನ ದರ್ಶನವನ್ನು ಮಾಡಿಸ್ಬೇಕು ಅಂತ ಕೇಳ್ತಾರೆ ಅಕ್ಬರ್ ಅವರು. ನೀವದು ಏನು ಮಾಡ್ತಿರೋ ಗೊತ್ತಿಲ್ಲ, ಏನಾದರೂ ಮಾಡಿ, ಹೇಗಾದರೂ ಮಾಡಿ ನನಗೆ ದೇವರನ್ನು ತೋರಿಸ್ಲೇಬೇಕು ಅಂತ ಹಠಕ್ಕಿಡಿತಾರೆ ಅಕ್ಬರ್ ಅವರು. ರಾಮನನ್ನು ತೋರಿಸ್ಲೇಬೇಕು, ಶ್ರೀರಾಮನ ದರ್ಶನ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ. ಆಗ ತುಳಸಿದಾಸರು ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ಬಹಳ ವಿನಯದಿಂದ ಮಾತಾಡ್ತಾರೆ. ನೋಡಿ, ನಾನು ಯಾವುದೇ ಜಾದುಗಾರನಲ್ಲ, ಕೇವಲ ನಾನು ಶ್ರೀರಾಮನ ಭಕ್ತ ಅಷ್ಟೆ. ನನಗೆ ಅವರಂದರೆ ಇಷ್ಟ. ಅವ್ರ ಮೇಲೆ ಇರುವಂತಹ ಭಕ್ತಿಗೆ ನಾನು ರಾಮಚರಿತ ಮಾನಸವನ್ನು ಬರೆದೇ ಬಿಟ್ಟರೆ ಇನ್ಯಾವ ಕಾರಣಕ್ಕೂ ಅಲ್ಲ. ನನ್ನಿಂದ ಅದು ಅಸಾಧ್ಯದ ಕೆಲಸ. ದೇವರನ್ನು, ಮಹಾನ್ ರಾಮನನ್ನು ಪ್ರತ್ಯಕ್ಷ ಮಾಡಿಸುವಂತಹ ಶಕ್ತಿ ನನ್ನಲ್ಲಿಲ್ಲ ಅಂತ ಹೇಳ್ತಾರೆ ತುಳಸಿದಾಸರು. ತುಳಸಿದಾಸರ ಮಾತನ್ನು ಕೇಳಿದಂತಹ ಅಕ್ಬರಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಅಂತಹ ಸಮಯದಲ್ಲಿ ಮೊದಲೇ ಹೇಳಿ ಕೇಳಿ ರಾಜ ಸುಮ್ಮನೆ ಬಿಡ್ತಾನ? ಆಗ ಆ ಅಕ್ಬರ್ ಏನು ಮಾಡ್ತಾರಪ್ಪ ಅಂದರೆ, ಫತೇಪುರ್ ಸಿಕ್ರಿಯ ಜೈಲಿಗೆ ತಳ್ತಾರೆ ತುಳಸಿದಾಸರನ್ನು. ಜೈಲಿಗೆ ತಳ್ಳಿದ ಅಷ್ಟೇ ಅಲ್ಲ, ಅಲ್ಲಿ ಕೂಡಾಕಿದ್ದಷ್ಟೇ ಅಲ್ಲ, ದಿನಗಟ್ಟಲೆ ಊಟ ನೀರು ಕೊಡದೆ ಹಿಂಸೆ ಮಾಡ್ತಾರೆ. ಆ ಕತ್ತಲ ಕೋಣೆಯಲ್ಲಿ ಅಸಹಾಯಕತೆಯ ಸ್ಥಿತಿಯಲ್ಲಿ ಇದ್ದ ತುಳಸಿದಾಸರು ಹನುಮಂತನನ್ನು ನೆನೆದು ಬರೆದದ್ದೇ ಈ ಹನುಮಾನ್ ಚಾಲೀಸ. ಚಾಲೀಸ ಅಂದರೆ 40 ಸ್ನೇಹಿತರೆ. ಅಂದರೆ 40 ದಿನಗಳ ಕಾಲ ತುಳಸಿದಾಸರು 40 ಚೌಪದಿಗಳನ್ನು ಭಕ್ತಿಯಿಂದ ಪಠಿಸ್ತಾರೆ, ಹಾಗೆ ಬರೀತಾರೆ ಕೂಡ. ಸ್ನೇಹಿತರೆ, ನೀವು ನಂಬ್ತಿರೋ ಇಲ್ವೋ, 40ನೇ ದಿನಕ್ಕೆ ಒಂದು ದೊಡ್ಡ ಪವಾಡನೆ ನಡೆಯುತ್ತೆ. ಎಲ್ಲಿಂದಲೋ ದೊಡ್ಡ ವಾನರ ಸೈನ್ಯವೇ ಬರುತ್ತೆ ಅಕ್ಬರನ ಕೋಟೆಗೆ. ಒಂದಲ್ಲ ಎರಡಲ್ಲ, ಸಾವಿರಾರು ಕೋತಿಗಳು, ಸಾವಿರಾರು ವಾನರ ಸೇನೆ ಅಕ್ಬರನ ಕೋಟೆಯ ಮೇಲೆ ಏಕಾಏಕಿ ದಾಳಿ ಮಾಡ್ತವೆ. ಅದು ಯಾವ ರೀತಿ ಎಲ್ಲಿಂದ ಹೇಗೆ ಆ ವಾನರ ಸೇನೆ ಬಂತು ಅನ್ನೋದೇ ಯಾರಿಗೂ ಗೊತ್ತಾಗೋದಿಲ್ಲ. ಅಂದಾಗೆ ಅರಮನೆಯಲ್ಲಿ ಕೂಡ ಸ್ವಲ್ಪ ಜನ ಏನು ಸೈನಿಕರು ಇರೋದಿಲ್ಲ, ಸಾವಿರಾರು ಮಂದಿ ಸೈನಿಕರಿರ್ತಾರೆ. ಆದರೆ ಸ್ನೇಹಿತರೆ, ನೀವು ಅಚ್ಚರಿ ಪಡ್ತೀರಾ, ಆ ಸೈನಿಕರಿಗೆ ಯಾರಿಗೂ ಈ ವಾನರ ಸೇನೆಯನ್ನು ಬಗ್ಸೋಕೆ ಆಗೋದಿಲ್ಲ. ಅಂತಹ ಸಮಯದಲ್ಲಿ ಅಲ್ಲಿರುವಂತಹ ಜನರೆಲ್ಲರೂ ಕಂಗಾಲಾಗ್ತಾರೆ, ಸೈನಿಕರು ಕೂಡ ಸೋತೋಗ್ತಾರೆ, ಜೊತೆಗೆ ಅಕ್ಬರ್ ಕೂಡ. ಎಷ್ಟೇ ಪ್ರಯತ್ನ ಪಟ್ಟರೂ ಆ ವಾನರ ಸೇನೆಯನ್ನು ತಡಿಲಿಕ್ಕೆ ಆಗೋದಿಲ್ಲ. ಅಂತಹ ಸಮಯದಲ್ಲಿ ರಾಜ ಅಕ್ಬರನಿಗೆ ಒಂದು ಸೂಕ್ಷ್ಮತೆ ಗೊತ್ತಾಗತ್ತೆ ಸ್ನೇಹಿತರೆ. ಆ ಅರಮನೆಯಿಂದ ತುಳಸಿದಾಸರು ಇರುವಂತಹ ಕೊಠಡಿಗೆ ಓಡೋಡಿ ಬರ್ತಾರೆ ಅಕ್ಬರವರು. ಅವರ ತಪ್ಪಿನ ಅರಿವಾಗತ್ತೆ ಅವರಿಗೆ, ಓಡ್ಕೊಂಡು ಬರ್ತಾರೆ. ಓಡೋಡೋಡೋಡ್ ಬಂದು ತುಳಸಿದಾಸರ ಕಾಲನ್ನು ಹಿಡಿತಾರೆ ಸ್ನೇಹಿತರೆ. ತುಳಸಿದಾಸರ ಕಾಲಿಗೆ ಬಿದ್ದಂತಹ ಇವರು ಕ್ಷಮೆಯನ್ನು ಕೇಳ್ತಾರೆ. ದಯವಿಟ್ಟು ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾರೆ. ತಕ್ಷಣವೇ ತುಳಸಿದಾಸರನ್ನು ಜೈಲಿನಿಂದ ಅಂದರೆ ಸೆರೆಮನೆಯಿಂದ ಬಿಡಿಸ್ತಾರೆ ಸ್ನೇಹಿತರೆ. ತುಳಸಿದಾಸರು ಹೊರಬಂದ ತಕ್ಷಣ ವಾನರ ಸೇವೆ ಮಾಯವಾಗ್ಬಿಡತ್ತೆ. ತುಳಸಿದಾಸರು ಆ ಸೆರೆಮನೆಯಿಂದ ಹೊರಗಡೆ ಕಾಲಿಟ್ಟ ತಕ್ಷಣವೇ ವಾನರ ಸೇನೆ ಮಾಯವಾಗತ್ತೆ ಸ್ನೇಹಿತರೆ. ಎಂತಹ ಅದ್ಭುತ ಅಲ್ವಾ ಸ್ನೇಹಿತರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನು ಗೊತ್ತಾ, ಈ ಹನುಮಾನ್ ಚಾಲೀಸ ಇರೋದು ಸಂಸ್ಕೃತದಲ್ಲಲ್ಲ, ಬದಲಾಗಿ ಅವಧಿ ಭಾಷೆಯಲ್ಲಿ. ಇವರು ಅವಧಿ ಭಾಷೆಯಲ್ಲಿ ರಚನೆ ಮಾಡಿರುವಂಥದ್ದು ಹನುಮಾನ್ ಚಾಲೀಸನ್ನು. ಹಾಗಾಗಿಯೇ ಸ್ನೇಹಿತರೆ ಇದು ಇಂದಿಗೂ ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುತ್ತೆ. ಏನೇ ಹೇಳಿ ಸ್ನೇಹಿತರೆ, ನಮ್ಮ ಇತಿಹಾಸದ ಇದೊಂದು ಅದ್ಭುತವಾದ ಕತೆ. ಕೇಳೋದಕ್ಕೆ ಖುಷಿಯಾಗತ್ತೆ, ಜೊತೆಗೆ ಅಚ್ಚರಿ ಆಗತ್ತೆ. ಅಂದಾಗೆ ಸ್ನೇಹಿತರೆ, ಇಷ್ಟು ದಿನ ನೀವು ಈ ಹನುಮಾನ್ ಚಾಲೀಸನ ಪಠನೆ ಮಾಡ್ತಾ ಇರ್ತೀರಾ ಅಥವಾ ಕೇಳಿರ್ತೀರ. ಈ ದಿನ ಈ ಹನುಮಾನ್ ಚಾಲೀಸ ಹೇಗೆ, ಎಲ್ಲಿ, ಯಾವ ರೀತಿ, ಯಾವ ಸಂದರ್ಭದಲ್ಲಿ ರಚನೆ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮತ್ತಷ್ಟು ಖುಷಿ ಪಟ್ಟಿರ್ತೀರಾ ಅನ್ಕೊಳ್ತೀನಿ. ಏನೇ ಹೇಳಿ, ಒಂದೊಂದು ಗೀತೆಯ ಹಿಂದೆ, ಒಂದೊಂದು ಗ್ರಂಥದ ಹಿಂದೆ ಅದ್ಭುತವಾದ ಇತಿಹಾಸ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗತ್ತಲ್ವಾ. ಎಸ್, ಇದೇ ಖುಷಿಯಲ್ಲಿ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ ಸ್ನೇಹಿತರೆ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಹಾಸನದ ತುಳಸಿರವರು ನೀಲನಭಕ್ಕೆ ನೂಲ ಏಣಿ ಅನ್ನುವಂತಹ ಗೀತೆಯನ್ನ ಹಾಡ್ತಾ ಇದ್ದಾರೆ. ಇದು ಬಾಗೂರು ಮಾರ್ಕಂಡಯ್ಯರವರ ರಚನೆಯ ಗೀತೆ ಆಗಿದೆ. ಸೊ ಆ ಗೀತೆಗಳನ್ನೆಲ್ಲ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಾಸನದ ತುಳಸಿ ಅವರಿದ್ದಾರೆ. ತುಳಸಿ ಅವರು ಈ ದಿನ ನೀಲ ನಭಕ್ಕೆ ನೂಲ ಏಣಿ ಅನ್ನುವಂತಹ ಗೀತೆಯನ್ನು ಹಾಡ್ತಾ ಇದ್ದಾರೆ. ಈ ಗೀತೆಯ ರಚನೆಕಾರರು ಬಾಗೂರು ಮಾರ್ಕಂಡಯ್ಯರವರಾಗಿದ್ದಾರೆ. ಹಾಸನದ ತುಳಸಿ ಮೇಡಮ್ ಅವರಿಂದ ಈ ಗೀತೆಯನ್ನು ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ. ನಾನು ಹಾಸನದಿಂದ ತುಳಸಿ. FM ರೇಡಿಯೋದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವ ಹಾಡು ನೀಲನಭಕ್ಕೆ ನೂಲ ಏಣಿ. ರಚನೆ ಬಾಗೂರು ಮಾರ್ಕಂಡೇಯರವರು.

0: ಸ್ನೇಹಿತರೆ, ನಾನು ಈ ಮಾತನ್ನು ಪದೇ ಪದೇ ಹೇಳ್ತಾ ಇರ್ತೀನಿ, ಆಗಾಗ ನೆನ್ಪು ಮಾಡಿಕೊಡ್ತಾನೆ ಇರ್ತೀನಿ. ಭಾವಗೀತೆಗಳು ಕೇವಲ ಹಾಡುವಂತಹ ಗೀತೆಗಳಲ್ಲ. ಇದರಲ್ಲಿ ಶ್ರದ್ಧೆ ಇದೆ, ಭಕ್ತಿ ಇದೆ, ಭಾವನೆ ಇದೆ, ಪ್ರೀತಿ ಇದೆ, ಗೌರವ ಇದೆ. ಹೆಚ್ಚಿನದಾಗಿ ಪ್ರೀತಿಯನ್ನು ಕೊಡ್ತವೆ ಈ ಭಾವಗೀತೆಗಳು. ಇದರೊಟ್ಟಿಗೆ ಸ್ನೇಹಿತರೆ, ಬಾಗೂರು ಮಾರ್ಕಂಡಯ್ಯರವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸಲೇಬೇಕು. ಇವರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮದ ಹೆಸರಾಂತ ಕವಿಗಳಾಗಿದ್ದಾರೆ. ಅಷ್ಟೇ ಅಲ್ಲದೆ ಕಲಾವಿದರು ಮತ್ತು ಸಾಹಿತಿಗಳು. ಜೊತೆಗೆ ಇವರು ಪರಿಸರ, ಕಾವ್ಯ ಮತ್ತು ಮಕ್ಕಳ ಸಾಹಿತ್ಯ ಸೇರಿದಂತೆ ಒಟ್ಟು 54ಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರ ಕವನ ಸಂಕಲನಗಳ ವಿಷಯಕ್ಕೆ ಬಂದರೆ ಭಾವಶಿಲ್ಪ, ಕಾವ್ಯಕನ್ನಿಕೆ, ಚೈತ್ರ ಚೆಲುವು, ಸುವರ್ಣ ಪುತ್ತಳಿ, ಇನ್ನೂ ಸಾಕಷ್ಟು, ಸುಮಾರು 25ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ. ಇನ್ನು ಮಕ್ಕಳ ಸಾಹಿತ್ಯದ ವಿಷಯಕ್ಕೆ ಬಂದರೆ ಚುಕುಬುಕು ರೈಲು, ಬಣ್ಣದ ಅಂಗಿ, ಅಮ್ಮನ ಪ್ರೀತಿ ಸೇರಿದಂತೆ ಅನೇಕ ಜನಪ್ರಿಯ ಮಕ್ಕಳ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಕನ್ನಡ ಭಾಷೆಯನ್ನು ಸುಲಭವಾಗಿ ಕಲಿಯಲು ಕನ್ನಡ ಸೌರಭ ಎಂಬ ವಿಶೇಷ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದ್ದಾರೆ ಕೂಡ. ಚಿತ್ರಕಲೆಯಲ್ಲಿ ಬೇರುಗಳು, ಚಿತ್ರಸರಣಿ, ಏಕವ್ಯಕ್ತಿ ಪ್ರದರ್ಶನ ಹಾಗೂ ರೇಖೆಗಳಲ್ಲಿ ಭಾವಗೀತೆಗಳು, ಇದರ ಮೂಲಕ ಹೊಸ ಪ್ರಯೋಗಗಳನ್ನು ಮಾಡಿದ್ದಾರೆ. ಇನ್ನು ಬಾಗೂರು ಕಲಾವೇದಿಕೆ ಟ್ರಸ್ಟ್ ಸ್ಥಾಪಿಸಿ ಕಲಾಭೂಷಣ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದಾರೆ ಕೂಡ. ಇಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಾಹಿತ್ಯಕ್ಕೆ. ಇವರು ರಚನೆ ಮಾಡಿದಂಥ ಗೀತೆಯನ್ನು ತುಂಬ ಅದ್ಭುತವಾಗಿ ಹಾಡಿದರು ಹಾಸನದ ತುಳಸಿ ಮೇಡಮ್ ಅವರು. ಇವರ ಮತ್ತೊಂದು ಗೀತೆಯನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಾಸನ ಜಿಲ್ಲೆಯ ತುಳಸಿ ಅವರಿದ್ದಾರೆ. ತುಳಸಿ ಅವರು ನೀಲನಭಕ್ಕೆ ನೂಲ ಏಣಿ ಅನ್ನುವಂತಹ ಸೊಗಸಾದಂತಹ ಬಾಗೂರು ಮಾರ್ಕಂಡಯ್ಯರವರ ರಚನೆಯ ಗೀತೆಯನ್ನು ತುಂಬ ಚೆನ್ನಾಗಿ ಹಾಡಿದರು. ಪ್ರಸಿದ್ಧ ಕನ್ನಡದ ಕವಿಗಳಷ್ಟೇ ಅಲ್ಲ, ಕಲಾವಿದರು ಮತ್ತು ಪರಿಸರವಾದಿಗಳು ಕೂಡ ಆಗಿದ್ದಂಥವರು. ಅವರು ಮಕ್ಕಳ ಸಾಹಿತ್ಯ ಕವನಗಳಿಂದ ಹಿಡಿದು ಪರಿಸರ ಜಾಗೃತಿಯಂತಹ ಕ್ಷೇತ್ರಗಳಲ್ಲಿ ಕೂಡ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತ ಸ್ನೇಹಿತರೆ, ತುಳಸಿ ಮೇಡಮ್ ಅವರು ಮತ್ತೊಂದು ಗೀತೆಯನ್ನು ಹಾಡ್ತಾ ಇದ್ದಾರೆ. ಅದು ಯಾವ ಗೀತೆ ಅನ್ನೋದನ್ನು ಅವರಿಂದಲೇ ಕೇಳೋಣ.
3: ಆಯ್ಕೆ ಮಾಡಿಕೊಂಡ ಭಾವಗೀತೆ ಇರಬೇಕು ಇರುವಂತೆ, ರಚನೆ HS ವೆಂಕಟೇಶ್ ಮೂರ್ತಿಯವರು.

0: ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ.
1: ಒಂದು ಅದ್ಭುತವಾದ ಗೀತೆಯನ್ನು ತುಂಬ ಸೊಗಸಾಗಿ ಹಾಡಿದರು ಹಾಸನದ ತುಳಸಿಯವರು. ಖಂಡಿತವಾಗ್ಲೂ ಸ್ನೇಹಿತರೆ, ಮನುಷ್ಯ ಅಂತ ಅಂದಮೇಲೆ ಸಾಕಷ್ಟು ಚಿಂತೆಗಳು, ಯೋಚನೆ, ದುಃಖ, ದುಮ್ಮಾನ, ಕಷ್ಟ ಎಲ್ಲವೂ ಇರುತ್ತೆ. ಅದೆಲ್ಲದರ ಮಧ್ಯೆ ಜೀವನದಲ್ಲಿ ಖುಷಿ ಕೂಡ ಇರುತ್ತೆ ಸ್ನೇಹಿತರೆ. ಆ ಖುಷಿಯನ್ನು ನಾವು ಅನುಭವಿಸ್ಬೇಕು, ಆ ಕಷ್ಟಗಳನ್ನು ಬದಿಗೊತ್ತಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ನಾವು ನಾವಾಗೆ ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಅಂದಾಗೆ ಈ ಗೀತೆಯ ರಚನಾಕಾರರು ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು, ಎಚ್ ಎಸ್ ವೇ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇದರ ಈ ಗೀತೆಯ ಸಂಯೋಜಕರು ರಾಘವೇಂದ್ರ ಬೀಜಾಡಿರವರು. ಸಾಕಷ್ಟು ಗಾಯಕರು ಈ ಗೀತೆನ ತುಂಬ ಸೊಗಸಾಗಿ ಹಾಡಿದ್ದಾರೆ, ಜೊತೆಗೆ ಈ ದಿನ ತುಳಸಿ ಮೇಡಮ್ ಅವರು ಕೂಡ. ಇಲ್ಲಿ ಮೋಡದ ಹೋಲಿಕೆ ತುಂಬಾ ಚೆನ್ನಾಗಿದೆ. ಆ ಸುಂದರವಾದ ಹೋಲಿಕೆ, ಮಳೆ ಸುರಿದ ನಂತರ ಆ ಮಳೆ ಮೋಡ ಹಗುರವಾಗಿ ಮುಕ್ತವಾಗುತ್ತೆ. ಇಲ್ಲಿ ಕೂಡ ನಮ್ಮ ಮನಸ್ಸಿನ ದುಃಖ ದುಮ್ಮಾನಗಳಿರ್ಬೋದು, ಮಾನಸಿಕ ಹೊರೆ ಚಿಂತೆಗಳನ್ನು ಹೋಗಲಾಡಿಸೋದ್ರಿಂದ, ಕಡಿಮೆ ಮಾಡ್ಕೊಳ್ಳೋದ್ರಿಂದ ಮನಸ್ಸು ಕೂಡ ಹಗುರವಾಗಿರುತ್ತೆ, ಜೊತೆಗೆ ಖುಷಿಯಾಗಿರುತ್ತೆ ಅಂತ ತಿಳಿಸಿದ್ದಾರೆ ಗೀತೆಯ ಮೂಲಕ. ತುಂಬ ಅದ್ಭುತವಾದಂತಹ ಗೀತೆ. ಈ ರೀತಿಯಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಸಾಕಷ್ಟು ಗೀತೆಗಳನ್ನು ರಚನೆ ಮಾಡಿದ್ದಾರೆ ಸ್ನೇಹಿತರೆ, ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದಾವೆ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಹಾಸನದ ತುಳಸಿ ಮೇಡಮ್ ಅವರು ಒಂದಕ್ಕಿಂತ ಒಂದು ತುಂಬ ವಿಭಿನ್ನವಾಗಿರುವಂತಹ ಗೀತೆಗಳನ್ನು ತುಂಬ ಭಕ್ತಿಯಿಂದ, ಭಾವದಿಂದ, ಶ್ರದ್ಧೆಯಿಂದ ಹಾಡಿದರು. ತುಳಸಿ ಮೇಡಮ್ ಅವರಿಗೆ ಪ್ರೀತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯಲ್ಲಿ ಭಾವಗೀತೆಗಳನ್ನು ಹಾಡ್ತೀರಾ, ಜೊತೆಗೆ ಸ್ವರಚಿತ ಕವನಗಳನ್ನು ಬರೆಯೋದಿರ್ಬೋದು, ಲೇಖನಗಳನ್ನು ಬರೆಯೋದಿರ್ಬೋದು, ಅದರೊಟ್ಟಿಗೆ ಕಾದಂಬರಿ ಪುಸ್ತಕಗಳನ್ನು ಓದುವ ಹವ್ಯಾಸ ನಿಮಗಿದ್ರೆ ಆ ಪುಸ್ತಕಗಳ ಪರಿಚಯ ಕೂಡ ಮಾಡಿಕೊಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಪುಸ್ತಕದ ಪರಿಚಯ ಇರ್ಬೋದು, ಕವಿತೆಗಳ ಪರಿಚಯ ಇರ್ಬೋದು, ಭಾವಗೀತೆಗಳಿರ್ಬೋದು, ಆ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ಸಿಗ್ತೀನಿ. ಮತ್ತೊಮ್ಮೆ ತುಳಸಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂ ಕಣಕ್ಕ, ಒಸಿ ತರಕಾರಿ ದಿನಸಿ ತರಬೇಕಿತ್ತು.
2: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
3: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ
3: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
2: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
3: ಏನಾರು ಉಪಯೋಗಿಸಿದ್ರೆ
2: ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
3: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
11: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ನೇ ಆಗ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752598 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.
9: ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರು, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನನ್ನದು ಸೂಪರ್ವಾಗಿದ್ದೀನಿ, ನೀವೆಲ್ಲೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೀಕೆಂಡ್ ಕೂಡ ಸೊ ಹಾಗೆ ಹೊರಗಡೆ ಜಿಡಿ ಜಿಡಿ ಮಳೆ ಇರುತ್ತೆ, ಜೊತೆಗೆ ನಿಮ್ಮ ಕಡೆ ವೆದರು ಬಿಸಿಲಿದ್ರೆ ಅಥವಾ ಮಳೆ ಬರ್ತಾ ಇದ್ರೆ ನೀವು ಕೂಡ ಈ ಒಂದು ವಾತಾವರಣದ ಬದಲಾವಣೆಯನ್ನು ಎಂಜಾಯ್ ಮಾಡ್ತಾ ಇದ್ರೆ, ಹಾಗೆ ಇನ್ನೇನು ಮಳೆಗಾಲ ಶುರುವಾಗ್ತಾ ಇದೆ ಅಂತ ಹೇಳಿ ಖುಷಿ ಪಡ್ತಾ ಇದ್ರೆ, ಸೊ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಕರೆ ಮಾಡಿ ಮಾತಾಡ್ತಾ ಕೂಲಾಗಿ ನೀವು ಕೂಡ ಇವತ್ತಿನ ಶೋನ ಎಂಜಾಯ್ ಮಾಡಿ. ಹಾಗೆ ಬಿಸಿ ಬಿಸಿಯಾಗಿ ತಿಂಡಿನ ತಿಂತಾ ಇದ್ರೆ ತಿಂಡಿನ ತಿಂತಾರೆ ನಮ್ಮ ಶೋನಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಬೆಳಗಿನ ಸಮಯ 10 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಸೂಪರ್ ಸಾಂಗ್ಸ್ನ ಹಾಡಬಹುದು, ಜೊತೆಗೆ ಇವತ್ತು ಯಾರಾದರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ ಅಥವಾ ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೆ ಅಥವಾ ಯಾರಿಗಾದರೂ ಏನಾದರೂ ವಿಶಸ್ನ ತಿಳಿಸ್ಬೇಕು ಅಂತ ಆದರೆ ಖಂಡಿತವಾಗಲೂ ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ಕರೆ ಮಾಡೋದ್ರ ಮೂಲಕ ನೀವು ಕೂಡ ನಿಮ್ಮ ವಿಶಸ್ನ ತಿಳಿಸ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂತ ಕೇಳ್ತಾ ಇದ್ರೆ, ನಮಗೆಲ್ಲರಿಗೂ ಕೂಡ ಈ ಮೆಲೋಡಿ ಸಾಂಗ್ಗಳನ್ನು ಕೇಳಿದಾಗ ನಮಗೆ ನೆನಪಾಗುವಂಥದ್ದು ರಾಜೇಶ್ ಕೃಷ್ಣನ್ ಅವರು. ಸೊ ಇವತ್ತು ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನು ಹಾಡ್ತಾ ನೀವು ಕೂಡ ಇವತ್ತಿನ ಶೋನಲ್ಲಿ ಎಂಜಾಯ್ ಮಾಡಬಹುದು. ಆದಷ್ಟು ಜೋಶ್ ಆಗಿರುವಂತಹ, ಎಂಜಾಯ್ ಮಾಡುವಂತಹ ಮತ್ತು ಮೆಲೋಡಿ ಆಗಿ ಕೇಳುವಂತಹ ಹಾಡುಗಳನ್ನು ಹಾಡೋದಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಪ್ಯಾಥೋ ಸಾಂಗ್ಗಳನ್ನ ಇವೆಲ್ಲ ಬಿಟ್ಟು ಸೂಪರ್ ಸಾಂಗ್ಸ್ನ ಹಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಈಗ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ, ಸೊ ಅವರು ಯಾವ ಸಾಂಗ್ನ ಹಾಡ್ತಾರೆ ಅನ್ನೋದನ್ನು ಕೂಡ ಕೇಳೋಣ. ಆ್ಯಂಡ್ ಹಾಗೆ ರಾಜೇಶ್ ಕೃಷ್ಣನ್ ಅವರ ಸಾಂಗ್ಸ್ಗಳನ್ನ ನಾವು ಕೇಳ್ತೀವಿ ಅಂತಂದ್ರೆ ಒಂದೊಂದು ಕೂಡ ಅದ್ಭುತವಾಗಿರುವಂತಹ ಸಾಂಗ್ಸು, ಬೇರೆ ಬೇರೆ ಜಾನರ್ಗಳಲ್ಲಿ ಕೂಡ ಅವರು ಹಾಡಿದ್ದಾರೆ. ಸೊ ಅವರು ಹಾಡಿರುವಂತಹ ಹಾಡುಗಳಲ್ಲಿ ಟಪಾಂಗುಚಿ ಹಾಡುಗಳು ಕೂಡ ಇದೆ ಅಂತಂದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಆ ಥರದ ಸಾಂಗ್ಗಳು ಕೂಡ ಇದಾವೆ, ಎಂಜಾಯ್ ಮಾಡ್ತಾ ನೀವು ಕೂಡ ಹಾಡಿ ಅಂತ ಹೇಳ್ತಾ ಈಗ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ, ನಮಸ್ತೆ ಪ್ರೇಮ ಅವರು.
12: ಹೌದು ಸರ್,
9: ಹೇಗಿದ್ದೀರಾ ಪ್ರೇಮ ಅವರ?
12: ಚೆನ್ನಾಗಿದ್ದೀನಿ ಸರ್.
9: ಓಕೆ, ಏನ್ ಟಿಫನ್ ಮಾಡಿದ್ರಿ
12: ಇವತ್ತು? ಮಾವಿನಕಾಯಿ ಚಿತ್ರಾನ್ನ ಸರ್.
9: ಮಾವಿನಕಾಯಿ ಚಿತ್ರಾನ್ನ, ಸೊ ಮ್ಯಾಂಗೋ ಸ್ಪೆಷಲ್. ಓಕೆ, ಸೊ ಪ್ರೇಮ ಅವರೇ, ಹಾಸನ ಕಡೆ ಹೇಗೆ ಮಳೆ ಎಲ್ಲ ಬಂತ?
12: ಇಲ್ಲ ಸರ್, ಒಂದಿನ ಬಂತು ಸರ್, ಒಂದ್ಸರಿ ಮಳೆ, ಮತ್ತೆ ಬಂದಿಲ್ಲ ಸರ್, ಮೋಡ ಇದೆ.
9: ಓಕೆ,
12: ಒಂದೇ ಒಂದಿನ ಆಗಿತ್ತು ಸರ್ ಮಳೆ.
9: ಓಕೆ, ಆದ್ರೂ ವಾತಾವರಣ ತಂಪಾಗಿದೆ ಅಂತೀರಾ?
12: ವಾತಾವರಣ ತಂಪಾಗಿದೆ ಸರ್.
9: ಓಕೆ, ಸೊ ಪ್ರೇಮ ಅವ್ರು ಇವತ್ತು ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಹಾಡ್ಬೇಕು. ಓಕೆ, ಹಾಡ್ಬೋದಾ?
12: ಹಾಡ್ತೀನಿ ಸರ್. ಪ್ರೇಮ ಚಂದ್ರಮ್ಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಮನಸಾರೆ ಮೆಚ್ಚಿಕೊಳ್ಳುವೆ, ಹೃದಯಾನ ಬಿಚ್ಚಿಕೊಡುವೆ, ಈ ಭೂಮಿರುವರೆಗೂ ನಾ ಪ್ರೇಮಿಯಾಗಿರುವೆ. ಬಾನಲಿ ಹುಣ್ಣುಮೆಯಾದರೆ ನೀ ಸವೆಯಬೇಡ, ಸವೆಯುವೆನ ಮೇಣದ ಬೆಳಕೆ ಆದರೆ ನೀ ಕರ

0: ಬಂಗಾಳಿ ಇಷ್ಟ ಆಡಿದೆ ಸರ್.
1: ಓಕೆ, ಸೂಪರ್ ಆಗಿ ಆಡಿದ್ರಿ ಮೇಡಮ್.
0: ಥ್ಯಾಂಕ್ ಯು ಸರ್.
1: ಓಕೆ, ಥ್ಯಾಂಕ್ ಯು. ಸೊ ಪ್ರೇಮ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಹಾಡನ್ನ ಹಾಡಿದ್ರು. ಸೊ ಹಾಗೆ ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ನೀವು ಕೂಡ ಇವತ್ತಿನ ಶೋನಲ್ಲಿ ಹಾಡ್ತಾ ನಮ್ ಜೊತೆ ಮಾತಾಡ್ತಾ ಎಂಜಾಯ್ ಮಾಡಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686927996860962799. ಈ ಸಂಖ್ಯೆಗೆ ಕರೆ ಮಾಡಿ ನಮ್ ಜೊತೆನಲ್ಲಿ ಮಾತಾಡ್ತಾ ನೀವು ಕೂಡ ರಾಜೇಶ್ ಕೃಷ್ಣನ್ ಅವರ ಸೂಪರ್ ಹಿಟ್ ಸಾಂಗ್ಸ್ ಗಳನ್ನ ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ಬರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ.
1: ಸೌಮ್ಯ ಅವರು, ಹೇಗಿದ್ರಾ?
2: ಆರಾಮಿದ್ದೀರಿ ಸರ್? ನಷ್ಟ ಆಯ್ತ್ರಿ?
1: ಓ, ನಮ್ದಾಗಿದೆ ಮೇಡಮ್. ನಿಮ್ದಾಯ್ತಾ?
2: ನಮ್ದು ಕೂಡ ಆಯ್ತ್ರಿ ಸರ್.
1: ಓಕೆ, ಸೌಮ್ಯ ಅವ್ರು ಏನ್ ಟಿಫನ್ ಮಾಡಿದ್ರಿ ಇವತ್ತು?
2: ಸರ್, ಇವತ್ತು ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯ. ನಾವು ಚೌಳಿಕಾಯಿ ಅಂತ ಕರಿತೀವಿ ಅದಕ್ಕ.
1: ಹಾ, ನಾವು ಚೌಳಿಕಾಯಿ ಅಂತ ಕರಿತೀವಿ ಅಷ್ಟೇ. ಇವತ್ತು ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಹಾಡ್ಬೇಕು.
2: ಸರ್, ನನಗ ಸ್ವಲ್ಪ ಹೇಳ್ತೀನಿ, ಆ ತರ ಹಾಡುಗಳು ಅವರು ನೆನಪದಾವ, ಆದ್ರ ಹಾಡುಗಳು ಭಯಪಟ್ಟು ಇರಂಗಿಲ್ಲ, ಹಾಡ್ಲಕ್ ಬರುವಂಗಿಲ್ಲ.
1: ಓಕೆ ಓಕೆ, ಹಾಡಿ, ಟ್ರೈ ಮಾಡಿ.
2: ನನಗೊಂದು ದಾರ ಮನೆ ಜೊತೆ ಸೇರಿ ಚಂದದೊಂದು ಹಾರ, ತಾನೆ ತಂದಾನೆ ತಂದನ ತಂದಾನೆ ತಂದನ, ಮಣಿ ಮಣಿ ಜೊತೆ ದಾರ ಇರತ್ತೆ, ದಾರದಲ್ಲಿ ಮಣಿ ಇರತ್ತೆ ಅಂತ ಹೇಳಿ ಮಣಿ. ಗೊತ್ತಾಯ್ತು ಗೊತ್ತಾಯ್ತು, ನನ್ನ ಹೆಸರು ಕೇಳಿ ತಮ್ಮ ಹೆಸರು ಹೇಳದಿರ ಬಲು.

0: ಕೃಷ್ಣ ಅಂತ ಹೇಳಮ್ಮ ಮಣಿ, ನನ್ನ ಹೆಸರು ಕೃಷ್ಣ ಅಂತ ಹೇಳಮ್ಮ ಮಣಿ. ಗೋಪಿ ಕೃಷ್ಣರು ಇದ್ದಾರಂತ ಕೇಳಿದಿರ ಮಣಿ? ಓಕೆ ಸರ್.
1: ಓಕೆ ಓಕೆ. ನೋಡಿದ್ರ ಈ ಸಿನಿಮಾನ?
0: ಬಹಳ ಸಲ ನೋಡಿ ಸರ್. ಆದ್ರೆ ಹಾಡುಗಳು ಒಂದ್ ಸ್ವಲ್ಪ ಭಯಪಟ್ಟ
1: ಆಗಂಗಿಲ್ಲವಲ್ಲ.
0: ಇದು ಅವರು
1: ಸ್ವಾಮಿ ಅವರು ಕರೆ ಮಾಡಿದ್ರು ವಿಜಯಪುರದಿಂದ. ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ನೀವು ಕೂಡ ಕರೆ ಮಾಡಿ ಮಾತಾಡ್ತಾ ಹಾಡಬಹುದು. ಹಾಗೆ ಸೊ ಅವರ ಹಾಡುಗಳನ್ನ ನೀವು ಕೇಳಿದ್ರ ಅಂತಂದ್ರೆ ಅವರ ಹಾಡುಗಳಲ್ಲಿ ನಿಮಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ ಅದನ್ನು ಕೂಡ ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್, ನಾನು ಬ್ರಹ್ಮಾನಂದ ಅನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ವೆರಿ ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಅವರೇ, ಹೇಗಿದ್ದೀರಾ?
2: ಫೈನ್ ಸರ್, ತಾವ್ ಹೇಗಿದ್ದೀರಾ? ತಿಂಡಿ ಆಯ್ತಾ?
1: ಆಗಿದೆ.
2: ಏನ್ ಸರ್, ಏನ್ ತಿಂದ್ರಿ?
1: ನಾವಿವತ್ತು ಚಿತ್ರಾನ್ನ ಸರ್.
2: ನಮ್ದು ಚಪಾತಿ ಚಟ್ನಿ ಸರ್.
1: ಓಕೆ. ಬ್ರಹ್ಮಾನಂದ
2: ಕೃಷ್ಣನ್ ಅವ್ರದ್ದು ಇವತ್ತು ಸಾಂಗ್.
1: ಹೌದು,
2: ಅವ್ರದ್ದು ಬರ್ತಡೇ 3ನೇ ತಾರೀಕು ಆಗಿದೆ ಸರ್.
1: ಹೌದು,
2: ಆದ್ರೂ ಇವತ್ತು ಅವ್ರದ್ದು ತಂದಿದ್ದೀರಾ, ಒಳ್ಳೇದಾಯ್ತು. ನಾವು ಅವ್ರ ಹಾಡುಗಳನ್ನ ಮೆಲ್ಕ ಹಾಕಕ್ ಅವಕಾಶ ಆಯ್ತು. ನನ್ನ ಆಸೆ ಹೂವೆ ಚಿತ್ರದಿಂದ ಒಂದೆರಡು ಲೈನ್ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ.
1: ಓಕೆ, ಹಾಡಿ.
2: ಯಜ್ಞೇಶ್ ಅವ್ರು ಅಭಿನಯಿಸಿದ್ದಾರೆ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ, ನನ್ನಾಸೆಯ

ಬಾಣಿ ನನ್ನ ಸೇಯ ಹೂವೆ ಕೇಳೆ, ನೀನಿದ್ದರೆ ಬಾಳೆ ಹೊಂಬಾಳೆ. ಕಡಲಂತ ಕಣ್ಣವಳೆ, ಮುಗಿಲಂತ ಮನದವಳಿ, ನಿನ್ನಿಂತ ಚೆಲುವೆ ಯಾರೇ. ಹೃದಯಕ್ಕೆ ಬೆಳದಿಂಗಳ ತಾರೆ, ಸೌಂದರ್ಯ ಲಹರಿ.

0: ಆಯ್ತು ಸರ್.
1: ಓಕೆ, ನಿಮ್ಮದೇ ರಾಗದಲ್ಲಿ ಒಳ್ಳೆ ಪದ್ಯ ಹೇಳ್ದಂಗೆ ಹೇಳ್ಬಿಟ್ರಿ ಚೆನ್ನಾಗಿ.
0: ಹೌದು ಸರ್,
1: ಥ್ಯಾಂಕ್ ಯು ಥ್ಯಾಂಕ್ ಯು.
0: ಅರ್ಜೆಂಟ್ ಆಗಿ ಕಲ್ತಿದ್ದೆ ಅದಕ್ಕೆ.
1: ಓಕೆ ಸರ್, ಓಕೆ
0: ಓಕೆ, ಥ್ಯಾಂಕ್ ಯು
1: ಥ್ಯಾಂಕ್ ಯು. ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹೊಂಬಾಳೆ ಹೊಂಬಾಳೆ ಹಾಡನ್ನ ಹಾಡಿದ್ರು. ಎನಿವೇ, ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಶೋನಲ್ಲಿ ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಕರೆ ಮಾಡಿ ನಮ್ಮ ಸಂಖ್ಯೆ 9686926 9629 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹಿಡಿದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್ ಮೀನಾ ಅವರು. ಹೇಗಿದ್ದೀರಾ ಮೀನಾ ಅವರೇ?
2: ಚೆನ್ನಾಗಿದ್ದೀವಿ.
1: ಹೇಗಿದೆ ಬೆಂಗಳೂರು?
2: ಬೆಂಗಳೂರು ಹಾಟ್ ಹಾಟ್
1: ಹಾಟ್ ಹಾಟ್ ಆಗಿದ್ಯಾ?
2: ಈಗೇನ್ ಬಂದಿಲ್ಲ, ಎರಡ್ ಮೂರ್ ದಿವಸದಿಂದ.
1: ಓಕೆ ಓಕೆ,
2: ಏನ್
1: ಟಿಫನ್ ಮಾಡಿದ್ರಿ?
2: ಟಿಫನ್ ಬಿಸಿಬೇಳೆ ಬಾತ್.
1: ಬಿಸಿಬೇಳೆ ಬಾತ್, ಹಾಟ್ ಆಗಿರೋ ಟೈಮಲ್ಲಿ ಬಿಸಿ ಬಿಸಿ ಬಿಸಿಬೇಳೆ ಬಾತ್ ಮಾಡಿದ್ರಾ? ಓಕೆ, ಸೊ ಮೀನಾ ಅವರ ಇವತ್ತು ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಹಾಡ್ಬೇಕು.

0: ಓಕೆ
1: ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ. ಓಕೆ, ಮೀನಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂತಹ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಸಿನಿಮಾದ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ.

0: ಎಸ್, ವೆಲ್ಕಮ್ ಬ್ಯಾಕ್. ರಾಜೇಶ್ ಕೃಷ್ಣನ್ ಅವರ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಕೇಳಿದ್ರಿ. ಅಂಡ್ ಇದು ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಸಿನಿಮಾದ ಹಾಡಾಗಿತ್ತು. ಅಂಡ್ ನೀವು ಕೂಡ ಇವತ್ತಿನ ಶೋನಲ್ಲಿ ಕರೆ ಮಾಡಿ ಮಾತಾಡಿ. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಿ. ನಿಮ್ ಜೊತೆ ಮಾತಾಡೋದಕ್ಕೆ ನಾನಿದ್ದೀನಿ ಆರ್ ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 9686 9962 7279. ಹಾಗೀಗ ನಮ್ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಹಲೋ, ನಮಸ್ತೆ ಸರ್. ಶುಭೋದಯ.
0: ನಮಸ್ತೆ ಶುಭೋದಯ.
1: ತಿಂಡಿ ಆಯ್ತು ಸರ್?
0: ಟಿಫನ್ ಆಗಿದೆ ನಿಮ್ದು? ಆಯ್ತಾ?
1: ಇಲ್ಲ ಸರ್, ಉಪ್ಪಿಟ್ಟು ಆಗ್ಬೇಕಿನ್ನ.
0: ಓಕೆ, ಏನ್ ಟಿಫನ್?
1: ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು.
0: ಓಕೆ ಓಕೆ. ಸೊ ಹಾಗೆ ಇವತ್ತು ರಾಜೇಶ್ ಕೃಷ್ಣನ್ ಅವರ ಯಾವ ಹಾಡನ್ನ ಹಾಡ್ತೀರಾ ಮೇಡಮ್?
1: ಉಸಿರೆ ಉಸಿರೆ ತಗೊಂಡಿದ್ದೀನಿ ಸರ್.
0: ಓಕೆ.
1: ಯಾರು ಹಾಡಿಲ್ಲ ಅದು? ಉಸಿರೆ ಉಸಿರೆ, ಈ ಉಸಿರು ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗಿಲ್ಲಬೇಡ, ಕಣ್ಣೀರಲೆ ಬೆಯುತ್ತಿದೆ ಮನಸ್ಸು,

0: ಬಾವೊಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೆ. ಧನ್ಯವಾದ ಮೇಡಮ್ ಸರ್.
1: ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್.
1: ಓಕೆ, ಉಮಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನು ಹಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ರೀಧರ್.
1: ಹಾ ಶಾಂತ ಅವರು, ಹೇಗಿದ್ದೀರಾ?
2: ಮನೆಗೆ ನೀವ್ ಹೇಗಿದ್ದೀರಾ?
1: ಓ, ನಾವು ಸೂಪರ್ ಆಗಿದೀವಿ.
2: ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ ಎಲ್ಲರಿಗೂ, ಬಾನಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ರೀಧರ್.
1: ಥ್ಯಾಂಕ್ ಯು, ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್. ಏನ್ ಟಿಫನ್ ಮಾಡಿದ್ರಿ ಇವತ್ತು?
2: ಟಿಫನ್ ಪಲಾವ್.
1: ಪಲಾವ್
2: ಪಲಾವ್ ಮಾಡಿದೀವಿ, ಇನ್ನು ತಿಂದಿಲ್ಲ.
1: ಓಕೆ,
2: ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ.
1: ಓಕೆ ಶಾಂತ ಅವರೇ, ಇವತ್ತು ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಹಾಡ್ಬೇಕು.
2: ಹೌದು, ಅವರಿಗೆ ರಾಜೇಶ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಇನ್ನು ಹೆಚ್ಚಿನ ಕನ್ನಡ ಚಿತ್ರರಂಗ ಇನ್ನು ಹೆಚ್ಚಿನ ಹಾಡುಗಳು ಅವರು ಹಾಡ್ಲಿ ಅಂತ ಕೇಳ್ಕೊತೀನಿ. ಮೆಲೋಡಿ ಸಿಂಗರ್.
1: ಹೌದು,
2: ಯಜಮಾನ ಪಿಚ್ಚರಿಂದ ಹಾಡ್ತಾ ಇದ್ದೀನಿ.
1: ಓಕೆ ಓಕೆ, ಹಾಡಿ.
2: ಹಾಡಿಲ್ಲ ಅಲ್ಲ ಯಾರ?
1: ಇಲ್ಲ, ಹಾಡಿಲ್ಲ, ಹಾಡಿ.

0: ಥ್ಯಾಂಕ್ ಯು ಶ್ರೀಧರ್.
1: ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ ಮೇಡಮ್.
0: ಥ್ಯಾಂಕ್ ಯು.
1: ಓಕೆ, ಶಾಂತ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನು ಹಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮನ ಕೂಡ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶೋ ಗ್ಯಾರಾಣಿ ಪುನಃ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ,

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ
6: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪೌನಡ್ ಫ್ಯಾಮ್ ಸಮುದಾಯ ಬಾನಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನಲಿ. ನಾನು ಆರ್ಜ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಮಾತಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನು ಕೂಡ ಹಾಡಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686869692 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಒಂದು ಕಾಲರ್ ಹಾಡಿದರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
9: ಸರ್.
8: ನಮಸ್ತೆ.
9: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
8: ಸುಬ್ರಹ್ಮಣ್ಯ ಅವರು, ಹೇಗಿದ್ದೀರಾ?
9: ನಾವು ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ ಸರ್?
8: ನಾವು ಸೂಪರ್ ಆಗಿದೀವಿ. ಏನ್ ಟಿಫನ್ ಮಾಡಿದ್ರಿ?
9: ಟಿಫನ್ ಇವತ್ತು ಪಲಾವ್ ಸರ್.
8: ಪಲಾವ್, ಓಕೆ. ಸೊ ಹಾಗೆ ಸುಬ್ರಹ್ಮಣ್ಯ ಅವರು ಇವತ್ತು ರಾಜೇಶ್ ಕೃಷ್ಣನ್ ಅವರ ಹಾಡನ್ನ ಹಾಡ್ಬೇಕು. ಯಾವ ಹಾಡನ್ನ ಹಾಡ್ತೀರಾ?
9: ಅವ್ರದ ಯಜಮಾನ ಚಿತ್ರದಲ್ಲಿ ಓಮೈನ ಓಮೈನ ಗೀತೆ ತಗೊಂಡಿದ್ದೀನಿ ಸರ್.
8: ಓಕೆ, ಹಾಡಿ.
9: ಓಮೈನ ಓಮೈನ ಏನಿದು ಮಾಯೆ, ಮಳೆ ಇಲ್ಲದೆ ಮೈ ನೆನೆಯೋ ಮಾಯನ ಮಾಯೆ. ಗಟ್ಟಿ ಮೇಳವಾಗಿದೆ ರಾಗ ಎನ್ನಲೇ, ಅನುರಾಗ ಎನ್ನಲೇ, ಪ್ರೀತಿ ಎನ್ನಲೇ, ಹೊಸ ಮಾಯ ಎನ್ನಲೇ. ಓ ಮೈನ ಓ ಮೈನ ಏನಿದು ಮಾಯೆ, ಮಳೆ ಇಲ್ಲದೆ ಮೈ ನೆನೆಯೋ ಮಾಯನ ಮಾಯೆ. ಕಾವೇರಿ ತೀರದಲ್ಲಿ ಬರೆದೆನು ನಿನ್ನೆಸರ, ಮರಳೆಲ್ಲ ಹೊನ್ನಾಯ್ತು ಯಾವ ಮಾಯೆ. ಬಿದಿರಿನ ಕಾಡಿನಲ್ಲಿ ಕೂಗಿದೆ ನಿನ್ನೆಸರ, ಬಿದಿರೆಲ್ಲ ಕೊಳಲಾಯ್ತು ಯಾವ ಮಾಯೆ. ಸೂತ್ರವು ಇರದೆ ಗಾಳಿಯು ಇರದೆ, ಬಾನಲಿ ಗಾಳಿ ಪಟವಾಗಿರುವೆ, ಇಂಥ ಮಾಯಾವಿ ಸಂತೋಷ ಏನೇನಿ ಮೈನ. ಓ ಮೈನ ಓ ಮೈನ ಏನಿದು ಮಾಯೆ, ಮಳೆ ಇಲ್ಲದೆ ಮೈ ನೆನೆಯೋ ಮಾಯನ ಮಾಯೆ.
8: ಓಕೆ, ಚೆನ್ನಾಗಿ ಹಾಡಿದ್ರಿ.
9: ಥ್ಯಾಂಕ್ ಯು ಸರ್.
8: ಓಕೆ, ಥ್ಯಾಂಕ್ ಯು.
9: ತುಂಬಾ ಅದ್ಭುತವಾದ ಸಾಹಿತ್ಯ ಕೇಕಲ್ಯಾಣಿ ಅವರದ್ದು ಸರ್ ಇದ.
10: ಹೌದೌದು. ಓಕೆ, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂತಹ ಹಾಡುಗಳು ಸುಮಾರು ಸಿನಿಮಾಗಳಿದೆ, ಅಂಡ್ ಅವರ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ,
11: ಗುಡ್ ಮಾರ್ನಿಂಗ್ ಸರ್.
10: ವೆರಿ ಗುಡ್ ಮಾರ್ನಿಂಗ್ ರಾಘವೇಂದ್ರ ಅವರು. ಹೇಗಿದ್ದೀರಾ ರಾಘವೇಂದ್ರ ಅವರ?
11: ಫೈನ್ ಸರ್.
10: ಓಕೆ, ಏನ್ ಟಿಫನ್ ಮಾಡಿದ್ರಿ?
11: ಮಳೆ ಬಂತ ಶಿವಮೊಗ್ಗದಲ್ಲಿ.
10: ಮಳೆ ಆಗ್ತಾ ಇದೆ ಅವಾಗ ಅವಾಗ. ನಿಮ್ ಕಡೆಗೆ?
11: ಬರ್ತಾ ಇದೆ ಸರ್, ಬೆಳಿಗ್ಗೆಯಿಂದ ಬರ್ತೇನೆ.
10: ಓಕೆ,
11: ಫುಲ್ ನಿನ್ನೆಯಿಂದ ಮಳೆ.
10: ಫುಲ್ ಕೂಲ್ ಆಗಿದ್ದೀರಾ ಅಂತ ಆಯ್ತಾ?
11: ಫುಲ್ ಎರಡು ಮಳೆ ಬಂದ್ರೆ ಫುಲ್ ಕೂಲ್ ಆಗಿ
10: ಬಿಡುತ್ತೆ. ಓಕೆ ಸರ್, ರಾಘವೇಂದ್ರ ಅವರು ಇವತ್ತು ರಾಜೇಶ್ ಕೃಷ್ಣ. ಹೌದು, ಯಾವ ಹಾಡನ್ನ ಹಾಡ್ತೀರಾ?
11: ಹೇಳ್ತಾರೆ ಇದು ಉಪೇಂದ್ರ ಅವ್ರು ಬರೆದಿದ್ದ. ರಾಜೇಶ್ ಕೃಷ್ಣನ್ ಅವ್ರು ಹಾಡಿ.
10: ಓ ಸೂಪರ್, ಹಾಡಿ ಸರ್.
11: ಜಿ ಜಿ ಕ್ಯಾ ಜಿ ಕಣ್ಣು ನೋಟ ಸೂಜಿ ಸೈಕಾಲಜಿ ಪ್ರೇಮಲಜಿ ಬಾಜಿ ಬೇಡ ರಾಜಿ ರಾಜಿಯಾಗು ಜಾಜಿ. ಧನ್ಯವಾದ ಸರ್.
10: ಇಷ್ಟೇನಾ? ಸೂಪರ್, ಜಾಜಿ ನೆನಪು ಮಾಡ್ಕೊಂಡು ಅಂತೂ ಚೆನ್ನಾಗಿ ಹಾಡಿದ್ರು. ಹೌದೌದು. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ರಾಘವೇಂದ್ರ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
12: ಹಲೋ
10: ಹಲೋ.
12: ಹಾಯ್, ಗುಡ್ ಮಾರ್ನಿಂಗ್.
10: ಹಾಯ್, ಗುಡ್ ಮಾರ್ನಿಂಗ್. ಸುಪ್ರೀತಾ ಅವರು
12: ಹೇಗಿದ್ದೀರಾ?
10: ಓ, ನಾವು ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ?
12: ನಾನು ಕೂಡ ಸೂಪರ್ ಆಗಿದ್ದೀನಿ.
10: ಓಕೆ, ಮಂಗಳೂರಲ್ಲಿ ಮಳೆನಾ ಅಥವಾ ಶೆಕೆನಾ?
12: ಮಳೆ ಸ್ಟಾರ್ಟ್ ಆಗಿದೆ, ನಿನ್ನೆ ಅಂತೂ ಫುಲ್ ಮಳೆ.
10: ಓ ಸೂಪರ್. ನಮ್ ಕಡೆಗೂ ಮಳೆ ಇದೆ. ಓಕೆ ಸುಪ್ರೀತಾ ಅವರೇ, ಇದೇ ಜೋಶಲ್ಲಿ ಇವತ್ತು ಯಾವ ಸಾಂಗ್ ನ ಹಾಡ್ತಿದ್ದೀರಾ? ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂತದ್ದು
12: ಅವಳ ಒಲವನಕ್ಕೆ.
10: ಸೂಪರ್, ಹಾಡಿ ಆಗಿದ್ರೆ.
12: ಓಕೆ, ಅವಳ ಒಲವನಗೆ ಅವಳ ಮೂಗ ಸಿರಿಗೆ ಅಂದ

0: ഘാര സാദീന്ദു ഇനി സൂരതി അവള വലവലകി അവള മുഖസിരികി അന്തദാ വിന്ദികി. ಥ್ಯಾಂಕ್ ಯು.
1: ವಾವ್, ಸೂಪರ್ ಆಗಿರುವಂತಹ ಹಾಡನ್ನ ಚೆನ್ನಾಗಿ ಹಾಡಿದ್ರಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಸುಪ್ರೀತಾ ಅವರು ಕರೆ ಮಾಡಿದ್ರು ಮಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ತುಂಬಾನೇ ಚೆನ್ನಾಗಿರುವಂತಹ ಹಾಡನ್ನ ಸಗದಾಗ ಅವರು ಕೂಡ ಹಾಡಿದ್ರು. ಅವಳ ಒಲವನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ. ಸೂಪರ್ ಆಗಿರುವಂತಹ ಸಾಂಗ್. ಆ್ಯಂಡ್ ಈ ಸಾಂಗ್ಸ್ನ ಕೇಳಿದಾಗ ಮಳೆ ಬರ್ತಾ ಇರಬೇಕು, ಈ ಥರ ಸಾಂಗ್ಸ್ನ ಕೇಳ್ತಾ ಇರಬೇಕು, ಆ ಒಂದು ಎಂಜಾಯ್ಮೆಂಟೇ ಬೇರೆ. ನೀವು ಕೂಡ ಈ ಥರ ಸಾಂಗ್ಸ್ನ ಎಂಜಾಯ್ ಮಾಡ್ತೀರ ಅಂತಂದರೆ ರಾಜೇಶ್ ಕೃಷ್ಣನ್ ಅವರ ಹಾಡಲ್ಲಿ ಈ ಥರದ ಒಂದು ಫೀಲ್ ಕೂಡ ಸಿಗುತ್ತೆ. ನೀವು ಕೂಡ ಅಂತಹ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ನಮ್ಗೆ ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ ಉಲ್ಲಾಸ್ ಅವರು. ಹೇಗಿದ್ದೀರಾ? ಓ, ನಾವು ಸೂಪರ್ ಆಗಿದೀವಿ. ಆಗಿದೆ ನಿಮ್ದು? ಆಯ್ತಾ
2: ಸರ್? ಆಯ್ತು. ಈಗ
1: ಓಕೆ ಉಲ್ಲಾಸ್ ಅವರ, ಇವತ್ತು ರಾಜೇಶ್ ಕೃಷ್ಣನ್ ಅವರ ಹಾಡನ್ನ ಹಾಡ್ಬೇಕು.
2: ಓಕೆ
1: ಹಾಡಿ.
2: ಸ್ನೇಹಲೋಕ ಫಿಲಂ ಇಂದ ಒಂದು ಹಾಡು ಹೇಳ್ತೀನಿ ಸರ್. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಬೇರೆ ಏನು, ನೀನೇ ನಾನು ನೀನು. ಒಂದೇ ಕಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು ಆಡೆ ಕೋಗಿಲೇ. ಒಂದೇ ಉಸಿರಿನಲ್ಲಿ ಚಂದಿರ ನನ್ನು ಚಂದಿರ ನಿಂದಲು ಅಂಜಿಕೆ ಏನು, ಉಳುಕಿನೇನು ಕೇಳೆ ಕೋಗಿಲೇ. ನನ್ನ ಕೊರಳಿನಲ್ಲಿ ನಿನ್ನ ಹೆಸರು ಕೊನೆಯ ಮಾತು, ಕೊನೆಯ ನಾದ, ಕೊನೆಯ ವೇದ. ಪ್ರೀತಿ ಪ್ರೀತಿ ಪ್ರೀತಿ ಪ್ರೀತಿ ಕೊಡುವೆ ನನ್ನ ನಿನ್ನ ಪ್ರಾಣ. ಸಾಕಸ.
1: ಓಕೆ, ಲಿರಿಕ್ಸ್ ಗೊತ್ತಾಗಿಲ್ಲ ಅಂತ ಗೊತ್ತಾಯ್ತು. ಓಕೆ ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ವಿ ಸರ್. ಥ್ಯಾಂಕ್ ಯು. ಓಕೆ, ಉಲ್ಲಾಸ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿರುವಂತಹ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೂಪರ್ ಆಗಿರುವಂತಹ ರಾಜೇಶ್ ಕೃಷ್ಣನ ಹಾಡುಗಳನ್ನು ಹಾಡ್ಬೋದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ
3: ಹಲೋ
1: ಹಲೋ, ನಮಸ್ತೆ.
3: ನಮಸ್ಕಾರ ಸರ್.
1: ಯಾರಿದು?
3: ಸರ್, ನಾನು ದೀಪಕ್ ಕುಮಾರ್ ಆರಾಧ್ಯ ಅಂತ.
1: ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ದೀಪಕ್ ಅವರು?
3: ಭದ್ರಾವತಿಯಿಂದ ಮಾತಾಡ್ತೀವಿ ಸರ್.
1: ಓಕೆ ದೀಪಕ್ ಅವರೇ, ಹೇಗಿದ್ದೀರಾ?
3: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ಓ, ನಾವು ಸೂಪರ್ ಆಗಿದ್ದೀವಿ. ಹೇಗಿತ್ತು ಮಳೆ ಏನಾರು ಆಯ್ತಾ ಭದ್ರಾವತಿಲಿ?
3: ಹಾ, ಇಲ್ಲ ಸರ್, ಸ್ವಲ್ಪ ಗಾಳಿ ಬೀಸಿದ ಬಿಸಿಲೇ ಇದೆ.
1: ಹಾ ಹಾ, ಓಕೆ. ದೀಪಕ್ ಅವ್ರು ಏನ್ ಮಾಡ್ಕೊಂಡಿರೋದು?
3: ನಾನು ಲೆಕ್ಚರರ್ ಆಗಿದ್ದೀನಿ ಸರ್.
1: ಓಕೆ, ಎಲ್ಲಿ?
3: ಚೆನ್ನಾಗಿರೋದಿಲ್ಲ.
1: ಓ ಓಕೆ ಓಕೆ. ಸೊ ಹಾಗಿದ್ರೆ ದೀಪಕ್ ಅವರೇ,
3: ಹಾ ಸರ್,
1: ಕಾಲೇಜ್ ಅಂತೂ ಸ್ಟಾರ್ಟ್ ಆಗಿದೆ. ಹೌದಾ? ಓಕೆ ಓಕೆ. ಸೊ ಅದ್ರ ಮಧ್ಯದಲ್ಲೂ ಕಾಲ್ ಮಾಡಿ ಬಿಡು ಮಾಡ್ಕೊಂಡಿದ್ರ. ಸೊ ರಾಜೇಶ್ ಕೃಷ್ಣನ್ ಅವರು ಇಷ್ಟ ನಿಮ್ಗೆ? ಓಕೆ, ಅವರ ಯಾವ ಸಾಂಗ್ ನ ಹಾಡ್ತಿದ್ದೀರಾ ಸರ್ ಇವತ್ತು?
3: ನಾನು ಅವ್ರದ್ದು ಎ ಚಿತ್ರದ್ದು ಹಾಡು ಒಂದು.
1: ಓಕೆ ಓಕೆ, ಹಾಡಿ.
3: ಸುಮ್ ಸುಮ್ನೆ ನಗ್ತಾಳೆ, ಜುಮ್ ಜುಮ್ನೆ ಮಿಂಚ್ತಾನೆ, ಯೌವನವೇ ಐಲೈಲು, ಹೃದಯಗಳ ಬ್ರೇಕ್ ಫೇಲು, ಆಕ್ಸಿಡೆಂಟ್ ಆಗೋಗಿದೆ. ಸುಮ್ ಸುಮ್ನೆ ನಗ್ತಾಳೆ, ಜುಮ್ ಜುಮ್ನೆ ಮಿಂಚ್ತಾನೆ, ಆಟನ ಇಂಜಿನ್ ಸೀಸೋಯ್ತು, ಬುದ್ಧಿಯ ಹೆಲ್ಮೆಟ್ ಹಾರೋಯ್ತು, ಪ್ರಾಯದ ಗ್ಲಾಸು ಚೋರಾಗೋಯ್ತು, ಲಜ್ಜೆಯ ಬಾನೆಟ್ ಹಾರೋಯ್ತು, ಗಾಡಿಗಳೆರಡು ಕ್ರಾಶ್ ಆಗಿ ಹೋದ್ರು, ಲವ್ ಲೈಟ್ಸ್ ಆನ್ ಆಗಿದೆ. ಸುಮ್ ಸುಮ್ನೆ ನಕ್ಕಳೆ, ಜುಮ್ ಜುಮ್ನೆ ಮಿಚ್ತಾಳೆ, ಯೌವನವೇ ಐಲೈಲು, ಹೃದಯಗಳ ಬ್ರೇಕ್ ಫೇಲು, ಆಕ್ಸಿಡೆಂಟ್ ಆಗೋಗಿದೆ. ಮನಸ್ಸೆಂಬ ಬ್ಯಾಟ್ರಿ ವೀಕ್ ಆಗೋಯ್ತು, ಮಾತುಗಳೆಲ್ಲ ಆಫ್ ಆಯ್ತು, ಅಪ್ಪುಗೆ ಇಂದ
4: ಅಕ್ಷಲ್ ಕಟ್ಟಾಯ್ತು ಮುತ್ತಿಗೆರು ಜಾಮಾಯ್ತು ಇಷ್ಟೆಲ್ಲ ಆದ್ರು ಡಕ್ಕಲ್ಲಿ ಮಾತ್ರ ಲವ್ ಸಾಂಗ್ ಬರ್ತಾ ಇದೆ ಸುಮ್ ಸುಮ್ನೆ ನಗ್ತಾಳೆ.
3: ಧನ್ಯವಾದಗಳು ಸರ್.
1: ಓಕೆ ಸೂಪರ್ ಆಗಿ ಹಾಡಿದ್ರಿ. ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಗೊತ್ತಾ ನೀವು ಹಾಡ್ತೀರಾ ಅಂತ?
3: ಹೌದ್ ಸರ್, ಒಂದು ಕಾಲೇಜ್ ಫಂಕ್ಷನ್ ಒಂದು ಹಾಡು ಹೇಳಿದ್ದೆ.
1: ಚೆನ್ನಾಗಿ ಆಡ್ತಿರಲ್ಲ ಸರ್.
3: ಧನ್ಯವಾದ ಸರ್.
1: ಓಕೆ ಓಕೆ, ಇದೇ ರೀತಿ ಕರೆ ಮಾಡ್ತಾ ರೀ. ಥ್ಯಾಂಕ್ ಯು. ಓಕೆ, ದೀಪಕ್ ಅವರು ಕರೆ ಮಾಡಿದ್ರು ಭದ್ರಾವತಿಯಿಂದ. ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಹಾಡನ್ನು ಹಾಡಿದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಮಾತಾಡಿ, ಹಾಗೆ ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲ್ ಕೂಡ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ. ಓಕೆ ಏನವೇ, ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ. ಹಲೋ ಹಲೋ
5: ಹಲೋ, ಶ್ರೀಧರ್ ಅವರೇ
1: ನಮಸ್ತೆ.
5: ಒಂದ್ ಸೆಕೆಂಡ್ ಶ್ರೀಧರ್. ಓಕೆ,
1: ರೇಡಿಯೋ ಮ್ಯೂಟ್ ಮಾಡ್ಬೇಕಲ್ವಾ?
5: ಓಕೆ
1: ಓಕೆ. ಗಿರಿಜಾ ಅವರು. ಓಕೆ, ಹೇಗಿದೆ ಮೇಡಮ್ ಬೆಳಗಾಂ?
5: ಬೆಳಗಾಂ ಈಗ ಎರಡು ದಿನದಿಂದ ಮಳೆ ಇಲ್ಲ, ಮುಂಚೆ ಆಗಿತ್ತು ಅಷ್ಟೇ, ಇವಾಗ ಬಿಸಿಲಿದೆ ಅಷ್ಟೇ.
1: ಓಕೆ ಓಕೆ. ಸೊ ಹಾಗೆ ಗಿರಿಜಾ ಅವರೇ, ಇವತ್ತು ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಹಾಡಬೇಕು.
5: ಕೃಷ್ಣನ್ ತುಂಬಾ ಫೇವರೇಟ್ ಸಾಂಗ್ಸ್ ಇದಾವೆ ಎಲ್ಲ ಆಕ್ಚುಲಿ. ಇವತ್ತು ರಾತ್ರಿ ಆಕ್ಚುಲಿ ಎಸ್ ಪಿ ಬಾಯ್ ಅವ್ರದ್ದು ಮತ್ತು ರಾಜೇಶ್ ಕೃಷ್ಣ ಸ್ಪೆಷಲ್ ಇದೆ ಎಲ್ಲ ಸರಿಗಮಪದಲ್ಲಿ, ಅದನ್ನ ನೋಡಕ್ ಎಕ್ಸೈಟ್ ಆಗಿದ್ದೀನಿ ಯಾವ ಸಾಂಗ್ ಹಾಡ್ತಾರೆ.
1: ಸೊ ನಾವು ಎಕ್ಸೈಟ್ ಆಗಿದೀವಿ, ನೀವು ಯಾವ ಸಾಂಗ್ ಹಾಡ್ತೀರಾ ಅಂತ. ಮೇಡಮ್ ನಾವು ಎಕ್ಸೈಟ್ ಆಗಿದೀವಿ, ನೀವು ಯಾವ ಸಾಂಗ್ ಹಾಡ್ತೀರಾ ಅಂತ.
5: ಮಾಮೂಲಿ
1: ಓಕೆ
5: ಅಲ್ಲಿ ನೆಗಡಿ ಆಗಿದೆ.

0: ಮಾತಾಡು ಅಂತಾಳೆ, ಮುದ್ದಾಡು ಅಂತಾಳೆ, ಮಾತು ಮುತ್ತು ಒಂದು ಮಾಡಿ ಲವ್ ಯು ಲವ್ ಯು ಅಂತಾಳೆ, ಲವ್ ಯು ಲವ್ ಯು ಅಂತಾಳೆ. ಈ ಸಾಂಗ್ಸ್ ಇದೆ.
1: ಓಕೆ, ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ.
1: ಓಕೆ, ಥ್ಯಾಂಕ್ ಯು ನಿಮಗೆ ಕೂಡ. ಸೊ ಗಿರೀಜ್ ಅವರು ಕರೆ ಮಾಡಿದ್ರು ಬೆಳಗಾವಿಯಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಹಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ರೀಧರ್ ಸರ್.
1: ಹಾ, ವಿಶ್ವನಾಥ್ ಅವರು.
2: ಚಿಕ್ಕೋಟೆ ಮಳೆ ಶುರು ಆಯ್ತು.
1: ಹಾ, ಓಕೆ.
2: ಅಲ್ಲಿದೆಯಾ ಮಳೆ?
1: ಓ, ಇಲ್ಲೂ ಇದೆ ಮಳೆ, ಇವಾಗ ಸ್ವಲ್ಪ ಕಡಿಮೆ ಇದೆ. ಓಕೆ, ಏನ್ ಟಿಫನ್ ಮಾಡಿದ್ರಿ ಸರ್? ಟಿಫನ್ ಏನ್ ಮಾಡಿದ್ರಿ?
2: ಇಡ್ಲಿ.
1: ಇಡ್ಲಿ, ಓಕೆ. ಹಾ, ಓಕೆ. ಹಾಗೆ ವಿಶ್ವನಾಥ್ ಅವರೇ, ಇವತ್ತು ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಹಾಡ್ಬೇಕು. ರಾಜೇಶ್ ಕೃಷ್ಣನ್.
2: ರಾಜೇಶ್?
1: ಹಾ, ಅವರ ಸಾಂಗ್ಗಳನ್ನ ಕೇಳಿಲ್ವಾ ನೀವು?
2: ಹಳೆ ಆಕ್ಟರ್?
1: ಆಕ್ಟರ್ ಅಲ್ಲ, ಸಿಂಗರ್.
2: ರಾಜೇಶ್ ಕೃಷ್ಣನ್?
1: ಹೌದು.
2: ಹೌದು,
1: ಪ್ರೇಮಚಂದ್ರಮ
2: ಕೈಗೆ ಸಿಗುತ್ತೆ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಹೃದಯನ ಬಿಚ್ಚಿಕೊಳ್ಳು, ಮನಸಾರೆ ಬಿಚ್ಚಿಕೊಳ್ಳುವೆ, ಈ ಭೂಮಿರುವರೆಗೂ ನಾ ಪ್ರೇಮಿಯಾಗಿರುವೆ, ಪ್ರೇಮ ಚಂದ್ರಮ ಕೈಗೆ ಸಿಗೋ ಕೇಳೆ ತಂಗಾಳಿ, ನೀ ಕೇಳೆ ತಂಗಾಳಿ.
1: ಓಕೆ, ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು. ಓಕೆ, ವಿಶ್ವನಾಥ್ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ರಾಜೇಶ್ ಕೃಷ್ಣನ್ ಅವರ ಹಾಡನ್ನು ಹಾಡಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಹಾಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜು ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ

0: ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
3: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಇಂದೇ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು 10 June 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.

0: ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಲವ್ ಇನ್ ಮಂಡ್ಯ ಸಿನಿಮಾದಿಂದ ಕೇಳ್ಕೊಂಡು ವಾಪಸ್ ಬರ್ತಾ ಇದ್ರ. ರಾಜೇಶ್ ಕೃಷ್ಣನ್ ಅವರ ವಾಯ್ಸ್ ಅಲ್ಲಿ ಸೂಪರ್ ಆಗಿರುವಂತಹ ಸಾಂಗ್ ಇದು. ಅಂಡ್ ಹಾಗೆ ನೀವು ಕೂಡ ಇವತ್ತಿನ ಶೋನ ಎಂಜಾಯ್ ಮಾಡ್ತಾ ಇದ್ರೆ ನೀವು ಕೂಡ ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಕರೆ ಮಾಡಿ ನಮ್ಮ ಸಂಖ್ಯೆ 9686029679. ನಿಮ್ ಜೊತೆ ಮಾತಾಡೋದಕ್ಕೆ ನಾನಿದ್ದೀನಿ ಆರ್ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಸರ್, ನಮಸ್ತೆ ಸರ್, ಸತೀಶ್ ವಿಜಯನಗರ.
0: ನಮಸ್ತೆ ಸತೀಶ್ ಅವರೇ, ಹೇಗಿದ್ದೀರಾ? ರಾಜೇಶ್ ಕೃಷ್ಣನ್ ಅವರ ಹಾಡನ್ನ ಹಾಡ್ಬೇಕು.
1: ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಕೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಮನಸಾರೆ ಮೆಚ್ಚಿಕೊಳ್ಳು.

0: ನೀ ಹೇಳ ತಂಗಾಳಿ, ಬಾನಲ್ಲಿ ಹುಣ್ಣಿಮೆಯಾದರೆ ನೀ ಸವೆಯ ಬೇಡ ಸವೆಯುವೆನ, ಮೇಣದ ಬೆಳಕೆ ಆದರೂ ನೀ ಕರಗಬೇಡ ಕರಗುವೆನ, ಹೂದೋಟವೇ ಆದರೆ ನೀನು ಹೂಗಳ ಬದಲು ಉದುರುವೆನ, ಹೇಳ ತಂಗಾಳಿ ನೀ ಹೇಳ ತಂಗಾಳಿ, ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ, ಹೇಳ ತಂಗಾಳಿ ನೀ ಹೇಳ ತಂಗಾಳಿ.
1: ಓಕೆ, ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಸರ್.
1: ಓಕೆ, ಸತೀಶ್ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಅವರ ಹಾಡನ್ನು ಹಾಡ್ಬೋದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ಕಾರ ಸರ್, ಆಯನೂರಿಂದ ರವಿಕುಮಾರ್ ಮಾತಾಡೋದು.
1: ರವಿಕುಮಾರ್ ಅವರು ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ?
1: ನಾವು ಚೆನ್ಲಾಗಿದ್ದೀವಿ. ಆಯನೂರ್ ಕಡೆ ಮಳೆ ಆಯ್ತಾ? ಹಾಗೆ ರವಿ ಅವರೇ, ಇವತ್ತು ರಾಜೇಶ್ ಕೃಷ್ಣನ್ ಅವರ ಹಾಡನ್ನ ಹಾಡ್ಬೇಕು. ಹಾಡಿ
3: ಸರ್. ನಾನು ಅಮೆರಿಕಾ ಅಮೆರಿಕದಿಂದ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವ ದಾರಿ ಒಲಿದು ಬಾರಲಿ ನನ್ನ.

0: ನನ್ನೆದೆಯ ಬಾಂಧವಿಯೇ ಚಿತ್ತಾರ ಬರೆದವಳೆ, ಹತ್ತೂರ ತೇರಿನಲ್ಲಿ ಮತ್ತೆಲ್ಲು ಸಿಗದವಳೆ, ಕಾಯುವನು ಕೊನೆವರೆಗೂ ಕಣ್ಣಾಗಿ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆ ಒಲಿದು ಬಾರಲಿ, ನನ್ನ ಆತ್ಮ ನನ್ನ ಪ್ರಾಣನೆಂಬುದು ನೂರು ಜನ್ಮಕ್ಕೂ. ಧನ್ಯವಾದಗಳು ಸರ್.
1: ಓಕೆ, ಧನ್ಯವಾದಗಳು. ನೀವು ಕೂಡ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಓಕೆ, ರವಿಕುಮಾರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡಿದ್ರು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ. ಓಕೆ, ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ ಹಾಡಬಹುದು. ಹಾಗೀಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ,
1: ನಮಸ್ತೆ. ವೇದಾ ಶೆಟ್ಟಿ ಅವರು? ಹೇಗಿದೆ ಮೇಡಮ್, ನಿಮ್ ಕಡೆ ಮಳೆ ಅಲ್ಲ? ಓಕೆ, ಸೊ ಹಾಗೆ ಇವತ್ತು ರಾಜೇಶ್ ಕೃಷ್ಣನ್ ಅವರ ಹಾಡನ್ನ
2: ತುಂಬಾ
1: ಭಯಂಕರವಾಗಿ. ಸೊ ಹಂಗೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಅವರ ಹಾಡನ್ನ ಹಾಡಬೇಕು.
2: ರಾಜೇಶ್ ಕೃಷ್ಣನ್ ಅವರ ಹಾಡಲ್ಲ? ಈಗ ಒಂದು ವಿಷಯ ಹೇಳಿದ್ರೆ ಎಂತ ಗೊತ್ತಾ, ನನ್ ಫಸ್ಟ್ ಅಲ್ಲ ಯಾರಂತ ಅಂದ್ರೆ ಹಾಡಿದ್ ಯಾರಂತ ಗೊತ್ತಿಲ್ಲದೆ ಇರುವಾಗ ನಾನ್ ಬಾಲಸುಬ್ರಹ್ಮಣ್ಯ
1: ಅವರೇ ಅನಿಸ್ತಾ ಇತ್ತು. ಹೌದು,
2: ಅದೇ ಸರ್ ಗೊತ್ತಾಯ್ತು.
1: ಹೌದು,
2: ಅದೇ ನಾವೊಂದು ಹೇಳ್ತೀನಿ. ಇದು ನಿನ್ನೆ ಪ್ರೀತಿಸ್ತು ಚಿತ್ರದಿಂದ.
1: ಓಕೆ ಓಕೆ. ಹಾ,
2: ನಿಮ್ಗೆ

0: ಓಕೆ, ಧನ್ಯವಾದಗಳು. ನಿಮ್ಮದೇ ರಾಗದಲ್ಲಿ ಚೆನ್ನಾಗಿ ಹಾಡಿದ್ರಿ ಮೇಡಮ್, ಥ್ಯಾಂಕ್ ಯು. ಓಕೆ, ವೇದಾ ಶೆಟ್ಟಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವ್ರದೇ ರಾಗದಲ್ಲಿ ಹಾಡನ್ನ ಹಾಡಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಅವರ ಹಾಡನ್ನ ಹಾಡಬಹುದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದ್ರೆ ಮನೆಯವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ನವಾಜ್ ಅವರು. ಓ, ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ?
1: ನಾವೆಲ್ಲ ಆರಾಮಿದ್ದೀವಿ ಸರ್. ಕಾರ್ಯಕ್ರಮ ಸೂಪರ್ ಆಗಿ ಮಾಡ್ಬಾರ ಇವತ್ತು. ರಾಜೇಶ್ ಕೃಷ್ಣನ್ ಅವರ ಜನ್ಮದಿನದ ಹಾಡುಗಳೇನ್ರಿ?
0: ಹೌದು ಸರ್.
1: ಹಾಡ್ತೀನಿ ನೋಡಿ ಸರ್.
0: ಹಾಡಿ ಹಾಡಿ.

ಕಣ್ಣವಳೆ ಮುಗಿಲಂತ ಮನದವಳೆ ನಿನ್ನಂತ ಚೆಲುವೆ ಯಾರೇ ಹೃದಯಕ್ಕೆ ಬೆಳದಿಂಗಳ ತಾರೆ ಸೌಂದರ್ಯ ಲಹರಿಯಲ್ಲಿ ನಿಂದೆಂದು ಬಂದವಳೆ ಪ್ರೀತಿಯ ಪರಮಾನ ಉಂಡದ್ದು ಬಂದವಳೆ.

0: ಬಾಳೆ. ಧನ್ಯವಾದ ಸರ್.
1: ಓಕೆ, ಧನ್ಯವಾದಗಳು, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು, ಧನ್ಯವಾದ. ನಮಸ್ತೆ ಸರ್.
1: ನಮಸ್ತೆ. ನವಾಜ್ ಅವರು ಕೂಡ ಕರೆ ಮಾಡಿದ್ರು, ವಿಜಾಪುರಿಂದ. ಅವರು ಕೂಡ ಕರೆ ಮಾಡಿ ಹಾಡನ್ನ ಹಾಡಿದ್ರು, ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜೇಶ್ ಕೃಷ್ಣನ್ ಅವರ ಹಾಡನ್ನ ಹಾಡಬಹುದು. ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686 09 62 72 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ. ಹಲೋ, ನಮಸ್ತೆ. ಎಲ್ಲಿಂದ? ಗಂಗಾವತಿಯಿಂದ. ಸುಧಾ ಅವ್ರೆ, ಹೇಗಿದ್ದೀರಾ? ಎಲ್ಲ ಜರ್ನಿ ಮಾಡ್ತಾ ಇದ್ರ ಅನ್ಸುತ್ತೆ. ಓಕೆ, ಓ ಹಾಗೆ. ಓಕೆ ಸುಧಾ ಅವ್ರೆ, ಇವತ್ತು ರಾಜೇಶ್ ಕೃಷ್ಣನ್ ಅವರ ಯಾವ ಹಾಡನ್ನ ಹಾಡ್ತೀರಾ? ಹಲೋ, ಹಲೋ, ತುಂಬಾ ಸಣ್ಣ ಕೇಳಿಸ್ತದೆ ವಾಯ್ಸು.
2: ಒಂದು ಕ್ಷಣದೊಳಗೆ ಮನಸ್ಸು ಮಾಯವಾಗಿತ್ತು, ಕೋಟಿ ಕನಸುಗಳು ಕಣ್ಣ ತುಂಬಿತು, ಹಗಲು ರಾತ್ರಿ ಕೀರ್ತಿ ಕಣ್ಣಿಗೆ ಪ್ರೀತಿ ಕಣ್ಣ ಮುಂದೆ ನಮ್ಮಿಬ್ಬರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಓಕೆ, ಚೆನ್ನಾಗಿರುವ ಹಾಡು, ಚೆನ್ನಾಗಿ ಹಾಡಿದ್ರಿ, ಆದ್ರೆ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಕರೆಕ್ಟ್ ಕೇಳಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಓಕೆ, ಸುಧಾ ಅವರು ಕರೆ ಮಾಡಿದ್ರು ಗಂಗಾವತಿಯಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಎಲ್ಲರೂ ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರಿ, ಆ್ಯಂಡ್ ಇವತ್ತಿನ ಶೋನು ಕೂಡ ಎಂಜಾಯ್ ಮಾಡಿದ್ರು ಅಂತ ಅನ್ಕೊಳ್ತಾ, ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗಿದೆ, ಹಾಗೆ ನಾನು ಕೂಡ 2 ಸಾಲು ಹಾಡನ್ನು ಹಾಡಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್, ಕಣ್ಣ ಮುಚ್ಚೆ ಗಾಡೆ ಗೂಡೆ ಯಾಕಮ್ಮ, ಕಣ್ಣ ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ, ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ, ಆದರೂ ಪ್ರತಿ ಉಸಿರಲು ನಿನ್ನ ಹುಡುಕಾಟ. ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಓಕೆ, ಕರೆ ಮಾಡ್ದೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಬಾ. ಇಷ್ಟೊಂದು ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್ ನಮಗೆ ಇಷ್ಟವಾದ ಹೋಟೆಲ್ ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯಿತು.

0: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಹೇಳೋದು, ಕಥೆ ಕೇಳೋದು, ಕತೆ ಓದೋದು ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಯಾರಾದ್ರೂ ಕತೆಯನ್ನ ಹೇಳ್ತಾ ಇದ್ರೆ ಹೂಗುಡ್ತಾ ಕತೆ ಕೇಳೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಸೊ ಹಾಗೆ ಕತೆ ಅಂತಿದ್ದಾಗೆ ನಮ್ಗೆಲ್ಲ ಅಜ್ಜಿ ಹೇಳ್ತಿದ್ದ ಕಥೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ. ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತೆ ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ? ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕಥೆಗಳನ್ನ ಓದ್ದಾಗ ಜೀವನ ಹೀಗೂ ಇರುತ್ತೆ ಅನ್ಸುತ್ತೆ. ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನ ಓದ್ದಾಗ ನಮ್ಮ ಜೀವನದಲ್ಲೂ ನಾವೇನಾದರೂ ಯಶಸ್ಸು ಗಳಿಸ್ಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನ ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತೆ, ಪುಸ್ತಕವನ್ನ ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನ ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನ ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನ ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ ಏನು ಅನ್ನೋದನ್ನೆಲ್ಲ ನಿಮ್ಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು ಎರಡು ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆಯನ್ನ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತು ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಯುವಕನ ಕನಸು ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಒಂದು ಹಳ್ಳಿಯಲ್ಲಿ ಒಬ್ಬ ಯುವಕನಿದ್ದ, ಹೆಸರು ಮುತ್ತಿನ್. ಗಟ್ಟಿಮುಟ್ಟಾದ ದೇಹವಿದ್ರೂ ದುಡಿಯೋದ್ರಲ್ಲಿ ಅವನಿಗೆ ಆಸಕ್ತಿಯೇ ಇರಲಿಲ್ಲ. ತಾಯಿ ದುಡಿದು ತಂದದ್ದನ್ನೇ ಹೊಟ್ಟೆ ತುಂಬ ಊಟ ಮಾಡಿ ಹಗಲಲ್ಲೇ ಚೆನ್ನಾಗಿ ನಿದ್ರೆ ಮಾಡ್ತಿದ್ದ. ನಿದ್ರೆಯಿಂದ ಎದ್ದ ಮೇಲೆ, ಅಮ್ಮ, ನಾನೊಂದು ಕನಸು ಕಂಡೆ, ಅದರಲ್ಲಿ ರಾಜಕುಮಾರಿ ನನ್ನ ಕೈ ಹಿಡಿದುಕೊಂಡಿದ್ಲು ಎನ್ನುತ್ತಿದ್ದ. ತಾನು ದೊಡ್ಡ ಅರಮನೆ ಕಟ್ಟಿದಂತೆ ಕನಸು ಕಂಡೆನೆಂದು ಹೇಳ್ತಾ ಇದ್ದ. ದಿನವೂ ಅವನ ಕನಸಿನ ಕಥೆ ಕೇಳಿ ಬೇಸತ್ತ ತಾಯಿ, ಮಗನೇ, ಕನಸಿನಲ್ಲಿ ಬರುವ ಸಿರಿವಂತಿಕೆ ಎಚ್ಚರವಾದಾಗ ಇರೋದಿಲ್ಲ, ಹಗಲು ನಿದ್ರೆ ಮಾಡಿದ್ರೆ ಇಂತಹ ಕನಸು ಬೀಳೋದು ಸಹಜ. ಹಗಲು ದೇಹ ಶ್ರಮದಿಂದ ಸಂಪಾದಿಸಿ ಸಿರಿವಂತನಾಗಿ ಕನಸುಗಳನ್ನೆಲ್ಲ ನನಸು ಮಾಡಿಕೊಳ್ಳಬೇಕು ಎಂದು ಹೇಳಿದ್ಲು. ಸರಿ, ನಾಳೆಯಿಂದಲೇ ಕನಸು ಕಾಣುವುದನ್ನು ನಿಲ್ಲಿಸಿ ಕೆಲಸಕ್ಕೆ ಹೋಗಿ ನಿಜವಾಗಿಯೂ ಶ್ರೀಮಂತನಾಗಿ ಸುಖವಾಗಿರುತ್ತೇನೆ ಎಂದು ಹೇಳಿದ ಮಗ. ಮರುದಿನ ಮಗನು ಕೆಲಸ ಹುಡುಕಿಕೊಂಡು ಹೊರಟ. ಒಬ್ಬ ರೈತ ತನ್ನಲ್ಲಿ 50 ತೆಂಗಿನ ಮರಗಳಿವೆ. ಎಲ್ಲಾ ಮರಗಳನ್ನೇರಿ ತೆಂಗಿನಕಾಯಿ ತೆಗೆದುಕೊಟ್ರೆ ಮರಕ್ಕೊಂದು ಕಾಯಿಯ ಹಾಗೆ 50 ತೆಂಗಿನಕಾಯಿ ಕೂಲಿ ಕೊಡುತ್ತೇನೆ ಎಂದು ಹೇಳಿದ. ಅವನು ಒಪ್ಪಿಕೊಂಡು ಕೆಲವು ಮರಗಳಿಂದ ತೆಂಗಿನಕಾಯಿ ತೆಗೆದು ಹಾಕಿದ. ತುಂಬಾ ಆಯಾಸವಾಯಿತು. ಒಂದು ಮರದ ಮೇಲೆ ಗರಿಯಲ್ಲಿ ಕುಳಿತುಕೊಂಡೇ ನಿದ್ರೆಗಾರಂಭಿಸಿದ. ನಿದ್ರೆಯಲ್ಲಿ ಅವನು ಕನಸು ಕಂಡ. ರೈತನು ಕೊಟ್ಟ ತೆಂಗಿನಕಾಯಿಯನ್ನ ಮಾರಾಟ ಮಾಡಿ ಬಂದ ಹಣದಲ್ಲಿ ಹಾಲು ಕೊಡುವ ಹಸುಗಳನ್ನ ತೆಗೆದುಕೊಂಡ. ಹಾಲಿನ ಮಾರಾಟದಲ್ಲಿ ಬಂದ ಹಣ ಮನೆಯೊಳಗೆ ತುಂಬಿ ಹೊರಗಡೆ ಬಂತು. ಹೀಗೆ ಹೊರಗೆ ಬಂದ ಹಣವನ್ನ ಮಾತ್ರ ಕೊಟ್ಟು ಆಡುಗಳನ್ನ ಖರೀದಿಸಿದ. ಆಡಿನ ಮರಿಗಳ ಮಾರಾಟದಿಂದ ಬಂದ ಲಾಭದ ಹಣ ಆಕಾಶದ ತನಕ ರಾಶಿ ಬಿದ್ದು ಇನ್ನೂ ಉಳಿಯಿತು. ಉಳಿಕೆಯ ಹಣದಿಂದ ಕೋಳಿಗಳನ್ನ ತಂದ. ಈ ಕೋಳಿಗಳು ಬಂಗಾರದ ಮುಟ್ಟೆಯನ್ನಿಟ್ಟವು. ಬಂಗಾರದ ಮುಟ್ಟೆ ಮಾರಲು ಪೇಟೆಗೆ ಹೋದಾಗ ಒಬ್ಬ ವ್ಯಾಪಾರಿ ಒಂದು ವಿಚಿತ್ರ ಕುದುರೆಯನ್ನ ಮಾರುವುದರಲ್ಲಿದ್ದ. ರೆಕ್ಕೆಗಳಿದ್ದ ಈ ಕುದುರೆಯ ಬೆನ್ನೇರಿ ಕುಳಿತ್ರೆ ಆಕಾಶ ಮಾರ್ಗದಲ್ಲಿ ಹಾರಿಕೊಂಡು ಹೋಗುತ್ತಿತ್ತು. ಅವನು ವ್ಯಾಪಾರಿ ಹೇಳಿದ ಬೆಲೆ ಕೊಟ್ಟು ಕುದುರೆಯನ್ನ ಕೊಂಡುಕೊಂಡ. ಅದರ ಮೇಲೆ ಕುಳಿತು ಗಗನ ಮಾರ್ಗದಲ್ಲಿ ಹಾರುತ್ತಾ ಬರುವಾಗ ದೇಶದ ರಾಜಕುಮಾರಿ ಉದ್ಯಾನದಲ್ಲಿ ನಿಂತುಕೊಂಡಿದ್ಲು. ಹಾರುವ ಕುದುರೆ ಮೇಲೆ ಕುಳಿತಿರುವ ಯುವಕನನ್ನ ನೋಡಿ ಕುತೂಹಲದಿಂದ ಕೈಬೀಸಿ ಬಳಿಗೆ ಕರೆದ್ಲು. ಕೆಳಗಿಳಿದು ಬಂದ ಅವನನ್ನ, ನಿನ್ನಂತಹ ಸಾಹಸಿ ನನಗೆ ಗಂಡನಾಗಬೇಕು, ನನ್ನನ್ನು ವಿವಾಹವಾಗು ಎಂದು ಕೋರಿದ್ಲು. ಅವಳನ್ನ ಕುದುರೆಯ ಮೇಲೆ ಕೂರಿಸಿಕೊಂಡು ಹಾರುತ್ತಿದ್ದಾಗ ಅದೇಕೋ ಕುದುರೆ ಮಗ್ಗರಿಸಿತು. ಕೆಳಗೆ ಬೀಳುತ್ತಿರುವ ರಾಜಕುಮಾರಿಯನ್ನ ಎತ್ತಿಕೊಳ್ಳಲು ಅವನು ಕುದುರೆಯಿಂದ ಕೆಳಗೆ ಬಾಗಿದ. ಅಷ್ಟರಲ್ಲಿ ಅವನಿಗೆ ಎಚ್ಚರವಾಯಿತು. ಕುದುರೆಯೂ ಇಲ್ಲ, ರಾಜಕುಮಾರಿಯೂ ಇರಲಿಲ್ಲ. ತೆಂಗಿನ ಗರಿಯಿಂದ ಕೆಳಗೆ ಬಿದ್ದು ತನ್ನ ಕಾಲೊಂದು ಮುರಿದಿರೋದನ್ನು ಅವನು ಗಮನಿಸಿದ. ಎಂತಹ ಒಂದು ವಿಭಿನ್ನವಾಗಿರುವ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ಹೇಳ್ತಾರಲ್ವಾ, ಹಗಲು ಕನಸನ್ನ ಕಾಣುವುದನ್ನ ಕಮ್ಮಿ ಮಾಡಬೇಕು ಅಂತ ಹೇಳಿ. ಸೊ ಹಾಗೆ ನಮಗೆ ಬೀಳುವಂತಹ, ನಾವು ಕಾಣುವಂತಹ ಕನಸು ಹೇಗಿರಬೇಕು ಅಂದರೆ, ನಮಗೆ ನಿದ್ರೆಯನ್ನು ಮಾಡೋದಿಕ್ಕೆ ಕೂಡ ಬಿಡಬಾರ್ದು, ಆ ರೀತಿ ನಮ್ಮ ಕನಸು ಇರಬೇಕು ಅನ್ನುವಂತಹ ಮಾತಿದೆ. ಅದೇ ರೀತಿಯಾದಂತಹ ಒಂದು ಕಥೆ ಇದಾಗಿತ್ತು ಅಲ್ವಾ? ಹಾಗೆ ಏನೋ ನಿದ್ರೆ ಮಾಡಿ ಕನಸು ಕಾಣ್ತಿದ್ರೆ ಏನಾಗುತ್ತೆ ಅನ್ನೋದನ್ನು ತಿಳಿಸುವಂತಹ ಕಥೆ ಈ ಕಥೆ. ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಿಮಗಾಗಿ ಇನ್ನೊಂದು ಕಥೆಯನ್ನು ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಉಪಮನ್ಯುವಿನ ಘೋರ ತಪಸ್ಸು ಅಂತ ಹೇಳಿ. ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಉಪಮನ್ಯುವಿನ ಘೋರ ತಪಸ್ಸು. ವ್ಯಾಘ್ರ ಪ್ರಧಾನನೆಂಬ ಖುಷಿಗೆ ಉಪಮನ್ಯುವೆಂಬ ಮಗನಿರುತ್ತಾನೆ. ಅವನು ಸದಾ ಇನ್ನಿತರ ಋಷಿ ಪುತ್ರರೊಂದಿಗೆ ಆಡುತ್ತಿರುತ್ತಾನೆ. ಹೀಗೆ ಒಂದು ದಿನ ಆಟವಾಡಿ ಮುಗಿಸಿ ಮನೆಗೆ ಬಂದು ತಾಯಿಯನ್ನ, ಅಮ್ಮ ನನಗೆ ಹಸಿವಾಗ್ತಿದೆ, ಕುಡಿಯೋದಕ್ಕೆ ಹಾಲು ಕೊಡು ಅಂತ ಕೇಳ್ತಾನೆ. ವ್ಯಾಘ್ರ ಪ್ರಧಾನನು ತೀರಾ ಬಡತನದ ಸಂಸಾರ, ಹಾಲಿಗೆ ಗತಿ ಇಲ್ಲದವರು. ಆದ್ರೆ ಇದ್ಯಾವುದೂ ತಿಳಿಯದ ಉಪಮನ್ಯು ತನಗೆ ಹಾಲು ಬೇಕೆಂದು ಹಠ ಮಾಡ್ತಾನೆ. ಬೇರೆ ದಾರಿ ಕಾಣದ ತಾಯಿ ಅಕ್ಕಿ ಹಿಟ್ಟಿಗೆ ನೀರು ಬೆರೆಸಿ ಅದನ್ನೇ ಲೋಟಕ್ಕೆ ಹಾಕಿ ಅದನ್ನೇ ಹಾಲು ಅಂತ ಹೇಳಿ ಮಗನಿಗೆ ಕೊಟ್ಟಾಗ ಉಪಮನ್ಯು ಸಂತೋಷದಿಂದ ಕುಡಿತಾನೆ. ಅಲ್ಲಿಂದ ಮುಂದೆ ಉಪಮನ್ಯು ಕೇಳಿದಾಗಲೆಲ್ಲ ತಾಯಿ ಹೀಗೆ ಅಕ್ಕಿ ಹಿಟ್ಟನ್ನ ಕದರಿ ಕೊಡ್ತಾ ಇದ್ಲು. ಮುಂದೆ ಒಂದು ದಿನ ನೆಂಟರ ಮನೆಯಲ್ಲಿ ನಡೆಯುತ್ತಿದ್ದ ಯಜ್ಞ ನೋಡುವ ವ್ಯಾಘ್ರಪದನು ಮಗನನ್ನ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಸಾಕ್ಷಾತ್ ಕಾಮಧೇನು ಹಾಲು ಕರೆಯುತ್ತಿತ್ತು. ಅದನ್ನ ನೋಡಿ ಉಪಮನ್ಯು ಅಚ್ಚರಿಗೊಂಡ. ಅವರು ಲೋಟಕ್ಕೆ ಹಾಲು ಹಾಕಿ ಕೊಟ್ಟಾಗ ಅದನ್ನ ಕುಡಿದ ಉಪಮನ್ಯು, ಈ ಹಾಲಿನ ರುಚಿಯೇ ಬೇರೆ, ಅಮ್ಮ ಕೊಡುತ್ತಿದ್ದ ಹಾಲಿನ ರುಚಿಯೇ ಬೇರೆಯಲ್ಲ ಎಂದುಕೊಂಡು ಮನೆಗೆ ಬಂದು, ನಂತರ ತಾಯಿಯನ್ನ ಕುರಿತು ನೀನು ನನಗೆ ಹಾಲು ಕೊಡದೆ ಬೇರೆ ಏನನ್ನೋ ಕೊಟ್ಟು ಮೋಸ ಮಾಡಿದೆ ಎಂದು ಹೇಳುತ್ತಾನೆ. ನನಗೆ ನಿಜವಾದ ಹಾಲು ಬೇಕೆಂದು ಹಠ ಹಿಡಿತಾನೆ. ಬಡತನದ ಸ್ಥಿತಿಯನ್ನ ಮಗನಿಗೆ ವಿವರಿಸಿ ಹಠ ಮಾಡಬೇಡ ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಉಪಮನ್ಯು, ಹಾಗಾದ್ರೆ ನಮಗೆ ಹಾಲು ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ತಾಯಿ ಪರಮೇಶ್ವರನನ್ನ ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡುತ್ತಾಳೆ. ತಂದೆ ತಾಯಿಯ ಅಪ್ಪಣೆ ಪಡೆದು ಉಪಮನ್ಯು ಅರಣ್ಯಕ್ಕೆ ಹೋಗಿ ಪರಮೇಶ್ವರನನ್ನ ಕುರಿತು ತಪಸ್ಸು ಮಾಡುತ್ತಾನೆ. ಆಗ ಪರಮೇಶ್ವರ ಅವನು ನಾನಾ ರೂಪಗಳಿಂದ ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಎಂದು ಕೇಳಿದಾಗ ಉಪಮನ್ಯು, ನನಗೆ ಸಾಕ್ಷಾತ್ ಈಶ್ವರನೇ ಪ್ರತ್ಯಕ್ಷವಾಗಬೇಕು ಎಂದು ಹೇಳಿ ತಪಸ್ಸು ಮುಂದುವರಿಸುತ್ತಾನೆ. ಆಗ ಪರಮೇಶ್ವರ ಪ್ರತ್ಯಕ್ಷವಾಗಿ ಉಪಮನ್ಯುವಿನ ಬಯಕೆ ಕೇಳಿ, ನೀನು ಹೋದ ಕಡೆಯಲ್ಲೆಲ್ಲ ಹಾಲಿನ ಸಮುದ್ರವೇ ತುಂಬಿ ಹರಿಯುತ್ತದೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಎಂತಹ ಅದ್ಭುತವಾಗಿರೋ ಕಥೆ ಇದಾಗಿದೆ ಅಲ್ವಾ, ಉಪಮನ್ಯುವಿನ ಘೋರ ತಪಸ್ಸು. ಈ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: Escape from my move.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
5: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752598 ಈ ನಂಬರ್ ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು 10th June 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

Love is all you need. What you looking for? Is it love? Is it love?

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686090627.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8

ಹಿಟ್ ಎಫ್ಎಂನ ಸಂಡೆ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಕರೆ ಮಾಡಿ 9686096279.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: How to make the heterogeneous mess that we have today take a decision in common.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಸುಮಾ ಕೆಎಚ್, ಶಿಕ್ಷಕಿ, ಕೊಟ್ಟೂರು. 1943 ಫೆಬ್ರವರಿ 11 ಮತ್ತು 16 ನಡೆದ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅಂಬೇಡ್ಕರ್ ನಡೆಸಿದ ಚರ್ಚೆಯ ಆಯ್ದ ಭಾಗವನ್ನು ಓದುತ್ತಿರುವೆ. ಕಾರ್ಮಿಕರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಕ್ರಮಗಳು. ಡಾಕ್ಟರ್ ಸರ್ ಜಿಯಾವುದ್ದೀನ್ ಅಹಮದ್, 1ನೇ ಪ್ರಶ್ನೆ. ಮಾನ್ಯ ಕಾರ್ಮಿಕ ಸದಸ್ಯರು ಕಾರ್ಮಿಕರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಯಾವ ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ತಿಳಿಸುವರೆ? 2ನೇ ಪ್ರಶ್ನೆ. ಯಾವ ವಿಧವಾಗಿ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುವಿರಿ? 3ನೇ ಪ್ರಶ್ನೆ. ಅವರು ಕಾರ್ಮಿಕ ಸಂಘಗಳನ್ನು ಮಾನ್ಯ ಮಾಡಿ ಅವುಗಳ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಹೋಗುವ ವ್ಯವಸ್ಥೆ ಮಾಡುವಿರಾ? ಇದಕ್ಕೆ ಉತ್ತರವಾಗಿ ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್. 1ನೇ ಪ್ರಶ್ನೆಗೆ, ಕಾರ್ಯಾಂಗ ಹಾಗೂ ಶಾಸಕಾಂಗ ರಂಗಗಳಲ್ಲಿ ಸರ್ಕಾರವು ಕಾರ್ಮಿಕರ ಪರಿಸ್ಥಿತಿಯನ್ನು ಸುಧಾರಿಸಲು ಹೆಣಗಾಡುತ್ತಿದೆ. ಮಾನ್ಯ ಸದಸ್ಯರ ಗಮನಕ್ಕೆ ನಾನು ಪತ್ರಿಕೆಗಳಿಗೆ ಹೇಳಿಕೆ ನೀಡಿದ ಪ್ರತಿಯನ್ನು ಇರಿಸಿದ್ದೇನೆ. ಅದು ತಮಗೆ ಕಾರ್ಮಿಕರ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಯ ಕಲ್ಪನೆಯನ್ನು ನೀಡುತ್ತದೆ. ಮಾನ್ಯ ಸದಸ್ಯರಿಗೆ ಇನ್ನೂ ಹೆಚ್ಚು ವಿವರಣೆಗಳು ಬೇಕಾದಲ್ಲಿ ಪೂರೈಸಲಾಗುವುದು. 2ನೇ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಇದಕ್ಕೆ ಪ್ರಶ್ನೆ 1ರ ಅಡಿಯಲ್ಲಿ ಉತ್ತರಿಸಲಾಗಿದೆ. 3ನೇ ಪ್ರಶ್ನೆಗೆ ಉತ್ತರವಾಗಿ ಸರ್ಕಾರವು ಕಾರ್ಮಿಕ ಸಂಘಗಳನ್ನು ಮಾನ್ಯ ಮಾಡಬೇಕೆಂದೇನಿಲ್ಲ. ಯುದ್ಧದ ಸಮಯದಲ್ಲಿ ಭಾರತದಲ್ಲಿ ಕಾರ್ಮಿಕರ ಕಲ್ಯಾಣ ಕಾರ್ಯ ಸದಸ್ಯದಲ್ಲಿಯೇ ಉಪಕಾರ್ಮಿಕ ಕಲ್ಯಾಣಾಧಿಕಾರಿಗಳನ್ನು ನೇಮಕ ಮಾಡಿರುವುದರಿಂದ ಔದ್ಯಮಿಕ ರಂಗದಲ್ಲಿ ಕಾರ್ಮಿಕರ ಕಲ್ಯಾಣ ಅಭಿವೃದ್ಧಿಯ ಕಾರ್ಯದ ಬಗೆಗೆ ಯುದ್ಧದ ಸಮಯ ಭಾರತದಲ್ಲಿ ಏನು ಮಾಡಲು ಸಾಧ್ಯ ಎಂದು ತಿಳಿಯಬಹುದಾಗಿದೆ. ಸರ್ಕಾರ ಕೇವಲ ಕಾನೂನು ಮಾಡುವುದು ಹಾಗೂ ಆಳುವುದೊಂದೇ ಎಂಬ ಹಳೆಯ ಕಲ್ಪನೆಯನ್ನು ತೊರೆದು ಆಡಳಿತ ಹೊಣೆಗಾರಿಕೆ ಹಾಗೂ ಜನತೆಯ ಭೌತಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನೇ ನೂತನ ಗುರಿಯಾಗಿಸಿಕೊಳ್ಳಲಾಗಿದೆ. ಭಾರತದಲ್ಲಿ ಕಾರ್ಮಿಕ ವಿಷಯವು ಪ್ರಾಂತ್ಯಗಳಿಗೆ ಸೇರಿದ ಸಂಗತಿಯಾದುದರಿಂದ ಕೇಂದ್ರ ಸರ್ಕಾರವು ಎಲ್ಲಾ ಪ್ರಾಂತ್ಯಗಳಲ್ಲಿಯೂ ಕಾರ್ಮಿಕ ಶಾಸನಗಳು ಒಂದೇ ವಿಧವಾಗಿ ಇರಬೇಕು ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನದ ಕಾರ್ಯಕಲಾಪಗಳೇ ಭಾರತದಾದ್ಯಂತ ನಡೆಯಬೇಕೆಂದೇ ಇಚ್ಛಿಸುತ್ತದೆ. ಈ ದಿಶೆಯಲ್ಲಿ ನಮ್ಮ ಶಾಸನಗಳು ಸಮಗ್ರವಾಗಿದ್ದು ಔದ್ಯೋಗಿಕ ಬಾಂಧವ್ಯ ಹಾಗೂ ಸೇವೆಗಳ ಪರಿಸ್ಥಿತಿಗೆ ಸೀಮಿತವಾಗಿದೆಯೇ ಹೊರತು ವೇತನ ಮತ್ತು ಕಲ್ಯಾಣ ಕಾರ್ಯಗಳಿಗಲ್ಲ. ಯುದ್ಧದ ಸಮಯದಲ್ಲಿ ಕಾರ್ಮಿಕರ ಕೆಲವು ಹಕ್ಕುಗಳನ್ನು ಮೊಟಕುಗೊಳಿಸಲಾಗುವುದು. ಈ ರೀತಿ ಮೊಟಕುಗೊಳಿಸುವುದರಿಂದ ಉತ್ಪಾದನೆಯ ಮಟ್ಟವನ್ನು ಕಾಪಾಡಬಹುದು. ಆದರೆ ಈ ವಿಧವಾದ ನಿರ್ಬಂಧಗಳಿಂದ ನಾವು ಕಾರ್ಮಿಕರಿಗೆ ಅಧಿಕ ಅನುಕೂಲಗಳನ್ನು ನಿರ್ಮಿಸಬಹುದು. ಆದ್ದರಿಂದ ಕಾರ್ಮಿಕರು ಅಗತ್ಯ ಸೇವಾ ನಿರ್ವಹಣೆಯ ಕಾನೂನಿಗೆ ಒಳಪಟ್ಟಿದ್ದು ತಮ್ಮ ಹುದ್ದೆಗಳಿಗೆ ಅಂಟಿಕೊಂಡಿರಬೇಕಾಗುತ್ತದೆ. ಈ ಕಾನೂನಿನಡಿಯಲ್ಲಿ ಅಗತ್ಯ ಉದ್ದಿಮೆಗಳ ಕಾರ್ಮಿಕರಿಗೆ ಹುದ್ದೆಯ ಭರವಸೆಯನ್ನು ನೀಡಲಾಗುವುದು. ಮುಂದುವರಿದು ತಾಂತ್ರಿಕ ವ್ಯಕ್ತಿಗಳ ಸೇವೆಯನ್ನು ಉತ್ತಮ ವಿಧಾನಗಳಲ್ಲಿ ಉಪಯೋಗಿಸಿಕೊಳ್ಳಲು ಅನುವು ಮಾಡಿಕೊಡಲಾಗಿದೆ. ಅವರಿಗೆ ಉತ್ತಮ ಸೇವಾ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಆದುದರಿಂದ ಸೂಚನೆ ನೀಡದೆ ಆರಂಭಿಸಿದ ಮುಷ್ಕರಗಳನ್ನು ಕಾನೂನು ಬಾಹಿರ ಎಂದೇ ಭಾವಿಸಲಾಗುವುದು. ಈ ದಿಶೆಯಲ್ಲಿ ನ್ಯಾಯ ಪರಿಹಾರಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಒದಗಿಸಿದ್ದು ಈ ವಿಧವಾದ ನ್ಯಾಯ ಪರಿಹಾರದ ಪರಿಣಾಮಗಳನ್ನು ಜಾರಿಗೊಳಿಸುವ ಅಧಿಕಾರವನ್ನು ನೀಡಲಾಗಿದೆ. ಹೀಗಾಗಿ ಸರ್ಕಾರದಿಂದ ಕಾರ್ಮಿಕರ ಮೇಲೆ ಹಲವು ನಿರ್ಬಂಧಗಳನ್ನು ಹೇರಿರುವುದರಿಂದ ಸರ್ಕಾರದ ಅಧಿಕಾರವು ಹೆಚ್ಚಿ ಹುದ್ದೆಗಳ ಸೇವೆಯನ್ನು ಉತ್ತಮಪಡಿಸಲಾಗಿದೆ. ಅದರ ಪ್ರಭಾವವೂ ಹೆಚ್ಚಿದೆ. ಯುದ್ಧದಿಂದಾಗಿ ಆದ ಪರಿಣಾಮಕಾರಿ ಅಭಿವೃದ್ಧಿ ಎಂದರೆ ಕಾರ್ಮಿಕ ಇಲಾಖೆಯ ನೌಕರರಿಗೆ ತರಬೇತಿಯನ್ನು ನೀಡುವುದು ಹಾಗೂ ಕುಶಲಕರ್ಮಿಗಳನ್ನು ಅಧಿಕ ತರಬೇತಿಗಿಂತ ಇಂಗ್ಲೆಂಡ್ಗೆ ಕಳಿಸಿಕೊಡುವುದು. ಈ ದಿಶೆಯಲ್ಲಿ ಇಂಗ್ಲೆಂಡ್ಗೆ ತೆರಳಿದ್ದ ಬೆವಿನ್ ಬಾಲಕರು ಇಂಗ್ಲೆಂಡಿನ ಕಾರ್ಮಿಕ ಪರಿಸ್ಥಿತಿಯ ಒಳನೋಟವನ್ನು ಅರಿಯಲು ಸಹಕಾರಿಯಾಗಿದೆ. ಅಲ್ಲದೆ ಅವರು ತಾವು ಮುಂಚೆ ಸಂಪಾದಿಸುತ್ತಿದ್ದ ವೇತನಕ್ಕಿಂತ 2.5 ಪಟ್ಟು ಅಧಿಕ ವೇತನ ಸಂಪಾದಿಸುವ ಸ್ಥಿತಿಯಲ್ಲಿದ್ದಾರೆ. ಜೂನ್ 1943 ಅವಧಿಯ ಹೊತ್ತಿಗೆ 70,000 ಕಾರ್ಮಿಕರಿಗೆ ತರಬೇತಿ ನೀಡುವ ಒಂದು ಯೋಜನೆ ಭಾರತ ಸರ್ಕಾರ ಹೊಂದಿದೆ. ಈ ವಿಧವಾದ ಒಂದು ಯೋಜನೆಯಿಂದ ಯುದ್ಧೋತ್ತರ ಭಾರತದಲ್ಲಿ ಔದ್ಯೋಗಿಕ ಪುನರುತ್ಥಾನದಿಂದ ಕುಶಲಕರ್ಮಿಗಳ ಪಡೆಯೇ ಸಿದ್ಧವಾಗುವುದು. ಕಾರ್ಮಿಕರ ನೂತನ ಸಂಘಟನೆಯನ್ನು ಕುರಿತು ಹೇಳಬಹುದಾದರೆ ಮಾನ್ಯ ಸದಸ್ಯರು ಹೇಳಿದಂತೆ ಕಾರ್ಮಿಕ ಸಲಹೆಗಾರರಿಂದ ಕಾರ್ಮಿಕ ಇಲಾಖೆಯು ಪಡೆಯಬಹುದಾದ ಸೂಚನೆಗಳಿವೆ. ಮಾನ್ಯರಾದ ಸರ್ ಫಿರೋಜ್ ಖಾನ್ ನೂನ್ ಮತ್ತು ಆರ್ಎಸ್ ನಿಮ್ಕರ್ ಅವರು ಜೀವನ ಪರ್ಯಂತ ಕಾರ್ಮಿಕ ಧುರೀಣರೇ ಆಗಿದ್ದಾರೆ. ಅವರು ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲೆಂದೇ ಅನೇಕ ಬಾರಿ ಬಂಧನಕ್ಕೆ ಒಳಗಾಗಿ ಸೆರೆಮನೆ ಸೇರಿದ್ದಾರೆ. ನಿಮ್ಕರ್ ಅವರು ಭಾರತೀಯ ಹಿರಿಯ ಕಾರ್ಮಿಕ ಸಂಘದ ಬೊಂಬಾಯಿ ಗಿರಣಿ ಕಾರ್ಯಾಗಾರ ಸಂಘದ ರಚನೆಯಲ್ಲಿ ಸಲ್ಲಿಸಿದ ಸೇವೆ ಶ್ಲಾಘನೀಯವಾಗಿದೆ ಹಾಗೂ ಅದು ಅವರ ರಚನಾತ್ಮಕ ಕಾರ್ಯದ ವೈಖರಿಯನ್ನು ಸಂಘಟನಾ ಚಾತುರ್ಯವನ್ನು ಎತ್ತಿ ತೋರಿಸುತ್ತದೆ.
ಅವರು ತಮ್ಮ ಸ್ವಂತ ಊರು ಮತ್ತು ಭಾರತದ ಸೇವೆಯನ್ನು ಮುಂಬೈ ಮಹಾನಗರಗಳ ಪಾಲಿಕೆಯ ಸದಸ್ಯರಾಗಿ ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕರ ಸಮ್ಮೇಳನದಲ್ಲಿ ಸರ್ ಫಿರೋಜ್ ಖಾನ್ ನೂನ್ ಅವರ ನೇತೃತ್ವದಲ್ಲಿ ಸಲ್ಲಿಸಿರುವುದನ್ನು ಸ್ಮರಿಸಬಹುದಾಗಿದೆ. ಅವರು ಸರ್ಕಾರದ ಕಾರ್ಯಕರ್ತರಾಗಿ ನಮ್ಮ ಮಧ್ಯೆ ಇರುವುದು ನಮ್ಮ ಸೌಭಾಗ್ಯವೆಂದೇ ತಿಳಿಯಬಹುದು. ಅವರ ಸೇವೆಯನ್ನು ಖಚಿತವಾಗಿ ನಾವು ಪಡೆಯಬೇಕು. ಈವರೆಗೆ ಶ್ರೀ ನಿಂಬರ್ಕರ್ ಅವರು ಸಹಾಯ ಸಲ್ಲಿಸಲೆಂದೇ ನಾವು 7 ಜನ ಸಹಾಯಕ ಅಧಿಕಾರಿಗಳನ್ನು ನೀಡಿದ್ದೇವೆ. ಈ ಕಾರ್ಮಿಕ ಕಲ್ಯಾಣ ಅಧಿಕಾರಿಗಳು ಕಳೆದ 4 ದಿನಗಳಿಂದ ದೆಹಲಿಯಲ್ಲಿಯೇ ಕಾರ್ಯ ಮಾಡುತ್ತಿದ್ದಾರೆ. ಶೀಘ್ರದಲ್ಲಿಯೇ ಅವರನ್ನು ಮತ್ತು ಅವರೊಡನೆ ಸೇರುವ 8ನೇ ಅಧಿಕಾರಿಯನ್ನು ಕೇಂದ್ರ ಸರ್ಕಾರದ ಪರವಾಗಿ ಸಂಪರ್ಕವನ್ನು ಕಲ್ಪಿಸಲಿದ್ದಾರೆ. ಈ ದಿಶೆಯಲ್ಲಿ ಅವರ ಕರ್ತವ್ಯಗಳೆಂದರೆ ಕಾರ್ಮಿಕ ಸಮಸ್ಯೆ ಹಾಗೂ ಅವರ ಸ್ಥಿತಿಗಳನ್ನು ತಿಳಿಸುವುದು. ಅವರು ಎಆರ್ಪಿ ಕ್ರಮಗಳನ್ನು ಅತಿ ಹೆಚ್ಚಿನ ದಕ್ಷತೆಯಿಂದ ಕಾರ್ಯಗತಗೊಳಿಸುವಲ್ಲಿಯೂ ಸಹಕರಿಸುತ್ತಾರೆ. ಈ ಅಧಿಕಾರಿಗಳು ಕಾರ್ಮಿಕರ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ, ಮಾಲೀಕರು ಹಾಗೂ ಕಾರ್ಮಿಕರ ಮಧ್ಯೆ ತ್ರಿಕೋನ ಸಂಪರ್ಕವನ್ನು ಸಾಧಿಸಿ ಇಲಾಖೆಗೆ ಸಹಕರಿಸುವರೆಂದು ಆಶಿಸಲಾಗಿದೆ. ಈ ವಿಧವಾದ ಒಂದು ಸಮ್ಮೇಳನವನ್ನು ನಾವು ಕಳೆದ ಆಗಸ್ಟ್ನಲ್ಲಿ ನಡೆಸಿದ್ದು, ಮುಂಬರುವ ಡಿಸೆಂಬರ್ನಲ್ಲಿ ಮತ್ತೆ ಸಮಾವೇಶವನ್ನು ಕರೆಯಲಿರುವೆವು. ಈ ವಿಧವಾದ ಸಮಾವೇಶಗಳನ್ನು ಕರೆಯುವುದರಿಂದ ಭಾರತದಾದ್ಯಂತ ಕಾರ್ಮಿಕರ ಧೋರಣೆಯನ್ನು ನಿರೂಪಿಸುವಲ್ಲಿ ಸಹಕಾರಿಯಾಗುವುದು. ಡಾಕ್ಟರ್ ಸರ್ ಜಿಯಾವುದ್ದೀನ್ ಅಹಮದ್, ಮೊದಲನೆಗೆ ಪ್ರಶ್ನೆಗೆ ಸಂಬಂಧಿಸಿದಂತೆ ಸರ್ಕಾರದವರು ಯಾವ ಧೋರಣೆಯನ್ನು ಅನುಸರಿಸುವರೆಂದು ಅರಿಯಬಹುದೇ? ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಉತ್ತರವಾಗಿ, ಹೌದು ಸ್ವಾಮಿ, ಮುಂದುವರಿಯುತ್ತದೆ. ಧನ್ಯವಾದಗಳು.

0: ಜೈ ಭೀಮ್ ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ನಿಮ್ಮ ವಿಶಾಲ್ ಮ್ಯಾಸರ್. ನಾನಿವತ್ತು ದೆಹಲಿಯಲ್ಲಿನ ಮಸೀದಿಗಳ ರಕ್ಷಣೆ ಎನ್ನುವ ಭಾಗವನ್ನು ಓದುತ್ತಿದ್ದೇನೆ. ಮಾನ್ಯ ಅಧ್ಯಕ್ಷರು ಬ್ರಾಕೆಟ್ ಗೌರವಾನ್ವಿತ ಸರ್ ಅಬ್ದುಲ್ ರಹೀಂ, ಈ ತಿದ್ದುಪಡಿ ಸೂಚಿಸಲಾಗಿದೆ. ಈ ಮೊದಲಿನ ಗೊತ್ತುವಳಿಯ ಬದಲು ಈ ಕೆಳಗಿನ ಗೊತ್ತುವಳಿಯನ್ನು ಅಂಗೀಕರಿಸಬೇಕು. ನವದೆಹಲಿಯಲ್ಲಿರುವ ಮಸೀದಿಗಳನ್ನು ರಕ್ಷಿಸಲು ಹಾಗೂ ಸರಿಯಾಗಿ ದುರಸ್ತಿ ಮಾಡಲು ಗವರ್ನರ್ ಜನರಲ್ ರವರ ಪರಿಷತ್ತು ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಈ ವಿಧಾನಸಭೆಯು ಶಿಫಾರಸು ಮಾಡಿದೆ. ಅ, ಮಸೀದಿಗಳಿರುವ ಆವರಣಗಳಲ್ಲಿ ಬಂಗಲೆಗಳು ಇದ್ದರೆ ಅವನ್ನು ಸಂಬಂಧಪಟ್ಟ ಇಲಾಖೆಗಳ ವಾರಸುದಾರರಿಗೆ ವಹಿಸಿಕೊಡಬೇಕು ಮತ್ತು ಹಾಗೆ ವಹಿಸಿಕೊಡುವಾಗ ಮಸೀದಿಗಳನ್ನು ರಕ್ಷಿಸಲಾಗಲಿ ಅಥವಾ ಮಸೀದಿಗಳಲ್ಲಿ ಮುಸ್ಲಿಮರು ಪ್ರಾರ್ಥನೆಯನ್ನು ಸಲ್ಲಿಸಲಾಗಲಿ ವಾರಸುದಾರರು ಅಡ್ಡಿ ಮಾಡಬಾರದು ಎಂದು ನಿರ್ಬಂಧಿಸಬೇಕು. ಮತ್ತು ಅವರು ನವದೆಹಲಿಯಲ್ಲಿರುವ ಮಸೀದಿಗಳನ್ನು ದುರಸ್ತಿ ಮಾಡಲು, ರಕ್ಷಿಸಲು ಅಥವಾ ಮತ್ತೆ ಕಟ್ಟಲು ಮುಂದೆ ಬರುವಂತಹ ಮುಸಲ್ಮಾನರಿಗೆ ಎಲ್ಲಾ ಅನುಕೂಲಗಳನ್ನು, ಸಹಾಯವನ್ನು, ಅಗತ್ಯವಾದ ಅಧಿಕೃತ ಅನುಮತಿಗಳನ್ನು ಕೊಡಬೇಕೆಂದು ಸಂಬಂಧಪಟ್ಟ ಇಲಾಖೆಗಳಿಗೆ ನವದೆಹಲಿಯ ನಗರ ಪಾಲಿಕೆ ಆದೇಶ ಕೊಡಬೇಕು. ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಇನ್ ದಿ ಬ್ರಾಕೆಟ್ ಕಾರ್ಮಿಕ ಸದಸ್ಯರು, ಮಾನ್ಯರೇ, ಈ ಗೊತ್ತುವಳಿಯನ್ನು ಭಾಗ ಅ ಮತ್ತು ಭಾಗ ಅ ಎಂದು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ನನಗೆ ಭಾಗ ಅ ಮಾತ್ರ ಸಂಬಂಧಿಸಿದೆ. ಭಾಗ ಅ ಶಿಕ್ಷಣ, ಆರೋಗ್ಯ ಮತ್ತು ಭೂ ಅಭಿವೃದ್ಧಿ ಇಲಾಖೆಯ ಸನ್ಮಾನ್ಯ ಕಾರ್ಯದರ್ಶಿಗಳಿಗೆ ಸಂಬಂಧಿಸಿರುವುದು. ನನಗೆ ಸಂಬಂಧಿಸಿದ ಭಾಗ ಅ ಎರಡು ಶಿಫಾರಸುಗಳನ್ನು ಮಾಡಿದೆ. ಮಸೀದಿಗಳು ಇರುವ ಬಂಗಲೆಗಳನ್ನು ಸರ್ಕಾರವು ಭಾರತದ ನೌಕರರಿಗೆ ವಹಿಸಿಕೊಡಬೇಕೆಂಬುದು ಮೊದಲನೆಯದು. ಅಂತಹ ಮಸೀದಿಗಳನ್ನು ರಕ್ಷಿಸಲು ಅಥವಾ ಪ್ರಾರ್ಥನೆಗಳಿಗಾಗಿ ಉಪಯೋಗಿಸಿಕೊಳ್ಳಲು ಯಾರಾದರೂ ಮುಂದೆ ಬಂದರೆ ಅವರಿಗೆ ಅಡ್ಡಿ ಮಾಡಬಾರದು ಎಂಬ ಆದೇಶವನ್ನು ಆ ಬಂಗಲೆಗಳಲ್ಲಿ ವಾಸಿಸುವವರಿಗೆ ಕೊಡುವುದು ಎಂಬುದು ಎರಡನೆಯದು. ಆದರೆ ಈ ಎರಡರಲ್ಲಿ ಯಾವುದನ್ನೂ ನಾನು ಒಪ್ಪುವುದಿಲ್ಲ ಎಂಬುದು ನಾನು ವಿಷಾದಪೂರ್ವಕವಾಗಿ ಹೇಳಬಯಸುತ್ತೇನೆ. ಹೀಗೆ ನಾನು ಹೇಳುತ್ತಿರುವುದು ಈ ಗೊತ್ತುವಳಿಯನ್ನು ಸೂಚಿಸುತ್ತಿರುವ ನನ್ನ ಸನ್ಮಾನ್ಯ ಮಿತ್ರರ ಭಾವನೆಗಳಿಗೆ ನಾನು ಮನ್ನಣೆ ಕೊಡುತ್ತಿಲ್ಲವೆಂಬ ಕಾರಣಕ್ಕಲ್ಲ. ಈ ಗೊತ್ತುವಳಿಯನ್ನು ಒಪ್ಪಿಕೊಳ್ಳುವುದರಿಂದ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತವೆ ಎಂಬ ಕಾರಣಕ್ಕಾಗಿ. ಈ ಗೊತ್ತುವಳಿಯ ಮೊದಲನೆಯ ಭಾಗಕ್ಕಾಗಿ ಸಂಬಂಧಿಸಿದಂತೆ ನನ್ನ ಸನ್ಮಾನ್ಯ ಮಿತ್ರರಾದ ಸರ್ ಯಾಮಿನ್ ಖಾನ್ ಸರ್ಕಾರವು ಒಂದು ಬಂಗಲೆಯನ್ನು ಈಗಾಗಲೇ ಒಬ್ಬ ಸನ್ಮಾನ್ಯ ಮುಸ್ಲಿಂ ಸದಸ್ಯರಿಗೆ ವಹಿಸಿಕೊಟ್ಟಿದೆ ಅಥವಾ ಕಾಯ್ದಿರಿಸಿದೆ ಎಂದು ಹೇಳಿದರು. ನಾನು ಹೇಳಿದ ಸಿದ್ಧಾಂತವನ್ನು ಒಪ್ಪಿ ಅವರು ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ನನಗನ್ನಿಸುತ್ತದೆ. ಆದರೆ ಮಾನ್ಯರೇ, ಇದು ತಪ್ಪು ಎಂದು ನಾನು ನಿರುಪಾಧಿಕವಾಗಿ ಹೇಳುತ್ತೇನೆ. ಯಾವ ಬಂಗಲೆಯನ್ನು ಯಾವ ಸನ್ಮಾನ್ಯ ಸದಸ್ಯರಿಗೂ ಕಾಯ್ದಿರಿಸಿಲ್ಲ. ಅವರು ಪ್ರಸ್ತಾಪಿಸಿದ ಬಂಗಲೆಯಲ್ಲಿ ಒಬ್ಬ ಮುಸ್ಲಿಂ ಸದಸ್ಯರು ವಾಸಿಸುತ್ತಿರುವುದು ಕೇವಲ ಆಕಸ್ಮಿಕ. ಆದರೆ ಮುಂದೆ ಒಂದು ವೇಳೆ ಆ ಮನೆಯು ತೆರವಾದರೆ ಅದು ತೆರವಾಗುವುದಿಲ್ಲವೆಂಬ ನಂಬಿಕೆ ನನಗಿದೆ. ಅದನ್ನು ಪಡೆಯುವ ಹಕ್ಕು ಯಾವುದೇ ಹಿರಿಯ ಸದಸ್ಯರಿಗಾದರೂ ಇದೆ. ಇಲ್ಲಿ ಅಂತಹ ಸನ್ಮಾನ್ಯ ಸದಸ್ಯರು ಮುಸ್ಲಿಮರೇ ಇರಬೇಕು, ಮುಸ್ಲಿಮೇತರರೇ ಇರಬೇಕು ಎಂಬ ಪ್ರಶ್ನೆ ಏಳುವುದಿಲ್ಲ. ಇದರಲ್ಲಿ ಯಾರಿಗೂ ಸಂಶಯ ಬೇಡ, ಸರ್ ಮೊಹಮ್ಮದ್ ಯಾಮಿನ್ ಖಾನ್. ಆದರೆ ಅಡ್ಡಗೋಡೆಯನ್ನು ಆಗಲೇ ಕಟ್ಟಲಾಗಿದೆಯಲ್ಲ. ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಅದು ಬೇರೆ ವಿಷಯ. ನಾನು ಕೇವಲ ನಿಯಮದ ಬಗ್ಗೆ ಮಾತನಾಡುತ್ತಿದ್ದೇನಷ್ಟೇ. ಆದ್ದರಿಂದ ಭಾರತ ಸರ್ಕಾರವು ಈ ನಿಯಮವನ್ನು ಒಪ್ಪಿಕೊಂಡಿಲ್ಲ. ನನ್ನ ಸನ್ಮಾನ್ಯ ಮಿತ್ರರಿಗೆ ನಾನು ತಿಳಿಸುವುದಿಷ್ಟೇ, ಸದ್ಯಕ್ಕಂತೂ ಸರ್ಕಾರ ಇಂತಹ ಕಠಿಣ ನಿಯಮವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಮಾನ್ಯರೇ, ಈ ನಿಯಮವನ್ನು ಒಪ್ಪಿಕೊಳ್ಳುವುದು ಅನ್ನುವುದರ ಅರ್ಥವೇನು? ಇದಕ್ಕೆ ಎರಡು ಅರ್ಥಗಳಿವೆ. ಆ ಗೊತ್ತುವಳಿಯ ವಿಷಯವಾಗಿರುವ ಬಂಗಲೆಗಳಲ್ಲಿ ವಾಸಿಸುತ್ತಿರುವ ಮುಸ್ಲಿಮೇತರರಿಗೆ ನೋಟಿಸು ಜಾರಿ ಮಾಡಿ ಅವರನ್ನು ಮನೆ ಬಿಡಿಸಬೇಕು ಎಂಬುದು ಇದರ ಅರ್ಥ. ಸರ್ಕಾರವು ಈ ಗೊತ್ತುವಳಿಯನ್ನು ಒಪ್ಪಿಕೊಂಡರೆ ಉಂಟಾಗುವ ಪರಿಣಾಮ ಇದು. ಈ ಗೊತ್ತುವಳಿಯನ್ನು ಒಪ್ಪಿಕೊಂಡರೆ ಆಗುವ ಎರಡನೆಯ ಪರಿಣಾಮ ಹೀಗಿದೆ. ಒಂದು ವೇಳೆ ಅಂತಹ ಬಂಗಲೆಯಲ್ಲೊಂದು ಖಾಲಿ ಇತ್ತು ಎಂದು ಊಹಿಸೋಣ. ಭಾರತ ಸರ್ಕಾರವು ಒಬ್ಬ ನೌಕರನನ್ನು ದೆಹಲಿಯ ಹೊರಗಿನಿಂದ ಕರೆಸಿಕೊಂಡರೆ ಮತ್ತು ಅವನು ದೆಹಲಿಯಲ್ಲೇ ಇರಬೇಕಾದುದು ಅಗತ್ಯವಿದ್ದರೆ ಆಗ ಅಂತಹ ಬಂಗಲೆಯನ್ನು ಅವನಿಗೆ ಕೊಡಲಾಗುತ್ತದೆ ಎಂದು ಊಹಿಸೋಣ. ಆಗ ಆ ನೌಕರನು ಮುಸ್ಲಿಮೇತರನಿದ್ದರೆ ಸರ್ಕಾರವು ಆ ಬಂಗಲೆಯನ್ನು ಅವನಿಗೆ ಕೊಡಬಾರದು ಎಂದಾಗುತ್ತದೆ. ಆದ್ದರಿಂದ ಮಾನ್ಯರೇ, ಇದೊಂದು ಅಸಾಧ್ಯ ಷರತ್ತು ಎಂಬುದು ನನ್ನ ವಿನಯಪೂರ್ವಕ ಹೇಳಿಕೆ. ಈಗಿನ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಹೇಳಬೇಕೆಂದರೆ, ವಾಸಸ್ಥಳ ಕೊರತೆ ಇಷ್ಟೊಂದು ಹೆಚ್ಚಾಗಿರುವಾಗ ನಾವು ಇಲ್ಲಿಗೆ ಕರೆಸಿಕೊಂಡ ಅಧಿಕಾರಿಗಳು ಗುಡಿಸಿಲಿನಂತಹ ಮನೆಗಳಲ್ಲಿ ಮತ್ತು ಸಿಕ್ಕ ಸಿಕ್ಕಲ್ಲೇ ವಾಸಿಸುತ್ತಿರುವಾಗ ಸರ್ಕಾರವು ಇಂಥದ್ದೊಂದು ನಿಯಮವನ್ನು ಜಾರಿಗೊಳಿಸಿತ್ತೆಂದರೆ ಇದನ್ನು ನನಗೆ ಹೇಳಲು ಸಂಕೋಚವಾಗುತ್ತಿದೆ. ಅದೊಂದು ರೀತಿಯ ಗೋದಣಿಗೆಯಲ್ಲಿನ ನಾಯಿಯ ನೀತಿಯಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರವು ಇದು ಒಪ್ಪಿಕೊಳ್ಳುವಂತಹದ್ದಲ್ಲ ಎಂಬುದು ನನ್ನ ಸನ್ಮಾನ್ಯ ಮಿತ್ರರು ಸುಲಭವಾಗಿ ಮನಗಾಣುತ್ತಾರೆ. ಈಗ ಗೊತ್ತುವಳಿಯ ಎರಡನೆಯ ಭಾಗಕ್ಕೆ ಬರೋಣ. ಈ ಭಾಗವು ಆ ಬಂಗಲೆಗಳಲ್ಲಿ ವಾಸಿಸುತ್ತಿರುವವರ ಮೇಲೆ ಸರ್ಕಾರವು ಕೆಲವು ನಿರ್ಬಂಧಗಳನ್ನು ಹೇರಬೇಕು ಎಂದು ತಿಳಿಸುತ್ತದೆ. ಆದರೆ ಇದು ಸಹ ಕೆಲವು ದೊಡ್ಡ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಎಂದು ಹೇಳಲು ನಾನು ವಿಷಾದಿಸುತ್ತೇನೆ. ಮಾನ್ಯರೇ, ಮನೆ ಮಾಲೀಕರು ಬಾಡಿಗೆದಾರರ ಮೇಲೆ ಕೆಲವು ನಿರ್ಬಂಧಗಳನ್ನು ಹೇರುವುದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಆದರೆ ಮಾಲೀಕನು ಆವರಣವನ್ನು ಸುಸ್ಥಿತಿಯಲ್ಲಿಡುವ ಮುಖ್ಯ ಉದ್ದೇಶದಿಂದ ಬಾಡಿಗೆದಾರನ ಮೇಲೆ ನಿರ್ಬಂಧನೆಗಳನ್ನು ಹೇರುತ್ತಾನೆ ಎಂಬುದು ನನ್ನ ಸನ್ಮಾನ್ಯ ಮಿತ್ರ ಸರ್ ಯಾಮಿನ್ ಖಾನರು ಒಪ್ಪುತ್ತಾರೆಂಬುದರಲ್ಲಿ ನನಗೆ ಸಂದೇಹವೇ ಇಲ್ಲ. ಇದನ್ನು ವಿಸ್ತಾರವಾಗಿ ಹೇಳಲು ನನಗೆ ಸಮಯವಿಲ್ಲ. ಆದರೆ ಯಾವ ನಿರ್ಬಂಧನೆಗಳನ್ನು ಸರ್ಕಾರವು ಬಾಡಿಗೆದಾರರ ಮೇಲೆ ಹೇರಬೇಕೆಂದು ನನ್ನ ಮಿತ್ರ ಆಶಿಸುತ್ತಾರೆಯೋ ಆ ನಿರ್ಬಂಧನೆಗಳು ಸಮರ್ಥನೀಯವಲ್ಲ, ಏಕೆಂದರೆ ಅವುಗಳ ಉದ್ದೇಶ ಆವರಣದ ರಕ್ಷಣೆಯಲ್ಲ. ಈಗ ಮಾನ್ಯರೇ, ನಾನು ಎರಡನೆಯ ಸಮಸ್ಯೆಗೆ ಬರುತ್ತೇನೆ. ಈ ರೀತಿಯ ನಿರ್ಬಂಧನಕ್ಕೊಳಗಾದ ಬಾಡಿಗೆದಾರನ ಪಾಡೇನಾಗುತ್ತದೆ? ಬಾಡಿಗೆದಾರನು ಮುಸ್ಲಿಮನಾಗಲಿ ಮುಸ್ಲಿಮೇತರನಾಗಲಿ ಅವನು ನಮಾಜು ಮಾಡಲು ಒಳಗೆ ಬರುವ ಯಾರಿಗೇ ಆಗಲಿ ಅನುಮತಿ ಕೊಡಬೇಕು ಎಂದು ಗೊತ್ತುವಳಿಯಲ್ಲಿ ನಮೂದಿತವಾಗಿರುವ ನಿಯಮವನ್ನು ಜಾರಿಗೆ ಬಂದರೆ ಆಗ ಆವರಣದ ಏಕಾಂತತೆಗೆ ಭಂಗ ಬಂದು ಆವರಣವು ಒಂದು ರೀತಿಯ ಮುಜಾಫಿರ್ ಖಾನೆಯಾಗಿ ಬಿಡುತ್ತದೆ. ಅದರಲ್ಲೇನು ಸಂದೇಹವಿಲ್ಲ. ನಾನು ಹೇಳುತ್ತಿರುವುದು ಅತಿಶಯೋಕ್ತಿಯಲ್ಲ ಎಂಬುದು ಖಂಡಿತ. ಅಂತಹ ನಿರ್ಬಂಧನೆಗಳನ್ನು ಮುಸ್ಲಿಮೇತರ ಬಾಡಿಗೆದಾರನ ಮೇಲೆ ಹೇರುವುದು ಬಹಳ ಕಷ್ಟ ಎಂಬುದರಲ್ಲಿ ನನಗೆ ಸಂದೇಹವೇ ಇಲ್ಲ. ಅಂತಹ ನಿರ್ಬಂಧವನ್ನು ಯುರೋಪಿನ ಬಾಡಿಗೆದಾರನ ಮೇಲೆ ಹೇರಬೇಕೆಂದು ನನ್ನ ಸನ್ಮಾನ್ಯ ಮಿತ್ರರು ನನಗೆ ಸೂಚಿಸುತ್ತಿದ್ದಾರೆಯೋ ಈ ನಿರ್ಬಂಧ ಮುಸ್ಲಿಂ ಬಾಡಿಗೆದಾರರಿಗೆ ಸಮ್ಮತವಾಗುವುದಿಲ್ಲ ಎಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಗೊತ್ತುವಳಿಯಲ್ಲಿ ಪ್ರಸ್ತಾಪಿಸಿರುವ ಬಂಗಲೆಯಲ್ಲಿ ವಾಸವಾಗಿರುವ ನನ್ನ ಸನ್ಮಾನ್ಯ ಸಹೋದ್ಯೋಗಿಗಳು ತಮ್ಮದೇ ಆದ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿರತರಾಗಿದ್ದರೂ ಸಹ ನಮಾಜು ಮಾಡಲು ಬರುವ ಗುಂಪಿಗೆ ತಮ್ಮ ಆವರಣದೊಳಕ್ಕೆ ಬಿಡುವುದಿಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಮಾನ್ಯರೇ, ನಾನು ಈಗ ಕೊಟ್ಟ ಕಾರಣಗಳು ತಾತ್ಕಾಲಿಕವಲ್ಲ ಎಂಬುದು ನನ್ನ ಸನ್ಮಾನ್ಯ ಮಿತ್ರರು ಒಪ್ಪುತ್ತಾರೆಂದು ಭಾವಿಸಿ ಆ ಕಾರಣಗಳಿಗಾಗಿ ಈ ಗೊತ್ತುವಳಿಗಳಿಗೆ ನನ್ನ ಒಪ್ಪಿಗೆ ಇಲ್ಲ ಎಂದು ಹೇಳಲು ವಿಷಾದಿಸುತ್ತೇನೆ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾಕಷ್ಟು ವಿಭಿನ್ನವಾಗಿರುವಂತಹ ರೆಸಿಪಿಗಳ ಬಗ್ಗೆ ತಿಳಿತಾ ಇದ್ದೀವಿ. ಕೆಲವೊಂದು ಅಡುಗೆಗಳನ್ನು ಆಯಾ ಕಾಲಮಾನಕ್ಕೆ ತಕ್ಕಂತೆ ಮಾಡೋದುಂಟು ಸ್ನೇಹಿತರೆ. ಈ ಬೇಸಿಗೆಗಾಲ ಬಂದ ತಕ್ಷಣ ಈ ಹಪ್ಪಳ, ಸಂಡಿಗೆ, ಹಾಗೆ ಮಜ್ಜಿಗೆ ಮೆಣಸು, ಜೊತೆಗೆ ಈ ಉತ್ತರ ಕರ್ನಾಟಕದ ಕಡೆ ಕರಿಂಡೆ ಅಂತ ಮಾಡ್ತಾರೆ. ಹಸಿಮೆಣಸಿನಕಾಯಿ ಚಟ್ನಿಯನ್ನು ಮಾಡಿ ಬಾಟ್ಲಲ್ಲಿ ತುಂಬಿಟ್ಟು ಬಿಸಿಲಲ್ಲಿ ಕೂಡ ಇಡ್ತಾರೆ. ಆ ಹಸಿಮೆಣಸು ಚಟ್ನಿ ಅಥವಾ ಹಣ್ಣಾಗಿರುವಂತಹ ಒಣಮೆಣಸಿನ ಚಟ್ನಿ ಕೂಡ ತುಂಬಾನೇ ಫೇಮಸ್ ಆ ಕಡೆ, ಉತ್ತರ ಕರ್ನಾಟಕದ ಕಡೆ. ಇತ್ತೀಚೆಗಂತೂ ನಮ್ಮ ಕಡೆನೂ ಕೂಡ ಮಾಡ್ತಾರೆ, ಆದರೆ ಅದರ ಒಂದು ಹದ, ರುಚಿ ಕೆಲವರಿಗೆ ಮಾತ್ರ ಬರೋದುಂಟು. ಕೆಲವರು ಕರಿಂಡೆ ಅಂತ ಕೂಡ ಕರೀತಾರೆ, ಕೆಲವರು ಕೆಂಪು ಚಟ್ನಿ ಅಂತ ಕೂಡ ಕರೀತಾರೆ, ಹಸಿಮೆಣಸಿನಕಾಯಿ ಚಟ್ನಿ ಅಂತ ಕೂಡ ಕರೀತಾರೆ. ಇದನ್ನ ವರ್ಷ ಪೂರ್ತಿ ಸ್ಟಾಕ್ ಮಾಡಿಟ್ಕೊಳ್ಬೋದು ಸ್ನೇಹಿತರೆ. ರೊಟ್ಟಿ, ಚಪಾತಿಗೆ, ಬಿಸಿ ಅನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಜೊತೆಗೆ ಈ ಮೆಂತ್ಯ ಚಟ್ನಿ, ಖಾರ ಚಟ್ನಿ ಕೂಡ ಹಾಗೆ ಮಾಡಿಟ್ಕೊಳ್ಬೋದು. ಆದರೆ ಈ ನೀರಾಕಿ ರುಬ್ಬಿದಾಗ ಈ ಮೆಂತ್ಯ ಚಟ್ನಿ, ಖಾರ ಚಟ್ನಿಯನ್ನು ತುಂಬ ದಿನಗಳ ಕಾಲ ಇಟ್ಕೊಳಕ್ ಬರೋದಿಲ್ಲ. ನೀರಾಕದೆ ನಾವು ಚಟ್ನಿಯನ್ನು ತಯಾರಿಸ್ಕೊಂಡಾಗ ತಿಂಗಳಾನುಗಟ್ಲೆ ಈ ಮೆಂತ್ಯ ಚಟ್ನಿ ಅಥವಾ ಖಾರ ಚಟ್ನಿಯನ್ನು ಕೂಡ ಇಟ್ಕೊಳ್ಬೋದು. ಈ ದೂರದ ಪ್ರಯಾಣ ಮಾಡುವವರು ಈ ರೀತಿಯ ಚಟ್ನಿ ಮತ್ತು ಚಟ್ನಿ ಪುಡಿಗಳನ್ನು ಮಾಡಿಕೊಳ್ಳೋದು ಉಂಟು. ಈ ದಿನ ಸ್ನೇಹಿತರೆ, ಶಿವಮೊಗ್ಗದ ರಚಿತಾ ಚೇತನ್ ಅವರು ವಿಶೇಷವಾಗಿರುವಂತಹ ಮೆಂತ್ಯ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ರಚಿತಾ ಚೇತನ್ ಅವರಿಂದ ಮೆಂತ್ಯ ಚಟ್ನಿಯನ್ನ ಹೇಗೆ ಮಾಡೋದು ಅಂತ ಅವರಿಂದ ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನ ಶುರು ಮಾಡೋಣ. ರಚಿತಾ ಚೇತನ್ ಮೇಡಮ್, ನಮಸ್ತೆ.
4: ಎಲ್ಲರಿಗೂ ನಮಸ್ಕಾರ, ನಾನು ರಚಿತಾ ಚೇತನ್, ಶಿವಮೊಗ್ಗದಿಂದ. ಇಂದಿನ ಅಡುಗೆ ಕಾರ್ಯಕ್ರಮದಲ್ಲಿ ಚಟ್ನಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಮೆಂತ್ಯ ಚಟ್ನಿ, ಮೆಂತ್ಯ ದಿಂಡಿ ಅಂತಲೂ ಕರೀತಾರೆ. ಇದು ನಗರ ಪ್ರದೇಶಕ್ಕಿಂತ ಹಳ್ಳಿಗಳ ಪ್ರದೇಶಗಳಲ್ಲಿ ಹೆಚ್ಚಾಗಿ ಮಾಡುವಂತಹ ಚಟ್ನಿಗಳು. ತುಂಬ ಟೇಸ್ಟಿಯಾಗಿ ಅವರು ರೊಟ್ಟಿ, ಚಪಾತಿ ಹೆಚ್ಚಾಗಿ ಅಡುಗೆಯಲ್ಲಿ, ತಿಂಡಿಯಲ್ಲಿ ಬಳಸೋದ್ರಿಂದ ಅವರಿಗೆ ಚಟ್ನಿಗಳು ಬಹಳಷ್ಟು ವಿಧ ವಿಧವಾಗಿ ಮಾಡ್ತಾರೆ. ಅದರಲ್ಲಿ ಒಂದಾದಂಥ ಮೆಂತ್ಯ ದಿಂಡಿ ಅಂತಲೂ ಕರೀತಾರೆ, ಮೆಂತ್ಯ ಚಟ್ನಿ ಅಂತಲೂ ಕರೀತಾರೆ. ಇನ್ನೇ ಆಗ್ತಾಡ, ಬನ್ನಿ, ಇದಕ್ಕೆ ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ. ಹೆಸರಿಗೆ ತಕ್ಕಂತೆ ಮೆಂತ್ಯ ಚಟ್ನಿ, ಮೆಂತ್ಯ ದಿಂಡಿ ಅಂತ ಹೇಳಿದೆ ಅಲ್ವಾ. ನಾನೀಗ ತೋರಿಸ್ತಾ ಇರೋದು ನಿಮಗೆ, 200 ಗ್ರಾಂ ಹಸಿಮೆಣಸಿನ್ಕಾಯಿ ಬೇಕಾಗತ್ತೆ. 200 ಗ್ರಾಂ ಹಸಿಮೆಣಸಿನ್ಕಾಯಿಗೆ 4-5 ಸ್ಪೂನ್ ಮೆಂತ್ಯ ತಗೋಬೇಕು. 5 ಸ್ಪೂನ್ ಮೆಂತ್ಯನ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ನೀರು ಹಾಕಿ 6 ಅವರ್ಸ್ ನೆನೆಸಿಡ್ಬೇಕು.
3: ನಾನು ಆಗ್ಲೇ ಹೇಳ್ದಾಗೆ ಸ್ನೇಹಿತರೆ, ರಚಿತಾ ಚೇತನ್ ಮೇಡಮ್ ಅವರು ವಿಭಿನ್ನವಾಗಿರುವಂತಹ ಚಟ್ನಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದೆ. ಸೊ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಮೆಂತ್ಯ ಚಟ್ನಿಯನ್ನ ಅಥವಾ ಮೆಂತ್ಯ ಹಿಂಡಿಯನ್ನ ಮಾಡಲಿಕ್ಕೆ ಹಸಿ ಮೆಣಸಿನಕಾಯಿಯನ್ನ ತೆಗೆದುಕೊಂಡಿದ್ದಾರೆ, ಜೊತೆಗೆ 4-5 ಸ್ಪೂನ್ ಮೆಂತ್ಯೆಯನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದಾರೆ. ಮುಂದೆ ಯಾವ ಕ್ರಮದಲ್ಲಿ ಇದನ್ನು ಮಾಡ್ತಾರೆ ಅನ್ನೋದನ್ನ ರಚಿತಾ ಚೇತನ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ರಚಿತಾ ಚೇತನ್ ಅವರು ಇದ್ದಾರೆ. ರಚಿತಾ ಚೇತನ್ ಅವರು ಸ್ಪೆಷಲ್ ಆಗಿ ಮೆಂತೆ ಹಿಂಡಿ ಅಥವಾ ಮೆಂತೆ ಚಟ್ನಿಯನ್ನ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ಸ್ಪೆಷಲ್ ಆಗಿರುವಂತ ಚಟ್ನಿ ಅಂತಾನೆ ಹೇಳ್ಬೋದು. ಇಲ್ಲಿ ಹಸಿಮೆಣಸಿನಕಾಯಿಯನ್ನ ತೆಗೆದುಕೊಂಡಿದ್ದಾರೆ, ಜೊತೆಗೆ 4-5 ಸ್ಪೂನ್ ಮೆಂತೆಯನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದಾರೆ. ಮುಂದೆ ಯಾವ ಕ್ರಮದಲ್ಲಿ ಈ ಮೆಂತೆ ಹಿಂಡಿಯನ್ನ ಮಾಡ್ತಾರೆ ಅನ್ನೋದನ್ನ ಅವರಿಂದಲೇ ಕೇಳೋಣ.
5: 6 ಗಂಟೆಗಳ ಕಾಲ ಮೆಂತೆ ನೆನೆಸಿದ್ವಲ್ಲ, ಚೆನ್ನಾಗಿ ನೆಂದಿದೆ. ಈಗ ಮತ್ತೊಮ್ಮೆ ತೊಳೆದು ನೀರನ್ನ ತೆಗೆದ್ಬಿಡೋಣ. ಇದರ ಜೊತೆಗೆ ನಿಮಗೆ ಮೊದಲೇ ತಿಳಿಸಿದ ಹಾಗೆ 200 ಗ್ರಾಂ ತೊಟ್ಟು ಬಿಡಿಸಿರುವ ಹಸಿಮೆಣಸಿನಕಾಯಿ, 1 20 ಎಸಳು ಬೆಳ್ಳುಳ್ಳಿ ಮತ್ತು ಉಪ್ಪು ನಾನಿಲ್ಲಿ 3 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಖಾರ ಇರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗತ್ತೆ. ಅದಕ್ಕೆ 3 ಸ್ಪೂನ್ ಉಪ್ಪನ್ನು ಸೇರಿಸ್ಕೋಬೇಕು. ಜೊತೆಗೆ 1 ಚಿಟಿಕೆ ಅರಿಶಿಣದ ಪುಡಿ. ನಾವು ಪ್ರತಿನಿತ್ಯ ಅಡುಗೆಗೆ ಬಳಸುವಂತಹ ಅರಿಶಿನ ಪುಡಿಯನ್ನು 1 ಚಿಟಿಕೆಯಷ್ಟು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ರುಬ್ಕೋಬೇಕು. ಆವಾಗಿನ ಕಾಲದಲ್ಲಿ ಕಲ್ಲಲ್ಲಿ ಅರಿತಾ ಇದ್ರು, ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತಾ ಇತ್ತು. ಈಗೂ ಕೆಲವೊಬ್ರು ಅರಿಯೋ ಕಲ್ಲನ್ನ ಮನೆಯಲ್ಲಿ ಯೂಸ್ ಮಾಡ್ತಾರೆ, ಅದರಲ್ಲೂ ಮಾಡ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೋಬೇಕು. ನಾನಿಲ್ಲಿ ಮಿಕ್ಸಿಗೆ ಹಾಕಿ ರುಬ್ಕೋತಾ ಇದ್ದೀನಿ. ರುಬ್ಬಿದ್ದಾಗಿದೆ. ಈ ಮಿಶ್ರಣವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತೊಮ್ಮೆ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಬೇಕಂದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಗಾಜಿನ ಜಾರುಗಳು, ಉಪ್ಪಿನಕಾಯಿ ಜಾರ್ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಇದು ಮಿಕ್ಸ್ ಮಾಡಿರುವಂತಹ ಮೆಂತೆ ಚಿಟ್ನಿ ರೆಡಿಯಾಗಿದೆ. ಅದನ್ನ ಅದರೊಳಗೆ ಹಾಕಿಬಿಟ್ಟು 2 ಡೇಸ್ ಬಿಸಿಲಲ್ಲಿ ಇಡಬೇಕು. ಇದು ಬಿಸಿಲಲ್ಲಿ ಇಟ್ಟಾಗ ಅದು ಚೆನ್ನಾಗಾಗತ್ತೆ, ಟೇಸ್ಟಿನ ಜಾಸ್ತಿ ಆಗತ್ತೆ.
4: ಓಕೆ ಮೇಡಮ್, ಇಲ್ಲಿ ಮೆಂತೆ ಹಿಂಡಿಯನ್ನ ಅಂದ್ರೆ ಮೆಂತೆ ಚಟ್ನಿಯನ್ನ ಮಾಡಲಿಕ್ಕೆ ರಚಿತಾ ಚೇತನ್ ಮೇಡಮ್ ಅವರು ಹಸಿಮೆಣಸು, ಉಪ್ಪು, ಬೆಳ್ಳುಳ್ಳಿ, ಅರಿಶಿಣವನ್ನ ಬಳಸ್ಕೊಂಡಿದ್ದಾರೆ. ಇದನ್ನ ಮಿಕ್ಸಿ ಮಾಡಿಕೊಂಡು ಗಾಜಿನ ಬಾಟಲೆಯಲ್ಲಿ ಹಾಕಿ 2 ದಿನ ಬಿಸಿಲಲ್ಲಿ ಇಡಬೇಕು ಅಂದರು. ಇದನ್ನು ಉತ್ತರ ಕರ್ನಾಟಕದ ಕಡೆ ಇನ್ನೂ ವಿಭಿನ್ನವಾಗಿ ಮಾಡ್ತಾರೆ ಸ್ನೇಹಿತರೆ. ನಾನು ಆಗಲೇ ಹೇಳ್ದಾಗೆ ಕರಿಂಡಿ ಅಂತ ಕೂಡ ಕರೀತಾರೆ ಇದನ್ನು. ಬಿಸಿಲಲ್ಲಿ ಇಟ್ಟಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ 2-3 ದಿನ ಬಿಸಿಲಲ್ಲಿ ಕೂಡ ಇಡ್ತಾರೆ. ಈ ಮೆಂತೆ ಹಿಂಡಿಯನ್ನು ಮಾಡಲಿಕ್ಕೆ ಇನ್ನೂ ಯಾವೆಲ್ಲ ಪ್ರೊಸೀಜರ್ಗಳಿವೆ ಅನ್ನೋದನ್ನು ರಚಿತಾ ಚೇತನ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೂಡ ಕರೀತಾರೆ.
1: ಈ ಮೆಂತೆ ಹಿಂಡಿಯನ್ನು ಮಾಡ್ಕೊಳ್ಲಿಕ್ಕೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಅರಿಶಿಣ, ಹಾಗೆ 4-5 ತಾಸು ನೆನೆಸಿಟ್ಟಂತಹ 4-6 ಸ್ಪೂನ್ ಮೆಂತೆಯನ್ನು ಕೂಡ ಬಳಸ್ಕೊಂಡಿದ್ದಾರೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಬಳಕೆ ಮಾಡಿಕೊಂಡಿದ್ದಾರೆ. ಇದೆಲ್ಲದನ್ನು ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿಟ್ಕೊಂಡು ಈ ಗಾಜಿನ ಡಬ್ಬವನ್ನು ಬಳಸ್ಕೊಂಡು ಅದರಲ್ಲಿ ಈ ಚಟ್ನಿಯ ಮಿಶ್ರಣವನ್ನು ಹಾಕಿಟ್ಟಿದ್ದಾರೆ. ಮುಂದೆ ಇನ್ನು ಯಾವ ಕ್ರಮದಲ್ಲಿ ಈ ಮೆಂತೆ ಹಿಂಡಿಯನ್ನು ಮಾಡಬೇಕಾಗತ್ತೆ? 2 ದಿನ ಏನೋ ಬಿಸಿಲಲ್ಲಿಟ್ಟಿದ್ದಾರೆ, ಮುಂದೆ ಇನ್ನೂ ಯಾವ ಕ್ರಮಗಳನ್ನು ಅನುಸರಿಸಬೇಕು ಮೆಂತೆ ಹಿಂಡಿಗೆ ಅನ್ನೋದನ್ನು ರಚಿತಾ ಚೇತನ್ ಅವರಿಂದ ಕೇಳೋಣ.
2: ಚಟ್ನಿಯನ್ನು ಬಿಸಿಲಲ್ಲಿಡಬೇಕು, ಹೌದು. ಸ್ವಲ್ಪ ದೊಡ್ಡ ಜಾರನ್ನು ಉಪಯೋಗಿಸೋದು ಉತ್ತಮ, ಯಾಕಂದರೆ ಅದು 1 ದಿನ ಆದಮೇಲೆ ಬಿಸಿಲಿನ ಹೀಟಿಗೆ ಅದು ಹುಳಿ ಬಂದು ಉಕ್ಕುವ ಸಾಧ್ಯತೆ ಹೆಚ್ಚಿರುತ್ತೆ. ಅದು ಉಕ್ಕಿ ನೀರೆಲ್ಲ ಹೊರಗಡೆ ಬಂದು ಚೆಲ್ಲಿದ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಸ್ವಲ್ಪ ದೊಡ್ಡ ಜಾರನ್ನು ಉಪಯೋಗಿಸಿ. 2 ದಿನ ಆದಮೇಲೆ ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಆದರೆ ಯಾವುದೇ ಥರದ ಮತ್ತೆ ನೀರನ್ನು ಅದಕ್ಕೆ ಸೇರಿಸಬಾರ್ದು. ನಾವು ಮೊದಲೇ ಚಟ್ನಿ ಮಾಡಿದಾಗ ಎಷ್ಟು ನೀರು ಬೇಕೋ, ಅದಕ್ಕೆ ಎಷ್ಟು ಪ್ರಮಾಣಕ್ಕೆ ನೀರು ಬೇಕೋ ಅಷ್ಟು ಮಾತ್ರ ಅದಕ್ಕೆ ಸೇರಿಸ್ಕೋಬೇಕು. 2 ದಿನ ಆದಮೇಲೆ ಮತ್ತೆ ಹಾಕೋದು ಅದೆಲ್ಲ ಮಾಡಿದ್ರೆ ಚಟ್ನಿ ಚೆನ್ನಾಗಿರಲ್ಲ. 2 ದಿನ ಆಗಿದೆ, ಮೆಂತ್ಯ ತಿಂಡಿ ರೆಡಿಯಾಗಿದೆ. ಇದನ್ನ ರೊಟ್ಟಿ ಜೊತೆ ಮತ್ತೆ ಇದರ ಜೊತೆ ಬೆಣ್ಣೆ ಹಚ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ರಚಿತಾ ಚೇತನ್ ಮೇಡಮ್. ಈ ದಿನ ವಿಶೇಷವಾಗಿರುವಂತಹ ಮೆಂತೆ ಚಟ್ನಿಯನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸಿದ್ರಿ. ಸೊ ವಿಶೇಷವಾಗಿರುವಂತಹ ಸಾಕಷ್ಟು ದಿನಗಳ ಕಾಲ ಇಟ್ಕೊಂಡು ತಿನ್ನುವಂತಹ ಒಂದು ಚಟ್ನಿ ಅಂದರೆ ಈ ಮೆಂತೆ ಚಟ್ನಿ, ಅಥವಾ ಕರಿಂಡಿ ಅಂತ ಕೂಡ ಕರೀತಾರೆ ಇದನ್ನು. ಸ್ನೇಹಿತರೆ, ನೀವು ಕೂಡ ಈ ರೀತಿಯ ಒಂದು ಚಟ್ನಿಗಳನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಮರ್ಜೆನ್ಸಿ ಟೈಮಲ್ಲಿ ಈ ಮನೆಯಲ್ಲಿ ತರಕಾರಿ ಇಲ್ಲದೆ ಇದ್ದಾಗ ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಕೂಡ. ಸೊ ಈ ದಿನ ವಿಶೇಷವಾಗಿರುವಂತಹ ಚಟ್ನಿಯನ್ನು ತಿಳಿಸ್ಕೊಟ್ಟಂತಹ ರಚಿತಾ ಚೇತನ್ ಅವರಿಗೆ ಸ್ಪೆಷಲ್ಲಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನೀವು ಕೂಡ ಈ ರೀತಿಯ ಒಂದು ವಿಶೇಷವಾಗಿರುವಂತಹ ಅಡುಗೆಗಳನ್ನು ಮಾಡ್ತೀರಾ, ವೆಜ್ ಆರ್ ನಾನ್ ವೆಜ್, ಸ್ನ್ಯಾಕ್ಸ್ ಹಾಗೆ ಚಾಟ್ಸ್ ಐಟಮ್ಗಳನ್ನ ಮಾಡ್ತಾ ಇದ್ರೆ ಸ್ನೇಹಿತರೆ, 9686027969 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ನಿಮ್ಮ ಒಂದು ವಿಶೇಷವಾಗಿರುವಂತಹ ರೆಸಿಪಿಗಳನ್ನು ತಿಳಿಸಿದ್ರೆ ನಾನು ಕೂಡ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ತಿಳಿಸ್ತಾ ನಾಳಿನ ಸಂಚಿಕೆಯಲ್ಲಿ ಹೊಸ ಅಡುಗೆಯೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಇಷ್ಟೊತ್ತು ಕೇಳಿದ್ದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗೆ ಇನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ಬಬ್ಬೂರು ಕಮ್ಮೆ ಸೇವಾ ಸಮಿತಿಯಿಂದ ಜೂನ್ 7 ಬೆಳಗ್ಗೆ 10:30 ಶ್ರೀ ಮಾತಾ ಮಾಂಗಲ್ಯ ಮಂದಿರದಲ್ಲಿ 2026-27 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ, ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಸೇವಾ ಸಮಿತಿ ಅಧ್ಯಕ್ಷ ಕಾರಕೋಡ್ಲು ಗುರುಮೂರ್ತಿ ತಿಳಿಸಿದ್ದಾರೆ. ಅಂದು ಬೆಳಗ್ಗೆ 7 ಸತ್ಯನಾರಾಯಣ ವೃತ ಹಾಗೂ ರುದ್ರಾಭಿಷೇಕ ನೆರವೇರಲಿದೆ. 10:30 ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ SSLC, PUC ಪ್ರಥಮ ಭಾಷೆಯಾಗಿ ಸಂಸ್ಕೃತ ಆಯ್ಕೆ ಮಾಡಿಕೊಂಡು ಉತ್ತಮ ಸಾಧನೆ ತೋರಿರುವ ವಿದ್ಯಾರ್ಥಿಗಳು, ಸಂಸ್ಕೃತ ಸಾಹಿತ್ಯ ಮತ್ತು ವಿದ್ವತ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ನೌಕರರ ಭವನದಲ್ಲಿ ಜೂನ್ 9 ಬೆಳಗ್ಗೆ 11 DSS ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 89 ಜನ್ಮದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ನಾಗರಾಜ್ ಹೇಳಿದರು. ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಶರತ್ ಅನಂತಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸುವರು. DSS ಸಂಚಾಲಕ ಎಂ ಗುರುಮೂರ್ತಿ ಅಧ್ಯಕ್ಷತೆ ವಹಿಸುವರು. ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಉಪಸ್ಥಿತರಿರುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದಲಿತ ಮುಖಂಡ ನಾರಾಯಣ, ನಾರಾಯಣ ಅರಮನೆಕೆರೆ, ಚಂದ್ರಪ್ಪ, ನಾಗರತ್ನ ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಮುಂದಿನ ವಿವರ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ರಮವು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ 111 ಜೂನ್ 20 ಅಕ್ಟೋಬರ್ 7 ನಡೆಯಲಿದೆ ಎಂದು ಕ್ಷೇತ್ರದ ಮತದಾರರ ನೋಂದಣಾಧಿಕಾರಿ BR ಮಂಜುನಾಥ್ ಹೇಳಿದರು. ಗ್ರಾಮಾಂತರ ಕ್ಷೇತ್ರವು 249 ಮತಗಟ್ಟೆಗಳ ವ್ಯಾಪ್ತಿ ಹೊಂದಿದ್ದು 108,675 ಪುರುಷರು, 112,229 ಮಹಿಳೆಯರನ್ನು ಒಳಗೊಂಡಂತೆ 222,910 ಮತದಾರರಿದ್ದಾರೆ. ಅಕ್ಟೋಬರ್ 1 ಅರ್ಹತಾ ದಿನವನ್ನಾಗಿ ಪರಿಗಣಿಸಿ ಮತದಾರರ ಪಟ್ಟಿ ಪರಿಷ್ಕರಿಸಲಾಗುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮತದಾರರ ಪಟ್ಟಿಯನ್ನು ನಿಖರ ಮತ್ತು ನವೀಕೃತ ಮಾಡಲಾಗುವುದು, ಮತದಾರನ ಅರ್ಹತೆ ಪರಿಶೀಲಿಸಿ ದೃಢೀಕರಿಸುವುದು ಇದರ ಉದ್ದೇಶ. ಗ್ರಾಮಾಂತರ ಕ್ಷೇತ್ರದಲ್ಲಿ 91.32% ಮತದಾರರ ಮ್ಯಾಪಿಂಗ್ ಮಾಡಲಾಗಿದೆ. 19,180 ಮತದಾರರ ಮ್ಯಾಪಿಂಗ್ ಬಾಕಿ ಇದೆ. 11 ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನು BLO ನೀಡಿ ಮ್ಯಾಪಿಂಗ್ ಮಾಡಿಸಬಹುದು ಎಂದರು. ರಾಜಕೀಯ ಪಕ್ಷಗಳಿಂದ ನೇಮಕಗೊಂಡ 996 ಬೂತ್ ಮಟ್ಟದ ಏಜೆಂಟರುಗಳು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸುವರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಇವರ ಸಹಕಾರ ಪಡೆಯಲಾಗುತ್ತಿದೆ ಎಂದರು. ಹೊಸ ಮತದಾರರ ಸೇರ್ಪಡೆಗೆ ಫಾರಂ 6, ಬೇರೆ ರಾಜ್ಯದಿಂದ ಬಂದವರು, ತಮ್ಮ ನಿವಾಸವನ್ನು ವರ್ಗಾಯಿಸಲು ಬಯಸುವವರು ಫಾರಂ 8 ಜೊತೆಗೆ ಒಂದು ಘೋಷಣಾ ನಮೂನೆ ಸಲ್ಲಿಸುವಂತೆ ಹಾಗೂ ಹೆಸರು ತೆಗೆದುಹಾಕಲು ಆಕ್ಷೇಪಣೆ ಫಾರಂ 7 ಮತ್ತು ತಿದ್ದುಪಡಿಗಾಗಿ ಫಾರಂ 8 ಅರ್ಜಿಗಳನ್ನು ಸಲ್ಲಿಸಲು ಮಾರ್ಗದರ್ಶನ ನೀಡುವರು. ಜೊತೆಗೆ ದಿನಕ್ಕೆ 50 ನಮೂನೆಗಳನ್ನು ಮಾತ್ರ BLO ಸಲ್ಲಿಸಬಹುದು. ಕರಡು ಪ್ರಕಟಣೆ ನಂತರ ದಿನಕ್ಕೆ 10 ನಮೂನೆ ಸಲ್ಲಿಸಲು ಅವಕಾಶವಿದೆ ಎಂದರು. ಮತದಾರರ ಪಟ್ಟಿ ಹಾಗೂ ಪರಿಷ್ಕರಣೆ ಸಂಬಂಧಿತ ಮಾಹಿತಿಯನ್ನು ಜಿಲ್ಲಾಡಳಿತ, ಅಧಿಕೃತ ವೆಬ್ಸೈಟ್, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ಹಾಗೂ ಚುನಾವಣಾ ಆಯೋಗದ ಪೋರ್ಟಲ್ನಲ್ಲಿ ಪಡೆಯಬಹುದು. ಜಿಲ್ಲಾ ಚುನಾವಣಾಧಿಕಾರಿಗಳು, ಸಾರ್ವಜನಿಕರು BLO ಅಗತ್ಯ ಸಹಕಾರ ನೀಡುವಂತೆ ಹಾಗೂ ಮತದಾರರ ಮಾಹಿತಿಯನ್ನು ಸರಿಯಾಗಿ ಒದಗಿಸುವಂತೆ ಮನವಿ ಮಾಡಿದ್ದಾರೆ ಎಂದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ, ಅವರಿಗೆ ಕೇಳ್ತಾರೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗರಾಣಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ರಿಪ್ಪನ್ಪೇಟೆ ಪಟ್ಟಣದ ಗವಟೂರು ಕೆರೆ ಹೂಳೆತ್ತುವ ಸಂದರ್ಭ ಮಣ್ಣಿನಲ್ಲಿ ಹೂತು ಹೋಗಿದ್ದ ಪುರಾತನ ಕಾಲದ ವಿಗ್ರಹವೊಂದು ಪತ್ತೆಯಾಗಿದೆ. ಪದ್ಮಾಸನದಲ್ಲಿ ಕುಳಿತಿರುವ ಪುರುಷಾಕೃತಿಯ ವಿಗ್ರಹ ಮತ್ತೊಂದೆಡೆ ಪಾಣಿಪೀಠ ದೊರೆತಿದ್ದು ಜೈನ ಪರಂಪರೆಗೆ ಸೇರಿದ ತೀರ್ಥಂಕರರ ಮೂರ್ತಿಯಾಗಿದೆ. 1000 ವರ್ಷಗಳಿಗೂ ಹಿಂದಿನದ್ದು ಎಂದು ಊಹಿಸಲಾಗಿದೆ. ವಿಷಯ ತಿಳಿದ ತಾಲೂಕು ಪಂಚಾಯತ್ ಇಒ ನರೇಂದ್ರ ಕುಮಾರ್ ಹಾಗೂ ಪಿಡಿಒ ನಾಗರಾಜ್, ಗ್ರಾಮ ಆಡಳಿತಾಧಿಕಾರಿ ಮಂಜುನಾಥ್ ಸ್ಥಳಕ್ಕಾಗಮಿಸಿ ತಹಶೀಲ್ದಾರ್ ಹಾಗೂ ಪುರಾತತ್ವ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಕೆರೆಯಲ್ಲಿದ್ದ ವಿಗ್ರಹವನ್ನು ಹಿಟಾಚಿಯ ಮೂಲಕ ಹೊರತೆಗೆದು ಶುಚಿಗೊಳಿಸಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇರಿಸಲಾಯಿತು. ತಜ್ಞರು ಆಗಮಿಸಿ ಪರಿಶೀಲಿಸಿ ಅಧ್ಯಯನ ನಡೆಸಿದ ನಂತರ ಇನ್ನಷ್ಟು ಇತಿಹಾಸ ಮಾಹಿತಿಗಳು ದೊರೆಯಬಹುದಾಗಿದೆ. ಮುಂದಿನ ವಿವರ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕಕ್ಕೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಮಾಹಿತಿ ಹಕ್ಕು ಕಾರ್ಯಾಗಾರವನ್ನು 13 ಬೆಳಗ್ಗೆ 9:30 ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಜಿಲ್ಲಾಧ್ಯಕ್ಷ ಸಿ ಮೂರ್ತಿ ತಿಳಿಸಿದರು. ಮುಂದಿನ ವಿವರ. ಜಗತ್ತನ್ನು ಕಾಡುತ್ತಿರುವ ಹವಾಮಾನ ಬದಲಾವಣೆಯ ಗಂಭೀರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸುಸ್ಥಿರ ಜೀವನ ಶೈಲಿ ಮತ್ತು ವೈಜ್ಞಾನಿಕ ಕ್ರಿಯಾ ಯೋಜನೆಗಳನ್ನು ರೂಪಿಸಬೇಕಿದೆ ಎಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ಹೇಳಿದರು. ನಗರದ ಜಿಲ್ಲಾ ಪಂಚಾಯಿತಿ ಅಬ್ದುಲ್ ನಜೀರ್ ಸಭಾಂಗಣದಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಸಹಯೋಗದೊಂದಿಗೆ ಹವಾಮಾನ ಬದಲಾವಣೆಯ ಕುರಿತು ಏರ್ಪಡಿಸಿದ್ದ ಕಾರ್ಯಾಗಾರ ಉದ್ಘಾಟಿಸಿ, ಹವಾಮಾನ ಬದಲಾವಣೆಯಿಂದ ಅನಿಶ್ಚಿತ ಮಳೆ, ಪ್ರವಾಹ, ಭೂಕುಸಿತ, ಬಿಸಿಗಾಳಿ ಆರೋಗ್ಯದಲ್ಲಿ ವೈಪರೀತ್ಯಗಳಾಗುತ್ತವೆ. ಹವಾಮಾನ ಬದಲಾವಣೆ ವೈಪರೀತ್ಯ ನಿಯಂತ್ರಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದು ಈಗ ತುರ್ತು ಅಗತ್ಯವಾಗಿದೆ. ಗ್ರಾಮ ಪಂಚಾಯಿತಿ ಮಟ್ಟದಿಂದಲೇ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಪರಿಸರಕ್ಕೆ ಉತ್ತಮ ಕೊಡುಗೆ ನೀಡಬಹುದಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಹನುಮಾನಾಯ್ಕ ಮಾತನಾಡಿ, ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಹವಾಮಾನ ಬದಲಾವಣೆ ಕುರಿತು ರಾಜ್ಯ ಕ್ರಿಯಾ ಯೋಜನೆ ರೂಪಿಸಿದ್ದು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಯೋಜನೆ ಬಗ್ಗೆ ತಿಳಿದುಕೊಂಡು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಈ ಕಾರ್ಯಾಗಾರವನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಮಾಡಬೇಕು. ಸಂಯುಕ್ತ ರಾಷ್ಟ್ರಗಳು ಸುಮಾರು 17 ಗುರಿಗಳನ್ನು ಇಟ್ಟುಕೊಂಡು 2030 ಹೊತ್ತಿಗೆ ಗುರಿ ಸಾಧಿಸಲು ಕಾಲ ನಿಗದಿಪಡಿಸಿಕೊಂಡಿವೆ ಎಂದರು. ಕಾರ್ಯಾಗಾರದಲ್ಲಿ ಎಂಪ್ರಿ ಸಂಸ್ಥೆಯ ಸಂಶೋಧನಾ ವಿಜ್ಞಾನಿ ಡಾಕ್ಟರ್ ಪವಿತ್ರ ಪಿ ನಾಯಕ್ ಮಾತನಾಡಿದರು. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಅನ್ವಯಿಕ ಮತ್ತು ನೀತಿ ಸಂಶೋಧನೆ ನಡೆಯುತ್ತದೆ. ಪ್ರಸ್ತುತ ಪರಿಸರ ಸಮಸ್ಯೆಗಳ ಕುರಿತು ಸಾಮರ್ಥ್ಯ ನಿರ್ಮಾಣ ತರಬೇತಿಗಳನ್ನು ಒದಗಿಸುತ್ತಿದ್ದೇವೆ ಎಂದರು. ಬೆಂಗಳೂರಿನ ACWRM ಜಲಸಂಪನ್ಮೂಲ ತಜ್ಞೆ ಡಾಕ್ಟರ್ ಉಷಾ, NRDMS ಅಧಿಕಾರಿ ಪಿ ಶಂಕರ್, ಎಂಪಿ ಸಂಸ್ಥೆಯ ಕಾರ್ಯಕ್ರಮ ಸಂಯೋಜನಕರಾದ ರುಚಿತಾ ಶ್ರೀ, ಎನ್ ರಾಘವೇಂದ್ರ ಮತ್ತಿತರರು ಇದ್ದರು. ಮುಂದಿನ ವಿವರ. ರಾಮಚಂದ್ರಪುರ ಮಂಡಲದ ಶಿವಮೊಗ್ಗ ವಲಯ ಹಾಗೂ ಹವ್ಯಕ ಸಂಘದಿಂದ 14 ಸಾಗರ ರಸ್ತೆಯ ಹವ್ಯಕ ಭವನದಲ್ಲಿ ಅಧಿಕ ಮಾಸ ಪ್ರಯುಕ್ತ ಸಹಸ್ರ ತುಳಸಿ ಅರ್ಚನೆ ನೆರವೇರಲಿದೆ. ವಿಶೇಷವಾಗಿ 33 ದಂಪತಿಗಳಿಂದ ವಿಷ್ಣು ಸಹಸ್ರನಾಮ ತುಳಸಿ ಅರ್ಚನೆ ನಡೆಸುವ ಸಂಕಲ್ಪ ಮಾಡಲಾಗಿದೆ. ಅಧಿಕ ಮಾಸದ ಕುರಿತು ಗಜಾನನ ಭಟ್ ರೇವಣಕಟ್ಟ ಪ್ರವಚನ ನೀಡುವರು. ತುಳಸಿ ಅರ್ಚನೆ ಬೆಳಗ್ಗೆ 9:30 ಆರಂಭವಾಗಲಿದೆ. 1:00 ಮಹಾಮಂಗಳಾರತಿ ಬಳಿಕ ಪ್ರಸಾದ ವಿನಿಯೋಗವಿದೆ. ಮುಂದಿನ ವಿವರ. ಸಾಗರ ಪಟ್ಟಣದ ರೈಸ್ ಮಿಲ್ ಉದ್ಯಮಿ KG ಮಹೇಶ್ ಮೂರ್ತಿ ಅವರಿಗೆ ನ್ಯಾಷನಲ್ ಪ್ರೆಸ್ಟೀಜ್ ಅವಾರ್ಡ್ 2026 ಲಭಿಸಿದೆ. ಗುಣಮಟ್ಟದ ಉತ್ಪಾದನೆ ಹಾಗೂ ಗ್ರಾಮೀಣ ಸಮುದಾಯದ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸುವವರನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗಿದೆ. ಅಮೆರಿಕದ ಗ್ಲೋಬಲ್ ರಿಸರ್ಚ್ ಅಂಡ್ ಫೌಂಡೇಶನ್ ನೀಡುವ ಜಾಗತಿಕ ಮಟ್ಟದ ಪ್ರಶಸ್ತಿ ಇದಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಎಲ್ಲಿವರಿಗೆ ಕೇಳ್ತಾರೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.fm ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಯುಪಿಎಸ್ಸಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗಾಗಿ ನಡೆಸಿದ ಪರೀಕ್ಷೆಯಲ್ಲಿ ಸೊರಬದ ಹೊಳೆಕೊಪ್ಪ ಗ್ರಾಮದ ಹೆಚ್ಎನ್ ಅಶ್ವಥ್ ನಾರಾಯಣ್ 86ನೇ ರ್ಯಾಂಕ್ನೊಂದಿಗೆ ಉತ್ತೀರ್ಣರಾಗಿದ್ದಾರೆ. ಇವರು ಸಿಗಂದೂರು ದೇಗುಲದ ಧರ್ಮದರ್ಶಿ ರಾಮಪ್ಪ ಸಹೋದರ ನಾರಾಯಣಪ್ಪ ಮತ್ತು ಸುಧಾಮಣಿಯವರ ಪುತ್ರ. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯ ಜಿಲ್ಲಾ ಪಂಚಾಯತ್ ಯೋಜನೆಯಡಿ ಜಲಾಶಯ ಅಥವಾ ಕೆರೆ ಅಂಚಿನಲ್ಲಿ ಕೊಳ ನಿರ್ಮಾಣ ಮಾಡಿಕೊಂಡು ಮೀನು ಮರಿ ಪಾಲನೆಗಾಗಿ ಸಹಾಯಧನ ಪಡೆಯಲು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ಯೋಜನೆಗೆ ಶಿವಮೊಗ್ಗ, ಭದ್ರಾವತಿ, ಸಾಗರ, ಸೊರಬ ಮತ್ತು ಶಿಕಾರಿಪುರ ಹೆಕ್ಟೇರ್ ಇಲಾಖೆಯಿಂದ ಕರೆ ಪಡೆದಿರುವ ಅಥವಾ ಲೈಸೆನ್ಸ್ ನೀಡಲಾಗಿರುವ ಜಲಾಶಯಗಳಲ್ಲಿ ನಿಯಮಾನುಸಾರ ಹೂಡಿಕೆಗಳಿಗೆ ಸಹಾಯಧನ ನೀಡಲಾಗುತ್ತಿದ್ದು, ಆಸಕ್ತರು ಜೂನ್ 16ರ ಒಳಗೆ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರುಗಳನ್ನು ಸಂಪರ್ಕಿಸಿ ಪೂರ್ಣ ದಾಖಲೆಗಳೊಂದಿಗೆ ಅರ್ಜಿ ನೀಡುವಂತೆ ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯ ಭಾರತ ಸರ್ಕಾರದಿಂದ 2026ನೇ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಗಾಗಿ 5-18 ವರ್ಷದೊಳಗಿನ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಧೈರ್ಯ ಮತ್ತು ಸಾಹಸದಿಂದ ಇತರರನ್ನು ರಕ್ಷಿಸಿದ ಕ್ರೀಡೆ, ಸಮಾಜ ಸೇವೆ, ತಂತ್ರಜ್ಞಾನ, ಪರಿಸರ ಸಂರಕ್ಷಣೆ, ಕಲೆ, ಸಂಸ್ಕೃತಿ ಮತ್ತು ನೂತನ ಆವಿಷ್ಕಾರಗಳನ್ನು ಮಾಡಿದ ಎಲ್ಲ ಮಕ್ಕಳು ಇಲಾಖೆಯ ವೆಬ್ಸೈಟ್ https://awards.gov.in ಮೂಲಕ ಜುಲೈ 31ರ ಒಳಗಾಗಿ ಅರ್ಜಿ ಸಲ್ಲಿಸುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮಂಜುನಾಥಾರ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸರ್ಕಾರಿ ವೀಕ್ಷಣಾಲಯ ಕಟ್ಟಡ 100 ರಸ್ತೆ ಆಲ್ಕೊಳ ಶಿವಮೊಗ್ಗ ಇಲ್ಲಿಗೆ ಖುದ್ದಾಗಿ ಭೇಟಿ ನೀಡಬಹುದು ಅಥವಾ ದೂರವಾಣಿ ಸಂಖ್ಯೆ 08182299 ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಮಾಚನಹಳ್ಳಿಯ ಸರಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ GTTCಯಲ್ಲಿ ಡಿಪ್ಲೊಮಾ ಕೋರ್ಸ್ಗಳ ಉಳಿಕ ಸೀಟುಗಳಿಗೆ ಭರ್ತಿಗೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ ಮೇರೆಗೆ ಹಂಚಿಕೆ ಮಾಡಲಾಗುವುದು. ಆಸಕ್ತ ವಿದ್ಯಾರ್ಥಿಗಳು ಮಾಹಿತಿಗಾಗಿ 944830727 ಅಥವಾ ಮೊಬೈಲ್ ಸಂಖ್ಯೆ 08182242464054 ಸಂಪರ್ಕಿಸಬಹುದು ಎಂದು ಸಂಸ್ಥೆಯ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಮುಂದಿನ ವಿವರ. ಮಂಡ್ಲಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಕಾಮಗಾರಿ ಹಿನ್ನೆಲೆಯಲ್ಲಿ ಜೂನ್ 7ರಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಪಿಯರ್ ಲೈಟ್, ಗಾಜನೂರು, ಊರುಗಡೂರು, ರಾಮಿನಕೊಪ್ಪ, ಗೋಪಿಶೆಟ್ಟಿಕೊಪ್ಪ, ಎಂಟಿ ರಸ್ತೆ, ಮಾರ್ನವಿ ಬೈಲು, ಬಿಎಚ್ ರಸ್ತೆ, ವಾದಿಹುದ, ಮದಾರೆಪಾಳ್ಯ, ಕೆಆರ್ ನೀರು ಶುದ್ಧೀಕರಣ ಘಟಕ, ಕುರುಬರಪಾಳ್ಯ, ಸವಾಯಿಪಾಳ್ಯ, ಮುರಾದ್ನಗರ, ಓಟಿ ರಸ್ತೆ, ವಿವಿ ರಸ್ತೆ, ಕುಂಬಾರಕೇರಿ, ಆರ್ಎಂಎಲ್ ನಗರ, ಆರ್ಎಂಎಲ್ ರಸ್ತೆ, ಜೆಸಿ ನಗರ, ದುರ್ಗಿಗುಡಿ, ಗಾರ್ಡನ್ ಏರಿಯಾ, ಬಸ್ ನಿಲ್ದಾಣ, ಆನಂದರಾವ್ ಬಡಾವಣೆ, ಮಂಜುನಾಥ ಬಡಾವಣೆ, ಟಿಪ್ಪು ನಗರ, ಮೇಳಘಟ್ಟ, ಅಣ್ಣಾನಗರ, ತಿಮ್ಮನಕೊಪ್ಪಲು, ಕೆಆರ್ಪುರಂ, ಸಿದ್ದಯ್ಯ ರಸ್ತೆ, ಗಾಂಧಿ ಬಜಾರ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಅಂದು ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಪೇಪರ್ ಪ್ಯಾಕೇಜ್ ಕಲ್ಲೂರು ಮಂಡ್ಲಿ, ಇಂಡಸ್ಟ್ರಿಯಲ್ ಏರಿಯಾ, ಶಾರದಾನಗರ, ಅನ್ನಪೂರ್ಣೇಶ್ವರಿ ಬಡಾವಣೆ, ಗಂಧರ್ವನಗರ, ಹಳೆ ಮಂಡ್ಲಿ, ಇಲಿಯಾಸ್ ನಗರ, ಹರಕೆರೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.fm ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
9: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
10: ಕೇಳು ಕೇಳು ಜಾಣ ಜಾಣ ಸುದ್ದಿಯ ಕೇಳು.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನಮ್ಮೂರು ಹಗಲೂರು ನಿಮ್ಮೂರು ಇರುಳೂರೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಆಟೋ ಅಳತೆ ಹಾಗೂ ವಾರದ ವಿಜ್ಞಾನಿ ಜೋನ್ ಫೈನ್ಮನ್.
1: ನಮ್ಮೂರು ಹಗಲೂರು ನಿಮ್ಮೂರು ಇರುಳೂರು, ಬಹುಶಃ ಮೈಸೂರು ಮಲ್ಲಿಗೆಯ ನರಸಿಂಹಸ್ವಾಮಿಯವರು ಈ ಭೂಮಿಯ ವಾಸಿಗಳಾಗದೆ ಖಗೋಳ ವಿಜ್ಞಾನಿಗಳು LHS 344B ಎಂದು ಕರೆಯುವ ಗ್ರಹದಲ್ಲೇನಾದರೂ ಇದ್ದಿದ್ದರೆ ನಮ್ಮೂರು ನವಿಲೂರು ನಿಮ್ಮೂರು ಯಾವೂರು ಎಂದು ಕೇಳದೆ ನಿಮ್ಮೂರು ಎಂದು ಹೇಳಿ ಇರುಳೂರೆ ಎಂದು ಕೇಳುತ್ತಿದ್ದರೇನೋ ಏಕೆ ಹಾಗೆಯೇ ಕೇಳಬೇಕಾಗುತ್ತಿತ್ತು ಎಂದು ಆಸ್ಟ್ರೋಫಿಸಿಕ್ಸ್ ಜರ್ನಲ್ ಪತ್ರಿಕೆಯಲ್ಲಿ ಏಪ್ರಿಲ್ 1ರಂದು ಪ್ರಕಟವಾಗಲಿರುವ ಶೋಧ ಪ್ರಬಂಧವೊಂದು ಸೂಚಿಸಿದೆ. ಇದೇನಿದು ಏಪ್ರಿಲ್ ಫೂಲ್ ಎಂದಿರಾ? ಖಂಡಿತ ಅಲ್ಲ. ಇದು ಚೀನಾದ ಪೀಕಿಂಗ್ ವಿಶ್ವವಿದ್ಯಾನಿಲಯದ ಖಗೋಳ ವಿಜ್ಞಾನಿ ಡೇವಿಡ್ ಕೋಲ್ ಅಮೆರಿಕ ಹಾಗೂ ಕೆನಡಾದ ವಿಜ್ಞಾನಿಗಳ ಜೊತೆಗೂಡಿ ಸೂಪರ್ ಭೂಮಿ ಎಂದು ಗುರುತಿಸುವ ಈ ಗ್ರಹದ ಒಂದು ಭಾಗದಲ್ಲಿ ಸದಾ ರಾತ್ರಿಯೂ ಇನ್ನೊಂದು ಭಾಗದಲ್ಲಿ ಸದಾ ಹಗಲು ಇರುತ್ತದೆ ಎಂದು ಲೆಕ್ಕ ಹಾಕಿದ್ದಾರೆ. ಅಂದರೆ ರಾತ್ರಿಯೂರು ಬೇರೆ ಹಗಲೂರು ಬೇರೆ ಅಂತಾಯ್ತಲ್ಲ. ವರ್ಷ ಪೂರ್ತಿ ರಾತ್ರಿಯೇ ಆಗಿರುವುದು ಅಥವಾ ಬರೇ ಹಗಲಾಗಿರುತ್ತದೆ ಎನ್ನುವುದು ನಮಗೆ ಕಲ್ಪಿಸಿಕೊಳ್ಳುವುದಕ್ಕೂ ಕಷ್ಟವಾದ ವಿದ್ಯಮಾನ. ಆದರೆ ಇದು ನಿಜವೂ ಕೂಡ. ಒಂದು ವೇಳೆ ಭೂಮಿಯೇ ಸೂರ್ಯನಾಗಿದ್ದರೆ ಚಂದ್ರನೇ ಭೂಮಿ ಎಂದುಕೊಂಡರೆ ಆಗ ಚಂದ್ರನಲ್ಲಿಯೂ ಇದೇ ಸ್ಥಿತಿ ಇರುತ್ತಿತ್ತು. ಒಂದು ಭಾಗ ಹಗಲು, ಮತ್ತೊಂದು ಭಾಗ ರಾತ್ರಿ. ಈಗಲೂ ನಮಗೆ ಚಂದ್ರನ ಒಂದು ಮುಖವಷ್ಟೇ ಕಾಣುತ್ತದೆ, ಇನ್ನೊಂದು ಬದಿ ಅಗೋಚರ. ಅದನ್ನು ವಿಜ್ಞಾನಿಗಳು ಡಾರ್ಕ್ ಸೈಡ್ ಅಥವಾ ಕತ್ತಲ ಬದಿ ಎಂದು ಕರೆಯುತ್ತಾರೆ. ಇದಕ್ಕೆ ಕಾರಣ ಚಂದ್ರನ ಚಲನೆ. ಚಂದ್ರ ಭೂಮಿಯ ಸುತ್ತಲೂ ಸುತ್ತಲೂ ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯದಲ್ಲಿ ಒಂದು ಗಿರಕಿ ಹೊಡೆದಿರುತ್ತದೆ. ಹೀಗೆ ಆಕಾಶಕಾಯಗಳ ಪ್ರದಕ್ಷಿಣೆ ಹಾಗೂ ಅವುಗಳ ಗಿರಕಿ ಹೊಡೆಯುವ ಸಮಯ ಒಂದೇ ಆಗಿರುವುದನ್ನು ಖಗೋಳ ವಿಜ್ಞಾನಿಗಳು ಸಿಂಕ್ರೋನಸ್ ಚಲನೆ ಅರ್ಥಾತ್ ಏಕಕಾಲಿಕ ಚಲನೆ ಎನ್ನುತ್ತಾರೆ. ಹಾಗಿದ್ದರೆ ಸೂರ್ಯನ ಸುತ್ತಲೂ ಸಿಂಕ್ರೋನಸ್ ಆಗಿ ಚಲಿಸುವ ಗ್ರಹಗಳಿರಬಹುದೇ? ಇದ್ದರೆ ಅವನ್ನು ಗುರುತಿಸಬಹುದೇ? ಇದೊಂದು ಕೌತುಕದ ಪ್ರಶ್ನೆ. ಚಂದ್ರನ ಮತ್ತೊಂದು ಬದಿಯನ್ನು ಕಾಣಲು ಒಂದು ಉಪಗ್ರಹವನ್ನು ಕಳುಹಿಸಿ ಚಿತ್ರ ತೆಗೆದು ಬಿಡಬಹುದು. ಅಂತಹ ತಂತ್ರಜ್ಞಾನ ಈಗ ನಮಗೆ ಸಿಕ್ಕಿದೆ. ಆದರೆ ಇದೇ ರೀತಿಯ ಅಧ್ಯಯನ ಬೇರೆ ನಕ್ಷತ್ರಗಳ ಲೋಕಗಳನ್ನು ಕುರಿತು ಮಾಡಲು ಸಾಧ್ಯವಿಲ್ಲ. ನಮ್ಮದೇ ನಕ್ಷತ್ರವಾದ ಸೂರ್ಯನ ಬಳಿಗೆ ಉಪಗ್ರಹವನ್ನು ಕಳಿಸುವುದಕ್ಕೆ 16 ವರ್ಷಗಳು ಬೇಕು. ಇನ್ನು ಸೂರ್ಯನಿಗಿಂತಲೂ ಲಕ್ಷ ಪಟ್ಟು ದೂರದಲ್ಲಿರುವ ನಕ್ಷತ್ರ ಲೋಕಗಳ ಬಗ್ಗೆ ತಿಳಿದುಕೊಳ್ಳುವುದು ಸಾಧ್ಯವೇ? ವಿಜ್ಞಾನ ತರ್ಕ ಹಾಗೂ ನಿಯಮಗಳನ್ನು ಬಳಸಿದರೆ ನಿಖರವಾಗಿ ಎಲ್ಲವಾದರೂ ಸ್ವಲ್ಪ ಮಟ್ಟಿಗೆ ಇಂತಹ ಗ್ರಹ ನಕ್ಷತ್ರಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸಬಹುದು. ಡೇವಿಡ್ ಕೋಲ್ ತಂಡದ ಪ್ರಯತ್ನ ಇದಕ್ಕೆ ಉದಾಹರಣೆ. ಭೌತ ವಿಜ್ಞಾನಿಗಳ ತರ್ಕದ ಪ್ರಕಾರ ಏಕಕಾಲಿಕ ಚಲನೆ ಇರುವಂತಹ ಗ್ರಹಗಳಿಗೆ ಕೆಲವು ಲಕ್ಷಣಗಳಿವೆ. ಮೊದಲಿಗೆ ಅವು ಹೆಚ್ಚು ಕಡಿಮೆ ವರ್ತುಲಾಕಾರದ ಕಕ್ಷೆಯಲ್ಲಿ ನಕ್ಷತ್ರಗಳ ಸುತ್ತಲೂ ಚಲಿಸುತ್ತವೆ. ಭೂಮಿಯ ಪಥ ಹಾಗಿಲ್ಲ, ಅದು ಅಂಡಾಕಾರ. ಎರಡನೆಯದಾಗಿ ಅಂತಹ ಗ್ರಹಗಳು ಬಲು ಪುಟ್ಟವು. ಮೂರನೆಯದಾಗಿ ಅವುಗಳು ನಕ್ಷತ್ರಗಳ ಸುತ್ತಲೂ ಸುತ್ತುವ ಅವಧಿ ಬಹಳ ಕಡಿಮೆ, ಅಂದರೆ ಅವು ಬಲು ವೇಗವಾಗಿ ತಮ್ಮ ನಕ್ಷತ್ರಗಳ ಸುತ್ತಲೂ ಪರಿಭ್ರಮಿಸುತ್ತವೆ ಎನ್ನಬಹುದು. ಏಕಕಾಲಿಕ ಚಲನೆ ಇರುವ ಆಕಾಶಕಾಯಗಳ ಚಲನೆಯನ್ನು ಗಣಿತೀಯವಾಗಿ ಒಂದು ಪರಿಮಾಣ ಒಂದು ಏಕಕಾಲಿಕತೆ ಎಂದು ಖಗೋಳ ವಿಜ್ಞಾನಿಗಳು ಗುರುತಿಸುತ್ತಾರೆ. ಅಂದರೆ ಇವುಗಳ ದಿನ ಹಾಗೂ ವರ್ಷ ಎರಡೂ ಒಂದೇ ಅವಧಿ ಎನ್ನಬಹುದು. ಭೂಮಿಯ ಮಟ್ಟಿಗೆ ಇದು ಒಂದು ಪರಿಮಾಣ 365, ಅಂದರೆ 365 ಬಾರಿ ಭೂಮಿ ಭ್ರಮಿಸಿದಾಗಷ್ಟೇ ಸೂರ್ಯನ ಸುತ್ತಲೂ ಒಂದು ಸುತ್ತು ಬರಬಹುದು. ಈ ಏಕಕಾಲಿಕತೆಗೆ ಕಾರಣ ಗ್ರಹಗಳು ಹಾಗೂ ಅವುಗಳ ನಕ್ಷತ್ರಗಳ ನಡುವಣ ದೂರ. ಅವು ಹೆಚ್ಚು ದೂರವಿದ್ದಷ್ಟೂ ನಕ್ಷತ್ರಗಳ ಗುರುತ್ವ ಬಲ ಕಡಿಮೆಯಾಗಬೇಕು. ಯಾವುದೋ ಒಂದು ಹಂತದಲ್ಲಿ ಈ ಗುರುತ್ವ ಬಲ ಗ್ರಹಗಳಲ್ಲಿರುವ ಅನಿಲ ಇಲ್ಲವೇ ದ್ರವಗಳನ್ನು ಬಲವಾಗಿ ಸೆಳೆಯುತ್ತದೆ. ಇದನ್ನು ಟೈಡಲ್ ಬಲ ಅಥವಾ ಉಬ್ಬರ ಸೆಳೆತ ಎನ್ನಬಹುದು. ಚಂದ್ರ ಭೂಮಿಯ ಮೇಲಿರುವ ಸಮುದ್ರದ ನೀರನ್ನು ಸೆಳೆದಾಗ ಉಬ್ಬರ ಉಂಟಾಗುತ್ತದೆ. ಸಮುದ್ರದ ಮಟ್ಟ ತಾತ್ಕಾಲಿಕವಾಗಿ ಹೆಚ್ಚಾಗುತ್ತದೆಯಷ್ಟೇ. ಆದರೆ ಚಂದ್ರ ಭೂಮಿಗಿಂತ ಪುಟ್ಟದು. ಒಂದು ವೇಳೆ ಚಂದ್ರ ಸೂರ್ಯನಷ್ಟು ದೊಡ್ಡದಾಗಿದ್ದರೆ ಈ ಸೆಳೆತ ಬಹಳ ಹೆಚ್ಚಾಗಿ ಭೂಮಿ ತಿರುಗುವುದು ನಿಧಾನವಾಗಿ ಬಿಡುತ್ತಿತ್ತು. ನೀರು ತುಂಬಿದ ಬಿಂದಿಗೆಯನ್ನು ಹೊತ್ತು ನಡೆಯುವಾಗ ಅದರ ನೀರು ತುಳುಕುವುದರಿಂದ ನಡಿಗೆ ನಿಧಾನವಾಗುತ್ತದಲ್ಲ, ಹಾಗೆ ಎಂದುಕೊಳ್ಳಿ. ಇದರಿಂದಾಗಿ ಗಿರಕ್ಕಿ ಹೊಡೆಯುವುದು ಪರಿಭ್ರಮಣೆಯು ಒಂದೇ ಅವಧಿಯದಾಗಬಹುದು. ಸೂರ್ಯನಂತೆಯೇ ಗ್ರಹಗಳ ಪರಿವಾರವಿರುವ ಹಲವಾರು ನಕ್ಷತ್ರಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ ಭೂಮಿಯಂತೆಯೇ ಇರುವಂತಹ 400 ಮಿಗಿಲಾದ ಗ್ರಹಗಳಿವೆ. ಇಂತಹವುಗಳಲ್ಲಿ ಈ LHS 3844B ಎನ್ನುವ ಗ್ರಹದ ಚಲನೆ ಏಕಕಾಲಿಕವಾಗಿರಬಹುದೇ ಎನ್ನುವ ಅನುಮಾನವಿತ್ತು. ಏಕೆಂದರೆ ಈ ಗ್ರಹ ತನ್ನ ನಕ್ಷತ್ರಕ್ಕೆ ಬಹಳ ಸಮೀಪದಲ್ಲಿದೆ. ಅಪ್ಪಟ ಬಳಿಯಾಕಾರದ ಹಾದಿಯಲ್ಲಿ ಚಲಿಸುತ್ತದೆ. ಅದುವೂ ಕೇವಲ 11 ಅಲ್ಪಕಾಲದಲ್ಲಿ ಇಡೀ ನಕ್ಷತ್ರವನ್ನು ಒಂದು ಸುತ್ತು ಸುತ್ತಿ ಬರುತ್ತದೆ. ನಕ್ಷತ್ರದ ಬಹಳ ಸಮೀಪ ಇರುವುದರಿಂದ ಇದನ್ನು ಉಬ್ಬರ ಸೆಳೆತ ಬಾಧಿಸುತ್ತಿರಬೇಕು ಎನ್ನುವ ಊಹೆ ಇದೆ. ಹಾಗಿದ್ದರೆ ಇದರ ಭ್ರಮಣ ವೇಗವು ಪರಿಭ್ರಮಣ ವೇಗದಷ್ಟೇ ಇದ್ದಿರಬಹುದೇ? ಇದುವರೆಗೂ ಪತ್ತೆಯಾಗಿರುವ 400 ಭೂಮಿಯಂತಹ ಗ್ರಹಗಳಲ್ಲಿ ಹಲವು ಗ್ರಹಗಳು ಈ ಬಗೆಯ ಏಕಕಾಲಿಕತೆಯನ್ನು ಪಾಲಿಸುತ್ತಿರಬಹುದು ಎನ್ನುವ ಅನುಮಾನವಿತ್ತು. ಆದರೆ ಅವುಗಳನ್ನು ನಿಷ್ಕರ್ಷಿಸಲು ಆಗಿರಲಿಲ್ಲ. ಪರಿಭ್ರಮಣೆ ಎಂದರೆ ನಕ್ಷತ್ರದ ಸುತ್ತಲೂ ಚಲಿಸುವ ಕಾಲವನ್ನು ಭೂಮಿಯಿಂದಲೇ ಗಣಿಸಬಹುದು. ಗ್ರಹವು ನಕ್ಷತ್ರದ ಮುಂದೆ ಚಲಿಸುವ ಕಾಲವನ್ನು ಗಣಿಸಿ ಇದನ್ನು ಲೆಕ್ಕ ಹಾಕಬಹುದು. ಆದರೆ ಬಲು ದೂರದಲ್ಲಿರುವುದರಿಂದ ಗ್ರಹಗಳು ಭ್ರಮಿಸುವ ಅಥವಾ ಗಿರಕ್ಕಿ ಹೊಡೆಯುವ ವೇಗವನ್ನು ಪತ್ತೆ ಮಾಡುವುದು ಕಷ್ಟ. ಅದಕ್ಕೂ ಒಂದು ಉಪಾಯವಿದೆ. ಈ ಗ್ರಹಗಳು ನಕ್ಷತ್ರದ ಮುಂದೆ ಇರುವಾಗ ಅವುಗಳ ತಾಪಮಾನ ಹಾಗೂ ದೂರದಲ್ಲಿರುವಾಗಲಿನ ತಾಪಮಾನಗಳಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು. ಇಂತಹ ವ್ಯತ್ಯಾಸವನ್ನು ಗುರುತಿಸಿದರೆ ಗ್ರಹಗಳ ಭ್ರಮಣ ವೇಗವನ್ನು ಲೆಕ್ಕ ಹಾಕಬಹುದು. ಆದರೆ ಹೀಗೆ ಲೆಕ್ಕ ಹಾಕಿದಾಗ ಯಾವುದೇ ಗ್ರಹದ ಭ್ರಮಣ ಹಾಗೂ ಪರಿಭ್ರಮಣ ವೇಗಗಳ ನಡುವಣ ಪರಿಮಾಣಗಳು ಸಮವಾಗಿ, ಅಂದರೆ 1:1 ಎನ್ನುವಂತಿರಲಿಲ್ಲ. ಕೋಲ್ ಪ್ರಕಾರ ಇದು ಆ ಗ್ರಹಗಳಲ್ಲಿನ ವಾಯುಮಂಡಲದ ಪ್ರಭಾವದಿಂದ. ವಾಯುಮಂಡಲವಿದ್ದರೆ ಉಷ್ಣತೆಯಲ್ಲಿ ವ್ಯತ್ಯಾಸಗಳು ಹೆಚ್ಚು, ಹೀಗಾಗಿ ಸ್ಪಷ್ಟವಾಗಿ ಅಳತೆ ಸಿಗುವುದಿಲ್ಲ. ಆದರೆ ಈ ಸೂಪರ್ ಭೂಮಿಯಲ್ಲಿನ ಉಷ್ಣತೆ ಹೆಚ್ಚು ಕಡಿಮೆ ಒಂದೇ ತೆರನಾಗಿತ್ತೆಂದು ಈ ಹಿಂದೆ ಸ್ಪಿಟ್ಜರ್ ಎನ್ನುವ ದೂರದರ್ಶಕದ ಮೂಲಕ ಮಾಡಿದ ಅಳತೆಗಳು ತಿಳಿಸಿದ್ದುವು. ಜೊತೆಗೆ ಅದರ ಪರಿಭ್ರಮಣ ವೇಗವನ್ನೂ ಲೆಕ್ಕ ಹಾಕಲಾಗಿತ್ತು. ಇವೆಲ್ಲ ಮಾಹಿತಿಯು ಏನನ್ನು ಹೇಳುತ್ತವೆ ಎನ್ನುವುದನ್ನು ಕೋಲ್ ತಂಡ ಪರಿಶೀಲಿಸಿದೆ. ಗ್ರಹದ ಮೇಲ್ಮೈ ವಾತಾವರಣ ಹಾಗೂ ಭ್ರಮಣ ವೇಗಗಳು ಬೇರೆ ಬೇರೆಯಾಗಿದ್ದಾಗ ಎಂತಹ ಮಾಹಿತಿ ಸಿಗಬೇಕಿತ್ತು ಎಂದು ಲೆಕ್ಕ ಹಾಕಿದೆ. ಈ ಲೆಕ್ಕವನ್ನು ಈಗಾಗಲೇ ದೊರೆತಿರುವ ಮಾಹಿತಿಯ ಜೊತೆಗೆ ಹೋಲಿಸಿದೆ. ಹೀಗೆ ಮಾಡಿದಾಗ ಪರಿಭ್ರಮಣ ವೇಗ ಹಾಗೂ ಭ್ರಮಣ ವೇಗ ಒಂದೇ ತೆರನಾಗಿದ್ದಾಗ ದೊರೆಯುವ ಮಾಹಿತಿಯನ್ನೇ ಸ್ಪಿಟ್ಜರ್ ದೂರದರ್ಶಕ ದಾಖಲಿಸಿದೆ ಎಂದು ಇವರು ಪತ್ತೆ ಮಾಡಿದ್ದಾರೆ. ಅಂದರೆ ಅರ್ಥ ಇಷ್ಟೇ: ಸೂಪರ್ ಭೂಮಿ ಎನ್ನುವ LHS 3844B ಗ್ರಹದ ವರ್ಷ ಹಾಗೂ ದಿನಗಳೆರಡೂ ಒಂದೇ ಅವಧಿಯವು. ಅರ್ಥಾತ್ ಚಂದ್ರನ ಹಾಗೆ ಅದುವೂ ತನ್ನ ನಕ್ಷತ್ರದ ಕಡೆಗೆ ಒಂದು ಮುಖವನ್ನಷ್ಟೇ ತೋರುತ್ತದೆ. ಆ ಬದಿ ಹಗಲು, ಇನ್ನೊಂದು ಬದಿ ಅಂದರೆ ಭೂಮಿಯಿಂದ ನೋಡಿದಾಗ ನಮಗೆ ಕಾಣುವ ಅದರ ಬದಿ ಕತ್ತಲಲ್ಲಿಯೇ ಇರುತ್ತದೆ. ಅಂದರೆ ಆ ಬದಿ ಕೇವಲ ಹಗಲೂರು, ಈ ಬದಿ ಕೇವಲ ಇರುಳೂರು. ಈ ಗ್ರಹದ ವಾಯುಮಂಡಲ ಬಹಳ ತೆಳುವಾಗಿರುವುದರಿಂದ ಹೀಗೆ ಇದರ ಭ್ರಮಣ ವೇಗವನ್ನು ಲೆಕ್ಕ ಹಾಕುವುದು ಸಾಧ್ಯವಾಗಿದೆ ಎನ್ನುವುದು ಇವರ ತರ್ಕ. ಹಾ, ನಿಮ್ಮ ಮುಂದಿನ ಪ್ರಶ್ನೆ ಗೊತ್ತು. ಅಲ್ಲಿ ಜೀವಿಗಳಿವೆಯೋ? ಗೊತ್ತಿಲ್ಲ. ಅಲ್ಲಿ ನೀರಿದೆಯೋ ಎನ್ನುವುದೂ ಸ್ಪಷ್ಟವಾಗಿಲ್ಲ. ಗಾಳಿ ಎಂಥದ್ದು ಎನ್ನುವುದೂ ಗೊತ್ತಿಲ್ಲ. ಒಂದಂತೂ ಸ್ಪಷ್ಟ, ನಕ್ಷತ್ರಕ್ಕೆ ಅಷ್ಟೊಂದು ಹತ್ತಿರದಲ್ಲಿ ಇರುವಾಗ ಬಹುಶಃ ಅಲ್ಲಿ ಜೀವ ಇರುವುದು ಸಾಧ್ಯವಿಲ್ಲ.
2: ಹಕ್ಕಿ ಹಾರುತ್ತಿದೆ ನೋಡಿದಿರ, ಈ ಹಾಡು ಕೇಳಿಯೇ ಇರುತ್ತೀರಿ. ಕನ್ನಡದ ಅಪ್ರತಿಮ ಮಾಸ್ತರ ದರಾ ಬೇಂದ್ರೆಯವರು ಬರೆದ ಹಾಡು. ಹಕ್ಕಿ ಹಾರುತ್ತಿದೆ ನೋಡಿದಿರ, ಮುಗಿಲಿನ ಕಡೆಗೆ ದೂರ ದೂರಕ್ಕೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂದು ಕವಿ ಕಾಲದ ಬಗ್ಗೆ ಹೇಳಿದ್ದು ಈಗ ಪಠ್ಯ ಪುಸ್ತಕದಲ್ಲಿಯೂ ಸೇರಿಬಿಟ್ಟಿದೆ. ಹಕ್ಕಿ ಹಾರುವುದನ್ನು ಕಣ್ತುಂಬಿಸಿಕೊಳ್ಳುವ ನಮಗೆ ಅದು ಹೇಗೆ ಹಾರುತ್ತದೆ ಎನ್ನುವುದು ಕೂಡ ಅಷ್ಟೇ ಕುತೂಹಲದ ವಿಷಯ. ಹಕ್ಕಿಗಳು ಹಾರಲು ರೆಕ್ಕೆಗಳೇ ಕಾರಣ ಎನ್ನುವುದು ಅರ್ಥವಾದ ಮೇಲೆ ರೆಕ್ಕೆಗಳಂತೆಯೇ ಸಾಧನಗಳನ್ನು ರೂಪಿಸಿ ತಾನು ಹಾರುವುದನ್ನು ಮನುಷ್ಯ ಕಲಿತ, ವಿಮಾನವನ್ನು ಕಟ್ಟಿದ ಎನ್ನುವುದು ಚರಿತ್ರೆ. ಹಾರುವುದಕ್ಕೆ ರೆಕ್ಕೆಗಳು ಬೇಕು ಎಂಬುದೇನೋ ಸರಿ, ಆದರೆ ಈ ರೆಕ್ಕೆಗಳು ಹುಟ್ಟಿದಾದರೂ ಹೇಗೆ, ಅವನ್ನು ಬಳಸಿ ಹಾರುವುದನ್ನು ಕಲಿತಿದ್ದಾದರೂ ಹೇಗೆ, ಇದು ಇನ್ನೂ ಬಗೆಹರಿಯಲಾಗದ ಪ್ರಶ್ನೆ. ಅಮೆರಿಕದ ಯೇಲ್ ವಿಶ್ವವಿದ್ಯಾನಿಲಯದ ಭೂವಿಜ್ಞಾನಿ ಜಾನ್ ಆಸ್ಟ್ರಾಮ್ ಈ ಪ್ರಶ್ನೆಗೆ ಉತ್ತರವನ್ನು ಹೇಳಿದ್ದ. ಆತನ ಉತ್ತರ ಪ್ರಕಟವಾಗಿ ಈ ತಿಂಗಳಿಗೆ 50 ವರ್ಷಗಳಾಗಲಿವೆ. ಪ್ರಾಣಿಗಳಲ್ಲಿಯೇ ಹಕ್ಕಿಗಳು ಬಲು ವಿಶಿಷ್ಟ. ಮೀನುಗಳು ನೀರಿನಲ್ಲಿ ಬದುಕುತ್ತವೆ. ಇವುಗಳಿಗೆ 4 ಈಜುರೆಕ್ಕೆಗಳಿವೆ. ಕೆಲವು ಉಭಯ ಜೀವಿಗಳು ಕೂಡ ನೀರಿನಲ್ಲಿ ಬದುಕುತ್ತವೆ. ಕಪ್ಪೆ, ಸಲಾಮಂಡರಿನಂತಹ ಉಭಯ ಜೀವಿಗಳು ನೀರಿನಲ್ಲಿ ಸ್ವಲ್ಪ ಕಾಲ, ನೆಲದ ಮೇಲೆ ಸ್ವಲ್ಪ ಕಾಲ ಜೀವನ ಕಳೆಯುತ್ತವೆ. ಅವುಗಳಿಗೆ 4 ಕಾಲುಗಳು. ಹಲ್ಲಿ, ಹಾವು, ಆಮೆ, ಮೊಸಳೆಗಳಂತಹ ಉರಗಗಳು ನೆಲವಾಸಿಗಳು, 4 ಕಾಲುಗಳಿರುವಂಥವು. ಇನ್ನು ನಾಯಿ, ಬೆಕ್ಕು, ಹುಲಿ, ಆನೆಗಳಂತಹ ಸ್ತನಿಗಳಿಗೂ 4 ಕಾಲುಗಳಿವೆ. ಆದರೆ 2 ಕಾಲುಗಳಿರುವ ಜೀವಿಗಳು ಎಂದರೆ ಮನುಷ್ಯ ಹಾಗೂ ಹಕ್ಕಿಗಳು. ಹೀಗಾಗಿಯೇ ಹಕ್ಕಿಗಳು ವಿಶಿಷ್ಟ. ಜೊತೆಗೆ ಹಕ್ಕಿಗಳಷ್ಟೇ ಹಾರಬಲ್ಲವು. ಇಷ್ಟು ವಿಶಿಷ್ಟವಾದ ಜೀವಿಗಳು ಹುಟ್ಟಿದ್ದು ಯಾವಾಗ, ಹೇಗೆ, ಹಾರುವ ಸಾಮರ್ಥ್ಯ ಅವಕ್ಕೆ ಮಾತ್ರ ಬಂದಿದ್ದು ಹೇಗೆ ಎನ್ನುವ ಕುತೂಹಲದ ಪ್ರಶ್ನೆಗಳು ಜೀವಿ ವಿಕಾಸ ಹೇಗಾಯಿತು ಎನ್ನುವುದನ್ನು ಬೆದಕುವ ಪ್ರಶ್ನೆಗಳು ಹೌದು. ಕೇವಲ 150 ವರ್ಷಗಳ ಹಿಂದೆ ಈ ಪ್ರಶ್ನೆಗಳಿಗೆ ಉತ್ತರವಿರಲಿಲ್ಲ, ಊಹೆಯಷ್ಟೇ ಇತ್ತು. ಭೂಮಿಯ ಶಿಲೆಗಳಲ್ಲಿ ಉರಗಗಳಂತಹ ದೈತ್ಯ ಹಲ್ಲಿಗಳ ಫಾಸಿಲ್ಗಳು ದೊರೆತಿದ್ದವು. ಒಂದಾನೊಂದು ಕಾಲದಲ್ಲಿ ಇದ್ದ ಇವುಗಳಲ್ಲಿ ಹಲವಕ್ಕೆ 2 ಕಾಲುಗಳು ದೊಡ್ಡದಾಗಿಯೂ, ಮುಂದಿನ ಕೈಗಳು ಪುಟ್ಟದಾಗಿಯೂ ಇದ್ದವು. ಬಹುಶಃ ಇವುಗಳೇ ಹಕ್ಕಿಗಳಾಗಿ ವಿಕಾಸವಾಗಿರಬೇಕು ಎಂಬ ಊಹೆ ಇತ್ತು. ಆದರೆ ಇದಕ್ಕೆ ತಕ್ಕ ಪುರಾವೆ ಇರಲಿಲ್ಲ. 1861 ಹರ್ಮನ್ ಫಾನ್ ಮೇಯರ್ ಎನ್ನುವ ಜರ್ಮನ್ ಪಳೆಯುಳಿಕೆ ತಜ್ಞನಿಗೆ ಒಂದು ಫಾಸಿಲು ಸಿಕ್ಕಿತ್ತು. ಹಕ್ಕಿಯಂತಹ ಕೊಕ್ಕು ರೆಕ್ಕೆಗಳಿದ್ದುವು, ಆದರೆ ಕೊಕ್ಕಿನಲ್ಲಿ ಹಲ್ಲುಗಳಿದ್ದುವು. ಅತ್ತ ಹಲ್ಲಿಯೋ ಅಲ್ಲದ, ಇತ್ತ ಹಕ್ಕಿಯೋ ಅಲ್ಲದಂತೆ ಇತ್ತು. ಆರಂಭದಲ್ಲಿ ಅದು ಕಿನ್ನರಿಯೊಂದರ ಪಳೆಯುಳಿಕೆ ಇರಬೇಕು ಎಂದು ಧಾರ್ಮಿಕರು ವಾದಿಸಿದ್ದರು. ತದನಂತರ ಅದು ಯಾವ ದೇವತೆಯದ್ದೂ ಅಲ್ಲ, ಜೀವಿಯೊಂದರ ಪಳೆಯುಳಿಕೆ ಎಂದು ಸುಪ್ರಸಿದ್ಧ ಜೀವಿ ವಿಜ್ಞಾನಿ TH ಹಕ್ಸ್ಲಿ ನಿರೂಪಿಸಿದ. ಡೈನೋಸಾರುಗಳಿಂದಲೇ ಹಕ್ಕಿಗಳು ವಿಕಾಸವಾಗಿರುವುದಕ್ಕೆ ಪುರಾವೆ ಎಂದ. ಅನಂತರದ ಅಧ್ಯಯನಗಳಿಂದಾಗಿ ಎಲ್ಲರೂ ಇದನ್ನು ಒಪ್ಪಿದರು. ಹಲ್ಲಿ ಹಕ್ಕಿಗಳಂತಹ ವಿಭಿನ್ನ ವರ್ಗಗಳನ್ನು ಕೂಡಿಸುವ ಮರೆಯಾಗಿದ್ದ ಕೊಂಡಿ ಸಿಕ್ಕಿದೆ ಎಂದು ಸಂತಸಪಟ್ಟರು. ಇದು ಮಿಸ್ಸಿಂಗ್ ಲಿಂಕ್ ಎಂದರು. ಆದರೂ ಒಂದು ಪ್ರಶ್ನೆ ಉಳಿದಿತ್ತು. ಹಲ್ಲಿಗಳು ಹಾರುವುದನ್ನು ಕಲಿತಿದ್ದು ಹೇಗೆ? ಮಿಸ್ಸಿಂಗ್ ಲಿಂಕ್ ಎತ್ತಿದ ಪ್ರಶ್ನೆ ಇದು. ಹಲ್ಲಿಗಳು ಹಕ್ಕಿಗಳಾಗಿ ವಿಕಾಸವಾಗಿದ್ದು ನಿಜ, ಆದರೆ ಹಲ್ಲಿಗಳು ಹಾರುವುದನ್ನು ಕಲಿತಿದ್ದು ಹೇಗೆ? ಅವು ಮರದಿಂದ ಮರಕ್ಕೆ ತೇಲುತ್ತಾ ಸಾಗುವ ಓತಿಗಳಂತೆ ಹಾರುವುದನ್ನು ಆರಂಭಿಸಿದುವೋ, ಅಥವಾ ಹಕ್ಕಿಗಳಂತೆ ನೇರವಾಗಿ ನೆಲದಿಂದಲೇ ಆಕಾಶಕ್ಕೆ ನೆಗೆದು ಹಾರಲು ಕಲಿತವೋ? ಇಂದು ಎಲ್ಲ ಹಕ್ಕಿಗಳೂ ಕೂಡ ರೆಕ್ಕೆ ಬಡಿಯುತ್ತಾ ನೇರವಾಗಿ ನೆಲದಿಂದ ಆಕಾಶಕ್ಕೆ ಹಾರಿಬಿಡುತ್ತವೆ. ಇದಕ್ಕೆ ರೆಕ್ಕೆಯ ಮಾಂಸಖಂಡಗಳು ಬಲವಾಗಿರಬೇಕು, ದೇಹ ಹಗುರವಾಗಿರಬೇಕು. ರೆಕ್ಕೆಗಳಲ್ಲಿನ ಮೂಳೆಗಳು ಹಾಗೂ ಗರಿಗಳು ಈ ಸೌಕರ್ಯಗಳನ್ನು ಹಕ್ಕಿಗಳಿಗೆ ಒದಗಿಸಿಕೊಟ್ಟಿವೆ. ಆದರೆ ಡೈನೋಸರುಗಳಲ್ಲಿ ಹೀಗಿರಲಿಲ್ಲ. ಅವುಗಳ ರೆಕ್ಕೆಗಳಲ್ಲಿ ಗರಿಗಳಿದ್ದರೂ ಮೂಳೆಗಳು ಭಾರಿಯಾಗಿದ್ದುವು. ಹೀಗಾಗಿ ಡೈನೋಸಾರುಗಳು ಅದು ಹೇಗೋ 2 ಕಾಲಿನಲ್ಲಿ ನಡೆಯುವುದಕ್ಕೆ ಆರಂಭಿಸಿ, ಅದು ಹೇಗೋ ಮರಗಳನ್ನು ಏರಿ ಬದುಕಲು ಆರಂಭಿಸಿ ಇರಬೇಕು. ಅಲ್ಲಿಂದ ಕೆಳಗೆ ಬೀಳುವಾಗ ರೆಕ್ಕೆ ಬಿಚ್ಚಿ ತೇಲಾಡಲು ಆರಂಭಿಸಿರಬೇಕು. ಈ ಸಾಮರ್ಥ್ಯವೇ ಕ್ರಮೇಣ ಬಲಗೊಂಡು ನಂತರ ರೆಕ್ಕೆ ಪುಕ್ಕಗಳು ವಿಕಾಸವಾಗಿರಬೇಕು ಎಂದೆಲ್ಲ ಊಹೆಗಳಿದ್ದುವು. ಆದರೆ ಇವಕ್ಕೆ ಪುರಾವೆಗಳು ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಆಸ್ಟ್ರಾಮ್ ತನ್ನ ವಾದವನ್ನು ಪ್ರಕಟಿಸಿದ್ದ, ಅದಕ್ಕೆ ತಕ್ಕ ಪುರಾವೆಗಳನ್ನು ಒದಗಿಸಿದ್ದ. ಆಸ್ಟ್ರಾಮನ ಪ್ರಕಾರ ಡೈನೋಸಾರುಗಳು ಹಾಗೂ ಹಕ್ಕಿಗಳ ನಡುವಣ ಕೊಂಡಿ ಎನಿಸಿದ್ದ ಆರ್ಕಿಯೋಪ್ಟೆರಿಕ್ಸ್ ಹಕ್ಕಿಗಳು ಮೂಲವಲ್ಲ, ಅದೇ ರೀತಿಯಲ್ಲಿ ಇದ್ದ ಇನ್ನೊಂದು ಪುಟ್ಟ ಡೈನೋಸಾರು ವರ್ಗ ಇದಕ್ಕೆ ಮೂಲ. ಈ ಹಲ್ಲಿಗಳ ವಂಶಜರು ಅನಂತರ ಮೈಯೆಲ್ಲ ಗರಿಗಳನ್ನು ಮೂಡಿಸಿಕೊಂಡು ಮುಂಗಾಲನ್ನು ರೆಕ್ಕೆಯಾಗಿಸಿಕೊಂಡು ಹಾರಲು ಆರಂಭಿಸಿದ್ದುವು, ಹಕ್ಕಿಗಳಾಗಿದ್ದುವು ಎಂದು ಈತ ವಾದಿಸಿದ್ದ. ಥೀರೋಪಾಡುಗಳು ಎನ್ನುವ ಈ ಪುಟ್ಟ ಜೀವಿಗಳು ನೆಲವಾಸಿಗಳಾಗಿದ್ದುವು, ಬೇಟೆಗಾರರಾಗಿದ್ದುವು. ಅವುಗಳು 2 ಕಾಲುಗಳ ಮೇಲೆ ಓಡಿ ಬೇಟೆಯಾಡುತ್ತಿದ್ದುವು. ಇದರಿಂದಾಗಿ ಮುಂಗೈಯನ್ನು ಇನ್ನೂ ಹಲವು ಕೆಲಸಗಳಿಗೆ ಬಳಸಲು ಸಾಧ್ಯವಾಗಿತ್ತು. ಇನ್ನಷ್ಟು ಯಶಸ್ವಿ ಬೇಟೆಗಾರರಾಗಿದ್ದುವು. ದೈತ್ಯ ಡೈನೋಸಾರುಗಳ ನಡುವೆ ಹೀಗೆ ಅವು ಬದುಕಲು ಸಾಧ್ಯವಾಗಿತ್ತು. ಮೂಲತಃ ಶೀತರಕ್ತ ಪ್ರಾಣಿಗಳಾದ ಡೈನೋಸಾರುಗಳು ಇಷ್ಟು ವೇಗವಾಗಿ ಓಡಿದಾಗ ದೇಹದ ಶಾಖವನ್ನು ಶೀಘ್ರವಾಗಿ ಕಳೆದುಕೊಳ್ಳುತ್ತವೆ. ಅದನ್ನು ತಡೆಯಲು ಗರಿಗಳು ನೆರವಾಗಿರಬೇಕು. ಹಕ್ಕಿಗಳು ಹೀಗೆ ಬಿಸಿರಕ್ತದ ಪ್ರಾಣಿಗಳಾಗಿರಬೇಕು ಎಂದು ವಾದಿಸಿದ. ಇಂದಿಗೂ ಕಿವಿಗಳಂತಹ ಹಕ್ಕಿಗಳ ಗರಿಗಳು ಹಾರಾಟಕ್ಕೆ ನೆರವಾಗದೆ ಹಕ್ಕಿಗಳ ದೇಹದ ಶಾಖವನ್ನು ಕಾಪಾಡಲು ನೆರವಾಗುತ್ತವೆ. ಈ ಪುಟ್ಟ ಪ್ರಾಣಿಗಳು ಅಂದಿನ ಕಾಲದಲ್ಲಿ ಇದ್ದ ಸಾಕಷ್ಟು ದೊಡ್ಡವಾಗಿದ್ದ ಕೀಟಗಳನ್ನು ಬೇಟೆಯಾಡುತ್ತಿದ್ದವು. ಅವುಗಳನ್ನು ಹಿಡಿಯಲೆಂದು ಮುಂಗೈಯಲ್ಲಿ ಗರಿಗಳು ಹುಟ್ಟಿ ದೊಡ್ಡ ಬಲೆಯಂತೆ ಹೆಣೆದುಕೊಂಡಿರಬೇಕು ಎಂದು ಈತ ವಾದಿಸಿದ್ದ. ರೆಕ್ಕೆಗಳ ವಿನ್ಯಾಸ ಬಹುತೇಕ ಬಲೆಯ ಹಾಗೆಯೇ ಇರುವುದು ಇದಕ್ಕೆ ಪೂರಕವಾಗಿತ್ತು. ಹೀಗೆ ಹಕ್ಕಿಗಳ ಹತ್ತು ಹಲವು ಸ್ವರೂಪಗಳು ಹೇಗೆ ಉದ್ಭವವಾಗಿರಬೇಕು ಎಂದು ವಾದಿಸಿ, ಹಕ್ಕಿಗಳ ಮೂಲಜರು ನೆಲವಾಸಿಗಳಾಗಿದ್ದು ಕುಪ್ಪಳಿಸುತ್ತಾ ಸಾಗುವ ಬೇಟೆಗಾರರಾಗಿದ್ದರು ಎಂದಿದ್ದ. ನೆಲದಿಂದಲೇ ಹಕ್ಕಿಗಳು ಗಾಳಿಗೆ ಹಾರುವುದನ್ನು ಕಲಿತವು ಎಂದಿದ್ದ. ಇಂದಿಗೂ ಈ ವಾದ ಮುಂದುವರೆದಿದೆ. ಆದರೆ ಬಹುತೇಕ ಎಲ್ಲರೂ ಆಸ್ಟ್ರಾಮನ ವಾದವನ್ನು ಒಪ್ಪುತ್ತಾರೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವುದು ಹೀಗೆ ವಿಜ್ಞಾನಿಗಳಿಗೆ ಬಹಳ ಸ್ವಾರಸ್ಯಕರ.

ಹೊತ್ತು ಅವನನ್ನ ಸಂಭಾಳಿಸೋದು ಕಷ್ಟ ಅಂತ ಅಮ್ಮನ್ ಸಮಜಾಯಿಷಿ. ಏನ್ ಕಷ್ಟನೇ, ನೀನೇನ್ ಬೇರೆ ಊರಿಗೆ ಹೋಗ್ತಿದ್ಯಾ, ಇಲ್ಲೇ ತಾನೆ ಬೆಂಗಳೂರಲ್ಲಿ? ಹಾಗಲ್ಲ ರೀ, ನಡ್ಕೊಂಡು ಹೋಗ್ಬೇಕಲ್ಲ. ಹೋಗ್ಲಿ ಬಿಡು, ಬಸ್ಸಲ್ಲೋ ಆಟೋಲೋ ಕರ್ಕೊಂಡು ಹೋಗು. ಅಯ್ಯೋ, ಇದು ಬೆಂಗಳೂರು ರೀ, ನಡ್ಕೊಂಡು ಹೋದ್ರೆ 10 ನಿಮಿಷ ದೂರ, ಬಸ್ಸು ಅಂದ್ರೆ 1/2 ಗಂಟೆ ದೂರ ಅಂದ್ಲು ಅಮ್ಮ. ಇವರಿಬ್ಬರ ಮಾತು ಕೇಳ್ತಿದ್ದ ಪುಟ್ಟನಿಗೆ ಅಚ್ಚರಿಯೋ ಅಚ್ಚರಿ. ನಿನ್ನೆ ಅಷ್ಟೇ ಅಜ್ಜಿ ದೂರವನ್ನ ಕಿಲೋಮೀಟರ್ನಲ್ಲಿ ಲೆಕ್ಕ ಹಾಕ್ತಾರೆ ಅಂದಿದ್ಲು. ಭೂಮಿಯ ದಪ್ಪ, ಸುತ್ತಳತೆ ಬಗ್ಗೆನು ಹೇಳಿದ್ಲು. ಈಗ ಅಪ್ಪ 10 ನಿಮಿಷ ದೂರ, ಗಂಟೆ ದೂರ ಅಂತಿದ್ದಾರಲ್ಲ. ಅನುಮಾನ ಬಂದ ಕೂಡಲೇ ಪ್ರಶ್ನೆ ಕೇಳಿಯೇ ಬಿಟ್ಟ. ಅಯ್ಯೋ ಅಪ್ಪ, ಅಮ್ಮನ್ ನೋಡು, ದೂರನ ಗಂಟೆನಲ್ಲಿ ಹೇಳ್ತಾ ಇದ್ದಾಳೆ, ಅದು ಕಿಲೋಮೀಟರ್ ಅಲ್ಲಿ ಹೇಳ್ಬೇಕಲ್ವಾ ಅಂದ ಪುಟ್ಟ. ಏಯ್ ತರ್ಲೆ, ಬೆಂಗಳೂರಲ್ಲಿ ದೂರ ಹೀಗೆ ಅಳೆಯೋದು? ಆಟೋಲಿ ಎಷ್ಟು ಹೊತ್ತಾಗುತ್ತೆ, ಬಸ್ಸಲ್ಲಿ ಎಷ್ಟು, ಸೈಕಲ್ ಅಲ್ಲಿ ಹೋದ್ರೆ ಎಷ್ಟು ಟೈಮ್ ಆಗತ್ತೆ ಅಂತ ಗೊತ್ತಾ? ಅಮ್ಮ ನಗುತ್ತ ಅಂದ್ಲು. ಹೌದೌದು, ಟ್ರಾಫಿಕ್ ಇರುತ್ತಲ್ಲ, ಅಪ್ಪ ದನಿಗೂಡಿಸಿದ್ರು. ಅಯ್ಯಯ್ಯೋ, ಪುಟ್ಟ ಯೋಚಿಸ್ತಾ ಹೇಳ್ದ. ಏನಾಯ್ತೋ ಅಪ್ಪ ಕೇಳಿದ್ರು. ಅಲ್ಲಪ್ಪ, ಮತ್ತೆ ಚಂದ್ರಯಾನಕ್ಕೆ ಮನುಷ್ಯರು ಹೋಗ್ತಾರಂತಲ್ಲ, ಬಸ್ಸಲ್ಲಿ ಹೋದ್ರೆ ಎಷ್ಟು ಟೈಮ್ ಆಗ್ತಿತ್ತು, ಆಗ ಎಷ್ಟು ದೂರ ಅಂತ ಹೆಂಗೆ ಹೇಳ್ತಿದ್ವೋ ಅಂದ ಪುಟ್ಟ. ಇವನಿಗೆ ಇಂಥ ಪ್ರಶ್ನೆನೆ ಹೊಳೆಯೋದು ಅಲ್ವಾ ಅಂದ್ಲು ಅಮ್ಮ. ಬಿಡೆ, ಮಕ್ಕಳು ಪ್ರಶ್ನೆ ಕೇಳಿದೆ, ದೊಡ್ಡವ್ರು ಕೇಳ್ತಾರಾ ಅಂದ್ರು ಅಪ್ಪ. ಮತ್ತೆ ಪುಟ್ಟನ ಪರ ವಹಿಸ್ಕೊಂಡು ಮಾತು ಮುಂದುವರಿಸಿದ್ರು. ಪುಟ್ಟ ಹೇಳೋದ್ರಲ್ಲೂ ಅರ್ಥ ಇದೆ, ದೂರ ಹೆಚ್ಚಾದಾಗೆ ನಾವು ಬೇರೆ ಅಳತೆ ಉಪಯೋಗಿಸಲ್ವಾ? ಹೇಳು ಎಂದ್ರು ಅಪ್ಪ. ಬೇರೆ ಅಳತೆನಾ? ಪುಟ್ಟನ ಪ್ರಶ್ನೆಗಳು ಹೀಗೆ ಮುಂದುವರೆದುವು. ಹೌದು, ಕೆಲವು ಸಾರಿ ನಾವು ಈಗ ಗಂಟೆಯಲ್ಲಿ ಅಮ್ಮ ದೂರ ಅಳದ ಹಾಗೆ ಕಾಲದಲ್ಲಿಯೂ ದೂರವನ್ನ ಅಳಿತೀವಿ, ಟೈಮ್ನಲ್ಲಿಯೂ ದೂರವನ್ನ ಅಳಿತೀವಿ ಅಂದ್ರು ಅಪ್ಪ. ಅಂದ್ರೆ ಗಂಟೆ ಅಲ್ಲ, ಹಾಗಿದ್ರೆ ಗಂಟೆಯಲ್ಲಿ ಚಂದ್ರನ ದೂರ ಎಷ್ಟು? ಚಂದ್ರನ ದೂರವನ್ನ ಕಿಲೋಮೀಟರ್ ಅಲ್ಲಿ ಅಳಿತೀವಿ ಕಣೋ, ಅದು ಬರೀ 3 ಲಕ್ಷ ಕಿಲೋಮೀಟರ್ ದೂರ ಇದೆ ಅಂತ ಇಟ್ಕೋ. ಆದ್ರೆ ಆ ನಕ್ಷತ್ರಗಳಿವೆಯಲ್ಲ, ಅವುಗಳ ದೂರವನ್ನ ಅಳಿಯೋದಕ್ಕೆ ನಾವು ಟೈಮ್ ಅಥವಾ ಕಾಲವನ್ನ ಉಪಯೋಗಿಸ್ತೀವಿ ಅಂದ್ರು ಅಪ್ಪ. ಅದೇ ಹೇಗಪ್ಪ ಅಂತೂ ಪುಟ್ಟನ ಇನ್ನೊಂದು ಪ್ರಶ್ನೆ. ಅದೇ ಈಗ ಅಮ್ಮ ಹೇಳಿದ್ಲಲ್ಲ, ಅಜ್ಜಿ ಮನೆಗೆ ನಡ್ಕೊಂಡು ಹೋದ್ರೆ 10 ನಿಮಿಷ, ಆಟೋದಲ್ಲಿ ಹೋದ್ರೆ 1/2 ಗಂಟೆ, ಬಸ್ಸಲ್ಲಿ ಹೋದ್ರೆ ಇಡೀ ದಿನ ಅಂತ. ಹಾಗೆ ಬೆಳಕಿನ ಜೊತೆ ಹೋದ್ರೆ ಎಷ್ಟು ಹೊತ್ತಿಗೆ ನಾವು ತಲುಪ್ತೀವಿ ಅನ್ನೋದನ್ನ ಲೆಕ್ಕ ಹಾಕಿ ದೂರನ ಅಳಿತಾರೆ. ಪುಟ್ಟ ತಲೆ ಕೆತ್ಕೊಂಡು ಬಾಯಿ ಬಿಟ್ಕೊಂಡು ನಿಂತಿದ್ದ. ಅವನಿಗೆ ಅರ್ಥವೇ ಆಗ್ಲಿಲ್ಲ ಅಂತ ಅಪ್ಪನ ಗೊತ್ತಾಯ್ತು. ಹಾಗಾಗಿ ಇನ್ನೊಮ್ಮೆ ವಿವರಿಸಿದ್ರು. ಬೆಳಕು ಯಾಕೆ ಅಂತಲ್ವ ನಿನ್ ಪ್ರಶ್ನೆ? ಅಪ್ಪನೇ ಪ್ರಶ್ನೆ ಕೇಳ್ಬಿಟ್ರು. ಪುಟ್ಟ ಸುಮ್ಮನೆ ತಲೆ ಆಡಿಸ್ತ. ಯಾಕೆ ಅಂದ್ರೆ ಬೆಳಕಿನಷ್ಟು ವೇಗವಾಗಿ ಹೋಗುವ ಇನ್ನೊಂದು ವಸ್ತು ನಮಗ್ ಗೊತ್ತಿಲ್ಲ, ಅದಕ್ಕೆ ಬೆಳಕನ್ನೇ ನಾವು ಅಳತೆಯನ್ನಾಗಿ ಉಪಯೋಗಿಸ್ತೀವಿ ಅಂದ್ರು ಅಪ್ಪ. ಹೌದಾ, ಬೆಳಕಿನಷ್ಟು ಸ್ಪೀಡ್ ಆಗಿ ಬೇರೆ ಯಾವುದು ಹೋಗಲ್ವಾ? ಓಹ್, ಅಂದ್ರೆ ಬೆಳಕು ಎಷ್ಟು ವೇಗವಾಗಿ ಹೋಗುತ್ತೆ ಅಪ್ಪ? ಬೆಳಕು ಗಾಳಿಯಲ್ಲಿ ಮತ್ತು ಯಾವುದೇ ವಸ್ತು ಇಲ್ಲದ ಕಡೆಯಲ್ಲಿ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ದೂರ ಹೋಗ್ಬಿಟ್ಟಿರುತ್ತೆ ಅಂದ್ರು ಅಪ್ಪ. 3 ಲಕ್ಷ ಕಿಲೋಮೀಟರ್ ಅಂದ್ರೆ ಚಂದ್ರನ ಹತ್ತಿರಕ್ಕೆ 1 ಸೆಕೆಂಡ್ನಲ್ಲ ಅಂದ ಪುಟ್ಟ. ತಾನು ಕಲ್ತಿದ್ದನ್ನ ನೆನಪು ಮಾಡಿಕೊಳ್ತಾ, ಜಾಣ ಹೆಚ್ಚು ಕಡಿಮೆ 1 ಸೆಕೆಂಡ್ನಲ್ಲಿ ಅಂತ ಇಟ್ಕೋ, 1 ನಿಮಿಷದಲ್ಲಿ ಅದರ 60 ಪಟ್ಟು ದೂರ ಹೋಗುತ್ತೆ, 1 ಗಂಟೆಯಲ್ಲಿ 3,600 ಪಟ್ಟು ದೂರ ಹೋಗುತ್ತೆ, 1 ದಿನದಲ್ಲಿ 86,400 ಪಟ್ಟು ದೂರ ಹೋಗುತ್ತೆ ಗೊತ್ತಾ ಅಂದ್ರು ಅಪ್ಪ. ಪುಟ್ಟ ಇನ್ನು ಬಾಯಿ ತೆರೆದುಕೊಂಡೇ ಇದ್ದ. ಅಬ್ಬಾ, ಬೆಳಕಿನ ವೇಗದಲ್ಲಿ ಹೋದ್ರೆ 1 ಸೆಕೆಂಡ್ನಲ್ಲಿ ಚಂದ್ರನನ್ನು ಮುಟ್ಟಬಿಡಬಹುದಾ? ಹಾಗಿದ್ರೆ ಸೂರ್ಯನ ಹತ್ರ ಹೋಗಕ್ಕೆ ಮತ್ತೊಂದು ಪ್ರಶ್ನೆ ಅವನದ್ದು. ಸೂರ್ಯನ ಹತ್ರ ಹೋಗೋದಕ್ಕೆ ಸುಮಾರು 8 ನಿಮಿಷ ಬೇಕಾಗುತ್ತೆ ಅಂದ್ರು ಅಪ್ಪ. ಓ, ಅಷ್ಟೇನಾ ಅನ್ನೋ ಹಾಗೆ ಪುಟ್ಟ ರಾಗ ತೆಗೆದ. ಅಷ್ಟೇನಾ ಅಲ್ಲ, ಆಕಾಶದಲ್ಲಿ ನಕ್ಷತ್ರಗಳನ್ನು ನೋಡಿದೆಯಲ್ಲ, ಅವುಗಳ ದೂರವನ್ನ ಅಳಿಯೋದಕ್ಕೆ ಹೀಗೆ ಬೆಳಕು ಎಷ್ಟು ಹೊತ್ತಿಗೆ ಅಲ್ಲಿಗೆ ತಲುಪಬಹುದು ಅನ್ನೋ ಲೆಕ್ಕಾಚಾರದ ಮೇಲೆ ಅಳಿತಾರೆ. ಈ ಅಳತೆಗೂ ಒಂದು ಹೆಸರಿದೆ, ಗೊತ್ತಿದೆ ನಿನಗೆ ಅಂದ್ರು ಅಪ್ಪ. ಏನ್ ಹೆಸರಪ್ಪ ಅಂದ ಪುಟ್ಟ. ಜ್ಯೋತಿರ್ವರ್ಷ ಅಂತಾರೆ. ಏನು ಜೋ ಜೋ ಜೋ? ಪುಟ್ಟ

0: ಅದನ್ನು ಉಚ್ಚರಿಸಲು ಸ್ವಲ್ಪ ಪ್ರಯತ್ನಿಸಿದ. ಜ್ಯೋತಿ ಅಂದರೆ ಬೆಳಕು. ಒಂದು ವರ್ಷದಲ್ಲಿ ಅದು ಹೋಗುವ ದೂರ ಆದ್ದರಿಂದ ಜ್ಯೋತಿರ್ವರ್ಷ ಅಂತ ಅದಕ್ಕೆ ಹೆಸರು, ಅಪ್ಪ ವಿವರಿಸಿದ್ರು. ಇಂಗ್ಲಿಷ್ನಲ್ಲಿ ಅದನ್ನ ಲೈಟ್ ಇಯರ್ ಅಂತ ಕರೀತಾರೆ. ಹಾಗಿದ್ರೆ ನಮಗೆ ಬಹಳ ಹತ್ತಿರದಲ್ಲಿ ಇರುವ ನಕ್ಷತ್ರ ಎಷ್ಟು ದೂರ ಇದೆಯಪ್ಪ? ನಮಗೆ ಬಹಳ ಹತ್ತಿರದಲ್ಲಿ ಇರುವ ನಕ್ಷತ್ರ ಸಿರಿಯಸ್ ಅಂತ. ಅದು ಸುಮಾರು 4.37 ಜ್ಯೋತಿರ್ವರ್ಷದಷ್ಟು ದೂರದಲ್ಲಿದೆ, ಅಂದ್ರೆ 4.5 ಜ್ಯೋತಿರ್ವರ್ಷದಷ್ಟು ದೂರದಲ್ಲಿದೆ ಅಂತ ಇಟ್ಕೋ. ಅಂದ್ರೆ ಅಲ್ಲಿಗೆ ಹೋಗಕ್ಕೆ 4.5 ವರ್ಷ ಸಾಕು ಅಲ್ವಾ ಅಂದ ಪುಟ್ಟ. ಹ್ಞೂ, ಆದ್ರೆ ಬೆಳಕಿನಷ್ಟು ಸ್ಪೀಡ್ ಆಗಿ ಹೋಗ್ಬೇಕು. ಸೆಕೆಂಡ್ಗೆ 300,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬೇಕು. ನನ್ನ ಸ್ಕೂಟರ್ ಇದೆಯಲ್ಲ, ಅದು ಅತಿ ಹೆಚ್ಚು ಅಂದ್ರೆ ಸೆಕೆಂಡ್ಗೆ 1 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಮಾತ್ರ ಹೋಗುತ್ತೆ. ಕಾರು 1.5 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಬಸ್ಸು ಕೂಡ ಹೆಚ್ಚು ಕಡಿಮೆ ಅಷ್ಟೇ. ವಿಮಾನ ಸೆಕೆಂಡ್ಗೆ 10 ಕಿಲೋಮೀಟರ್ ದೂರ ಹೋಗುತ್ತೆ. ಬೆಳಕು ಇವೆಲ್ಲಕ್ಕಿಂತನೂ 1,000,000 ಪಟ್ಟು ವೇಗದಲ್ಲಿ ಹೋಗುತ್ತೆ ಅಂತ ಅಪ್ಪ ಇನ್ನಷ್ಟು ವಿವರಿಸಿದ್ರು. ಅದಕ್ಕೆ ಒಂದು ಜ್ಯೋತಿರ್ವರ್ಷ ಅಂದ್ರೆ 90 ಮುಂದೆ 11 0 ಹಾಕಿದ್ರೆ ಎಷ್ಟು ಕಿಲೋಮೀಟರ್ ಅಷ್ಟು ಅಂತ ಹೇಳಿದ್ರು. ಪುಟ್ಟ ಬೆರಳನ್ನು ಮಡಚಿ 1, 2 ಎಂದು ಲೆಕ್ಕ ಹಾಕೋದಕ್ಕೆ ಆರಂಭಿಸ್ತ. ಹೀಗೆ ಒಂದಷ್ಟು ಹೊತ್ತು ಲೆಕ್ಕ ಹಾಕ್ಬಿಟ್ಟು ಕೊನೆಗೆ ಅಬ್ಬಾ, ಅದು ಬಹಳ ದೊಡ್ಡದಿರ್ಬೇಕು, ನನ್ನ ಕೈಯಲ್ಲಿ ಲೆಕ್ಕ ಹಾಕಕ್ಕಂತೂ ಆಗಲ್ಲಪ್ಪ ಅಂದ. ಅದನ್ನ ನೋಡಿ ಜೋರಾಗಿ ನಕ್ಕ ಅಪ್ಪ ಹೇಳಿದ್ರು, ಹೌದು, ಈ ದೂರ ಎಷ್ಟು ಅಂತ ನಮಗೆ ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ, ಅದಕ್ಕೇನೆ ಈ ಲೈಟ್ ಇಯರ್ ಅನ್ನೋ ಅಳತೆ ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಹಾಗಿದ್ರೆ ಚಂದ್ರನ ದೂರ ಈ ಅಳತೆಯಲ್ಲಿ ಎಷ್ಟು ಅಪ್ಪ ಅಂತಂದ. ಅದು ಬಹಳ ಪುಟ್ಟದು, 10,00,001 ಪಾಲಿನಷ್ಟು. ಅಂದ್ರೆ ಚಂದ್ರ ಎಷ್ಟು ದೂರ ಇದೆಯೋ ಅದರ 10,00,000ದಷ್ಟು ದೂರಕ್ಕೆ ಹೋಗೋದಕ್ಕೆ 1 ಜ್ಯೋತಿರ್ವರ್ಷ ಬೇಕಾಗತ್ತೆ ಅಂತ ಅನ್ಬಹುದು ಅಂತಂದ್ರು. ಅಂದ್ರೆ ನಕ್ಷತ್ರಗಳಿಗಿಂತ ಬಹಳ ಹತ್ತಿರದಲ್ಲಿದೆ ಅಲ್ವಾ ಅಂದ ಪುಟ್ಟ. ಹೌದು ಪುಟ್ಟ ಅಂತ ಅಪ್ಪ ಉತ್ತರಿಸಿದ್ರು. ನೋಡಿದ್ಯಮ್ಮ ಅಂತ ತಾನು ತಿಳಿದುಕೊಂಡದನ್ನ ಅಮ್ಮನಿಗೆ ತಿಳಿಸಬೇಕು ಅಂತನ್ಬಿಟ್ಟು ಪುಟ್ಟ ಆ ಕಡೆ ಈ ಕಡೆ ನೋಡ್ತಾನೆ, ಅಮ್ಮನ್ನ ಹುಡುಕ್ತಾನೆ. ಆದ್ರೆ ಅಮ್ಮ ಎಲ್ಲಿದ್ದಾಳೆ? ಅವಳು ಆಗ್ಲೇ ಅಜ್ಜಿ ಮನೆಗೆ ಹೋಗಾಗಿತ್ತು. ಪ್ರಶ್ನೆ ಕೇಳೋ ಬರದಲ್ಲಿ ಪುಟ್ಟ ಅದನ್ನ ಗಮನಿಸೇ ಇರಲಿಲ್ಲ.
1: ವಾರದ ವಿಜ್ಞಾನಿ, ಅಣ್ಣನಂತೆಯೇ ಭೌತ ವಿಜ್ಞಾನಿ, ಅಣ್ಣನಂತೆಯೇ ಹೊಸದೊಂದು ದೃಷ್ಟಿಕೋನವನ್ನು ನೀಡಿದಾಕೆ. ಆದರೆ ಅಣ್ಣನಿಗೆ ದೊರೆತಷ್ಟು ಮನ್ನಣೆಯನ್ನು ಕಾಣದ ಮಹಿಳೆ, ಧ್ರುವ ಪ್ರಭೆಗಳಿಗೆ ಕಾರಣವನ್ನು ಗುರುತಿಸಿದ ಪ್ರತಿಭಾಶಾಲಿ ಜೋನ್ ಫೈನ್ಮನ್ ಹುಟ್ಟಿದ ದಿನ ಇಂದು. ಜೋನ್ ಫೈನ್ಮನ್ ಸುಪ್ರಸಿದ್ಧ ಭೌತ ವಿಜ್ಞಾನಿ, ನೊಬೆಲ್ ಪ್ರಶಸ್ತಿ ವಿಜೇತ ರಿಚರ್ಡ್ ಫೈನ್ಮನ್ನ ಒಬ್ಬಳೆ ತಂಗಿ. ಅಮೆರಿಕದ ನ್ಯೂಯಾರ್ಕ್ ಪಟ್ಟಣದ ಕ್ವೀನ್ಸ್ ಎನ್ನುವ ಜಾಗದಲ್ಲಿ ಮೆಲ್ವಿಲ್ ಫೈನ್ಮನ್ ಹಾಗೂ ಲೂಸಿಲ್ ಫೈನ್ಮನ್ ದಂಪತಿಗಳ ಎರಡನೆಯ ಮಗುವಾಗಿ 1927 ಇಸವಿ March 31 ತಾರೀಕು ಜನಿಸಿದಳು. ಆಗ ಅವಳ ಅಣ್ಣ ರಿಚರ್ಡ್ನಿಗೆ 9 ವರ್ಷ ವಯಸ್ಸು. ಇಷ್ಟೊಂದು ವಯಸ್ಸಿನ ಅಂತರವಿದ್ದರೂ ಇಬ್ಬರು ಒಟ್ಟಾಗಿ ಒಬ್ಬರಿನ್ನೊಬ್ಬರಿಗೆ ನೆರವಾಗಿ ಬೆಳೆದರೆಂಬುದು ವಿಶೇಷ. ಜೋನಾಳಿಗೆ ಅವಳ ಅಣ್ಣನೇ ಗಣಿತ ಹಾಗೂ ವಿಜ್ಞಾನದಲ್ಲಿ ಆಸಕ್ತಿ ಹುಟ್ಟಿಸಿದ್ದ. ಆಕೆ ಇನ್ನು 2 ವರ್ಷವಾಗಿದ್ದಾಗಲೇ ಬೆರಳಿನಲ್ಲಿಯೇ ಲೆಕ್ಕ ಹಾಕಲು ಹೇಳಿಕೊಡುತ್ತಿದ್ದ. ಉತ್ತರ ಸರಿಯಾಗಿ ಹೇಳಿದಾಗ ತನ್ನ ಉದ್ದನೆಯ ತಲೆಗೂದಲನ್ನು ಎಳೆಯಲು ಕೊಡುತ್ತಿದ್ದನಂತೆ, ಹೇಗೋ ಮುಖವನ್ನು ಅಣಕಿಸಿ ನಗಿಸುತ್ತಿದ್ದನಂತೆ. 5 ವರ್ಷಗಳಾದಾಗ ರಿಚರ್ಡ್ ಮನೆಯಲ್ಲಿಯೇ ಕಟ್ಟಿಕೊಂಡಿದ್ದ ಪುಟ್ಟ ಪ್ರಯೋಗಾಲಯದಲ್ಲಿ ಅವನ ಸಹಾಯಕಳಾಗಿ ದುಡಿದಳು. ವಾರಕ್ಕೆ 2 ಸೆಂಟ್ ಸಂಬಳವನ್ನು ಅಣ್ಣ ಕೊಡುತ್ತಿದ್ದ. ಕೆಲಸ ಅವನು ಹೇಳಿದಾಗ ಡಬ್ಬಿಯೊಂದರ ಮೇಲೇರಿ ಸ್ವಿಚ್ ಆನ್ ಅಥವಾ ಆಫ್ ಮಾಡಬೇಕಾಗಿತ್ತು. ರಿಚರ್ಡ್ ಆಗ ತನ್ನದೇ ರೇಡಿಯೋವನ್ನು ನಿರ್ಮಿಸಿ ಬಳಸುತ್ತಿದ್ದ. ಅದಕ್ಕಾಗಿ ಈ ಸಹಾಯಕ್ಕೆ ನೆರವಾಗುತ್ತಿದ್ದಳು. ಒಂದು ದಿನ ಅರ್ಧರಾತ್ರಿಯಲ್ಲಿ ರಿಚರ್ಡ್ ನಿದ್ರಿಸಿದ್ದ ತಂಗಿಯನ್ನು ಏಳಿಸಿ ಹೊರಗೆ ಕರೆದೊಯ್ದು ಉತ್ತರ ದಿಕ್ಕಿನ ಆಕಾಶವನ್ನು ತೋರಿದ್ದ. ಅಲ್ಲಿದ್ದ ಧ್ರುವ ಪ್ರಭೆಯನ್ನು ಕಂಡು ಅವಳು ವಿಸ್ಮಯಗೊಂಡಿದ್ದಳಂತೆ. ಹೀಗೆ ಜೋನಾಳಿಗೆ ಗಣಿತ ಹಾಗೂ ವಿಜ್ಞಾನದಲ್ಲಿ ಆಸಕ್ತಿ ಬೆಳೆಯಿತು. ಮುಂದೊಂದು ದಿನ ಅದೇ ಧ್ರುವ ಪ್ರಭೆಯ ಗುಟ್ಟನ್ನು ತಾನು ರಟ್ಟು ಮಾಡುತ್ತೇನೆಂದು ಜೋನ್ ಕನಸು ಮನಸ್ಸಿನಲ್ಲಿಯೂ ನೆನೆಸಿರಲಿಲ್ಲ. ಇದಕ್ಕೆ ಕಾರಣವೂ ಇತ್ತು. 1940-50 ದಶಕದಲ್ಲಿ ಅಮೆರಿಕೆಯಲ್ಲಿಯೂ ಮಹಿಳಾ ವಿಜ್ಞಾನಿಗಳ ಸಂಖ್ಯೆ ಹೇಳಿಕೊಳ್ಳುವಂತಿದ್ದಾಗಿರಲಿಲ್ಲ. ಶಿಕ್ಷಣ ಪಡೆದ ನಂತರ ಒಂದು ಶಿಕ್ಷಕಿಯಾಗಿ ಇಲ್ಲವೇ ಗುಮಾಸ್ತೆ ಮೊದಲಾದ ಉದ್ಯೋಗಗಳನ್ನೇ ಮಹಿಳೆಯರು ಆರಿಸುತ್ತಿದ್ದರು. ಶಾಲಾ ಶಿಕ್ಷಣದ ನಂತರ ಜೋನ್ ವಿಜ್ಞಾನವನ್ನು ಕಲಿಯಬೇಕೆಂಬುದು ಆಶಿಸಿದ್ದರೂ ಆಕೆಯ ತಾಯಿಗೆ ಒಪ್ಪಿಗೆ ಇರಲಿಲ್ಲ. ಜೊತೆಗೆ ಮೇರಿ ಕ್ಯೂರಿಯ ಹೊರತಾಗಿ ವಿಜ್ಞಾನಿಯಾಗಿ ಮಾದರಿ ಎನ್ನಿಸಿದ ಅಮೆರಿಕನ್ ಮಹಿಳೆಯರು ಯಾರೂ ಇರಲಿಲ್ಲ. ಹಾಗಿದ್ದರೂ ಅಣ್ಣ ಕೊಟ್ಟ ಪುಸ್ತಕವೊಂದರಲ್ಲಿ ಅಮೆರಿಕನ್ ಮಹಿಳೆಯೊಬ್ಬಳ ಸಂಶೋಧನೆಯ ಬಗ್ಗೆ ಓದಿದ ಜೋನ್ ತಾನು ವಿಜ್ಞಾನಿಯಾಗಲು ಪಣತೊಟ್ಟಳು. ಆದರೆ ಆಕೆಯ ಕಾಲೇಜು ಜೀವನ ಹಸನಾಗಿ ಇರಲಿಲ್ಲ. ಕಾಲೇಜಿನಲ್ಲಿ ಪ್ರಯೋಗಗಳನ್ನು ಒಟ್ಟಿಗೆ ಮಾಡಿದ್ದರೂ ಆಕೆಗೆ ಕಡಿಮೆ ಅಂಕವನ್ನು ನೀಡಿದ್ದರಂತೆ. ಹೇಗೂ ಅನಂತರ ಮನೆಯಲ್ಲಿಯೇ ಉಳಿತೀಯಲ್ಲ ಎನ್ನುವ ಸಮಜಾಯಿಷಿ ಕೊಟ್ಟಿದ್ದರಂತೆ. ಹೀಗೆ ಕೆಲವು ಕಾಲ ಗೃಹಿಣಿಯಾಗಿ ಕಾಲ ಕಳೆದ ಜೋನ್ ಖಿನ್ನತೆಗೆ ಈಡಾಗಿದ್ದಳು. ಆಗ ಮನೋವೈದ್ಯರ ಸಲಹೆಯಂತೆ ಮರಳಿ ವಿಜ್ಞಾನಿಯಾಗಲು ಪ್ರಯತ್ನಿಸಿದಳು. ಕೆಲವು ಪ್ರಯೋಗಾಲಯಗಳಲ್ಲಿ ಉದ್ಯೋಗ ಅರಸಿದಳು. ಊರಿಂದ ಊರಿಗೆ ವರ್ಗಾಯಿಸಿದರೂ ಛಲ ಬಿಡದೆ ಮುಂದುವರೆದಳು. ಡಾಕ್ಟರೇಟ್ ಅನ್ನು ಪಡೆದಳು. ತದನಂತರ ನಾಸಾದಲ್ಲಿ ಆಕೆಗೆ ಒಂದು ಉದ್ಯೋಗ ದೊರೆಯಿತು. 1971 ಅಲ್ಲಿ ಕೆಲಸ ಮಾಡುತ್ತಿದ್ದಾಗ ಸೂರ್ಯ ಪ್ರಭೆಯ ಕುರಿತು ಬಲು ಮುಖ್ಯವಾದದ್ದೊಂದು ಅಂಶವನ್ನು ಪತ್ತೆ ಮಾಡಿದಳು. ಸೂರ್ಯನಿಂದ ಆಗಾಗ್ಗೆ ಹೊಮ್ಮುವ ಸೌರಮಾರುತಗಳು ಬಲು ಶಕ್ತಿಯುತ ಎಲೆಕ್ಟ್ರಾನಿಕ್ ತರಂಗಗಳಾಗಿದ್ದು ಭೂಮಿಯ ಮೇಲಿನ ದೂರ ಸಂಪರ್ಕ ಸಾಧನವನ್ನು ಬಾಧಿಸುತ್ತವೆ. ಈಗಲೂ ಇವು ಜೋರಾದಾಗ ಟೆಲಿವಿಷನ್ ಟೆಲಿಫೋನ್ ಸಂಪರ್ಕಗಳಿಗೆ ಹಾನಿಯಾಗುತ್ತದೆ. ಅಂದು ಈ ಸೌರಮಾರುತಗಳು ಯಾವಾಗ ಹೊಮ್ಮಬಹುದು ಎನ್ನುವುದು ಊಹಿಸುವುದು ಸಾಧ್ಯವಿರಲಿಲ್ಲ. ಜೋನ್ ಈ ಸೌರಮಾರುತಗಳು ಹೊಮ್ಮಿದಾಗ ಹೀಲಿಯಂ ಅಣುವಿನ ಬೀಜಗಳು ಉದ್ಭವವಾಗುತ್ತವೆ ಎಂದು ಗುರುತಿಸಿದಳು. ಈ ಶೋಧವನ್ನೇ ಆಧರಿಸಿ ಸೌರಮಾರುತಗಳು ಉಂಟಾಗುವುದನ್ನು ಮುಂದಾಗಿಯೇ ಊಹಿಸುವ ಲೆಕ್ಕಗಳನ್ನೂ ರೂಪಿಸಿದಳು. ಇಂದಿಗೂ ಈ ಲೆಕ್ಕಾಚಾರಗಳನ್ನು ವ್ಯೋಮ ವಿಜ್ಞಾನಿಗಳು ಬಳಸುತ್ತಾರೆ. ಆದರೆ ತದನಂತರ ಆರ್ಥಿಕ ಕಾರಣಗಳನ್ನು ನೀಡಿ ಮಹಿಳಾ ವಿಜ್ಞಾನಿಗಳನ್ನು ಕೆಲಸದಿಂದ ತೆಗೆದುಹಾಕಲಾಗಿತ್ತು. ಆಗ ಮತ್ತೊಮ್ಮೆ ಖಿನ್ನತೆಗೆ ಒಳಗಾಗಿದ್ದಳು ಜೋನ್. ತನ್ನ ಮಕ್ಕಳ ಬಳಿ ಒಂದು ತಾನು ಅರೆಕಾಲಿಕ ಅಮ್ಮ ಆಗಬಹುದು ಇಲ್ಲವೇ ಪೂರ್ಣಕಾಲಿಕ ಹುಚ್ಚಿಯಾಗಬಹುದು ಎಂದು ಹಳಹಳಿಸಿದ್ದಳು. ಹಲವು ವರ್ಷಗಳ ನಂತರ ರಾಷ್ಟ್ರೀಯ ಪವಮಾನ ಹಾಗೂ ಸಾಗರ ಸಂಶೋಧನಾ ಸಂಸ್ಥೆಯಲ್ಲಿ ಉದ್ಯೋಗ ದೊರೆಯಿತು. ಅಲ್ಲಿ ಆಕೆ ಮಾಡಿದ ಮತ್ತೊಂದು ಶೋಧ ಧ್ರುವ ಪ್ರಭೆಯ ಬಗ್ಗೆ ಹೊಸ ಅಂಶವನ್ನು ತಿಳಿಸಿದವು. ಧ್ರುವ ಪ್ರಭೆಗೂ ಭೂಮಿಯ ಕಾಂತಶಕ್ತಿಯೂ ಸಂಬಂಧವಿದೆ ಎನ್ನುವುದು ಗೊತ್ತಿತ್ತು. ಆದರೆ ಯಾವ ರೀತಿಯ ಸಂಬಂಧ ಎನ್ನುವುದು ಸ್ಪಷ್ಟವಾಗಿರಲಿಲ್ಲ. ಭೂಮಿಯ ಕಾಂತಶಕ್ತಿಯ ಜೊತೆಗೆ ಸೌರಮಾರುತದ ತಾಕಲಾಟದಿಂದ ಆಗುತ್ತದೆ ಎಂದು ಗಣಿಸಿದರು. ಇದು ಯಾವಾಗ ಧ್ರುವ ಪ್ರಭೆಗಳು ಪ್ರಖರವಾಗಿರುತ್ತವೋ ಆವಾಗ ಇಲ್ಲ ಎನ್ನುವುದನ್ನು ಊಹಿಸಲು ನೆರವಾಯಿತು. ಮಕ್ಕಳಿಗೂ ಚಿಕ್ಕ ವಯಸ್ಸಿನಲ್ಲಿಯೇ ಇದ್ದಾಗ ಸಾಮಗ್ರಿಗಳ ಮೂಲಕ ವಿಜ್ಞಾನವನ್ನು ತಿಳಿಸಿಕೊಡಲು ಪ್ರಯತ್ನಿಸುತ್ತಿದ್ದ ಶಿಕ್ಷಕಿ. ಜೋನಾಳಿಗೆ ಹಲವಾರು ಪ್ರಶಸ್ತಿಗಳು ದೊರೆತರೂ ಮಹಿಳೆಯಾಗಿದ್ದ ಕಾರಣದಿಂದಲೇ ಹಲವಾರು ಅಡೆತಡೆಗಳು ಬಂದಿದ್ದವು. ಇವೆಲ್ಲವನ್ನು ಮೀರಿ ಇಂದಿಗೂ ವಿಜ್ಞಾನಿಗಳು ಬಳಸುತ್ತಿರುವ ತತ್ವಗಳನ್ನು ಶೋಧಿಸಿದ ವಿಜ್ಞಾನಿ ಜೋನ್ ಫೈನ್ಮನ್ ಹುಟ್ಟಿದ ದಿನ 31 ಮಾರ್ಚ್.
0: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಭಾರತಿ, ಕುಮಾರಿ ಅಮೃತೇಶ್ವರಿ ಬಿ, ಶ್ರೀ ಕೊಳೆಗಾಲ ಶರ್ಮ ಮತ್ತು ಕುಮಾರಿ ಸಿಂಧು. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಗೂಗಲ್ ಪಾಡ್ಕಾಸ್ಟ್, ಅಮೆಜಾನ್ ಮ್ಯೂಸಿಕ್ನಲ್ಲಿ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೂ ಹಂಚಿಕೊಳ್ಳಬಹುದು. ನಿಮ್ಮ ಸಲಹೆ, ಸಂದೇಹ, ಪ್ರಶ್ನೆಗಳು ಇದ್ದರೆ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 420ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಪೀಸೀಸ್ ಡೆನ್ಸಿಟಿ, ಜಾತಿ ಸಾಂದ್ರತೆ. ಒಂದು ಪ್ರದೇಶದಲ್ಲಿರುವ ಜೀವಜಾತಿಯೊಂದರ ಪ್ರತ್ಯೇಕ ಜೀವಿಗಳ ಒಟ್ಟು ಸಂಖ್ಯೆ. ಉದಾಹರಣೆಗೆ 2 ಹೆಕ್ಟೇರ್ ಪ್ರದೇಶವೊಂದರಲ್ಲಿ 100 ಬೇವಿನ ಮರಗಳಿದ್ದರೆ ಬೇವಿನ ಸಾಂದ್ರತೆ 1 ಹೆಕ್ಟೇರ್ಗೆ 50 ಮರಗಳು ಎಂದು ವ್ಯಕ್ತಪಡಿಸಲಾಗುತ್ತದೆ. ಜಾತಿ ಸಾಂದ್ರತೆಯು ಜಾತಿಯೊಂದರ ವಿಪುಲತೆಯನ್ನು ಸೂಚಿಸುತ್ತದೆ. ಅಪರೂಪದ ಮತ್ತು ಹೆಚ್ಚಾಗಿ ಕಂಡುಬರುವ ಜಾತಿಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಪ್ರದೇಶವೊಂದರ ಜೈವಿಕ ರಾಶಿಯನ್ನು ಮತ್ತು ಉತ್ಪಾದಕತೆಯನ್ನು ಸೂಚಿಸುತ್ತದೆ. ಸ್ಪೀಸೀಸ್ ಡೈವರ್ಸಿಟಿ, ಕನ್ನಡದಲ್ಲಿ ಜಾತಿ ವೈವಿಧ್ಯ. ಪ್ರದೇಶವೊಂದರಲ್ಲಿರುವ ಜೀವಜಾತಿಗಳ ಸಂಖ್ಯೆ ಅಥವಾ ಪ್ರದೇಶವೊಂದರಲ್ಲಿರುವ ವಿವಿಧ ಜಾತಿಗಳು ವೈವಿಧ್ಯ ಸೂಚಕಗಳನ್ನು ಬಳಸಿ ವಿವಿಧ ಪ್ರದೇಶಗಳ ಜೀವ ವೈವಿಧ್ಯವನ್ನು ಹೋಲಿಸುತ್ತಾರೆ. ಸ್ಪೆಸಿಮನ್, ಕನ್ನಡದಲ್ಲಿ ಮಾದರಿ. ಜೀವಶಾಸ್ತ್ರದಲ್ಲಿ ಒಂದು ಜೀವಜಾತಿಯನ್ನು ಪ್ರತಿನಿಧಿಸುವ ಜೀವಿ ಅಥವಾ ಜೀವಿಯ ಯಾವುದೇ ಭಾಗ. ಉದಾಹರಣೆಗೆ ಸಸ್ಯಜಾತಿಯೊಂದರ ಎಲೆ, ಹೂವು ಅಥವಾ ಹವಳ ಪ್ರಾಣಿಗಳ ಅಧ್ಯಯನದಲ್ಲಿ ಬಳಸುವ ಹವಳ ಪ್ರಾಣಿ. ಸ್ಪೆಕ್ಟ್ರಮ್, ರೋಹಿತ, ಕನ್ನಡದಲ್ಲಿ ವಿದ್ಯುತ್ಕಾಂತೀಯ ತರಂಗಗಳು. ಯಾವುದೇ ಸಮುಚ್ಚಯದಲ್ಲಿ ತರಂಗಗಳ ಪ್ರತ್ಯೇಕಗೊಂಡು ತರಂಗಾಂತರಗಳ ಕ್ರಮದಲ್ಲಿ ಸಾಲುಗೂಡಿ ರೂಪಿಸುವ ಸರಣಿ. ದೃಷ್ಟಿಗೋಚರ ಬಿಳಿಯ ಬೆಳಕನ್ನು 7 ಬಣ್ಣಗಳ ಬೆಳಕಾಗಿ ವಿಭಜಿಸಬಹುದೆಂಬುದನ್ನು ನ್ಯೂಟನ್ 1672ರಲ್ಲಿ ತೋರಿಸಿದರು. ಹಾಗೆ ನಡೆದ ಬಣ್ಣಗಳ ಸಾಲೆ ದೃಷ್ಟಿಗೋಚರ ರೋಹಿತ. ಮೊತ್ತಮೊದಲು ವೀಕ್ಷಿಸಲಾದ ರೋಹಿತ ಸೂರ್ಯನಿಂದ ಹೊರಹೊಮ್ಮುವ ಅಥವಾ ಯಾವುದೇ ಪ್ರಜ್ವಲಿಸುವ ಕಾಯದಿಂದ ಹೊರಹೊಮ್ಮುವ ಬಿಳಿಯ ಬೆಳಕನ್ನು ವಿಭಜಿಸಿ ಪಡೆದ ರೋಹಿತವನ್ನು ವಿವಿಧ ಬಣ್ಣಗಳ ಬೆಳಕಿನ ಪಟ್ಟೆಗಳು ಹ್ಯಾಂಡ್ಸ್ ಕಾಣಬರುವುದರಿಂದ ಅದನ್ನು ಪಟ್ಟೆ ರೋಹಿತ ಬ್ಯಾಂಡ್ ಸ್ಪೆಕ್ಟ್ರಮ್ ಎನ್ನುತ್ತಾರೆ. ಪ್ರಜ್ವಲಿಸುವ ಕಾಯವು ಉತ್ಸರ್ಜಿಸುವ ಬೆಳಕಿನಿಂದ ಯಾವುದೇ ರೋಹಿತವನ್ನು ಪಡೆದಾಗ ಅದನ್ನು ಉತ್ಸರ್ಜನಾ ರೋಹಿತ ಎಮಿಷನ್ ಸ್ಪೆಕ್ಟ್ರಮ್ ಎನ್ನುತ್ತಾರೆ. ಅತ್ಯಲ್ಪ ವ್ಯತ್ಯಾಸವುಳ್ಳ ವಿವಿಧ ತರಂಗಗಳ ವಿವಿಧ ಬಣ್ಣಗಳ ಅಸಂಖ್ಯಾತ ಗೆರೆಗಳು ಒಂದಾಗಿ ಸೇರಿಕೊಂಡಿರುವುದರಿಂದ ಅಂಥ ರೋಹಿತವು ನಿರಂತರ ರೋಹಿತ ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್ ಎಂದು ಕಾಣಿಸುತ್ತಾರೆ. ಯಾವುದಾದರೊಂದು ರಾಸಾಯನಿಕ ಧಾತುವಿನ ಉತ್ಸರ್ಜನಾ ರೋಹಿತದಲ್ಲಿ ಆ ಧಾತುವಿಗೆ ವಿಶಿಷ್ಟವಾದ ಹಲವು ಬಣ್ಣದ ಗೆರೆಗಳು ಮಾತ್ರ ಇರುತ್ತವೆ. ಅದು ರೇಖಾರೋಹಿತ ಲೈನ್ ಸ್ಪೆಕ್ಟ್ರಮ್. ಬಿಳಿಯ ಬೆಳಕಿನ ಹಾದಿಯಲ್ಲಿರುವ ಯಾವುದಾದರೂ ಧಾತು ತನಗೆ ವಿಶಿಷ್ಟವಾದ ಬಣ್ಣದ ಬೆಳಕಿನ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಆದುದರಿಂದ ಪಡೆದ ರೋಹಿತದಲ್ಲಿ ಅದು ಹೀರಿದ ಕಿರಣಗಳ ಸ್ಥಾನಗಳಲ್ಲಿ ಕಪ್ಪು ಗೆರೆಗಳಿರುತ್ತವೆ. ಈ ಹೀರಿದ ಕಿರಣಗಳೇ ಅಪಶೋಷಣ ರೋಹಿತ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಧಾತುವೊಂದರ ಐಸೋಟೋಪ್ಗಳನ್ನು ಪತ್ತೆಹಚ್ಚಲು ಈ ಧಾತುವಿನ ಐಸೋಟೋಪ್ಗಳ ಉತ್ಸರ್ಜಿಸುವ ಹಲವು ರೋಹಿತಗಳನ್ನು ಯುಕ್ತ ಉಪಕರಣಗಳು ಮಸ್ ಸ್ಪೆಕ್ಟ್ರೋಮೀಟರ್ನಿಂದ ಪಡೆದು ಬಳಸುತ್ತಾರೆ. ಇದನ್ನು ರಾಶಿರೋಹಿತ ಮಾಸ್ ಸ್ಪೆಕ್ಟ್ರಮ್ ಎಂದು ಹೇಳ್ತಾರೆ. ಸ್ಪೈಟ್ ಮತ್ಸರ ಈರ್ಷೆ ಪ್ರಾಣಿ ವರ್ತನೆಯಲ್ಲಿ ಪ್ರಾಣಿಗಳು ತೋರುವ ಸಾಮಾಜಿಕ ವರ್ತನೆಗಳಲ್ಲಿ ಒಂದು. ಇಲ್ಲಿ ಒಂದು ಪ್ರಾಣಿಯು ಇನ್ನೊಂದು ಪ್ರಾಣಿಯ ಇರುವನ್ನು ಸಹಿಸದೆ ಅದನ್ನು ಹಲವು ಬಗೆಗಳಲ್ಲಿ ತೋರ್ಪಡಿಸುತ್ತದೆ. ಕೆಲವೊಂದು ಚಟುವಟಿಕೆಗಳು, ವಿಶೇಷವಾಗಿ ದೈಹಿಕ ಚಟುವಟಿಕೆಗಳು, ಅಪಾಯಕಾರಿಯಾಗಿಯೂ ಇರಬಹುದು. ಈ ನಡವಳಿಕೆಯನ್ನು ತೋರುವ ಪ್ರಾಣಿಯೊಂದು ಯಾವುದೇ ವಿಧದ ಬೆಲೆಯನ್ನು, ನಷ್ಟವನ್ನು ತೆರಲು ಸಿದ್ಧವಾಗಿರುತ್ತದೆ. ಈ ವರ್ತನೆಯ ಮುಖ್ಯ ಉದ್ದೇಶವೆಂದರೆ ಪ್ರಾಣಿಯೊಂದು ತನ್ನ ಬಗ್ಗೆ ಮತ್ಸರವನ್ನು ತೋರಿಸುವ ಇನ್ನೊಂದು ಪ್ರಾಣಿಯ ಪ್ರತಿಸ್ಪರ್ಧಿಯ ಬದುಕುಳಿಯುವ ಸಾಮರ್ಥ್ಯವನ್ನು ತಗ್ಗಿಸುವುದು. ಸ್ಪಾಂಜ್ ಕನ್ನಡದಲ್ಲಿ ಸ್ಪಂಜ್ ಪ್ರಾಣಿ. ಪೊರಿಫೆರಾ ವಿಭಾಗಕ್ಕೆ ಸೇರಿದ ಅಕಶೇರುಕ ಪ್ರಾಣಿ ಸಾಮಾನ್ಯವಾಗಿ ಸಾಗರ ಜೀವಿಗಳಾದ ಸ್ಪಂಜ್ ಪ್ರಾಣಿಗಳು ಕೊಳವೆ ಅಥವಾ ಚೀಲದಂತೆ ಕಾಣುತ್ತವೆ. ಸ್ಪಂಜ್ ಪ್ರಾಣಿಗಳ ಸುಮಾರು 5,000 ಜಾತಿಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ 150 ಜಾತಿಗಳು ಸಿಹಿನೀರಿನಲ್ಲಿ ವಾಸಿಸುತ್ತವೆ. ಅತ್ಯಂತ ಸರಳ ಪ್ರಾಣಿಗಳಾದ ಸ್ಪಂಜ್ಗಳ ದೇಹದ ಮಧ್ಯದಲ್ಲಿ ಒಂದು ಕುಳಿ ಇರುತ್ತದೆ. ಕುಳಿಯ ಸುತ್ತ 3 ಪದರಗಳಿರ್ತವೆ. ಹೊರಗಿನ ಪದರಿನಲ್ಲಿ ಚಪ್ಪಟೆಯಾದ ಕೋಶಗಳಿರುತ್ತವೆ. ಅಲ್ಲಿ ಅನೇಕ ರಂಧ್ರಗಳಿರುತ್ತವೆ. ಈ ಪದರವು ಸ್ಪಂಜ್ ಪ್ರಾಣಿಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಮಧ್ಯಪದರಿನಲ್ಲಿ ಚಲನಶೀಲ ಕೋಶಗಳಿರುತ್ತವೆ. ಇದಕ್ಕೆ ಅಮಿಟೋಸೈಟ್ ಅಥವಾ ಅಮಿಬಾ ಕೋಶಗಳೆನ್ನುತ್ತಾರೆ. ಈ ಪದರದಲ್ಲಿ ಮೆದುವಾದ ಸ್ಪಾಂಜಿನ್ ಎಂಬ ಪ್ರೋಟೀನ್ ಅಥವಾ ಖನಿಜಗಳಿರುವ ಕಣಗಳು ಇರುತ್ತವೆ. ಮೂರನೆಯ ಪದರಿನಲ್ಲಿ ಕಾಂತಾಂಗಗಳಿರುವ ಕೋಶಗಳಿರುತ್ತವೆ. ಈ ಕೋಶಗಳಿಗೆ ಚೋಅನಾ ಕೋಶ ಎಂಗಳೆನ್ನುತ್ತಾರೆ. ಈ ಕೋಶಗಳ ಮಧ್ಯಭಾಗದಲ್ಲಿರುವ ಕುಳಿಯ ಸುತ್ತಲೂ ಜೋಡಿಸಲ್ಪಟ್ಟಿರುತ್ತವೆ. ಈ ಕೋಶಗಳಲ್ಲಿರುವ ಕಾಂತಾಂಗಗಳು ಚಲನೆಯಿಂದ ಹಾಗೂ ಮೊದಲ ಪದರದಲ್ಲಿರುವ ರಂಧ್ರಗಳ ಸಹಾಯದಿಂದ ಹೊರಗಿನ ನೀರು ಸ್ಪಂಜು ಪ್ರಾಣಿಯ ಕುಳಿಗೆ ಚಲಿಸುತ್ತದೆ. ಅನಂತರ ಪ್ರಾಣಿಯ ಮೇಲ್ತುದಿ ಆಧಾರ ಪದಾರ್ಥಗಳಿಗೆ ಅಂಟಿಕೊಂಡಿರುವುದು ಕೆಳತುದಿ ಎಲ್ಲಿರುವ ಒಂದು ದೊಡ್ಡ ರಂಧ್ರದಿಂದ ನೀರು ಹೊರಹೋಗುತ್ತದೆ. ಅನೇಕ ಸ್ಪಂಜ್ ಪ್ರಾಣಿಗಳು ನೀರಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ತಿನ್ನುತ್ತವೆ. ಚೋಅನೋ ಕೋಶವು ಬ್ಯಾಕ್ಟೀರಿಯಾವನ್ನು ತನ್ನ ಲೋಳೆ ದ್ರವದಲ್ಲಿ ಹಿಡಿದು ಸುತ್ತುವರಿಯುತ್ತದೆ. ಇದಕ್ಕೆ ಕೋಶೀಯ ಭಕ್ಷಣೆ ಫ್ಯಾಗೋಸೈಟೋಸಿಸ್ ಎನ್ನುತ್ತಾರೆ. ಅಮೀಬ ಕೋಶಗಳ ಪ್ರಾಣಿ ಕೋಶಗಳಲ್ಲಿ ನಿರಂತರವಾಗಿ ಚಲಿಸುತ್ತಾ ಚೋಅನೋ ಕೋಶ ಕುಹರಗಳಲ್ಲಿ ಬಂಧಿತವಾದ ಆಹಾರವನ್ನು ಸೆಳೆದುಕೊಂಡು ಜೀರ್ಣಿಸಿಕೊಳ್ಳುತ್ತವೆ. ಅಮೀಬಾ ಕೋಶಗಳ ಜೀರ್ಣಕ್ರಿಯೆಯಲ್ಲಿ ಉಂಟಾದ ಸರಳ ರಾಸಾಯನಿಕಗಳನ್ನು ಶರೀರದ ಇತರ ಕೋಶಗಳಿಗೂ ಕೊಂಡೊಯ್ಯುತ್ತದೆ. ಅಮೀಬಾ ಕೋಶಗಳು ದೇಹದ ಇತರ ಕೋಶಗಳಿಗೆ ಆಮ್ಲಜನಕವನ್ನು ಪೂರೈಸುತ್ತವೆ. ಇವು ಕೋಶಗಳಲ್ಲಿ ಉತ್ಪತ್ತಿಯಾಗಿರುವ ತ್ಯಾಜ್ಯ ಪದಾರ್ಥಗಳನ್ನು ವಿನಿಯೋಗಿಸುತ್ತವೆ. ಈ ಕೋಶಗಳು ಶರೀರಕ್ಕೆ ಬಲ ಆಧಾರಗಳನ್ನು ಒದಗಿಸುವ ಸ್ಪಾಂಜಿನ್ ಎಂಬ ಪ್ರೋಟೀನನ್ನು ಮತ್ತು ಅಥವಾ ಇತರ ಖನಿಜ ಪದಾರ್ಥಗಳನ್ನು ಉತ್ಪಾದಿಸುತ್ತದೆ. ಈ ಖನಿಜ ಪದಾರ್ಥಗಳು ಸಾಮಾನ್ಯವಾಗಿ ಸಿಲಿಕಾ ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಾಗಿರುತ್ತವೆ. ಅಮೀಬಾ ಕೋಶಗಳು ಇತರ ಬಗೆಯ ಕೋಶಗಳಾಗಿ ಮಾರ್ಪಡೆಗೊಳ್ಳಬಹುದು. ಸ್ಯಾಪ್ರೋಫೈಟ ಬೀಜಕ ಸಸ್ಯ. ಸಸ್ಯಗಳಲ್ಲಿ ಬೀಜಗಳನ್ನುಂಟು ಮಾಡುವ ದ್ವಿಗುಣಿತ ರೂಪ. ಬೀಜಕ ಸಸ್ಯಗಳು ಸಸ್ಯದ ಜೀವನ ಚಕ್ರದ ಒಂದು ಮುಖ್ಯ ಹಂತ. ಹೂ ಬಿಡುವ ಉನ್ನತ ವರ್ಗದ ಸಸ್ಯಗಳಲ್ಲಿ ಬೀಜಕ ಸಸ್ಯಗಳು ಸಸ್ಯ ಜೀವನ ಚಕ್ರದ ಪ್ರಧಾನ ಹಂತ. ನಾವು ನೋಡುವ ಬೇವು, ಸಂಪಿಗೆ, ಮಾವು, ಹುಲ್ಲು ಮುಂತಾದ ಸಸ್ಯಗಳೆಲ್ಲ ಬೀಜಕ ಸಸ್ಯಗಳೇ. ಈ ಸಸ್ಯಗಳಿಂದ ಉಂಟಾಗುವ ಬೀಜಕಗಳು ಗಂಡು ಮತ್ತು ಹೆಣ್ಣು ಯುಗ್ಮಕ ಸಸ್ಯಗಳಾಗಿ ಗಂಡು ಮತ್ತು ಹೆಣ್ಣು ಯುಗ್ಮಕಗಳನ್ನುಂಟು ಮಾಡುತ್ತವೆ. ಯುಗ್ಮಕ ಸಸ್ಯ ಹಂತವು ಉನ್ನತ ವರ್ಗದ ಸಸ್ಯಗಳಲ್ಲಿ ಅಲ್ಪಾವಧಿಯ ಹಂತವಾಗಿರುವುದರಿಂದ ಇದು ಗಮನಕ್ಕೆ ಬರುವುದಿಲ್ಲ. ಶಿಲೇಂದ್ರಿಯಗಳು, ಪುಷ್ಪ ಸಸ್ಯಗಳು, ಹವಾಸೆಗಳಂತಹ ಕೆಳವರ್ಗದ ಸಸ್ಯಗಳಲ್ಲಿ ಯುಗ್ಮಕ ಸಸ್ಯಗಳ ಹಂತವು ಸಸ್ಯ ಜೀವನದ ಚಕ್ರದ ಪ್ರಧಾನ ಹಂತವಾಗಿರುತ್ತದೆ. ಸ್ಪ್ರಿಂಕ್ಲರ್ ಸಿಸ್ಟಮ್. ಸಿಂಚಕ ವ್ಯವಸ್ಥೆ ಕನ್ನಡದಲ್ಲಿ, ಕೃಷಿಯ ಶಾಸ್ತ್ರದಲ್ಲಿ ಆಧುನಿಕ ನೀರಾವರಿ ವ್ಯವಸ್ಥೆ. ಇಲ್ಲಿ ನೀರಿನ ಬಳಕೆಯನ್ನು ಕಡಿಮೆ ಮಾಡಲು ಸಿಂಚಕಗಳನ್ನು ಬಳಸಿ ನೀರನ್ನು ಗಿಡಗಳಿಗೆ ಹಾಗೂ ಬೆಳೆಗಳಿಗೆ ಹನಿಸುತ್ತಾರೆ. ಎರಡನೇ ಅರ್ಥ ಕಟ್ಟಡಗಳ ವಿಷಯದಲ್ಲಿ, ಕಟ್ಟಡಗಳಲ್ಲಿ ಗಣಿಗಳಲ್ಲಿ ಅಥವಾ ಇತರೆ ಮುಚ್ಚಿದ ಪ್ರದೇಶಗಳಲ್ಲಿ ಬಳಸುವ ಬೆಂಕಿ ಆರಿಸುವ ವ್ಯವಸ್ಥೆ. ಈ ಪ್ರದೇಶಗಳಲ್ಲಿ ಬೆಂಕಿ ಪ್ರಕರಣವು ಕಾಣಿಸಿಕೊಂಡಾಗ ಸಿಂಚಕ ವ್ಯವಸ್ಥೆಯನ್ನು ಬಳಸಿ ದ್ರವ, ಸಾಮಾನ್ಯವಾಗಿ ನೀರನ್ನು, ಅಥವಾ ಅನಿಲ, ಸಾಮಾನ್ಯವಾಗಿ ಕಾರ್ಬನ್ ಡೈಆಕ್ಸೈಡನ್ನು ಸಿಂಪಡಿಸಿ ಬೆಂಕಿಯನ್ನು ನಂದಿಸುತ್ತಾರೆ. ಸ್ಟೆಬಿಲೈಜೇಷನ್, ಸ್ಥಿರೀಕರಣ. ಜೀವಿಶಾಸ್ತ್ರದ ಪ್ರಕಾರ ಜೀವಜಾತಿಗಳ ಸಂದಣಿಗಳು ತಮ್ಮ ಸುತ್ತಲಿನ ಪರಿಸರಿಕ ಸ್ಥಿತಿಗತಿಗಳೊಂದಿಗೆ ವರ್ತಿಸುತ್ತಾ ಕೊನೆಗೆ ಸಂತುಲನ ಸ್ಥಿತಿಯನ್ನು ತಲುಪುವವು. ಹೀಗೆ ಉಂಟಾಗುವ ಸಂತುಲನ ಸ್ಥಿತಿ ಸುಸ್ಥಿರವಾಗಿರುತ್ತದೆ. ಉದಾಹರಣೆಗೆ ಸಸ್ಯಗಳ ಚರ್ಮ ಸಮುದಾಯ, ಅರಣ್ಯ, ಹುಲ್ಲುಗಾವಲು ಇತ್ಯಾದಿ. ಸ್ಟೆಬಿಲೈಜೇಷನ್ ಪಾಂಡ್, ಸ್ಥಿರೀಕರಣ ಕೊಳ. ದ್ರವ ತ್ಯಾಜ್ಯವನ್ನು ಶುದ್ಧೀಕರಿಸಲು ಬಳಸುವ ಕೊಳ. ಉಷ್ಣವಲಯದ ಪ್ರದೇಶಗಳಲ್ಲಿ ಸೂರ್ಯರಶ್ಮಿ ಹೆಚ್ಚಾಗಿ ಬೀಳುವುದರಿಂದ ಕೊಳದಲ್ಲಿ ದ್ರವ ತ್ಯಾಜ್ಯ ಹಾಗೂ ನೀರನ್ನು ಮಿಶ್ರಣ ಮಾಡಿ ಸೂರ್ಯರಶ್ಮಿಯು ನೇರವಾಗಿ ಬೀಳುವಂತೆ ಮಾಡುತ್ತಾರೆ. ಇದರಿಂದ ದ್ರವ ತ್ಯಾಜ್ಯ ಕೊಂಚ ಮಟ್ಟಿಗೆ ಶುದ್ಧವಾಗಿರುತ್ತದೆ. ಸ್ಟೆಬಿಲೈಜೇಷನ್ ಸೆಲೆಕ್ಷನ್, ಸ್ಥಿರಕಾರಿ ಆಯ್ಕೆ. ಜೀವ ವಿಕಾಸದಲ್ಲಿ ಒಂದು ಬಗೆಯ ನೈಸರ್ಗಿಕ ಆಯ್ಕೆ. ಒಂದು ಜಾತಿಯ ಜೀವಸಂದಣಿಗಳು ವ್ಯಕ್ತರೂಪದಲ್ಲಿ ವ್ಯತ್ಯಾಸವಿರುತ್ತದೆ. ಜೀವಸರಣಿಯಲ್ಲಿ ಅತಿರೇಕದ ವ್ಯಕ್ತರೂಪವಿರುವ ಜೀವಿಗಳು ಇರುತ್ತವೆ. ಸಾಮಾನ್ಯ ವ್ಯಕ್ತರೂಪ ಅಥವಾ ಮಧ್ಯಾಂತರ ವ್ಯಕ್ತರೂಪ ತೋರಿಸುವ ಜೀವಿಗಳು ಇರುತ್ತವೆ. ಈ ವ್ಯಕ್ತರೂಪ ಶ್ರೇಣಿಯಲ್ಲಿ ಮಧ್ಯಾಂತರ ವ್ಯಕ್ತರೂಪವನ್ನು ಪ್ರದರ್ಶಿಸುವಂತಹ ಜೀವಿಗಳ ಸರಣಿಯನ್ನು ಪ್ರಚೋದಿಸುವ ಆಯ್ಕೆಯನ್ನು ಸ್ಥಿರೀಕರಣ ಆಯ್ಕೆ ಎನ್ನುತ್ತಾರೆ. ಇದಕ್ಕೆ ಸಾಮಾನ್ಯೀಕರಣ ಆಯ್ಕೆ, ನಾರ್ಮಲೈಸಿಂಗ್ ಸೆಲೆಕ್ಷನ್ ಎಂದು ಹೇಳುವುದು ಉಂಟು. ಸ್ಟೇಬಲ್ ಈಕ್ವಲಿಬ್ರಿಯಂ, ಸ್ಥಿರ ಸಮತೋಲನ. ಪರಿಸರ ಶಾಸ್ತ್ರದಲ್ಲಿ ಪರಿಸರ ವ್ಯವಸ್ಥೆಯೆಂದು ಹೊರಗಿನ ಅಂಶಗಳಿಂದ ಸ್ವಲ್ಪ ಬದಲಾದರೂ ಚೇತರಿಸಿಕೊಂಡು ಮರಳಿ ತನ್ನ ಮೂಲ ಸ್ಥಿತಿಗೆ ಮರಳುವುದು. ಅಂದರೆ ಪರಿಸರ ವ್ಯವಸ್ಥೆಯೆಂದು ಬಾಹ್ಯ ಅಂಶಗಳಿಂದಲೇ ಅಥವಾ ಒಳ ಅಂಶಗಳಿಂದಾಗಲಿ ದೀರ್ಘಕಾಲಿಕ ಬದಲಾವಣೆಗೆ ಒಳಪಡುವುದಿಲ್ಲ. ಅರಣ್ಯ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಅರಣ್ಯವು ಚರ್ಮ ಸಸ್ಯ ಸಮುದಾಯ. ಇದು ಬಾಹ್ಯ ಅಂತರ ಅಂಶಗಳಿಂದಾಗಲಿ ಒಳಗಿನ ಅಂಶಗಳಿಂದಾಗಲಿ ಹೆಚ್ಚು ಬದಲಾಗದೆ ಸ್ಥಿರ ಸಮತೋಲನ ಸ್ಥಿತಿಯನ್ನು ತಲುಪಿರುತ್ತದೆ. ಸ್ಟ್ಯಾಕ್, ಚಿಮಿನಿ. ಕನ್ನಡದಲ್ಲಿ ಮಾಲಿನ್ಯ ಅಧ್ಯಯನದಲ್ಲಿ ಹೊಗೆ ಕೊಳವೆ ಚಿಮಿನಿ. ಚಿಮಿನಿಯ ಎತ್ತರವು ನೆಲಮಟ್ಟದಲ್ಲಿ ಹರಡಿರುವ ವಾಯುಮಾಲಿನ್ಯ ಕಾರಕಗಳ ಸಾರತೆಯನ್ನು ನಿರ್ಧರಿಸುತ್ತದೆ. ಸಾಮಾನ್ಯವಾಗಿ ಚಿಮಿನಿಗಳು 30 ಮೀಟರ್ ನೆಲದಿಂದ 30 ಮೀಟರ್ ಮೇಲಿನವರೆಗೂ ಇರುತ್ತವೆ. ಭೂವಿಜ್ಞಾನದಲ್ಲಿ ಕರಾವಳಿಯಿಂದ ಸ್ವಲ್ಪ ದೂರ ಸಾಗರದಲ್ಲಿ ಕಂಡುಬರುವ ಸಾಗರ ಅಥವಾ ಕರಾವಳಿ ಸವಕಳಿಯ ಉತ್ಪನ್ನವೇ ದಿಣ್ಣೆ. ಇದು ಕಂಬಗಳ ರೂಪದಲ್ಲಿ ಸಣ್ಣ ಶಿಲಾದ್ವೀಪದಂತೆ ಕಂಡುಬರುತ್ತದೆ. ಮುಖ್ಯ ಕರಾವಳಿಯಿಂದ ಬೇರ್ಪಟ್ಟಿರುವ ಈ ರಚನೆಯು ದೂರದಿಂದ ಶಿಲಾರಾಶಿಯಂತೆ ಕಾಣುತ್ತದೆ. ಇಲ್ಲಿಗೆ 420ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 4ನೆಯ ಪದ್ಯ. ಆ ಪದ್ಯ ಹೀಗಿದೆ: ತೊಡರ್ದ ಮರ್ದ ಬಾಳವಣ್ಣದ ತುಡುಗೆ ಪಳಂಚಲೆವ ಪಂಚಜಡೆ ನೊಸಲೊಳ್ವಡಂಬಡುವ ಅರಳೆಲೆ ಇವರಿಂ ಚೆಲ್ವಿಡಿದಿರ್ದುದು ಬಾಳ ಕೇಳಿ ಧರ್ಮಾತ್ಮಜನ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು: ತೊಡರ್ದು ಅಮರ್ದ ಬಾಳವಣ್ಣದ ತುಡುಗೆ ಪಳಂಚಲೆವ ಪಂಚ ಜಡೆ ನೊಸಲೊಳ್ ಒಡಂಬಡುವ ಅರಳೆಲೆ ಇವರಿಂ ಚೆಲ್ಲು ಚೆಲ್ವು ಹಿಡಿದಿರ್ದುದು ಬಾಳ ಕೇಳಿ ಧರ್ಮಾತ್ಮ ಜನ. ಈ ಮುಂದಿನ ಪದ್ಯಗಳಲ್ಲಿ ಪಂಪ ಮಕ್ಕಳ ಬಾಲಲೀಲೆಯನ್ನು ಕೂಡ ವರ್ಣಿಸ್ತಾನೆ. ಈಗ ಧರ್ಮರಾಯ ಮೊದಲವನಾದರಿಂದಾಗಿ ಮೊದಲಿಗೆ ಧರ್ಮರಾಯನ ಬಾಲಲೀಲೆಯನ್ನು ಅಥವಾ ಧರ್ಮರಾಯ ಹೇಗೆ ಹುಡುಗನಾಗಿದ್ದಾಗ ಇದ್ದ, ಏನು ಹುಡುಗತನ ಅವನಲ್ಲಿ ಶೋಭಿಸುತ್ತಿತ್ತು ಎನ್ನುವುದನ್ನು ವರ್ಣಿಸ್ತಾನೆ. ತೊಡರ್ದು ಅಮರ್ದ ಬಾಳ ವರ್ಣದ ತುಡುಗೆ, ಚೆನ್ನಾಗಿ ಸೇರಿಕೊಂಡ ಕತ್ತಿಯ ಬಣ್ಣ. ತೊಡರ್ದು ಅಮರ್ದ ಬಾಳ, ಬಾಳ ಅಂದರೆ ಬಾಳು ಕತ್ತಿ, ಬಾಳ್ ಬಾಳ್ಕತ್ತಿ. ತುಳುವಿನಲ್ಲಿ ಬಾಳ್ಕತ್ತಿ ಅಂತಂದರೆ ದೊಡ್ಡ ಕತ್ತಿ ಅಂತಲೇ ಅರ್ಥ. ತೊಡರ್ದು ಅಂದರೆ ಚೆನ್ನಾಗಿ, ಅಮರ್ದ ಸೇರಿಕೊಂಡ, ಬಾಳ ವರ್ಣದ ತುಡುಗೆ, ಕತ್ತಿಯ ಬಣ್ಣದ ತುಡುಗೆ ಅಂದರೆ ಫಳಫಳನೆ ಮಿಂಚುವಂತಹ ತೊಡುಗೆಯನ್ನು ಅವನು ಉಟ್ಟುಕೊಂಡಿದ್ದನಂತೆ. ತೊಡರ್ದ ಮರ್ದ ಬಾಳವಣ್ಣದ ತುಡುಗೆ, ಪಳಂಚಲವ ಪಂಚಜಡೆ ಅಂದರೆ ಅಪ್ಪಳಿಸಿ ಬೆಣ್ಣಿಗೆ ಹೊಡೆಯುತ್ತಿರುವಂತಹ ಜಡೆ, ಐದು ಜಡೆಗಳು ಕೂಡ ಅವನಿಗಿದ್ದವಂತೆ. ಆರಂಭದಲ್ಲಿ ಗಮನಿಸಬೇಕು, ಧರ್ಮರಾಯನಿಗೆ ಐದು ಜಡೆಗಳನ್ನು ಕಟ್ಟಿದ್ರಂತೆ. ಪಳಂಚಲವ ಪಂಚಜಡೆ, ಬೆನ್ನಿಗೆ ಹೊಡೆಯುತ್ತಿರುವಂಥ ಐದು ಜಡೆ, ನೊಸಲು ಒಡಂಬಡುವ ಅರಲೆಲೆ. ಆಮೇಲೆ ಹಣೆಯಲ್ಲಿ ನೊಸಲು ಒಡಂಬಡುವ ಒಪ್ಪುವಂಥ ಅರಳೆಲೆ, ಅದೊಂದು ರೀತಿಯ ಮಕ್ಕಳ ಆಭರಣ. ಇವರಿಂ ಚೆಲ್ವಿಡಿದಿರ್ದುದು ಬಾಳ ಕೇಳಿ ಧರ್ಮಾತ್ಮ ಜನ. ಅಂದರೆ ಆ ಧರ್ಮರಾಯನ ಬಾಲ ಲೀಲೆ ಹೀಗಿತ್ತು ಅಂತ ಪಂಪ ವರ್ಣಿಸ್ತಾನೆ. ಇದನ್ನು ಧರ್ಮಾತ್ಮ ಜನ ಎನ್ನುವಂಥ ಈ ಪದವನ್ನು ಮೊದಲಿಗೆ ತೆಗೆದುಕೊಂಡು ನಾವು ಅನ್ವಯ ಮಾಡ್ತಾ ಹೋದರೆ, ಧರ್ಮಾತ್ಮ ಜನ ತೊಡರ್ದು ಅಮರ್ದ ಬಾಳವಣ್ಣದ ತುಡುಗೆ, ಪಳಂಚಲವ ಪಂಚಜಡೆ, ನೊಸಲು ಒಡಂಬಡುವ ಅರಳಲೆ, ಇವರಿಂ ಚೆಲ್ಬಿಡಿದಿರ್ದು ಬಾಳ ಕೇಳಿ ಅಂತ ಆ ವಾಕ್ಯ ಆಗ್ತದೆ. ನಾನು ಆವಾಗಲೇ ಹೇಳಿದಾಗೆ ಇದು ಹೀಗೆ ಓದಿದಾಗ ಏನಾಗ್ತದೆ ಅಂತಂದರೆ, ಈ ವಾಕ್ಯಕ್ಕೆ ಒಂದು ಆಡುಮಾತಿನ ರೂಪ ಬರ್ತದೆ. ಆದರೆ ಪಂಪ ಆಡುಮಾತಿನ ರೂಪ ಬರಬಾರದು ಎನ್ನುವ ಕಾರಣಕ್ಕಾಗಿ, ಅದಕ್ಕೆ ಆಕರ್ಷಣೆ ಕೊಡೋದಕ್ಕಾಗಿ ಆ ಆಡುಮಾತಿನ ರೂಪವನ್ನು ವ್ಯತ್ಯಾಸ ಮಾಡ್ತಾ, ತೊಡರ್ದು ಅಮರ್ದ ಇಲ್ಲಿ ಕ್ರಿಯಾಪದವನ್ನು ಮೊದಲು ಬಳಸ್ತಾನೆ. ನಾನು ಆಗಲೇ ಹೇಳಿದೆ, ಕ್ರಿಯಾಪದವನ್ನು ಅದು ಇರುವ ಜಾಗದಲ್ಲಿ ಅಂದರೆ ಆಡುಮಾತಿನಲ್ಲಿ ಅದು ಇರುವ ಜಾಗದಿಂದ ತೆಗೆದು ಕದಲಿಸಿ ವಾಕ್ಯದ ಆರಂಭದಲ್ಲಿ ಪ್ರಯೋಗ ಮಾಡಿದಾಗಲೂ ಕೂಡ ವಾಕ್ಯಕ್ಕೆ ಒಂದು ರೀತಿಯ ಆಕರ್ಷಣೆ ಬರ್ತದೆ, ಒಂದು ನಾದ ಉಂಟಾಗ್ತದೆ. ಇಲ್ಲಿ ಗಮನಿಸ್ಬೋದು, ತೊಡರ್ದು ಅಮರ್ದು ಬಾಳವಣ್ಣದ ತುಡುಗೆ, ಚೆನ್ನಾಗಿ ಸೇರಿಕೊಂಡ ಕತ್ತಿಯ ಬಣ್ಣದ ತುಡುಗೆ. ತೊಡರ್ದು ಚೆನ್ನಾಗಿ ಸೇರಿಕೊಂಡ, ಇಲ್ಲಿ ತೊಡರ್ದು ಅಂತಂದರೆ ಚೆನ್ನಾಗಿ ಅನ್ನುವಂಥ ಅರ್ಥ ಇದೆ. ಅಮರ್ದ ಸೇರಿಕೊಂಡ ಎನ್ನುವುದು ಒಂದು ಕ್ರಿಯಾಪದ, ಅದು ವಾಕ್ಯದ ಆರಂಭದಲ್ಲಲ್ಲಾದರೂ ಕೂಡ ತಕ್ಷಣವೇ ಪ್ರಯೋಗ ಆಗಿದೆ. ಹೀಗೆ ಆನಂತರ ಅದು ಒಂದು ಕಡೆ ಮಾತ್ರ ಈ ವಾಕ್ಯದಲ್ಲಿ ಪ್ರಯೋಗ ಆಗಿ ಮತ್ತೆ ಅದರ ಹಿಂದೆ ಸತತವಾಗಿ ನಾಮಪದಗಳೇ ಪ್ರಯೋಗ ಆಗಿವೆ. ತೊಡರ್ದು ಅಮರ್ದ ಬಾಳಬಣ್ಣದ ತುಡುಗೆ, ಪಳಂಚಲೆವ ಪಂಚಜಡೆ, ನೊಸಲು ಒಡಂಬಡವ ಅರಳೆಲೆ, ಇವರಿಂ ಚೆಲ್ಬಿಡಿದಿರುವುದು. ಆಮೇಲೆ ಇನ್ನೊಂದು ಕ್ರಿಯಾಪದ, ಅದು ಕೂಡ ವಾಕ್ಯದ ಮಧ್ಯದಲ್ಲಿ ಪ್ರಯೋಗ ಆಗಿದೆ. ಬಾಳ ಕೇಳಿ ಧರ್ಮಜನ ಎನ್ನುವುದು ನಾಮಪದಗಳು ಪ್ರಯೋಗ ಆಗಿದೆ. ಹೀಗೆ ಧರ್ಮಜನ ಅಂದರೆ ಧರ್ಮರಾಯನ ಬಾಲ ಕೇಳಿ ಅಥವಾ ಧರ್ಮರಾಯ ಬಾಲ್ಯದಲ್ಲಿ ಹೇಗಿದ್ದ ಅಂತಂದರೆ, ಆತ ಕತ್ತಿಯ ಬಣ್ಣದ ಹಾಗೆ ಫಳಫಳನೆ ಹೊಳೆಯುವಂಥ ಬಟ್ಟೆಯನ್ನು ತೊಡುಗೆಯನ್ನು ಉಟ್ಟಿದ್ದ. ಆಮೇಲೆ ಬೆನ್ನಿಗೆ ತಾಗುವ ಹಾಗೆ ಐದು ಜಡೆಗಳು ಅವನಿಗಿದ್ದವು. ಆಮೇಲೆ ಹಣೆಯಲ್ಲಿ ಅರಳೆಲೆ ಶೋಭಿಸ್ತಿತ್ತು. ಇದರಿಂದ ಧರ್ಮರಾಯನ ಬಾಲ ಕೇಳಿ ಅಥವಾ ಬಾಲ್ಯದಲ್ಲಿ ಧರ್ಮರಾಯ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಈ ಅರಳೆಲೆ ಎನ್ನುವುದು ಮಕ್ಕಳ ಒಂದು ಆಭರಣ. ಅದು ಇದು ದಾಸರ ಪದ್ಯದಲ್ಲಿ ಕೂಡ ಕಾಣಿಸ್ತದೆ. ಅರಳಲೆ ಮಾಂಗಾಯಿ ಕೊರಳ ಮುತ್ತಿನ ಸರ, ತರಳನ ತೊಟ್ಟಿಲ ತೂಗಿರೆ ಎನ್ನುವುದು ಒಂದು ದಾಸರ ಹಾಡು ಅದು. ಹೀಗೆ ಈ ಅರಳಲೆಯನ್ನು ಧರಿಸಿದ್ದ. ಆಮೇಲೆ ಐದು ಜಡೆಗಳು ಧರ್ಮರಾಯನಿಗೆ ಇದ್ದವಂತೆ ಸಣ್ಣದಲ್ಲಿದ್ದಾಗ. ಹೀಗೆ ಧರ್ಮರಾಯನ ಬಾಲ್ಯ ತುಂಬ ಆಕರ್ಷಣೀಯವಾಗಿತ್ತು ಎನ್ನುವುದಾಗಿ ಪಂಪ ವರ್ಣಿಸ್ತಾನೆ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
7: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷನ್ನು ಮಾತನಾಡೋದಕ್ಕೆ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಚಿಕ್ಕ ಚಿಕ್ಕ ವಾಕ್ಯಗಳು, ಕಮಾಂಡಿಂಗ್ ಆರ್ಡರಿಂಗ್ ಸೆಂಟೆನ್ಸ್ಗಳನ್ನು ತಿಳ್ಕೊಂಡ್ವಿ. ಇವತ್ತು ಇನ್ನಷ್ಟು ನಾವು ಮಾತಾಡಬೇಕು ಅಂದರೆ ಒಂದು ಸ್ವಲ್ಪ ಗ್ರಾಮರ್ ನಾಲೆಜ್ ಕೂಡ ಇರಬೇಕಲ್ವಾ? ಅದ್ರ ಬಗ್ಗೆ ಮಾತಾಡೋಣ. ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲದ ಬಗ್ಗೆ ಒಂಚೂರು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಂಗ್ಲಿಷ್ ಭಾಷೆಯಲ್ಲಿ ವರ್ತಮಾನ ಕಾಲದ ಕ್ರಿಯಾಪದನ ನಾಲ್ಕು ಬಗೆಯಾಗಿ ವಿಂಗಡಿಸಿದ್ದಾರೆ. ಪ್ರೆಸೆಂಟ್ ಇಂಡೆಫಿನಿಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತ. ಈಗ ನೋಡಿ, ರಾಮ್ ಸ್ಟಡೀಸ್, ರಾಮ್ ಈಸ್ ಸ್ಟಡಿಂಗ್, ರಾಮ್ ಹ್ಯಾಸ್ ಸ್ಟಡೀಡ್, ರಾಮ್ ಹ್ಯಾಸ್ ಬಿನ್ ಸ್ಟಡಿಂಗ್ ಸೀನ್ಸ್ ಮಾರ್ನಿಂಗ್. ಇಲ್ಲಿ ರಾಮ ಓದ ಬಗ್ಗೆ ಹೇಳ್ತಾ ಇದ್ದಾರೆ. ಮೊದಲನೇ ಬಗ್ಗೆ ಅಂದರೆ ರಾಮ್ ಸ್ಟಡೀಸಲ್ಲಿ ವರ್ತಮಾನ ಕಾಲ ಇದೆ, ಕ್ರಿಯಾಪದ ವರ್ತಮಾನ ಕಾಲದಲ್ಲೇನೋ ಇದೆ ಆದರೆ ನಿಶ್ಚಿತವಾಗಿಲ್ಲ. ರಾಮ ಓದ್ತಾನೆ ಆದರೆ ಎಲ್ಲಿ ಓದ್ತಾನೆ, ಯಾವಾಗ ಓದ್ತಾನೆ, ಓದಿ ಮುಗಿಸಿದ್ನ, ಆ ಥರ ವಿಷಯಗಳಿಲ್ಲ. ಎರಡನೇದು, ರಾಮ್ ಈಸ್ ಸ್ಟಡಿಂಗ್ ಅಂತ ಇದೆ. ಅಲ್ಲಿ ವರ್ತಮಾನ ಕಾಲದ ಕ್ರಿಯಾಪದ ಸ್ಟಡಿಂಗ್ ಅಂತ ಇದೆ. ಮೂರನೇದು, ರಾಮ್ ಹ್ಯಾಸ್ ಸ್ಟಡೀಡ್, ರಾಮ ಓದ್ತಾ ಇದ್ದಾನೆ ಆದರೆ ಕ್ರಿಯೆ ನಡೆದಿದೆ, ಹೆಚ್ಚು ಸಮಯ ಆಗಿಲ್ಲ. ಇನ್ನೊಂದು, ರಾಮ್ ಹ್ಯಾಸ್ ಬಿನ್ ಸ್ಟಡಿಂಗ್ ಸೀನ್ಸ್ ಮಾರ್ನಿಂಗ್ ಅಂತಿದೆ. ಇದು ಕ್ರಿಯೆ ನಿಶ್ಚಿತ ಸಮಯದಿಂದ ನಡೀತಾ ಇದೆ. ಹಾಗಾಗಿ ಇಲ್ಲಿ ನಾಲ್ಕು ಬಗೆಯ ಪ್ರೆಸೆಂಟೆನ್ಸ್ ಬಗ್ಗೆ ನಾನು ಹೇಳಿದೆ. ಇದ್ರ ಬಗ್ಗೆ ಅಷ್ಟು ತಲೆ ಕೇಳಿಸ್ಕೊಳ್ಬೇಡಿ, ಆದರೆ ಒಂದು ಸಚೂರು ಗ್ರಾಮರ್ ನಮ್ಗೆ ಗೊತ್ತಿದ್ರು ವಾಕ್ಯ ಮಾಡೋದಕ್ಕೆ ಸುಲಭ ಆಗತ್ತೆ ಅನ್ನೋದು ನನ್ನ ಮಾತು. ಈಗ ಡಸ್ ಮತ್ತು ಡೂ ಪದಗಳನ್ನು ಬಳಸಿ ಒಂದಷ್ಟು ವಾಕ್ಯಗಳನ್ನು ಕೇಳಿರ್ತೀರ, ನೀವು ಮಾತಾಡಿರ್ತೀರ. ಕೆಲವು ಕನ್ನಡದಲ್ಲಿ ನಾನು ವಾಕ್ಯಗಳನ್ನು ಹೇಳ್ತೀನಿ, ನೀವು ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಪ್ರಯತ್ನ ಪಡಿ ನೋಡೋಣ. ಹೇಯ್, ನೀನು ಇಂಗ್ಲೀಷ್ ಓದ್ತಾ ಇದೀಯಾ? ಇದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಟ್ರೈ ಮಾಡಿ. ಹೇಯ್, ನೀನು ಇಂಗ್ಲೀಷ್ ಓದ್ತಾ ಇದೀಯಾ? ಹೇಗೆ ಕೇಳ್ತೀರಾ? ಡೂ ಯು ಸ್ಟಡಿ ಇಂಗ್ಲೀಷ್? Do you study English? ಅಂದರೆ ನೀನು ಇಂಗ್ಲೀಷ್ ಓದ್ತಾ ಇದೀಯಾ? ಅದಕ್ಕೇನು ಉತ್ತರ ಕೊಡ್ತಾರೆ ನಿಮ್ಮ ಎದುರಿರೋರು? ಹೌದು, ನಾನು ಇಂಗ್ಲೀಷ್ ಓದ್ತಾ ಇದ್ದೀನಿ. ಕನ್ನಡದಲ್ಲಿ ಹೇಳ್ತೀವಿ, ಅದನ್ನು ಇಂಗ್ಲೀಷಲ್ಲಿ ಹೇಳಿ. ಯಸ್, ಐ ಡೂ, ಅಷ್ಟು ಹೇಳಿದರೆ ಸಾಕು. ಹೌದು, ನಾನು ಓದ್ತಾ ಇದ್ದೀನಿ ಇಂಗ್ಲೀಷನ್ನು. ಯಸ್, ಐ ಡೂ ಅಂತ ಹೇಳಬೇಕು. ಅವಳು ನಿಮ್ಮ ಮನೆ ಬರ್ತಾಳಾ ಅಂತ ಕೇಳಿ ಇಂಗ್ಲೀಷಲ್ಲಿ. Does she come to your house? ಅವಳು ನಿಮ್ಮನೆ ಬರ್ತಾಳಾ? Does she come to your house? ನೋಡಿ, ಆಗ ಡೂ ಬಳಸಿದ್ವಿ, ಇಲ್ಲಿ ಡಸ್ ಬಳಸಿದ್ವಿ. ಹೌದು, ಅವಳು ಅವಾಗವಾಗ ಬರ್ತಾಳೆ. Yes, she comes sometimes. ಹೌದು, ಅವಳು ಅವಾಗವಾಗ ಬರ್ತಾ ಇರ್ತಾಳೆ. Yes, she comes sometimes. ಬಾಕಿಯ ಫ್ರೆಂಡ್ಸ್ ಸಹ ನಿನ್ನ ಹತ್ರ ಬರ್ತಾ ಇರ್ತಾರಾ? ಈ ಪ್ರಶ್ನೆನ ನೀವು ಟ್ರೈ ಮಾಡಿ. ಬಾಕಿಯ ನಿನ್ನ ಫ್ರೆಂಡ್ಸ್ ಸಹ ನಿನ್ನ ಹತ್ರ ಬರ್ತಿರ್ತಾರಾ? ಡೂ ಅದರ್ ಫ್ರೆಂಡ್ಸ್ ಆಲ್ಸೋ ಕಮ್ ಟು ಯು? ಡೂ ಅದರ್ ಫ್ರೆಂಡ್ಸ್ ಆಲ್ಸೋ ಕಮ್ ಟು ಯು? ಬಾಕಿ ನಿನ್ನ ಫ್ರೆಂಡ್ಸ್ ಸಹ ನಿನ್ನ ಹತ್ರ ಬರ್ತಾರಾ ಅನ್ನೋದಕ್ಕೆ ಡೂ ಅದರ್ ಫ್ರೆಂಡ್ಸ್ ಆಲ್ಸೋ ಕಮ್ ಟು ಯು ಅಂತ ಕೇಳಬೇಕು. ಹೌದು, ಅವರು ಸಹ ಬರ್ತಿರ್ತಾರೆ ಅಂತ ಹೇಳೋದಕ್ಕೆ ಏನು ಹೇಳಬೇಕು? ಯಸ್, ದೇ ಡೂ. ಹೌದು, ಅವರು ನನ್ನ ಹತ್ರ ಬರ್ತಿರ್ತಾರೆ ಅನ್ನೋದಕ್ಕೆ ಯಸ್, ದೇ ಡೂ ಅಂತ ಹೇಳಬೇಕು. ನೀನು ಶಿವಮೊಗ್ಗದಲ್ಲಿ ವಾಸ ಮಾಡೋದಾ? ಈ ಪ್ರಶ್ನೆನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ನೀನು ಶಿವಮೊಗ್ಗದಲ್ಲಿ ವಾಸ ಮಾಡ್ತಿದೀಯಾ? ಡೂ ಯು ಸ್ಟೇ ಇನ್ ಶಿವಮೊಗ್ಗ? ಡೂ ಯು ಸ್ಟೇ ಇನ್ ಶಿವಮೊಗ್ಗ ಅಂದರೆ ಇನ್ ಶಿವಮೊಗ್ಗದಲ್ಲಿ ಇದೆಯಾ, ಶಿವಮೊಗ್ಗದಲ್ಲಿ ವಾಸ ಮಾಡ್ಕೊಂಡಿದೀಯಾ? ಇಲ್ಲ, ನಾನು ಬೆಂಗಳೂರಲ್ಲಿ ಇದ್ದೀನಿ. ಇದನ್ನ ಹೇಗೆ ಹೇಳ್ತೀರಾ? ನೋ, ಐ ಸ್ಟೇ ಇನ್ ಬ್ಯಾಂಗ್ಳೂರ್. ಇಲ್ಲ, ನಾನು ಬೆಂಗಳೂರಲ್ಲಿ ಇದ್ದೀನಿ ಅನ್ನೋದಕ್ಕೆ ಏನು ಹೇಳಬೇಕು? ನೋ, ಐ ಸ್ಟೇ ಇನ್ ಬೆಂಗಳೂರು ಅಂತ ಹೇಳಬೇಕು. ಈಗ ನಿಮ್ಗೊಂದು ಅಂದಾಜು ಆಗಿರ್ಬೋದು ಡಸ್ ಡೂ ಎಲ್ಲ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಅಂತ. ಇದೇ ಥರ ಈಸ್, ಆರ್, ಆಮ್ ಪದಗಳನ್ನು ಬಳಸಿ ವಾಕ್ಯನ ರಚನೆ ಮಾಡೋಣ. ನಿಂಗೆ ಈ ಪುಸ್ತಕ ಅಲ್ವಾ ಬೇಕಾಗಿರೋದು ಅಂತ ಕೇಳ್ತೀವಿ. ಅದನ್ನು ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಇಂಗ್ಲೀಷಲ್ಲಿ ಟ್ರೈ ಮಾಡಿ ನೋಡೋಣ. ನಿನಗೆ ಬೇಕಾಗಿರೋದು ಈ ಪುಸ್ತಕನ ಅಂತ ಕೇಳಬೇಕು. ಈಸ್ ದಿಸ್ ದ ಬುಕ್ ಯು ಆರ್ ಲುಕಿಂಗ್ ಫಾರ್? ಈಸ್ ದಿಸ್ ದ ಬುಕ್ ಯು ಆರ್ ಲುಕಿಂಗ್ ಫಾರ್? ನಿನಗೆ ಬೇಕಾಗಿರೋದು ಈ ಪುಸ್ತಕನ ಅಂತ. ಹೌದು, ನಂಗೆ ಇದೇ ಪುಸ್ತಕ ಬೇಕಾಗಿದ್ದದ್ದು ಅಂತ ಹೇಳ್ತೀವಿ. ಅದನ್ನು ಹೇಗೆ ಹೇಳ್ತೀರಾ? ಹೌದು, ನನಗೆ ಬೇಕಾಗಿದ್ದದ್ದು ಇದೇ ಪುಸ್ತಕ. ಯಸ್, ದಿಸ್ ಈಸ್ ಇಟ್. ಯಸ್, ದಿಸ್ ಈಸ್ ಇಟ್ ಅಂದರೆ ಇದೇ ಬೇಕಾಗಿದ್ದದ್ದು. ಅವನು ಸಿನಿಮಾ ನೋಡ್ತಾ ಇದ್ದಾನಾ ಅನ್ನೋ ಪ್ರಶ್ನೆ. ಇದನ್ನು ಕೇಳಿ ಇಂಗ್ಲೀಷಲ್ಲಿ, ಅವನು ಸಿನಿಮಾ ನೋಡ್ತಾ ಇದ್ದಾನಾ ಅಂತ. ಈಸ್ ಹಿ ವಾಚಿಂಗ್ ಅ ಮೂವಿ? ಈಸ್ ಹಿ ವಾಚಿಂಗ್ ಅ ಮೂವಿ ಅಂದರೆ ಅವನು ಸಿನಿಮಾ ನೋಡ್ತಿದ್ದಾನಾ? ನೀವು ಹೇಳಬೇಕು ಇಲ್ಲ, ಅವನು ಗೇಮ್ ಆಡ್ತಿದ್ದಾನೆ ಮೊಬೈಲ್ನಲ್ಲಿ, ಅಥವಾ ಇಲ್ಲ ಅವನು ವಿಡಿಯೋ ಗೇಮ್ ಆಡ್ತಿದ್ದಾನೆ ಅಂತ ಹೇಳಬೇಕು. ಹೇಗೆ ಹೇಳ್ತೀರಾ? ನೋ, ಹೀ ಈಸ್ ಪ್ಲೇಯಿಂಗ್ ಅ ವಿಡಿಯೋ ಗೇಮ್. ನೋ, ಹೀ ಈಸ್ ಪ್ಲೇಯಿಂಗ್ ಅ ವಿಡಿಯೋ ಗೇಮ್. ಇಲ್ಲ, ಅವನು ವಿಡಿಯೋ ಗೇಮ್ ಆಡ್ತಿದ್ದಾನೆ. ಇನ್ನೊಂದು ಪ್ರಶ್ನೆ ನೋಡೋಣ. ನೀನು ಆ ಮಾರ್ಕೆಟ್ ಕಡೆ ಹೋಗಲ್ವಾ? ಇನ್ನೂ ಸಾಮಾನುಗಳು ತರೋದಿರುತ್ತೆ, ನೆನಪಿಸ್ತಿದ್ದೀರಾ? ನೀನು ಆ ಮಾರ್ಕೆಟ್ ಕಡೆ ಹೋಗೋದಿಲ್ವಾ ಅಂತ ಕೇಳಿದಾಗ ಹೇಗೆ ಹೇಳಬೇಕು? ಆರ್ ಯು ನಾಟ್ ಗೋಯಿಂಗ್ ಟು ಮಾರ್ಕೆಟ್ ನೌ? ಆರ್ ಯು ನಾಟ್ ಗೋಯಿಂಗ್ ಟು ಮಾರ್ಕೆಟ್ ನೌ? ನೀನು ಆ ಅಂಗಡಿಗೆ ಹೋಗೋದಿಲ್ವಾ ಈಗ, ಆ ಮಾರ್ಕೆಟ್ ಕಡೆ ಹೋಗೋದಿಲ್ವಾ ನೀನು ಅನ್ನೋದಕ್ಕೆ ಆರ್ ಯು ನಾಟ್ ಗೋಯಿಂಗ್ ಟು ಮಾರ್ಕೆಟ್ ನೌ? ಇಲ್ಲ ಇಲ್ಲ, ನಾನು ಆ ಕಡೆ ಹೋಗಲ್ಲ ಅನ್ನೋದಕ್ಕೆ ನೋ, ಐ ಆಮ್ ನಾಟ್. ನಾನು ಮಾರ್ಕೆಟ್ಗೆ ಹೋಗೋದಿಲ್ಲ ಅಂತ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಏನು ಹೇಳಬೇಕು? ನೋ, ಐ ಆಮ್ ನಾಟ್. ಸರಿ, ನಿಮ್ಮ ತಂದೆ ಸರ್ಕಾರಿ ಕೆಲಸದಲ್ಲಿದ್ದಾರಾ, ಗೌರ್ಮೆಂಟ್ ಜಾಬಲ್ಲಿದ್ದಾರಾ ನಿಮ್ಮ ತಂದೆಯವರು? ಹೇಗೆ ಕೇಳ್ತೀರಾ ಈ ಸೆಂಟೆನ್ಸ್ನ, ಈ ಪ್ರಶ್ನೆನ ಹೇಗೆ ಕೇಳ್ತೀರಾ? ನಿಮ್ಮ ತಂದೆ ಗೌರ್ಮೆಂಟ್ ಕೆಲಸದಲ್ಲಿದ್ದಾರಾ ಅನ್ನೋದಕ್ಕೆ ಈಸ್ ಯುವರ್ ಫಾದರ್ ಇನ್ ಗೌರ್ಮೆಂಟ್ ಸರ್ವೀಸ್? ಈಸ್ ಯುವರ್ ಫಾದರ್ ಇನ್ ಗೌರ್ಮೆಂಟ್ ಸರ್ವೀಸ್? ನಿಮ್ಮ ತಂದೆ ಗೌರ್ಮೆಂಟ್ ಕೆಲಸದಲ್ಲಿದ್ದಾರಾ ಅನ್ನೋದಕ್ಕೆ ಈಸ್ ಯುವರ್ ಫಾದರ್ ಇನ್ ಗೌರ್ಮೆಂಟ್ ಸರ್ವೀಸ್? ಇಲ್ಲ, ನಮ್ಮ ತಂದೆ ಬಿಸ್ನೆಸ್ ನಡೆಸ್ತಿದ್ದಾರೆ, ಅವರೊಬ್ಬ ವ್ಯಾಪಾರಿ ಅನ್ನೋದಕ್ಕೆ ಏನು ಹೇಳ್ತೀರಾ? ನೋ, ಹೀಸ್ ಅ ಬಿಸ್ನೆಸ್ ಮ್ಯಾನ್. ಇಲ್ಲ, ನಮ್ಮ ತಂದೆ ಒಬ್ಬ ವ್ಯಾಪಾರಿ ಅನ್ನೋದಕ್ಕೆ ನೋ, ಹೀಸ್ ಅ ಬಿಸ್ನೆಸ್ ಮ್ಯಾನ್ ಅಂತ ಹೇಳಬೇಕು. ನಿನ್ನ ಬ್ರದರ್ ಇದ್ದಾರಲ್ಲ, ಯಾವುದೋ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇದ್ರಲ್ಲ. ನಿನ್ನ ಸೋದರ ಇದ್ದಾರಲ್ಲ, ಯಾವುದೋ ಪರೀಕ್ಷೆಗೆ ತಯಾರಿ ಮಾಡ್ಕೊಂಡು ಇದಾಗಿದೆಯಲ್ಲ ಅಂತ ಕೇಳೋದನ್ನು ಹೇಗೆ ಹೇಳ್ತೀರಾ? ಈಸ್ ಯುವರ್ ಬ್ರದರ್ ಪ್ರಿಪೇರಿಂಗ್ ಫಾರ್ ಸಮ್ ಎಕ್ಸಾಮಿನೇಷನ್? ನಿನ್ನ ಸೋದರ ಯಾವುದಾದ್ರೂ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಿದ್ದಾರಾ? ಹೌದು, ಅವನು IAS ಪರೀಕ್ಷೆಗೆ ತಯಾರಾಗ್ತಿದ್ದಾನೆ. ಯೆಸ್, ಹೀ ಈಸ್ ಪ್ರಿಪೇರಿಂಗ್ ಫಾರ್ ದಿ IAS ಎಕ್ಸಾಮಿನೇಷನ್. ಯೆಸ್, ಹೀ ಈಸ್ ಪ್ರಿಪೇರಿಂಗ್ ಫಾರ್ ದಿ IAS ಎಕ್ಸಾಮಿನೇಷನ್. ಹೌದು, ಅವನು IAS ಪರೀಕ್ಷೆಗೆ ತಯಾರಾಗ್ತಾ ಇದ್ದಾನೆ. ನೋಡಿ, ಎಷ್ಟು ಪುಟ್ ಪುಟ್ಟ ವಾಕ್ಯಗಳನ್ನ ನಾವೆಷ್ಟು ಈಸಿಯಾಗಿ ಇಂಗ್ಲೀಷಲ್ಲಿ ಹೇಳಿದ್ವಿ ಅಲ್ವಾ. ಹಾಗೆ ಹ್ಯಾಸ್ ಮತ್ತು ಹ್ಯಾವ್ ಬಳಸ್ಕೊಂಡು ಒಂದಷ್ಟು ವಾಕ್ಯಗಳನ್ನು ಪ್ರಯತ್ನ ಪಡೋಣ. ನೀನು ಅವಳಿಗೆ ಯಾವುದಾದ್ರೂ ಪತ್ರ ಬರೆದಿದ್ಯಾ? ಇಲ್ಲ, ಅವಳಿಗೆ ಅನ್ನೋ ಬದಲು ನೀವು ಯಾವುದಾದ್ರೂ ಹೆಸರನ್ನು ಬಳಸ್ಬೋದು. ನೀನು ರಾಧಾಗೆ ಯಾವುದಾದ್ರೂ ಪತ್ರ ಬರೆದಿದ್ಯಾ ಅಂತ ಕೇಳೋ ಪ್ರಶ್ನೆನ ಹೇಗೆ ಇಂಗ್ಲೀಷಲ್ಲಿ ಕೇಳ್ತೀರಾ? ಹ್ಯಾವ್ ಯು ರಿಟನ್ ಎನಿ ಲೆಟರ್ ಟು ರಾಧಾ? ಹ್ಯಾವ್ ಯು ರಿಟನ್ ಎನಿ ಲೆಟರ್ ಟು ರಾಧಾ? ನೀನು ರಾಧಾಗೆ ಯಾವುದಾದ್ರೂ ಪತ್ರ ಬರೆದಿದ್ಯಾ ಅನ್ನೋದಕ್ಕೆ ಹ್ಯಾವ್ ಯು ರಿಟನ್ ಎನಿ ಲೆಟರ್ ಟು ರಾಧಾ? ಹೌದು, ನಾನು ಅವಳಿಗೆ ಬರೆದಿದ್ದೆ. ಯೆಸ್, ಐ ಹ್ಯಾವ್. ಎಷ್ಟು ಸಿಂಪಲ್ಲಾಗಿ ಹೇಳ್ಬೋದಲ್ಲ. ಹೌದು, ನಾನು ಅವಳಿಗೆ ಬರೆದಿದ್ದೆ. ಯೆಸ್, ಐ ಹ್ಯಾವ್. ಮತ್ತೆ ಅವಳು ನಿನ್ನ ಪತ್ರಕ್ಕೆ ಉತ್ತರ ಬರೆದ್ಲ? ಅವಳು ನಿನ್ನ ಪತ್ರಕ್ಕೆ ಉತ್ತರ ಬರೆದ್ಲ ಅಂತ ಕೇಳೋದಕ್ಕೆ ಹ್ಯಾಸ್ ಶಿ ರಿಪ್ಲೈಡ್ ಟು ಯುವರ್ ಲೆಟರ್? ಹ್ಯಾಸ್ ಶಿ ರಿಪ್ಲೈಡ್ ಟು ಯುವರ್ ಲೆಟರ್? ಅವಳು ನಿನ್ನ ಪತ್ರಕ್ಕೆ ಉತ್ತರ ಬರೆದ್ಲ ಅನ್ನೋದಕ್ಕೆ ಹ್ಯಾಸ್ ಶಿ ರಿಪ್ಲೈಡ್ ಟು ಯುವರ್ ಲೆಟರ್ ಅನ್ನೋ ಪ್ರಶ್ನೆ ಮಾಡಬೇಕು. ಇಲ್ಲ, ಅವಳು ನನ್ನ ಪತ್ರಕ್ಕೆ ಉತ್ತರನೇ ಬರೆದಿಲ್ಲ. ನೋ, ಶೀ ಹ್ಯಾಸಂಟ್. ಅವಳು ನನ್ನ ಪತ್ರಕ್ಕೆ ಉತ್ತರ ಬರ್ದಿಲ್ಲ. ಇಲ್ಲ, ನೋ, ಶೀ ಹ್ಯಾಸಂಟ್ ಅಂತ ಹೇಳಬೇಕು. ಸರಿ, ಈಗ ಬೇರೆ ಪ್ರಶ್ನೆ ಕೇಳೋಣ. ನೀನು ಊಟ ಆಯ್ತಾ? ಹೇಗೆ ಕೇಳ್ತೀರಾ?

0: ಹ್ಯಾವ್ ಯು ಟೇಕನ್ ಯುವರ್ ಮೀಲ್ಸ್? ನಿತ್ಯ ನಾವು ಯಾರನ್ನಾದರೂ ಮಾತಾಡಿಸ್ತಿರ್ತೀವಲ್ವಾ ಹೀಗೆ, ನಿಮ್ಮ ಊಟ ಆಯಿತಾ ಅಂತ. ಹ್ಯಾವ್ ಯು ಟೇಕನ್ ಯುವರ್ ಮೀಲ್ಸ್ ಹೀಗೆ ಕೇಳಬೇಕು. ಹ್ಯಾವ್ ಯು ಟೇಕನ್ ಯುವರ್ ಮೀಲ್ಸ್ ಅಂದರೆ ನಿಮ್ಮ ಊಟ ಆಯಿತಾ, ನಿನ್ನ ಊಟ ಆಯಿತಾ ಅಂತ. ಇಲ್ಲ, ಬೆಳಿಗ್ಗೆ ನಾನು ಸಾಕಷ್ಟು ತಿಂಡಿ ತಿನ್ಬಿಟ್ಟೆ. ಏನು ಹೇಳ್ತೀರಾ ಇದನ್ನು? ನೋ, ಐ ಹ್ಯಾಡ್ ಅ ಹೆವಿ ಬ್ರೇಕ್ಫಾಸ್ಟ್ ಇನ್ ದ ಮಾರ್ನಿಂಗ್. ನೋ, ಐ ಹ್ಯಾಡ್ ಅ ಹೆವಿ ಬ್ರೇಕ್ಫಾಸ್ಟ್ ಇನ್ ದ ಮಾರ್ನಿಂಗ್ ಅಂದರೆ, ಇಲ್ಲ ಬೆಳಿಗ್ಗೆ ನಾನು ಸಾಕಷ್ಟು ತಿಂಡಿ ತಿನ್ಬಿಟ್ಟೆ. ನೋ, ಐ ಹ್ಯಾಡ್ ಅ ಹೆವಿ ಬ್ರೇಕ್ಫಾಸ್ಟ್ ಇನ್ ದ ಮಾರ್ನಿಂಗ್ ಅಂತ ಹೇಳಬೇಕು. ಹೌದು, ನೀನು ಅವ್ರ ಮನೆ ಹೋಗಿದ್ಯಾ? ಡಿಡ್ ಯು ಗೋ ಟು ಹಿಸ್ ಪ್ಲೇಸ್? ಡಿಡ್ ಯು ಗೋ ಟು ಹಿಸ್ ಪ್ಲೇಸ್ ಅನ್ನೋದಕ್ಕೆ ನೀನು ಅವನ ಮನೆ ಹೋಗಿದೀಯಾ ಅನ್ನೋದಾಗತ್ತೆ. ಇಲ್ಲ, ನಾನು ಇನ್ನೂ ಹೋಗಬೇಕು. ನೋ, ಐ ಹ್ಯಾವ್ ಯೆಟ್ ಟು ಗೋ. ನೋ, ಐ ಹ್ಯಾವ್ ಯೆಟ್ ಟು ಗೋ ಅಂತ ಅಂದರೆ ಇಲ್ಲ, ನಾನಿನ್ನೂ ಹೋಗಬೇಕು ಅಂತ. ಈ ವಾಕ್ಯಗಳನ್ನೆಲ್ಲ ರಚನೆ ಮಾಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಹೀಗೆ ಇನ್ನೊಂದಷ್ಟು ವಾಕ್ಯಗಳನ್ನು ನೀವು ಪ್ರಯತ್ನ ಪಡ್ತಾ ಇರಿ. ಇನ್ನೊಂದಷ್ಟು ವಿಷಯದೊಟ್ಟಿಗೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ
3: ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686090627.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್, ಹಲೋ, ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ಹಾಗೆ ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ಇವತ್ತಿನ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯ್ತು. ಸೊ ಹಾಗೆ ಏನ್ ಟಾಪಿಕ್ಕು ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಸೊ ಮಳೆಗಾಲ ಅಂತೂ ಲೈಟ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ, ನಿಧಾನವಾಗಿ ಮಳೆ ಆಗಾಗ ಬರ್ತಾ ಇದೆ ಅಲ್ವಾ. ಹಾಗೆ ಈ ಮಳೆಗಾಲ ಬರ್ತಿದ್ದ ಹಾಗೆ ನಮ್ಗೆಲ್ಲ ಸ್ವಲ್ಪ ಏನೋ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಏನಾದರೂ ತಿಂತಾ ಇರಬೇಕು, ಸ್ನ್ಯಾಕ್ಸ್ ತಿಂತಾ ಇರಬೇಕು, ಬಿಸಿ ಬಿಸಿ ಬೋಂಡ ತಿಂತಿರಬೇಕು, ಅಥವಾ ಏನೋ ಹಪ್ಪಳ ಆ ಥರದ್ದೆಲ್ಲ ಏನಾದರೂ ತಿಂತಾ ಇರಬೇಕು, ಸಂಡಿಗೆ ತಿಂತಿರಬೇಕು, ಆ ಥರ ಏನಾದ್ರು ಒಂದು ಕ್ರೇವಿಂಗ್ ಜಾಸ್ತಿ ಇರುತ್ತೆ ಈ ಮಳೆಗಾಲದಲ್ಲಿ. ಸೊ ಹಾಗಾಗಿ ಯೂಶ್ವಲಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಹಪ್ಪಳಗಳನ್ನೆಲ್ಲ ಮಾಡಿಟ್ಕೊಂಡಿರ್ತೀವಿ, ಮಳೆಗಾಲ ಬರ್ತಿದ್ದಾಗೆ ಅದನ್ನೆಲ್ಲ ತಿಂತಾ ಇರ್ತೀವಿ. ಈ ರೀತಿ ನೀವು ಮಳೆಗಾಲ ಬರ್ತಿದ್ದಾಗೆ ಏನೆಲ್ಲ ಸ್ನ್ಯಾಕ್ಸ್ನ ಮಾಡ್ತೀರಾ, ನಿಮಗೆ ಮಳೆಗಾಲದಲ್ಲಿ ಹೇಗಿರುತ್ತೆ ಕ್ರೇವಿಂಗ್, ನಿಮಗೆ ತಿಂಡಿ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗುತ್ತಾ, ಯಾವ ರೀತಿಯ ಸ್ಪೆಷಲ್ ಐಟಮ್ಸ್ ನ ಮಾಡ್ತಾ ಇರ್ತೀರಾ, ಮಳೆಗಾಲದ ಸ್ಪೆಷಲ್ ಅಡುಗೆಗಳ ಬಗ್ಗೆ ಇವತ್ತು ಮಾತಾಡಬಹುದಾಗಿದೆ. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686962799, ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಬಹುದು. ಹಾಗೆ ನಿಮ್ಮ ಒಂದು ಮಳೆಗಾಲದ ತಿಂಡಿ ತಿನಿಸುಗಳ ಬಗ್ಗೆ ಇವತ್ತು ತಿಳಿಸಬಹುದಾಗಿದೆ. ಸೊ ಹಾಗೆಯೇ ಒಂದು ಕಡೆ ಕ್ರೇವಿಂಗ್ ಆದರೆ ಮಳೆಗಾಲದ ಸ್ಪೆಷಲ್ ಫುಡ್ಸ್ ಅಂತಲೇ ಕೆಲವೊಂದಿಷ್ಟು ಇರುತ್ತೆ. ಮಳೆಗಾಲದಲ್ಲಿ ಮಾತ್ರ ಮಾಡೋಕ್ಕಾಗೋ ಫುಡ್ಸ್ ಇರ್ಬೋದು, ಅಥವಾ ಮಳೆಗಾಲದಲ್ಲಿ ಹೆಚ್ಚಾಗಿ ತಿನ್ನುವಂತಹ ಫುಡ್ಗಳಿರುತ್ತೆ. ಕೆಲವೊಂದು ಬೇಸಿಗೆ ಸಮ್ಮರ್ ಫುಡ್ಗಳು ಅಂತಾರೆ, ಆದರೆ ಮಳೆಗಾಲಕ್ಕೋಸ್ಕರ ಕೆಲವರು ಫುಡ್ಗಳನ್ನ ಈ ರೀತಿಯ ಒಂದು ಖಾದ್ಯ ರೆಡಿ ಮಾಡಿ ತಿನ್ನಬೇಕು ಅಂತ ಹೇಳಿ ಮಾಡ್ತಾ ಇರ್ತಾರೆ. ಆ ರೀತಿ ನಿಮಗೆ ಮಳೆಗಾಲದಲ್ಲಿ ನೀವು ಮಾಡೋ ಸ್ಪೆಷಲ್ ತಿಂಡಿ ಯಾವುದು, ಹಾಗೆ ಯಾವ್ಯಾವ ರೀತಿಯ ಒಂದು ಅಡುಗೆಗಳನ್ನ ನೀವು ಮಾಡ್ತೀರಾ, ಏನ್ ಕತೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು. ಹಾಗೆ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ ಪರಶುರಾಮ್ ಸರ್, ಹೇಗಿದ್ದೀರಾ? ನಾನ್ ಕೂಡ ಚೆನ್ನಾಗಿದ್ದೀನಿ ಸರ್. ಕಾಫಿ ಆಯ್ತಾ? ನಮ್ದು ಕಾಫಿ ಆಗಿಲ್ಲ ಸರ್, ಇನ್ ಕುಡಿಬೇಕು. ನಮ್ದು ಕಾಫಿ ಸರ್. ಇಲ್ಲ ಸರ್, ಮಳೆ ಬರ್ತಿದೆಯಲ್ಲ, ಏನು ಆಗಲ್ಲ ಸರ್. ಹೌದು ಸರ್. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ? ಓಕೆ, ನೀವು ಯಾವ ರೀತಿಯ ತಿಂಡಿಗಳನ್ನ ಹೆಚ್ಚಾಗಿ ತಿಂತೀರಾ, ಮಳೆಗಾಲದಲ್ಲಿ ಯಾವ ರೀತಿ ಫುಡ್ನ ತಿನ್ನಕ್ಕೆ ಇಷ್ಟ ಆಗುತ್ತೆ ನಿಮಗೆ? ಬೋಂಡಾ ಬಜ್ಜಿ ಜಾಸ್ತಿ ತಿಂತೀರಾ? ಓಕೆ ಓಕೆ ಸೂಪರ್. ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಪರಶುರಾಮ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಬೋಂಡಾ ಬಜ್ಜಿ ತಿನ್ನಕ್ಕೆ ಇಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ನಿಜ ಅಲ್ವಾ, ಮಳೆ ಬರ್ತಿದ್ದ ಹಾಗೆ ಫಸ್ಟು ಬೋಂಡಾ ಮಂಡಕ್ಕಿ ಆ ಥರದ್ದೆಲ್ಲ ತಿನ್ಬೇಕು ಅಂತ ಜಾಸ್ತಿ ಅನ್ನಿಸ್ತಾ ಇರುತ್ತೆ. ಹಾಗೀಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವ್ರನ್ನ ಮಾತಾಡ್ಸೋಣ. ಹಾಗೆ ಅವ್ರು ಯಾವ್ದಾದ್ರು ಮಳೆಗಾಲದ ಸ್ಪೆಷಲ್ ಫುಡ್ನ ಮಾಡ್ತಾರಾ, ಏನ್ ಕತೆ ಅಂತೆಲ್ಲ ಕೇಳೋಣ. ಹಲೋ,
8: ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಮೇಡಮ್. ನಾನು ಬ್ರಹ್ಮಾನಂದ ಅಂದ್ರೆ ವಿದ್ಯಾನಗರ.
7: ನಮಸ್ತೆ ನಮಸ್ತೆ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
8: ಫೈನ್ ಮೇಡಮ್, ತಾವ್ ಹೇಗಿದ್ದೀರಾ ಮೇಡಮ್?
7: ನಾವು ಕೂಡ ಚೆನ್ನಾಗಿದ್ದೀವಿ ಸರ್.
8: ಹೇಳಿ ಮೇಡಮ್, ಇವತ್ತು ಏನ್ ಟಾಪಿಕ್?
7: ಇವತ್ತು ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಮಳೆಗಾಲದ ತಿಂಡಿಗಳ ಬಗ್ಗೆ ಮಾತಾಡ್ತಾ ಇದ್ದೆ. ನೀವೇನಾದ್ರೂ ಮಳೆಗಾಲದಲ್ಲಿ ವಿಶೇಷವಾಗಿರುವ ಆಹಾರವನ್ನ ತಯಾರಿಸ್ತೀರಾ, ಸ್ಪೆಷಲ್ ಫುಡ್ಗಳನ್ನ ಏನಾದ್ರೂ ಮಾಡ್ತೀರಾ? ಹಾಗೆ ಮಳೆಗಾಲದಲ್ಲಿ ಕ್ರೇವಿಂಗ್ಸ್ ಜಾಸ್ತಿ ಅಲ್ವಾ, ಏನಾದ್ರೂ ತಿನ್ಬೇಕು ಅಂತ ಅನ್ನಿಸ್ತಿರುತ್ತಲ್ವಾ, ಆ ರೀತಿ ನೀವ್ ಏನು ಮಳೆಗಾಲದಲ್ಲಿ ಯಾವ ಒಂದು ಫುಡ್ನ ಜಾಸ್ತಿ ತಿಂತೀರಾ ಅಂತ?
8: ಹಾ ಮೇಡಮ್, ಮಳೆಗಾಲ ಅಂದ್ಕೂಡ್ಲೇನೆ ನಮಗೆ ಬೆಚ್ಚ ಬೆಚ್ಚಕ್ ಬೆಚ್ಚ ಬೆಚ್ಚಕ್ ಎಲ್ಲ ಬೇಕು ಅನ್ಸುತ್ತೆ. ಒಂದು ಬೇಸರ ಅಂದ್ರೆ ಮಳೆಗಾಲ ಬರ್ತಿದ್ದಂಗೆ ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ ಸೈಡ್ಗೆ ಇಡ್ಬೇಕಲ್ಲಪ್ಪ, ಹಣ್ಣುಗಳನ್ನೆಲ್ಲ ಕಮ್ಮಿ ತಿನ್ಬೇಕಲ್ಲಪ್ಪ ಅಂತ ಬೇಜಾರಾಗುತ್ತೆ. ಅದ್ರಲ್ಲೂ ರಾತ್ರಿ ಹೊತ್ತಂತೂ ಯಾವ್ದು ತಿನ್ನಂಗಿಲ್ಲ ಮಳೆಗಾಲ ಬಂದಾಗ. ಅದು ನನಗ್ ಬಹಳ ಬೇಜಾರು. ಅದ್ರ ಜೊತೆಗೆ ಈಗ ಮಳೆಗಾಲ ಬರ್ತಿದ್ದಂಗೆ ನಮಗೆ ನೆನಪಾಗ್ತಕ್ಕಂಥದ್ದು ಈ ಬೆಳಗ್ಗೆ 11 ಗಂಟೆ ಆಗ್ಲಿ 4 ಗಂಟೆ ಆಗ್ಲಿ, ಅದು ಇನ್ನು ಸಂಜೆ 6:30-7 ಗಂಟೆ ಆದಾಗ ನಮಗೆ ಎಲ್ಲಾದ್ರೂ ಈ ಸಿಟಿ ಒಳಗೆ ಎಲ್ಲಾರು ಹೋಗ್ತಾ ಇದ್ರೆ ಅಲ್ಲಿ ಬೋಂಡಾ ಕರೀತಿದ್ರೆ, ಪಾನಿಪುರಿ ಮಸಾಲ ಪುರಿ ಗೋಬಿ ಮಂಚೂರಿ ಮಾಡ್ತಾ ಇದ್ರೆ, ಆಮೇಲೆ ದೋಸೆ ಹೋಟ್ಲ್ ಇದ್ರೆ ಎಳಿತಾ ಇರುತ್ತೆ ವಾಸನೆ, ಹೋಗಿ ತಿಂದೇ ಬಿಡೋಣ ಅನ್ನೋದೊಂದು ಬಾಕಿ ಇರುತ್ತೆ. ಹಾಗೆ ಈ ಬೋಂಡದ ವಾಸನೆ ಆಗ್ಲಿ ಮನೆಗಳಲ್ಲೂ ಅಷ್ಟೇ. ಈಗ ನಾವು ವರ್ಕಿಂಗ್ ಡೇಸ್ ಅಲ್ಲಿ ಆದ್ರೆ ಹೊರಗಡೆ ತಿನ್ಬಿಡ್ತೀವಿ, ರಜದಲ್ಲಿ ಇದ್ದಾಗ ಮನೇಲೆ ಇರ್ತೀವಲ್ಲ ಸಂಜೆ, ಅವಾಗ ಏನಾಗುತ್ತೆ ಸಾಮಾನ್ಯ ಮಳೆಗಾಲದಲ್ಲಿ ಸಂಜೆ ಹೊತ್ತು ಏನಾದ್ರೂ ಬಿಸಿ ಬಿಸಿ ಕರಿದಿ ತಿಂಡಿ ಬೇಕು, ದೋಸೆ ಬೋಂಡಾ, ಅದರಲ್ಲೂ ಬೇಸಿಗೆಯಲ್ಲಿ ನಾವು ರೆಡಿ ಮಾಡಿರ್ತಕ್ಕಂತ ಹಪ್ಪಳ ಸಂಡಿಗೆಗಳು ಅವುಗಳನ್ನ ಕರೆದು ತಿನ್ಬೇಕು, ಈ ತರ ಒಂದು ಆಸೆಗಳು ಜಾಸ್ತಿ ಆಗುತ್ತೆ ಹೋಗುತ್ತೆ. ಅದಕ್ಕಿಂತನೂ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಬಿಸಿ ಬಿಸಿ ಕಾಫಿ ಕುಡಿಬೇಕು. ಆಮೇಲೆ ಈ ಬೇಸಿಗೆಗಾಲದಲ್ಲಿ ಕಷಾಯ ಮೂಲಕ್ಕೆ ಕೂತಿರುತ್ತೆ, ಚಳಿಗಾಲದಲ್ಲಿ ಅದು ಮುಂದಕ್ ಬರುತ್ತೆ
7: ಖುಷಿ ಅಂದ್ರೆ ಅವಾಗ ಕುಡಿಬೇಕು ಅನ್ಸ್ತಿರಲ್ಲ, ಬಟ್ ಮಳೆಗಾಲದಲ್ಲಿ ಅದನ್ನ ಕುಡಿಯಕ್ಕೆ ಒಂಥರ ಖುಷಿ
8: ಅನ್ಸುತ್ತೆ, ಸ್ಪಂದಿಸುತ್ತೆ ಮೇಡಮ್. ಈ ಕಷಾಯನ ಮಳೆಗಾಲದಲ್ಲಿ ಕುಡಿದ್ರೆ ಸ್ಪಂದಿಸುತ್ತೆ, ಬೇಸಿಗೆ ಕುಡಿದ್ರೆ ಉಲ್ಟಾ ಎಫೆಕ್ಟ್ ಆಗ್ಬಿಡುತ್ತೆ.
7: ನಿಜ ನಿಜ.
8: ಅದಕ್ಕೆ ಹೇಳ್ತಕ್ಕಂಥದ್ದು ಇಲ್ಲಿನ ಅವರು ಕಾಲಕ್ಕೆ ತಕ್ಕಂತೆ ಆಯಾ ಒಂದು ಪಾನೀಯಗಳಾಗ್ಲಿ ತಿಂಡಿಗಳನ್ನಾಗ್ಲಿ ಮಾಡಿದ್ರು.
7: ಹೌದು,
8: ನನಗೆ ಈಗ ಮಳೆಗಾಲದಲ್ಲಿ ಇಷ್ಟ ಆಗ್ತಕ್ಕಂಥದ್ದು ಶುಂಠಿ ಮೆಣಸಿನ ಪುಡಿ ಲವಂಗ ಹಾಕಿದಂತ ಕಾಫಿ ಟೀ ಮತ್ತೆ ಕಷಾಯ, ಮತ್ತೆ ಜಾಸ್ತಿ ಇಷ್ಟಪಡ್ತಕ್ಕಂಥದ್ದು ನಾನು ಫ್ರೈ ಮಾಡಿ ತಿಂಡಿ, ಅದರಲ್ಲೂ ಮುಖ್ಯವಾಗಿ ಹಪ್ಪಳ ಸಂಡಿಗೆಗಳನ್ನ ಬಹಳ ಇಷ್ಟಪಡ್ತೀನಿ, ಅದನ್ನ ನಾನೇ ಮಾಡ್ಕೊಂಡು ತಿಂತಾ ಇರ್ತೀನಿ. ಇನ್ನೂ ಒಂದು ವಿಶೇಷ ಅಂದ್ರೆ ಹಲಸಿನ ಪುಳಕ್ಕೆ ತೆಂಗಿನಕಾಯಿ ತುರಿದು ಹಾಕಿ ತಿಂತೀವಿ, ಅದಿನ್ನೂ ಟೇಸ್ಟ್ ಆಗಿರುತ್ತೆ
7: ಮೇಡಮ್.
8: ಹೀಗೆ ಒಂದೊಂದರ ಮಾಡ್ತಾ ಇರ್ತೀವಿ, ಇದು ಅವರವರ ಅಭಿರುಚಿಗೆ ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಅವರವ್ರು ಮಾಡ್ಕೊಳ್ತಾರೆ.
7: ಓಕೆ ಸೂಪರ್ ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
8: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್.
7: ಥ್ಯಾಂಕ್ ಯು. ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು ಮಳೆ ಬರ್ತಾ ಇರುತ್ತೆ, ಲೈಟಾಗಿ ಮಳೆ ಬರ್ತಿರುತ್ತೆ ಸಿಟಿ ಕಡೆ ಹೋಗ್ತಿದ್ರೆ, ಹಾಗೆ ಬೋಂಡಾ ಪಾನಿಪುರಿ ಮಸಾಲ ಪುರಿ ಗಮ ಎಲ್ಲ ಹಂಗೆ ಬರ್ತಿರುತ್ತೆ ತಿನ್ಬೇಕು ಅನ್ಸುತ್ತೆ ಅಂತ. ನಿಜ ಅಲ್ವಾ, ಸ್ಮೆಲ್ ಬರ್ತಿದ್ದಾಗೆ ಬೇಸಿಗೆ ಆದ್ರೆ ಆಲ್ರೆಡಿ ಸೆಕೆ ಆಗ್ತಿರುತ್ತೆ, ಅಷ್ಟೊಂದೇನು ಕ್ರೇವಿಂಗ್ ಅನ್ಸ್ತಿರಲ್ಲ ಬೇಡ ಬಿಡು ಅಂತ ಹೇಳಿ ಬರ್ಬೋದು, ಬಟ್ ಮಳೆಗಾಲದಲ್ಲಿ ಚಳಿ ಚಳಿ ಬರೆ ಆಗ್ತಿರುತ್ತಲ್ವ, ಹೊರಗಡೆ ಹೋದಾಗ ಈ ರೀತಿ ಬಿಸಿ ಬಿಸಿ ಏನು ಎಣ್ಣೆ ಘಮ ಬರ್ತಿದ್ರೆ ಬಿಸಿ ಬಿಸಿ ತಿನ್ಬೇಕು ಅಂತ ಅನಿಸ್ದಾಗ ಈ ಥರದ್ದೆಲ್ಲ ಬಿಟ್ಟು ಬರೋಕ್ಕೆ ಮನ್ಸಾಗಲ್ಲ ಅಲ್ವಾ. ಬಟ್ ಏನು ಗೊತ್ತಾ, ಅದೆಲ್ಲ ಹೆಲ್ತಿಗೆ ಒಳ್ಳೇದಲ್ಲ, ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಸರ್ ಕಷಾಯದ ಬಗ್ಗೆ ಕೂಡ ಹೇಳ್ತಾ ಇದ್ರು, ಮಳೆಗಾಲದಲ್ಲಿ ಕಷಾಯ ಬೇಕೇ ಬೇಕಲ್ವಾ, ಇವಾಗ ಬೇಸಿಗೆ ಕಾಲದಲ್ಲೆಲ್ಲ ಕಷಾಯ ಕುಡಿಬೇಕು ಅಂತಲೂ ಅನಿಸ್ತಿರಲ್ಲ, ಏನಾದರೂ ಕೂಲ್ ಡ್ರಿಂಕ್ಸ್ ಕುಡಿಯೋಣ, ತಣ್ಣಗಿರೋದೇನಾದ್ರು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅನಿಸ್ತಿರುತ್ತೆ. ಬಟ್ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದ ಹಾಗೇ ಗಂಟ್ಲಿಗೆ ಏನಾದರೂ ಬೇಕನ್ನಿಸ್ತಿರುತ್ತೆ, ಬಿಸಿ ಬಿಸಿಯಾಗಿ ಬೇಕನ್ನಿಸ್ತಿರುತ್ತೆ. ಕಷಾಯ ಆ ಥರದ್ದೆಲ್ಲ ಬೇಸಿಗೆಯಲ್ಲಿ ಹೆಚ್ಚಾಗಿ ಕುಡಿಯುವಂಥದ್ದು ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಮಾತಾಡ್ಸೋಣ. ಹಲೋ
9: ಮೇಡಮ್ ಅವರೇ, ನಮಸ್ಕಾರ.
7: ನಮಸ್ಕಾರ ಚಿಕ್ಕಪ್ಪ, ಹೇಗಿದ್ದೀರಾ?
9: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
7: ನಾವು ಚೆನ್ನಾಗಿದ್ದೀವ್ರಿ ಸರ್.
9: ತಂಪಾದ ವಾತಾವರಣದಲ್ಲಿ ಕಾಫಿ ಆಯ್ತೇನ್ರಿ?
7: ಕಾಫಿ ಆಯ್ತು, ಕಾಫಿ ಆಗಿಲ್ಲ, ಇನ್ ಕುಡಿಬೇಕು. ಹಾಗೆ ಸ್ನಾಕ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೆ.
9: ಹೌದು ಮೇಡಮ್ ಅವರೇ, ಮಳೆಗಾಲ ಬಂತು ಅಂದ್ರೆ ಏನೋ ಒಂಥರ ಈ ಬೋಂಡಾ ಬಜ್ಜಿ ಪಕೋಡ ಇದೆಲ್ಲ ನೆನ್ಪಾಗ್ಬಿಡುತ್ತೆ.
7: ತಿಂತೀರಾ ನೀವು ಹೊರಗಡೆ ಹೋಗಿ?
9: ಹೊರಗಡೆ ಹೋಗಿದ್ ನಾವು ತಿನ್ನೋದಕ್ಕಿಂತ ನಾವು ನಮಗ್ ಬೇಕಾಗಿದ್ದ ನಾವು ಮನೆಯಾಗೆ ಮಾಡ್ಕೊಂಡ್ ತಿಂತಾವ್ರಿ ಮೇಡಮ್.
7: ಸೂಪರ್ ರೀ ಸೂಪರ್, ಅದು ಬೆಸ್ಟ್ ಅಲ್ವಾ ಸರ್?
9: ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ನಾವೆಲ್ಲ ಕೇಳ್ಪಟ್ಟಿರ್ತೇವಿ, ಕರ್ದ ಎಣ್ಣೆ ಕರ್ದು ಕರ್ದು ಕರ್ದು ಕರ್ದು ಹಾಕ್ತಿರ್ತಾರೆ, ಸ್ವಲ್ಪ ಅದರಿಂದ ನಮಗ್ ತೊಂದರೆ ಆಗ್ಬೋದು ಅಂತ ಹೇಳಿ ನಮಗ್ ಏನ್ ಬೇಕು ಅನ್ಸುತ್ತ ಅದನ್ನ ಅಚ್ಚುಕಟ್ಟಾಗಾದ್ರೂ ಪರವಾಗಿಲ್ಲ, ನಾವ್ ಮನೇಲೇ ಮಾಡ್ಕೊಂಡ್ ತಿನ್ನಕ್ ಇಷ್ಟ ಪಡ್ತೀವಿ ಮೇಡಮ್ ಅವರೇ.
7: ಓಕೆ,
9: ಆಮೇಲೆ ನೋಡ್ರಿ ಈ ಮಳೆಗಾಲ ಸಮಯದಲ್ಲಿ ನೋಡ್ರಿ ಮಂಡಕ್ಕಿ ಇದೆಯಲ್ಲ ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಮಾಡ್ತಾರೆ, ಶೇಂಗಾ ಬೀಜ ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಬಹಳ ಮಜಾ ಇರುತ್ತೆ ಕಣ್ರಿ, ತಿನ್ ನೋಡ್ಬೇಕು ಅವಾಗಾರ ಒಂದ್ಸಲ.
7: ನಿಮ್ ಮನೆಗ್ ಬರ್ತೀವ ಬಿಡಿ, ಹಂಗಿದ್ರೆ ತಿನ್ನಕ್ ಒಂದಿನ ಮಾಡ್ಕೊಟ್ಬಿಡಿ.
9: ಬರ್ರಿ ಮೇಡಮ್ ಅವ್ರೆ, ಅದಕ್ಕೇನಂತೆ ನಾವ್ ರೆಡಿ, ನನ್ಗಿಂತ ನನ್ನ ಹೆಂಡತಿನೇ ರೆಡಿ ಇರ್ತಾರೆ ಮಾಡ್ಕೊಡ್ತಾರೆ ಬರ್ರಿ.
7: ಸೂಪರ್ ರೀ, ಸೂಪರ್ ಸರ್,
9: ಬಹಳ ಚೆನ್ನಾಗಿರುತ್ತೆ ಅದು. ಈ ವಾತಾವರಣಕ್ಕೆ ತಣ್ಣಗಿರೋ ವಾತಾವರಣಕ್ಕೆ ಚೆನ್ನಾಗಿರುತ್ತೆ ಅದು. ಗರಂ ಗರಂ ಆಗಿ ಇರ್ಬೇಕು ಆ ಮಂಡಕ್ಕಿ, ಬೆಳ್ಳುಳ್ಳಿ ಮಂಡಕ್ಕಿ ಇರುತ್ತಲ್ಲ ಆ ಶೇಂಗಾ ಕಾಳ ಹುರ್ದ ಹಾಕಿ ಕಡಲೆ ಎಲ್ಲ ಹಾಕಿ ಬಹಳ ಚಂದ ಇರ್ತಾವ ತಿನ್ನಕ್, ಬಹಳ ಚಂದ ಇರುತ್ತೆ ಅದು. ಮೆತ್ತಗ ಆಗದ ಹಾಗೆ ನಾವು ಡಬ್ಬದಲ್ಲಿ ಕವರ್ ಗಿವರ್ ಎಲ್ಲ ಹಾಕಿ ಸೇಫ್ ಮಾಡಿಟ್ರೆ ನಮ್ಗೆ ಬೇಕ್ ಬೇಕಾದಾಗ ತಗೊಂಡ್ ತಿನ್ಬಹುದು. ಮತ್ತೆ ಅದ್ರ ಜೊತೆಗೆ ಏನಾದ್ರೂ ನೀರುಳ್ಳಿ ಬೊಂಡನೋ ಅಥವಾ ಮೆಣಸಿಕಾಯಿ ಬೊಂಡನೋ ಏನಾದ್ರು ಮಾಡ್ಕೊಂಡ್ರೆ ಬಹಳ ಚಂದ ಇರುತ್ತೆ.
7: ಓಕೆ, ಸೂಪರ್ ರೀ, ಸೂಪರ್ ಸರ್. ಓಕೆ, ಧನ್ಯವಾದಗಳು.
9: ಆದಷ್ಟು ಮನೆಯಲ್ಲೇ ಮಾಡ್ಕೊಂಡ್ ತಿನ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ, ಏನಲ್ಲ ಆದ್ರ. ಆಯ್ತು ಮೇಡಮ್ ಅವರೇ, ಧನ್ಯವಾದಗಳು.
7: ಓಕೆ, ಧನ್ಯವಾದಗಳು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್.
9: ನಮಸ್ಕಾರ ಮೇಡಮ್.
7: ನಮಸ್ಕಾರ. ಎಸ್, ಚಿಕ್ಕಪ್ಪ ಅವರು ಮಾತಾಡ್ತಾ ಇದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ಮನೇಲೆ ಆದಷ್ಟು ಮಾಡ್ಕೊಂಡು ತಿನ್ಬೇಕು ಅಂತ. ಹಾಗೆ ಅವರು ಮಂಡಕ್ಕಿ ಬಗ್ಗೆ ಹೇಳ್ತಾ ಇದ್ರಲ್ವಾ, ಬೆಳ್ಳುಳ್ಳಿ ಮಂಡಕ್ಕಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ನನ್ಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ, ಈಗ ಎಲ್ಲ ಫುಡ್ನು ತಿನ್ಬೇಕು ಅನಿಸ್ತಿದೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
10: ಹಲೋ,
7: ನಮಸ್ತೆ.
10: ಹಲೋ,
7: ಹಲೋ, ನಮಸ್ತೆ.
10: ನಮಸ್ತೆ ಮೇಡಮ್, ಸೌಂಡ್ ಬಹಳ ಕಡಿಮೆ ಕೇಳ್ತಾ ಇದೆ.
7: ಓಕೆ, ಇವಾಗ ಕೇಳಿಸ್ತಿದ್ಯಾ?
10: ಹಾ, ಈಗ ಕೇಳ್ತಾ ಇದೆ.
7: ಓಕೆ, ಚಂದ್ರಶೇಖರ್ ಸರ್ ಹೇಗಿದ್ದೀರಾ?
10: ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
7: ನಾನು ಚೆನ್ನಾಗಿದ್ದೀನಿ ಸರ್.
10: ಏಕೆ ಸೌಂಡ್ ಕಡಿಮೆ ಇದೆ ಮೇಡಮ್?
7: ಓಕೆ, ಇವಾಗ ಕೇಳಿಸ್ತಿದ್ಯಾ ನಿಮಗೆ?
10: ಹಾ, ಕೇಳ್ತಾ ಇದೆ. ಹಾ,
7: ಓಕೆ. ಏನ್ ಸರ್,
10: ಊಟ ಮಾಡಿದ್ರಾ ಮೇಡಮ್?
7: ಊಟ ಆಯ್ತು, ನಿಮ್ದಾಯ್ತಾ?
10: ಆಯ್ತು, ಏನ್ ಮಾಡಿದ್ರಿ ವಿಶೇಷ
7: ಇವತ್ತು? ಏನಪ್ಪ ವಿಶೇಷ ಇವತ್ತು, ಏನ್ ಮಾಡಿದೆ? ಟೊಮ್ಯಾಟೊ ಬಾತ್.
10: ಹೌದಾ?
7: ಸೊ ಹಾಗೆ ಇವತ್ತಿನ
10: ವಿಷಯ ಮೇಡಮ್,
7: ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಹೆಚ್ಚಾಗಿ ಏನೆಲ್ಲ ತಿನ್ಬೇಕು ಅನ್ಸುತ್ತೆ ನಿಮಗೆ ಅಂತ ಹೇಳಿ ಕೇಳ್ತಾ ಇದ್ದೆ. ಹಾಗೆ ಏನಾದ್ರೂ ಮಳೆಗಾಲದ ವಿಶೇಷ ತಿಂಡಿ ನೀವೇನಾದ್ರೂ ಮಾಡ್ತಿರ್ತೀರಾ ಮನೆಯಲ್ಲಿ ಅಂತ ಕೇಳ್ತಾ ಇದ್ದೆ.
10: ಮಳೆಗಾಲದ ವಿಶೇಷ ತಿಂಡಿ ಅಂದ್ರೆ ಸಾಮಾನ್ಯವಾಗಿ ಬಿಸಿ ಬಿಸಿ ಬಜ್ಜಿ. ಏ ಮೇಡಮ್?
7: ಹಾ ಹೇಳಿ ಸರ್.
10: ಆ ಬಜ್ಜಿಲಿ ಹೀರೆಕಾಯಿ ಬಜ್ಜಿ ಇರುತ್ತೆ, ಹಾಗಲಕಾಯಿ ಬಜ್ಜಿ ಇರುತ್ತದೆ, ಏನೇನ್ ಬೇಕಾ ತಿನ್ಬಹುದು
7: ಅಲ್ವಾ?
10: ಹಾಗಲಕಾಯಿ, ಹೀರೆಕಾಯಿ ಮತ್ತೆ ಇದ್ರ ಬಾಳೆಕಾಯಿ ಬಜ್ಜಿ ಎಲ್ಲ ಇರುತ್ತೆ, ತಿನ್ಬಹುದು. ಆಮೇಲೆ ಇದು ಬಹಳ ಇಷ್ಟ, ಅದು ವಡೆ ವಡೆ ಬರುತ್ತೆ, ಇದ್ರೊಳಗೆ ಬರ್ತಾರೆ ಕಡಲೆಬೇಳೆ ವಡೆ, ಅದು ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್.
7: ಹೌದು ಹೌದು. ಮನೇಲಿ ಮಾಡ್ಕೊಂಡು ತಿಂತೀರೋ ಹೊರಗಡೆ ಹೋಗಿ ತಿಂತಿರ್ತೀರೋ? ಮನೇಲಿ ಮಾಡ್ಕೊಂಡು ತಿಂತೀರೋ ಹೊರಗಡೆ ಹೋಗಿ ತಿಂತಿರ್ತೀರೋ ಸರ್?
10: ಮನೇಲೇ ತಿಂತೀವಿ, ಮನೇಲೇ ತಿಂದ್ರೆ ಚಂದ.
7: ನಿಜ ನಿಜ.
10: ಹೊರಗಡೆ ಕಾಸ್ಟ್ಲಿ ಆಗುತ್ತೆ, ನಮ್ಗೆ ಏನೋ ಒಂದು ಎರಡು ತಿಂದ್ರೆ ಸಮಾಧಾನ ಆಗಲ್ಲ.
7: ಹೌದು ಹೌದು.
10: ಅಲ್ಲಿ ಏನ್ ಗೊತ್ತಾ, ಯಾವ್ಯಾವ ಎಣ್ಣೆನೋ ಬೇಯಿಸ್ತಾರೆ, ಅದೊಂದು ಹೊರಗಡೆ ಒಂಥರ ಇದಾಗುತ್ತೆ. ಬೇಯಿಸಿದ ಎಣ್ಣೆನ ಇನ್ನೊಂದ್ಸಲ ಬೇಯಿಸಿದ್ರೆ ವಿಷ
7: ಆಗ್ಬಿಡುತ್ತೆ,
10: ಅದು ಆತರ ಕೆಲವು ತೊಂದರೆಗಳು ಇರೋದ್ರಿಂದ ಮನೆಯಲ್ಲ ಮಾಡ್ಕೊಂಡು ತಿನ್ಬಿಡ್ತೀನಿ. ಮನೆಯಲ್ಲ ತಿನ್ಬೋದಲ್ಲ ಮೇಡಮ್, ಆ ದುಡ್ಡು ಕೊಟ್ರೆ ಅಲ್ಲೊಂದು 100 ರೂಪಾಯಿ ಖರ್ಚು ಮಾಡಿ ಬಂದ್ರೆ 200 ರೂಪಾಯಿ ಆದ್ರೆ ಮನೆಯಲ್ಲ ತಿನ್ಬೋದಲ್ಲ. ಆತರ ಎಕಾನಮಿ.
7: ಓಕೆ ಓಕೆ, ಹೇಳಿ ಸರ್.
10: ಅದ್ರ ಎಕಾನಮಿ ಮನೆಯಲ್ಲಿ ಮಾಡಬೇಕು, ಎಲ್ಲ ಮನೇಲಿ ತಿನ್ಬೇಕು ಮೇಡಮ್.
7: ನಿಜ ನಿಜ.
10: ಏನು ಅನಿವಾರ್ಯವಾದಾಗ ಹೋಟ್ಲ ತಿನ್ಬೋದು ಅಷ್ಟೇ ಹೊರತು.
7: ಹೌದು,
10: ಮನೇಲಿ ಮಾಡ್ಕೊಂಡು ತಿಂದ್ರೆ ಮನೆ ಮಕ್ಕಳನ್ನ ತಿನ್ಬೋದು, ಚೆನ್ನಾಗಿರುತ್ತೆ, ತಾಜಾ ಇರುತ್ತೆ, ಫ್ರೆಶ್ ಇರ್ತದೆ.
7: ನಿಜ ನಿಜ.
10: ಹಾಗಾಗಿ ಇದು ಮಾಡ್ಬೋದು.
7: ಓಕೆ,
10: ಮಳೆ ಬರ್ತಾ ಇದೆ.
7: ಮಳೆ ಬರ್ತಾ ಇದೆ. ಓಕೆ, ಬಾ ಮಂಡಕ್ಕಿ ಬೋಂಡ ಎಲ್ಲ ಮಾಡಿಸ್ಕೊಂಡು ತಿನ್ನಿ ಬಜ್ಜಿ ಎಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಸೊ ಚಂದ್ರಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು ಏನು ಬಜ್ಜಿ ಇರ್ಬೋದು, ಮಂಡಕ್ಕಿ ಈ ತರದ್ದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
11: ಹಲೋ, ನಮಸ್ತೆ ಮೇಡಮ್.
7: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
11: ಆರಾಮಿದ್ದೀವಿ ನೋಡ್ರಿ ಮೇಡಮ್, ತಾವೇ ಆಗಿದ್ದೀರಿ?
7: ನಾವು ಆರಾಮಿದೀವ್ರಿ.
11: ಊಟ ಆಯ್ತ್ರಿ?
7: ಊಟ ಆಯ್ತು. ನಿಮ್ದಾಯ್ತಾ?
11: ನಮ್ದು ಊಟ ಆಯ್ತ್ರಿ ಮೇಡಮ್.
7: ಓಕೆ, ಶಿವಶರಣ ಸರ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
11: ಏನೋ ಕೇಳಕತ್ತಿದ್ರಿ ಮೇಡಮ್, ಮಳೆಗಾಲದಾಗ ಏನ್ ತಿನ್ಬೇಕಂತ ಕೇಳಕತ್ತಿದ್ರಿ ಅಲ್ವಾ?
7: ಹೌದ್ರಿ, ಏನ್ ತಿಂತೀರಾ ನೀವು ಮಳೆಗಾಲದಲ್ಲಿ? ಹೆಚ್ಚಾಗಿ ಯಾವ ರೀತಿ ಅಡಿಗೆಗಳಿರುತ್ತೆ ನಿಮ್ಮ ಮನೇಲಿ? ಮಳೆಗಾಲದ ಸ್ಪೆಷಲ್ ಅಡಿಗೆ ಏನಾದ್ರೂ, ವಿಶೇಷವಾಗಿ ಮಳೆಗಾಲಕ್ಕೆ ಅಂತ ಮಾಡುವಂತ ಅಡಿಗೆ ಏನಾದ್ರೂ ಇದೆಯಾ ಅಂತ ಕೇಳ್ತಾ ಇದ್ದೆ.
11: ಮಳೆಗಾಲದಾಗ ನೋಡ್ ಮೇಡಮ್, ನಮ್ ಕಡೆ ಹೆಚ್ಚು ಕಡಿಮೆ, ನಮ್ ಉತ್ತರ ಕರ್ನಾಟಕದಾಗ ಇದೇನೈತಿಲ್ಲ ಮೇಡಮ್, ಮಾದಿ ಮಾಡ್ತಾರ ಮೇಡಮ್ ಹೆಚ್ಚು ಕಡಿಮೆ ಇವಾಗ.
7: ಓಕೆ,
11: ಯಾಕಂದ್ರೆ ಚಳಿಗಾಲ ಇದು ಬೇಸಿಗೆ ಕಾಲ ಹೋಯ್ತು, ಈಗ ಚಳಿಗಾಲ ಬಂದಂತ ವಿಷಯ ಏನೇ ಇದು ಮಳೆಗಾಲ ಬಂತಂದ್ರ ಅವಾಗ ನಮಗ ಗರ್ಮಿ ಆಗ್ಬೇಕಲ್ಲ ಮೇಡಮ್, ಕಾವ್ ಆಗ್ಬೇಕಪ್ಪ ಕೇಳಿದ್ರೆ ನಾವು ಗೋಧಿ ಹೆಚ್ಚು ಮಾಡ್ತೀವ್ರಿ. ಗೋಧಿದಂದ್ರೆ ಏನ್ರಿ ಮೇಡಮ್, ಚಕ್ಕುಲಿ ಅಂತ ಗೊತ್ತಲ್ಲ ನಿಮ್ಗೆ? ಚಕ್ಕುಲಿ ಅಂದ್ರೆ ಮೇಡಮ್ ಅದ್ರಾಗ ನಾವು ಚಪಾತಿ ಮಾಡುದ್ರಿ, ಚಪಾತಿ ಮಾಡಿ ಅದನ್ನ ಕರ್ನಾಟಕ ಕರಿಯುದ್ರಿ ಮೇಡಮ್, ಸಣ್ಣ ಪೀಸ್ ಮಾಡ್ತೀವ್ರಿ, ಆ ಪೀಸ್ ಮಾಡಿ ಅದನ್ನ ಗಡಿಗ್ಯಾಗ ಹಾಕಿ ಬೆಲ್ಲ ಹಾಕಿ ಕುದಿಸುದ್ರಿ. ಅದನ್ನ ಕುದಿಸಿ ತಿಂದ ನೋಡ್ರಿ ಮಜಾ ಎಷ್ಟು ಟೇಸ್ಟ್ ಬರುತ್ತೆ ಮೇಡಮ್. ಅದನ್ನ ಹೇಳ್ಬಾರ್ದ್ರಿ ಮೇಡಮ್, ನೀವ್ ಯಾವಾಗಲೂ ನನ್ ಬರೀ ನೀವ್ ಅದನ್ನ ನೆನ್ಸ್ ಹೋಗ್ತೀರಿ ನೋಡಿ, ಆ ತರ ಆಗುತ್ತೆ ಮೇಡಮ್.
12: ಸೂಪರ್.
11: ಅದನ್ನ ಕುದಿಸಿ ತಿಂದ ನೋಡ್ರಿ, ಚಳಿಗಾಲದಾಗ ಆಗ್ಲಿ ನಿಮ್ ಮಳೆಗಾಲದ ಬ್ಯಾಸಿಗೆ ಕಾಲದಾಗ ಮಾತ್ರ ತಿನ್ಬಾರ್ದ್ರಿ ಅದನ್ನ. ಬ್ಯಾಸಿಗೆ ಕಾಲದಾಗ ಸ್ವಲ್ಪ ತ್ರಾಸ ಮಾಡುತ್ತೆ ಮೇಡಮ್, ಅದು ಮಳೆಗಾಲದಾಗ ಮಾತ್ರ ಅದನ್ನ ಮಾತ್ರ ತಿನ್ಬೇಕ್ರಿ ಮೇಡಮ್. ಇವ್ ಏನ್ ಬಜಿ ಕಂಬರ್ ತಿಂತೀವಲ್ಲ ಮೇಡಮ್, ಇದು ಆಗತ್ತ ಆರೋಗ್ಯಕ್ಕೆ ಹಾನಿ ಮಾಡುತ್ತೆ ಇದು. ಯಾಕೆ ಮೇಲ್ವಾಡ್ರಿ, ಮಳೆಗಾಲದಾಗ ನಾವ್ ಏನ್ ಕಂಬರ್ ತಿಂದೀವಪ್ಪ ಅಂದ್ರೆ ನೆಗಡಿ ಬರುತ್ತೆ, ಅವಾಗ ನೆಗಡಿ ಬಂದ್ರೆ ಕೆಮ್ಮ ಶುರು ಆಗುತ್ತೆ. ಅದ್ರ ಸಲುವಾಗಿ ಯಾವ್ದೇ ಆಗ್ಲಿ ಕಾವು ದಿನ ತಿನ್ಬೇಕು ಅವಾಗ ನಾವು.
12: ಹೌದು ಸರ್.
11: ಅಷ್ಟು ಮಾಡಿದ್ದಾದ್ರೆ ಮೇಡಮ್ ಇಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಮೇಡಮ್.
12: ಓಕೆ ಓಕೆ, ಸೂಪರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಎಸ್ ಶಿವಶರಣ ಅವರು ಕರೆ ಮಾಡಿದ್ರು. ಹಾಗೆ ಅವರ ಒಂದು ಊರಲ್ಲಿ ಮಾಡುವಂತಹ ಒಂದು ವಿಭಿನ್ನವಾಗಿರುವ ಗೋಧಿಯ ಒಂದು ರೆಸಿಪಿ ಅವ್ರು ಹೇಳ್ತಾ ಇದ್ರು ಯಾವ ರೀತಿ ಇರುತ್ತೆ ಅಂತ ಹೇಳಿ. ಹಾಗೆ ಅವ್ರು ಹೇಳ್ತಿದ್ರು, ನೀವು ಒಂದ್ಸರ್ತಿ ತಿಂದ್ರೆ ಮತ್ತೆ ನೀವು ಅದೇ ನೆನ್ಪು ಮಾಡ್ಕೋತಿರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ.
13: ಹಲೋ ಮೇಡಮ್, ನಮಸ್ತೆ.
12: ನಮಸ್ತೆ ಮಂಜುನಾಥ್ ಸರ್, ಹೇಗಿದ್ದೀರಾ?
13: ಮೇಡಮ್ ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
12: ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಕಾಫಿ ಆಯ್ತಾ?
13: ಇನ್ನು ಇಲ್ಲ ಮೇಡಮ್, ಮಾಡ್ಬೇಕು. ಈಗ ಮಳೆ ಬರುವ ಸಂಭವ ಇದೆ ಮೇಡಮ್, ಜೋರಾದ ಗಾಳಿ ಬಿಸ್ತಾ ಇದೆ ಮೇಡಮ್.
12: ಓಕೆ,
13: ಇನ್ನೇನ್ 10 ನಿಮಿಷದಲ್ಲಿ ಬರಬಹುದು ಮೇಡಮ್.
12: ಸೊ ಮಳೆ ಬರೋ ಹಾಗಿದೆ, ಏನ್ ತಿನ್ಬೇಕು ಅನ್ಸ್ತಿದೆ ಈಗ?
13: ಈಗ ಮೇಡಮ್ ಕಾಂದಾ ಬಜ್ಜಿ ಅಂತ ಮಾಡ್ತಾರೆ ಮೇಡಮ್ ನಮ್ ಕಡೆ.
12: ಓಕೆ,
13: ಕಾಂದಾ ಬಜ್ಜಿ ಅಂದ್ರೆ ಮೇಡಮ್ ಅದು ಜಾಸ್ತಿ ಈ ಒಳ್ಳೆ ಈರುಳ್ಳಿ ಇರ್ತಲ್ಲ ಮೇಡಮ್, ಅದನ್ನ ಅದನ್ನ ಹೆರ್ಚಿ ಏನಪ್ಪಾ ಅಂದ್ರೆ ಕಡಲೆ ಹಿಟ್ಟಿನಲ್ಲಿ ಕಲಸಿ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಅದನ್ನ ನಾವು ವಾರಗಟ್ಟಲೆ ತಿನ್ಬಹುದು ಮೇಡಮ್. ನಾವು ಎಣ್ಣೆಯಲ್ಲಿ ಕರೆದ ಏನಪ್ಪಾ ಅಂದ್ರೆ ನಾವು ವಾರಗಟ್ಟಲೆ ತಿನ್ಬಹುದು, ಯಾವ್ದೇ ರೀತಿ ಅಂತ ಕೆಳದಿಲ್ಲ, ಕೆಳಲ್ ಮೇಡಮ್ ಅದು, ಮತ್ತು ಆರೋಗ್ಯಕ್ಕೂ ಒಳ್ಳೇದು ಮೇಡಮ್ ಅದು.
12: ಓಕೆ,
13: ಕಾಂದಾ ಬಜ್ಜಿ ಅಂತ ಕರೀತಾರೆ ಮೇಡಮ್ ನಮ್ ಕಡೆ. ಮತ್ತ ಜೊತೆಗೆ ರಾಗಿ ಹಪ್ಪಳ, ನೆಕ್ಸ್ಟ್ ಅಕ್ಕಿ ಹಪ್ಪಳ, ಅದನ್ನು ಕೂಡ ಏನಪ್ಪಾ ತಿಂತೀವಿ ಮೇಡಮ್. ನಿನ್ನೆ ಕೂಡ ತಿಂದೇವಿ ಮೇಡಮ್ ಸಾಯಂಕಾಲ 5 ಗಂಟೆಗೆ.
12: ಓಕೆ,
13: ಮಳೆ ಬಂತು ಮೇಡಮ್, ಅದು ಏನೋ ಗೊತ್ತಿಲ್ಲ ಮೇಡಮ್, ಮಳೆ ಬಂದ ತಕ್ಷಣ ಅದನ್ನ ನಮ್ಗೆ ತಿನ್ಬೇಕು ಅನಿಸ್ತದೆ ಮೇಡಮ್. ಅದು
12: ಅಲ್ವಾ, ಮಳೆ ಬರ್ತಿದ್ದಂಗೆ ಏನಾದ್ರೂ ಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ.
13: ಹೌದು ಮೇಡಮ್, ಸುಮ್ನೆ ಹೋಗಿ ನಾವು ಶಾಪ್ಗಳಲ್ಲೆಲ್ಲ ಹೋಗಿ ಈ ತರ ಕರಿದ ತಿಂಡಿಗಳನ್ನ ಇದು ಕುರ್ಕುರೆ ಈ ತರ ತಿಂಡಿಗಳನ್ನ ತಗೊಂಡು ತಿನ್ನೋದು ವೇಸ್ಟ್ ಮೇಡಮ್. ಅದನ್ನ ಅದು ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೇದು ಅಲ್ಲ ಮೇಡಮ್. ಅದು
12: ಹೌದು,
13: ನಾವು ಸ್ವಚ್ಛವಾಗಿ ಏನಪ್ಪಾ ಒಳ್ಳೆಯ ವಸ್ತುಗಳನ್ನ ಬಳಸಿಕೊಂಡು ಏನಪ್ಪಾ ನಮ್ಮ ಮನೆಯಲ್ಲಿ ಖರೀದಂತ ವಸ್ತುಗಳಿಂದ ತಯಾರಿಸಿದಂತ ಈ ಎಣ್ಣೆ ಪದಾರ್ಥಗಳು ಸರಿಯಾದ ಇದು ಇರ್ತಾವ ತಿಂದ್ರೆ ಏನೋ ಆರೋಗ್ಯಕ್ಕೆ ಏನೇ ಕೆಟ್ಟದಲ್ಲ ಮೇಡಮ್. ಅದು ಜಾಸ್ತಿ ಮಾಡ್ಬೇಕು. ಮತ್ತು ಈ ಮಳೆಗಾಲದಲ್ಲಿ ಏನಪ್ಪಾ ಅಂದ್ರೆ ಈ ಶುಂಠಿ ಮೆಣಸು ಈ ಲವಂಗ ನೆಕ್ಸ್ಟ್ ಇವೆಲ್ಲ ಮಿಕ್ಸ್ ಮಾಡಿದಂತ ಒಂದು ಪುಡಿಯನ್ನ ರೆಡಿ ಮಾಡ್ಕೋಬೇಡ ಮೇಡಮ್.
12: ಅದು ಓಕೆ,
13: ಮಾಡ್ಕೊಂಡು ಏನಪ್ಪಾ ಸಾಯಂಕಾಲ 4 ಅಥವಾ 5 ಗಂಟೆಗೆ ಏನಪ್ಪಾ ಅಂದ್ರೆ ನಾವು ಅದನ್ನ ಟೀ ತರ ಮಾಡಿ ಕುಡಿತೀವಿ ಮೇಡಮ್. ನಾವು ಅದನ್ನ ಅದು ಆರೋಗ್ಯಕ್ಕೆ ಒಳ್ಳೇದು ಮೇಡಮ್. ಅದು ಬೇಸಿಗೆಯಲ್ಲ ಈ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಈ ರೀತಿ ಶುಂಠಿಯನ್ನ ಮಾಡಿದ್ರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಾಗುತ್ತೆ ಮೇಡಮ್. ಈ ಹೀರೆಕಾಯಿ ಮತ್ತು ಸೋರೆಕಾಯಿ ಇದರ ಸಂಬಂಧಪಟ್ಟಂತ ಪದಾರ್ಥಗಳನ್ನ ಮತ್ತು ನಾವು ಪಲ್ಯಗಳನ್ನ ಮಾಡಿ ತಿಂದ್ರು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೇದು ಮೇಡಮ್. ಅದು
12: ನಿಜ ನಿಜ.
13: ವಿಶೇಷವಾಗಿ ಈ ತರ ಒಂದು ಖುಷಿ ವಿಚಾರ ಮೇಡಮ್, ಅದು ಸುಮ್ನೆ ನಾವು ರಸ್ತೆ ಬದಿಯ ಮಾರಾಟ ಮಾಡುವಂತ ವಸ್ತುಗಳನ್ನ ನಾವು ತಿಂದ್ರೆ ಅದು ಆರೋಗ್ಯಕ್ಕೆ ಕೂಡ ಹಾನಿಕರ ಮೇಡಮ್. ಅದು
12: ಹೌದು.
13: ಸಾಯಂಕಾಲ ಏನಪ್ಪಾ ಈ ತರ ಒಟ್ಟು ದೇಹಕ್ಕೆ ಒಂದ್ ಸ್ವಲ್ಪ ಏನಪ್ಪಾ ತಾಪವನ್ನು ಹೆಚ್ಚಿಸುವಂತ ಆಹಾರಗಳನ್ನ ಸೇವನೆ ಮಾಡೋದು, ಗೋಧಿ ಊಟ ಜಾಸ್ತಿ ಮಾಡೋಕ್ ಮೇಡಮ್ ಇನ್ಮೇಲೆ.
12: ಹೌದು,
13: ಗೋಧಿ ಖಾದ್ಯದಿಂದ ಮಾಡಿದಂತ ವಸ್ತುಗಳನ್ನ ಜಾಸ್ತಿ ಊಟ ಮಾಡೋದ್ರ ಅದರಿಂದ ಕಡುಬು ಮಾಡಬಹುದು. ನೆಕ್ಸ್ಟ್ ಏನಪ್ಪಾ ಎಲೆ ಕಡುಬು ಅಂತ ಮಾಡ್ತಾರೆ ಮೇಡಮ್ ನಮ್ ಕಡೆ. ಎಲೆ ಕಡುಬು ಅಂದ ತಕ್ಷಣ ಏನಪ್ಪಾ ಅಂತಾರ ಆ ಎಲೆಯನ್ನ ಅದು ಹವೆಯಲ್ಲಿ ಬೇಯಿಸ್ತೀವಿ ಮೇಡಮ್, ಚಪಾತಿ ತರ ಮಾಡೋದು ಮೇಡಮ್. ಅದು ಹವೆಯಲ್ಲಿ ಬೇಯಿಸೋದು, ಆಮೇಲೆ ಏನಪ್ಪಾ ತೊಗರಿ ಬೇಳೆ ಅದನ್ನ ಬೇಳೆನ ನಾವು ಅದು ಕುದಿಸಿ ಅದರೊಳಗೆ ಏನಪ್ಪ ಸ್ವಲ್ಪ ಬೆಲ್ಲ ಹಾಕಿ ತಿನ್ಬಹುದು ಮೇಡಮ್. ಅದು ಬೆಸ್ಟ್. ಮತ್ತು ಕೊಬ್ಬರಿ ಕಡುಬು ಅಂತ ಮಾಡ್ತಾರೆ ಮೇಡಮ್ ನಮ್ ಕಡೆ.
12: ಓಕೆ,
13: ಕೊಬ್ಬರಿ ಕಡುಬು ಅಂತಂದ್ರೆ ಏನಪ್ಪ ಅಂತ ಕೊಬ್ಬರಿ ಮತ್ತು ಬೆಲ್ಲವನ್ನ ಮಿಕ್ಸ್ ಮಾಡಿ ಅದು ಎಲೆ ಗೋಧಿ ಹಿಟ್ಟಿನಲ್ಲಿ ಅದನ್ನ ಗೋಧಿ ಹಿಟ್ಟಿನಲ್ಲಿ ಎಲೆ ತರ ಮಾಡಿ ಅದ್ರೊಳಗೆ ಹಾಕಿ ಅದನ್ನ ಕಡುಬು ತರ ಮಾಡ್ತೀವಿ ಮೇಡಮ್. ಅದನ್ನು ಕೂಡ ಈ ಮಳೆಗಾಲದಲ್ಲಿ ಬಹಳಷ್ಟು ಇಷ್ಟ ಮೇಡಮ್ ನಮ್ಗೆ ತಿನ್ಬೇಕಂದ್ರೆ.
12: ಓಕೆ ಓಕೆ, ಸೂಪರ್ ಸೂಪರ್.
13: ಒಟ್ಟು ಖುಷಿಯಾದ ವಿಚಾರ, ಮಳೆ ಬಂದ್ರೆ ಏನಪ್ಪ ಖುಷಿ ಮೇಡಮ್ ನಮ್ಗೆ,
12: ತಿನ್ನೋದೇ ಖುಷಿ ಅಲ್ವಾ?
13: ಹಾ ಮೇಡಮ್, ನಿನ್ನೆ ನಮ್ ಸ್ಕೂಲ್ ನಲ್ಲಿ ಮೇಡಮ್ ಮಧ್ಯಾಹ್ನ 1:30 ಗಂಟೆ ಮಳೆ ಬಂತು ಮೇಡಮ್.
12: ಓಕೆ,
13: ನಮ್ ಮಕ್ಕಳೆಲ್ಲ ಮಳೆಯನ್ನ ಬಹಳ ಎಂಜಾಯ್ ಮಾಡಿದ್ರು ಮೇಡಮ್. ನಾವೇನೋ ಅವ್ರಿಗೆ ಬೈಲಿಲ್ಲ ಮೇಡಮ್. ನಾವು ವರ್ಷದ ಮೊದಲ ಮಳೆ ಮೇಡಮ್ ನಮ್ಮ ಊರಿಗೆ ಆಗಿದ್ದು.
12: ಅದ್ದೂರಿಯಾಗಿ ಸ್ವಾಗತಿಸಿದೀರಾ ಅಂತ ಆಯ್ತು ಸ್ಕೂಲಲ್ಲಿ.
13: ಹೌದು ಮೇಡಮ್, ನಾವು ನಮ್ ಸ್ಟಾಫ್ ಎಲ್ಲರೂ ಕೂಡ ಮಳೆಯಲ್ಲಿ ಒಂದ್ ಒಂದ್ ಒಂದ್ ಒಂದ್

0: ಮನ್ಸಿಗಂತೂ ಬೇಕು ಅನ್ಸ್ತಿರುತ್ತಲ್ವಾ ಮಳೆ ಬರ್ತಿದ್ದಂಗೆ, ನಮಗೆ ನಾವು ಅನ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಏನಾದ್ರೂ ಚೆನ್ನಾಗಿರುತ್ತೆ ತಿನ್ನಕ್ಕಿದ್ರೆ ಏನಾದ್ರು ತಿನ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಹಾಗೆ ಎಲ್ರಿಗೂ ಕೂಡ ಈ ರೀತಿ ಒಂದು ಕ್ರೇವಿಂಗ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು, ಅದು ಕೂಡ ಮಳೆಗಾಲದಲ್ಲಿ ಈ ಕ್ರೇವಿಂಗ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ನೀವು ಮಳೆಗಾಲದಲ್ಲಿ ನಿಮ್ಮ ಮನೆಯಲ್ಲಿ ಮಾಡುವಂತಹ ವಿಶೇಷ ಆಹಾರಗಳ ಬಗ್ಗೆ ತಿಳಿಸ್ಬೋದು, ಹಾಗೆ ನಿಮಗೆ ಮಳೆಗಾಲದಲ್ಲಿ ಯಾವ ರೀತಿಯ ಫುಡ್ಡನ್ನು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಬೋದು. ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಂಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮದಲ್ಲಿ ನಾನಿವತ್ತು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನೀವು ಮಳೆಗಾಲದಲ್ಲಿ ಹೆಚ್ಚಾಗಿ ತಿನ್ನೋದಕ್ಕೆ ಇಷ್ಟಪಡುವಂತಹ ಆಹಾರ ಯಾವುದು, ಹಾಗೆ ಯಾವೆಲ್ಲ ಒಂದು ಸ್ನ್ಯಾಕ್ಸ್ನ ನೀವು ಜಾಸ್ತಿಯಾಗಿ ಇಷ್ಟಪಡ್ತೀರಾ, ಮನೆಯಲ್ಲಿ ಮಳೆಗಾಲದಲ್ಲಿ ಯಾವೆಲ್ಲ ರೀತಿಯ ಆಹಾರವನ್ನು ತಯಾರಿಸ್ತೀರಾ ಅಂತ ಕೇಳ್ತಾ ಇದ್ದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
1: ಹಲೋ, ನಮಸ್ಕಾರ.
0: ನಮಸ್ಕಾರ ರಾಜು ಸರ್, ಹೇಗಿದ್ದೀರಾ?
1: ನಾವು ಆರಾಮಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಮಳೆಗಾಲದಲ್ಲಿ ನೀವ್ ಏನೇನ್ ತಿಂತೀರಾ?
0: ನಾವು ಮಳೆಗಾಲದಲ್ಲಿ ತುಂಬಾ ತಿಂತೀವಿ ಸರ್.
1: ತುಂಬಾ ಅಂದ್ರೆ ಎಲ್ಲಾದ್ರೂ ಮಾಡ್ಕೊಂಡು ತಿನ್ಬಿಡ್ತೀರಾ?
0: ಹೌದು.
1: ನನಗೆ ಮಳೆಗಾಲದಲ್ಲಿ ಅಂದ್ರೆ ಮೇಡಮ್, ಮಿರ್ಚಿ, ಬೋಂಡಾ, ಮಂಡಕ್ಕಿ.
0: ಓಕೆ, ಸೂಪರ್.
1: ಅದು ತುಂಬಾ ಇಷ್ಟ. ಆಮೇಲೆ ಕಡ್ಲೆ ವಡೆ ಮಾಡ್ತೀವಿ.
0: ಓಕೆ, ಹಾ
1: ಹಾ. ಆಮೇಲೆ ನಾವು ಊರ್ ಕಡೆ ಹೋದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಊರಲ್ಲಿ ಸಾವಿಗೆ ನಮ್ಮ ಕುಚ್ಚಲಕ್ಕಿ ಸಾವಿಗೆ ಮಾಡ್ತಾರೆ ಮೇಡಮ್. ದಪ್ಪ ಸಾವಿಗೆ ಬರುತ್ತೆ. ಆ ಸಾವಿಗೆಯಲ್ಲಿ ಸಂಜೆ ಟೈಮ್ನಲ್ಲಿ ಸ್ನ್ಯಾಕ್ಸ್ ತರ ಮಾಡ್ತಾರೆ. ಅಂದ್ರೆ ಅಲ್ಲಿ ಆ ಕಡೆ ಹೆಂಗ್ ಮಾಡ್ತಾರೆ ಅಂದ್ರೆ, ಬೇಯಿಸ್ಬಿಟ್ಟು ಅದನ್ನ ಒಗ್ಗರಣೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಬೆಲ್ಲ ಹಾಕ್ತಾರೆ. ತಿನ್ನಕ್ಕೆ ತುಂಬಾ ರುಚಿ ಇದ್ರೆ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತುಂಬಾ ಟೇಸ್ಟಿ, ಅಷ್ಟು ಚೆನ್ನಾಗಿರುತ್ತೆ ಅದು. ನಮ್ಮ ಈ ಯಾವ ಸಾವಿಗೆನು ನಿಮ್ಗೆ ಅದ್ರ ಮುಂದೆ ಸಾಟಿ ಅಲ್ಲ. ಈ ಸಾವಿಗೆ ಆದ್ರೆ ಸಾವಿಗೆ ಉಪ್ಪಿಟ್ಟು ತರ ಮಾಡ್ತೀವಿ, ಆ ತರ ಅಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ನಮಗೆ ಬೆಳಗಿನ ಇದು ಮತ್ತೆ ಸಂಜೆ ಟೈಮ್ನಲ್ಲಿ ಕೆಲವೊಂದು ಇದ್ ಮಾಡ್ತಾರೆ ನಮ್ಮ ಮನೆಯಲ್ಲಿ, ಅಂದ್ರೆ ಮನೆಯಲ್ಲೇ ಮಾಡ್ತಾರೆ. ಅಕ್ಕಿ ಹಪ್ಪಳ ಅವು ಇವು ಮಾಡ್ತಾರೆ. ಅವೆಲ್ಲ ಈ ಮಳೆಗಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆರಾಮ ಒಳಗಡೆ ಇರ್ತೀವ ಸಂಜೆ ಟೀ ಟೈಮ್ನಲ್ಲಿ ಎಲ್ಲ ಅದನ್ನ ಈ ಮೊದ್ಲೇನ್ ಮಾಡ್ತಿದ್ವಿ ಅಂದ್ರೆ, ಒಲೆಯಲ್ಲಿ ಬೇಯಿಸಿ ಅಂದ್ರೆ ಕಾಸ್ಬಿಟ್ಟು ಒಲೆ ಇದ್ರಲ್ಲಿ ಕೆಂಡದಲ್ಲಿ ಕಾಯಿಸ್ಬಿಟ್ಟು ಮಾಡ್ತಾ ಇದ್ರು. ಈಗೆಲ್ಲ ಏನಿಲ್ಲ, ಎಣ್ಣೆ ಹಾಕು ತೆಗಿದೋ ಏನ್ ಮಾಡ್ತಾರೆ. ಇದು ಭಾರಿ ಟೇಸ್ಟ್ ಆಗಿರೋದು ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ. ಈ ಇಷ್ಟು ತಿಂಡಿಗಳು ನಿಮಗೆ ತುಂಬಾ ಖುಷಿಯಾದಂತ ತಿಂಡಿಗಳು. ಆಮೇಲೆ ನಮಗೆ ಬೇಕಾಗದಂತ ತಿಂಡಿಗಳು ನಮಗೆ ನಿಮಗೆ ಏನೇನು ನಾವು ನೋಡಿ ಲೀಸ್ಟ್ ಕೊಟ್ಟಿವಿ, ನೀವು ಲೀಸ್ಟೇ ಕೊಡ್ಲಿಲ್ಲ, ಎಲ್ಲಾದ್ರು ಬೇಕು ಅಂದ್ಬಿಟ್ರಲ್ಲ ನೀವು.
0: ನಮ್ಗೆ ದಿನಕ್ಕೆ ಒಂದೊಂದರ ತಿನ್ಬೇಕು ಅನ್ಸ್ತಿರುತ್ತೆ, ಹಂಗಾಗಿ ಒಂದೊಂದೇ ಹೇಳೋದು ಕಷ್ಟ ಆಗುತ್ತೆ.
1: ಆಮೇಲೆ ಎಲ್ಲರಿಗೂ ಅಷ್ಟೇ ಮೇಡಮ್. ಆದ್ರೆ ಈ ಮಳೆಗಾಲದಲ್ಲಿ ಏನನ್ಸುತ್ತೆ ಹೆಚ್ಚಿಗೆ ನಮಗೆ ಮನಸ್ಸು ಇಳಿಯೋದು, ಮಿರ್ಚಿ ಬೋಂಡಾ,
0: ಮಂಡಕ್ಕಿ.
1: ಓಕೆ
0: ಓಕೆ, ಸೂಪರ್ ಸರ್, ಧನ್ಯವಾದಗಳು. ರಾಜು ಸರ್ ಕರೆ ಮಾಡಿದ್ದಕ್ಕೆ
1: ಧನ್ಯವಾದ.
0: ಧನ್ಯವಾದ. ಎಸ್ ಸರ್, ರಾಜು ಶಂಕರಘಟ್ಟ ಅವರು ಶಂಕರಘಟ್ಟದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ಶಾವಿಗೆ ತುಂಬಾ ಚೆನ್ನಾಗಿರುತ್ತೆ, ಸ್ಪೆಷಲ್ ಆಗಿ ನಮ್ಮ ಊರ್ ಕಡೆ ಮಾಡ್ತಾರೆ, ಅದ್ ನಂಗೆ ತುಂಬಾ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಾ? ನಾನ್ ಕೂಡ ಚೆನ್ನಾಗಿದ್ದೀನಿ ಸರ್. ಕಾಫಿ ಆಯ್ತಾ? ಓಕೆ ಓಕೆ. ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಇವಾಗ ಆನ್ ಮಾಡಿದ್ರ? ಓಕೆ ಓಕೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ನಿಮ್ಗೆ ಯಾವೆಲ್ಲ ರೀತಿಯ ತಿಂಡಿಗಳನ್ನ ತಿನ್ಬೇಕನ್ಸುತ್ತೆ, ಹಾಗೆ ಸ್ಪೆಷಲ್ ಆಗಿ ನಿಮ್ಮ ಮನೆಯಲ್ಲಿ ಏನೆಲ್ಲ ಅಡುಗೆಗಳು ತಿಂಡಿಗಳನ್ನೆಲ್ಲ ಮಾಡ್ತೀರಾ ಮಳೆಗಾಲಕ್ಕೆ ಅಂತ?
2: ನಮ್ಮ ಮನೆಯಲ್ಲಿ ಮೇಡಮ್ ಅಮ್ಮ ಹೆಚ್ಚಿಗೆ ನಿಪ್ಪಟ್ಟು ಮಸಾಲ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ.
0: ಓಕೆ,
2: ನಿಪ್ಪಟ್ಟು ಮಸಾಲ ಅಂದ್ರೆ ಫ್ಯಾಮಿಲಿ ಪೂರ್ತಿ ಇರ್ತದೆ, ಯಾವಾಗ ನಿಪ್ಪಟ್ಟು ಎನಿಟೈಮ್ ಮನೇಲಿ ಇದ್ದೇ
0: ಇರ್ತದೆ.
2: ಭಾನುವಾರ ಇಲ್ಲಿ ನಮ್ಮ ಭಾನುವಾರ ಮಧ್ಯಾಹ್ನ ಚಟ್ನಿ ಒಂದು ರೆಡಿ ಮಾಡ್ಕೊಂತೀವಿ, ಚಟ್ನಿ ಮಾಡ್ತೀವಿ, ಕ್ಯಾರೆಟ್, ಈರುಳ್ಳಿ ಎಲ್ಲ ಹಾಕೊಂಡು ತಿಂತೀವಿ.
0: ಓಕೆ, ಸೂಪರ್.
2: ಅದು ಬಿಟ್ಟು ಗೋಲಿ ಗೊಜ್ಜಿ ಒಂದು ಇಷ್ಟ ಆಗಿ.
0: ಓಕೆ,
2: ಮತ್ತೆ ಎಲ್ಲಿ ಹೊರಗಡೆ ತಿನ್ನಲ್ಲ, ಆದಷ್ಟು ಇಷ್ಟ ಆಯ್ತು ಮನೇಲೆ ಮಾಡ್ಕೊಂಡಿರ್ತೀನಿ.
0: ಓಕೆ ಓಕೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಎಸ್, ಉಲ್ಲಾಸ್ ಅವರು ಕರೆ ಮಾಡಿದರು. ಹಾಗೆ ಅವರು ನಮ್ಮ ಮನೆಯಲ್ಲೇ ಎಲ್ಲ ರೀತಿ ಫುಡ್ನ ಮಾಡ್ಕೋತೀವಿ ಅನ್ನೋದಾಗಿ ಹೇಳ್ತಾ ಇದ್ರು. ನಿಪ್ಪಟ್ಟು ಮಸಾಲ ಮನೇಲಿ ಸ್ಪೆಷಲ್ ಆಗಿ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
3: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ರೀ. ನವಾಜ್ ಸರ್, ಹೆಂಗಿದ್ದೀರಿ?
3: ಆರಾಮದೇ ನೋಡ್ರಿ ಮೇಡಮ್, ನೀವು ಆರಾಮದಿರಿ?
0: ನಾವು ಆರಾಮಿದೀವ್ರಿ.
3: ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರಾಕತ್ತೀರಿ ಮೇಡಮ್. ಮಳೆಗಾಲದ ಏನೇನು ಮಾಡೋದು ಅಂತ ಹೇಳಿ ಕೃಷ್ಣ, ಮಳೆಗಾಲಕ್ಕೆ ಏನ್ರಿ ಮೇಡಮ್, ನಾವಾದ್ರು ಇದು ಕಡಬ್ ಮಾಡ್ತೇವ್ರಿ ಮೇಡಮ್, ಕೊಬ್ಬರಿ ಕಡಬ್ ರೀ.
0: ಹೌದೇನ್ರಿ, ಸೂಪರ್.
3: ಹಾ, ಕೊಬ್ಬರಿ ಹೆರ್ಚುದ್ರಿ, ಹಸಿ ಕೊಬ್ಬರಿನೇ ರೀ ಮೇಡಮ್. ಒಣದು ಹೆರ್ಚಬಹುದ್ರಿ, ಅದಕ್ಕೆ ಹೆರಚ್ ಕೆಸಿಂದ ಚಪಾತಿ ಗಪ್ಪಲೆ ಅವು ಮಾಡುದ್ರಿ, ಎಲಿ ಗಪ್ಪಲೆ ಮಾಡಿ ಕೆಸಿಂದ ಅದಕ್ಕ ಅದು ಕೊಬ್ಬರಿ ಎಲ್ಲ ಬೆಲ್ಲ ಕಲಿಸಿ ತುಂಬಿ ಕೆಸಿಂದ ಅದು ಹುರುವಣ ಕಡಬ ಹುರುಣ ಕಡಬ ಮಾಡ್ದಂಗ ಮಾಡುದ್ರಿ ಮೇಡಮ್ ಕಡಬರಿ.
0: ಓಕೆ,
3: ಅಂತಾವ್ ಮಾಡ್ತೇವ್ರಿ ಮೇಡಮ್. ಮತ್ತ ಚಕ್ಕುಲಿ ಮಾಡ್ತೇವ್ರಿ ಬ್ಯಾಸಗಿ, ಇದು ಮಳೆಗಾಲಕ್ಕೆ ಬಹಳ ಹೆಚ್ಚು ತಿನ್ನುದಂದ್ರ ಹಿಂಗಾಗಿ ಏನದ ಚುರುಮುರಿ ಚೂಡ ಒಂದ್ ಮಾಡಿ ಇಡ್ತೇವ್ರಿ ಮೇಡಮ್, ಚೂಡ ಬಹಳ ತಿಂತೇವ್ರಿ ಮಾಡಿ ಕೆಸಿಂದ.
0: ಓಕೆ,
3: ಹಾ, ನಮ್ ಕಡೆ ಚೂಡ ಅಂತಾರ್ರಿ, ಚುರುಮುರಿ ಮಾಡುದ್ರಿ, ಕಡಕ್ ಮಾಡಿ ಕೆಸಿಂದ ಒಟ್ಟ ಡಬ್ಬ್ಯಾಗ ಹಾಕಿ ಇಟ್ಬಿಡುದ್ರಿ ಮೇಡಮ್, ಒಟ್ಟ ಸಂಜಿಕ ಬೆಳಿಗ್ಗೆ ಸಂಜಿಕ ಹಾಕೊಂಡ್ ತಿಂದ್ ಬಿಡುದ್ರಿ.
0: ಸೂಪರ್ ರೀ, ಸೂಪರ್.
3: ಹಾ, ಹಿಂಗ ಹಾಕಿ ಕೆಸಿಂದ ಏನಾದ್ರಿ ಮಳೆಗಾಲದಾಗ ಬರೀ ಅದೇ ಜಾಸ್ತಿ ನೋಡ್ರಿ ಮೇಡಮ್, ನಾವ್ ಮಾಡೋದು ಹೆಚ್ಚ.
0: ಸೂಪರ್, ನಿಮ್ ಕಡೆ ಅಡಿಗೆ ಸೂಪರ್ ರೀ.
3: ಹೌದ್ರಿ ಮೇಡಮ್, ಹೌದ್ರಿ.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
3: ಧನ್ಯವಾದ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ನವಾಜ್ ಸರ್. ಎಸ್, ನವಾಜ್ ಅವರು ಕರೆ ಮಾಡಿದ್ರು, ಹಾಗೆ ಅವರ ಮನೆಯಲ್ಲಿ ಮಾಡುವಂತಹ ಕೆಲವೊಂದಿಷ್ಟು ಅಡುಗೆಗಳ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಈಗ ಫುಡ್ಗಳು ಒಂದೊಂದು ಊರಿಂದ ಇನ್ನೊಂದು ಕಡೆಗೆ ಎಷ್ಟೆಲ್ಲ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಒಬ್ಬೊಬ್ರು ಒಂದೊಂದು ಊರಲ್ಲಿ ಒಂದೊಂದು ಥರ ಸ್ಪೆಷಲ್ ಫುಡ್ಗಳಿರುತ್ತೆ ಅಂತಲೇ ಹೇಳಬಹುದು. ಹಾಗೆ ಎಲ್ಲರೂ ಕೂಡ ಅವರವ್ರ ಮನೇಲಿ ಮಾಡೋ ಅಡುಗೆಗಳ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡ್ಸೋಣ. ಹಲೋ, ಹಲೋ.
4: ನಮಸ್ತೆ ಮೇಡಮ್.
0: ನಮಸ್ತೆ ರಮೇಶ್ ಸರ್.
4: ನಾನು ರಮೇಶ್ ಕಾಡೆ ಅಂತ ಸರ್. ಮೇಡಮ್,
0: ಓಕೆ, ರಮೇಶ್ ಸರ್ ಹೇಗಿದ್ದೀರಾ?
4: ಸೂಪರ್ ಆಗಿದ್ದೀರಿ ಮೇಡಮ್. ನೀವು ಆರಾಮ್ರಿ ಮೇಡಮ್?
0: ನಾವು ಆರಾಮಿದೀವ್ರಿ ಸರ್.
4: ಹಾ ರೀ ಮೇಡಮ್.
0: ಕಾಫಿ ಆಯ್ತಾ?
4: ಕಾಫಿ ಆಗಿಲ್ಲ ಮೇಡಮ್, ಏನು ಟೀ ಆಗಿತ್ತು ಮೇಡಮ್. ಹಾ ರೀ ಮೇಡಮ್.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
4: ಗೊತ್ತಿದೆ ಮೇಡಮ್. ಮಳೆಗಾಲದಲ್ಲಿ ನೋಡ್ರಿ ಮೇಡಮ್, ಬಜ್ಜಿ ಒಳಗ್ರಿ ಮಿರ್ಚಿ ಬಜ್ಜಿ ಮಾಡಿಬಿಡ್ತೇವ್ರಿ, ಕಾಂದ ಬಜ್ಜಿ, ಆಲೂ ಬಜ್ಜಿ ರೀ, ಮತ್ತ ಪಿರಿಸಾಯ್ ಅಂತೇಳಿ ಬರ್ತಾವ ಅವು ಗಾಲಿ ಗಾಲಿ ಮಾಡಿ ಅದ್ರ ಬಜ್ಜಿ ಮಾಡ್ತೇವ್ರಿ ಮೇಡಮ್. ಮತ್ತ ಹುರುಳಿ ಹುರ್ಕೊಂಡು ಅದನ್ನ ಬೀಸಿ ಸಣ್ಣಗೆ ಅದ್ರ ಹುರುಳಿ ಅಂಬ್ಲಿ ರೀ ಮೇಡಮ್. ಹಾ ರೀ ಮೇಡಮ್. ಇವು ಸಜ್ಜಿ ದಪಾಟಿ ಮಾಡ್ತೇವ್ರಿ ಮೇಡಮ್, ಉಳ್ಳಾಗಡ್ಡಿ ಹಾಕಿ ಎಲ್ಲ ಕಲಿಸಿದ್ರಿ ಅದ್ರೊಳಗ, ಅರಿಶಿನ ಪುಡಿ ಹಾಕಿ, ಹಸಿ ಮೆಣಸಿನ್ಕಾಯಿ ಖಾರ ಹಾಕಿರಿ ಮೇಡಮ್, ಉಳ್ಳಾಗಡ್ಡಿ ಹಾಕಿ ಕೈ ದಪಾಟಿ ದೊಡ್ಡ ದೊಡ್ಡ ಮಾಡಿ ಅವಕ್ಕೆಲ್ಲ ಹೋಲ್ ಹೊಡಿತಾರಿ, ಕೆವಿ ಒಳಗೆ ಹಾಕಿ ಆಮೇಲೆ ತುಪ್ಪರಿ ಎಣ್ಣೆಗೆ ಹಾಕೋದ್ರಿ ಮೇಡಮ್. ಬಹಳ ದಪ್ಪ ಮಾಡಿದ್ರಿ, ಜೋಳದ ರೊಟ್ಟಿಗಿಂತ ಮೂರ್ ಪಟ್ಟು ದಪ್ಪ ಮಾಡಿದ್ರಿ ಮೇಡಮ್. ಅವು ತಿನ್ನಾಕ ಬಹಳ ಟೇಸ್ಟ್ ಮೇಡಮ್.
0: ಸೂಪರ್, ಸೂಪರ್.
4: ಹಾ ರೀ ಮೇಡಮ್. ಚಕ್ಕೋಲಿ ಅಂತೇಳಿ ಮಾಡ್ತೇವ್ರಿ, ಕಸಿಕಸಿ ಶುಂಠಿ ಹಾಕಿ ಬೆಲ್ಲ ಹಾಕಿ ಅದನ್ನೆಲ್ಲ ಪಾಕ ತಯಾರು ಮಾಡ್ರಿ ಮೇಡಮ್, ಅವು ಎಲ್ಲ ಲಟ್ಟಿಸಿ ಅದ್ರೊಳಗೆ ಹಾಕಿ ಕುಟಿಸಿ ಅದನ್ನ ತಿಂತೇವ್ರಿ ಮೇಡಮ್.
0: ಹಾ
4: ರೀ ಮೇಡಮ್.
0: ಓಕೆ, ಸೂಪರ್, ಸೂಪರ್ ರಮೇಶ್ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ರಮೇಶ್ ಅವರು ಕರೆ ಮಾಡಿದ್ರು, ಹಾಗೆ ಅವರ ಊರಲ್ಲಿ ಮಾಡುವಂತಹ ಸ್ಪೆಷಲ್ ಅಡುಗೆ ಬಗ್ಗೆ ಹೇಳ್ತಾ ಇದ್ರು. ಮಳೆಗಾಲದಲ್ಲಿ ಈ ರೀತಿ ಎಲ್ಲ ಸ್ಪೆಷಲ್ ಅಡುಗೆಗಳನ್ನ ನಮ್ಮ ಮನೇಲಿ ಮಾಡ್ತೀವಿ ಅಂತ ಹೇಳಿ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
5: ಹಲೋ.
0: ನಮಸ್ತೆ.
5: ನಮಸ್ಕಾರ ಮೇಡಮ್.
0: ಶಂಭುಲಿಂಗ ಸರ್ ಹೇಗಿದ್ದೀರಾ?
5: ಆರಾಮಿದ್ದೀರಿ ಮೇಡಮ್. ಮಳೆಗಾಲ ಇನ್ನು ಪ್ರಾರಂಭ ಆಗ್ತಾ ಇದೆ, ಸ್ಟಾರ್ಟಿಂಗ್.
0: ಹೌದು,
5: ಆವೇ ರುಚಿ ರುಚಿಯಾಗಿ ತಿಂಡಿಗಳನ್ನ ಕೇಳ್ತಾ ಇದ್ದೀರಾ?
0: ಹೌದು,
5: ಬಾಯಲ್ಲಿ ನೀರು ಬರ್ತಾ ಇದೆ.
0: ಬರ್ತಾ ಇದೆಯಾ ಬಾಯಲ್ಲಿ ನೀರು? ಅದಕ್ಕೆ ಇವತ್ತು ನಮ್ಮ ಕೇಳುಗರೆಲ್ಲ ಮನೇಲಿ ಸ್ಪೆಷಲ್ ಆಗಿ ಎಲ್ಲ ಅಡುಗೆಗಳ ಏನೋ ತಿಂಡಿಗಳನ್ನೆಲ್ಲ ಮಾಡಿಸ್ಕೊಂಡು ತಿನ್ಲಿ ಅಂತ ಹೇಳಿ ನಾನು ಟಾಪಿಕ್ ತಂದಿರೋದು.
5: ಅದಲ್ಲೂ ನಾವು ಉತ್ತರ ಕರ್ನಾಟಕದವರು ಇನ್ನೂ ಹೆಸರುವಾಸಿ ಅದರಲ್ಲಿ ಕರ್ತಿಂಡಿ. ನಮ್ಮಲ್ಲಿ ಮಲ್ನಾಡ್ ಸೈಡ್ ಟೈಪ್ ಹಾಲುಗಾರಿಕೆ ಅಂತ ಮಾಡ್ತಾರೆ ಮೇಡಮ್. ಇವತ್ತಂದ್ರೆ ಅದಕ್ಕೆ ಕಾಯಿ ಹಾಲು ಇಲ್ಲಾಂದ್ರೆ ಮಾಮೂಲಿ ಹಾಲು, ಇಲ್ಲಾಂದ್ರೆ ಕುಸುಬೆ ಹಾಲು ಅಂತ ಬರುತ್ತೆ. ಅದನ್ನ ಹಾಕ್ಬಿಟ್ಟು ನಾದಿ ಬೇಯಿಸ್ಬಿಟ್ಟು ಅದನ್ನ ಅದ್ರ ಎಣ್ಣೆಯಲ್ಲಿ ಕೋಲ್ಬೆ ಟೈಪ್ ಮಾಡಿ ಕರಿತೇವೆ. ಅದ್ ಮೇಡಮ್ ಎಲ್ಲರಿಗೂ ಬರಲ್ಲ, ಅದಕ್ಕೆ ಎಲ್ಲರಿಗೂ ಸಿಡಿದು ಬಿಡುತ್ತೆ ಅದು.
0: ಅದನ್ನ
5: ಅದ್ ನೋಡ್ಬಿಟ್ಟು ಮಾಡ್ಬೇಕು ಮೇಡಮ್, ಎಲ್ಲರಿಗೂ ಬರಲ್ಲ ಅದು, ಕೆಲವರಿಗೆ ಹಾರು ಬಿಡುತ್ತೆ ಮಾಡಕ್ ಹೋದ್ರೆ. ಅದು ಮಾಸಿಗೆ ಬಿಸಿ ಬಿಸಿ ತಿನ್ಬೇಕು, ಆರಿದ್ ತಿನ್ನಕ ನಮ್ಗೆ ಕಟ್ಟೆ ಕಷ್ಟ ಅನ್ನುತ್ತೆ. ಅದಕ್ಕೆ ಕೊಬ್ಬರಿ ಚಟ್ನಿ ಗಟ್ಟಿ ಮೋಸಿದ್ರೆ, ಗಟ್ಟಿ ಚಟ್ನಿ ಗಟ್ಟಿ ಮೋಸಿದ್ರೆ ತಿಂದಿಗೆ ಬಹಳ ರುಚಿ ಇದೆ ಮೇಡಮ್. ಆಮೇಲೆ ರಾತ್ರಿ ತಕ್ಷಣ ಮನೇಲಿ ಇದು ಮಳೆಗಾಲದಲ್ಲಿ ಹೆಸರು ಕಾಳು ಕಡಲೆಕಾಳು ಅವನ್ನೆಲ್ಲ ತಿನ್ಲಿಕ್ಕೆ ಹುರ್ಕೊಡ್ತಾ, ಹುಳ್ಳಿ ಕಾಳು ಎಲ್ಲ ತಿನ್ನಕ್ ಕೊಡ್ತಾ ಚೆನ್ನಾಗಿರುತ್ತೆ ಕೆಳಲ್ ತಿನ್ನಕ್ಕೆ. ಆಮೇಲೆ ಬೇಸಿಗೆ ಏನ್ ಮಾಡ್ತಾರೆ, ಕರ್ದ ಐಟಮ್ ಮಾಡಿ ನಾವು ಹೆಚ್ಚಿಗೆ ಕರ್ದಕ್ಕಿಂತ ಸುಟ್ಟು ತಿನ್ನೋ ಜಾಸ್ತಿ ಮೇಡಮ್. ಈ ಹಪ್ಪಳಗಳಲ್ಲಿ ಸೆಂಡಿಗಳಲ್ಲಿ, ಸೆಂಡಿಗೆ ಅಂದ್ರೆ ಲೈಟ್ ಎಣ್ಣೆ ಹಾಕ್ಬಿಟ್ಟು ಹಂಚಲ್ ಹುರಿತೀವಿ ಮೇಡಮ್, ಅದು ಕರಿಯೋದ್ಕಿಂತ ಹುರಿಯೋದ್ ಒಳ್ಳೆ ಟೇಸ್ಟ್ ಇರುತ್ತೆ. ಇನ್ನೊಂದ್ ಮೇಡಮ್ ಅಲ್ಲಿ ಉದ್ದಿನ ಕಾಳಿಂದ ಸೆಂಡಿಗೆ ಅಂತ ಮಾಡೋದ್ ಅದು ಒಂದ್ ಬಟನ್ ಇಟ್ಟಿಸಿ ಸಣ್ಣ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನ ಮಾಡ್ತಾರೆ ಮೇಡಮ್. ಹೇಳ್ಬೇಕಂದ್ರೆ ಚೆನ್ನಾಗಿದೆ, ಅಂದ್ರೆ ಸ್ವಲ್ಪ ನೋವು ಜಾಸ್ತಿ ಮಾಡದ್ರೆ ಸುಸ್ತ ಆಗ್ಬಿಡ್ತಾರೆ.
0: ಸಣ್ಣ
5: ಸಣ್ಣ ಸಣ್ಣ ಪೀಸ್ ಪ್ಲೇಟ್ ಅಲ್ಲಿ ಇಟ್ಬಿಟ್ಟು ಒಣಗಿಸ್ತಾರೆ, ಅದನ್ನ ಕರಿಯೋದಾರೆ ಮೇಡಮ್, ಎಣ್ಣೆಲ್ಲ ಫ್ರೈ ಮಾಡಿ ತಿಂತಾರೆ ಮೇಡಮ್, ಅದನ್ನದಂತೂ ಬಹಳ ಖುಷಿಯಾಗಿ ತಿನ್ನಕಂತದ್ದು. ಆಮೇಲೆ ಈಗ ನಮ್ಮದೀಗ ಮಣ್ಣೆತ್ತಿ ಅಮಾಸೆ ಅಂತ ಬರ್ತು ಮೇಡಮ್, ಈಗ ನೆಕ್ಸ್ಟ್ ಅಮಾಸೆ ಬಂತು, ಮಣ್ಣಿನ ಬಸವಣ್ಣ ತಂದದನ್ನ ಪೂಜೆ ಮಾಡ್ತೀವಿ, ಲಾಸ್ಟ್ ಬಿಡೋದು ಐದನೇ ದಿವಸ ಬಿಡಬೇಕಾರೆ ಅದಕ್ಕೊಂದು ಕೊಳ್ಳಿಗೆ ಹಾರ, ಆಮೇಲೆ ಡುಬ್ಬಕ್ಕೊಂದು ಹಾರ, ಡುಬ್ಬಕ್ಕೊಂದು ಇದು ಜೋಕೆ ಮಕ್ಕಳು, ಆಮೇಲೆ ಕೋಡಿಗೆಲ್ಲ ಬಳೆ ಟೈಪ್ ಮಾಡಿ ಅದು ಹಾಕಿ ಕೊಳ್ಳಿಗೆಲ್ಲ ಹಾರ ಮಾಡಿ ಅದನ್ನ ಬಾಣಿಗೆಲ್ಲ ಒಂದು ಇದು ಮಾಡಿ ಅದನ್ನ ಹಾಕಿ ಒಳೆ ಬಿಡ್ತೀವಿ ಮೇಡಮ್. ಅದನ್ನ ಅದು ಬಿಡಲ್ಲ, ಆ ಪ್ರಶಾಂತಿಕನ ಒಳಗೆಲ್ಲ ಬಿಡ್ತೀವಿ ಅದನ್ನ. ಆನಿಪವಾಗಿ ಮನೇಲಿ ಕೋಡುಬಳೆ ಮಾಡ್ತೀವಿ. ಕೋಡುಬಳೆ ಅಂದ್ರೆ ಎರಡ್ ತರ ಇದೆ ಮೇಡಮ್. ಕೋಡುಬಳೆ ಅಂದ್ರೆ ಹಿಂಗ್ ಉದ್ದ ಬರುತ್ತೆ ನಾವು, ಸ್ವಲ್ಪ ರೌಂಡ್ ಅಲ್ಲಿ ಸ್ವಲ್ಪ ಉದ್ದ ಬರುತ್ತೆ. ಕೂಡುಬಳೆ ಅಂದ್ರೆ ಕೂಡಿಸೋದು ಮೇಡಮ್, ರೌಂಡ್ ಟೈಪ್ ಕೂಡಿಸೋದು.
0: ಈ ಎರಡೆಲ್ಲ
5: ಅಂಗಡಿಯಲ್ಲಿ ಒಂದ್ ರೂಪಾಯಿ ಐದು ಪಾಲ ಮಾಡ್ತಾರ ಅದು ಕೂಡುಬಳೆ. ನಮ್ ಬಯಸಿ ಮಾಡೋ ಕೋಡುಬಳೆ ಅಂದ್ರೆ ಕೋಡ್ ಟೈಪ್ ಬರ್ತಂತ್ರ, ಅದು ತಿಲ್ಲಿ ಬಹಳ ರುಚಿ ಇರುತ್ತೆ ಮೇಡಮ್. ಅಕ್ಕಿ ಟೈಪ್ ಮಾಡ್ತಾರೆ, ಇನ್ನು ಹಲವು ಇದು ಆದ್ರೆ ನಮ್ಮಲ್ಲಿ ಇದು ಹಸಿನ್ ಸಡಪು ಅಂತ ಮಾಡ್ತಾರೆ. ಆಮೇಲೆ ಇನ್ನು ನಾನಾ ತರ ಐಟಮ್ ಮಾಡಿದ್ರೆ ತಿಂದಿಲ್ಲಿ ಒಳ ಖುಷಿ ಆಯ್ತು ಮೇಡಮ್. ಬಟ್ ಈ ನೆಪ್ಪಿಗೆ ಏನೋ ಒಂದು ಇರ್ಲೇಬೇಕು ಮೇಡಮ್, ಊಟದ ಜೊತೆ ಏನಿದ್ರೆ ಬೆಳಗಿನ ಟೈಮು, ಇಲ್ಲ ಮಂಡಕ್ಕಿ ಚುರುಮರಿ ಅವೆಲ್ಲ, ಆಮೇಲೆ ಅವಲಕ್ಕಿ, ಆಮೇಲೆ ಈ ತರ ಐಟಮ್ಸ್ ಎಲ್ಲ ಮಾಡ್ತೀವಿ ಮೇಡಮ್. ತಿನ್ನ ಒಂದು ಏನೋ ನೆಪ ಬೇಕಾದ್ರೆ ತಿಂತಾ ಇರ್ತೀವಿ. ಆಮೇಲೆ ಹೊಯ್ಯಪ್ಪಳ ಬೆಳಿಗ್ಗೆ ಮಲ್ನಾಡ್ ಸೈಡ್ ಮೇಡಮ್, ಏನ್ ಗೊತ್ತಾ, ಬೆಳಿಗ್ಗೆ ಟೀ ಜೊತೆಗೆ ಎಲ್ಲಿ ಹೊಯ್ಯಪ್ಪ ಒಯ್ದು ಕೊಡ್ತಾರೆ, ಇಲ್ಲಾಂದ್ರೆ ಕರ್ಕೋ ತಿನ್ಲಿಕ್ಕೆ ಸುಟ್ಟು ಕೊಡ್ತಾರೆ. ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಮಂಡಕ್ಕಿ ಹಾಕಿ ತಿಂತಾರೆ ಮೇಡಮ್. ಹೇಳ್ಬೇಕಾದ್ರೆ ನನಗೆ ಈ ಮಂಡಕ್ಕಿ ಸೇರ್ಸ್ ಚೆನ್ನಾಗಿ ಮೇಡಮ್, ಯಾಕೆ ಬೆಳಗ್ಗೆಲ್ಲ ಶುರು ಆಯ್ತಲ್ಲ, ಈಗ ಮಂಡಕ್ಕಿ ಸೇರ್ಸ್ ಚೆನ್ನಾಗಿದೆ ಮೇಡಮ್. ಹೇಳ್ಬೇಕು ಅಂದ್ರೆ
0: ಮಂಡಕ್ಕಿ ಒಳ್ಳೆ ವ್ಯಾಪಾರ ಆಗ್ತಿದೆ
5: ಆಗ್ತದೆ ಮೇಡಮ್ ಹೇಳ್ಬೇಕಂದ್ರೆ. ಥ್ಯಾಂಕ್ ಯು ಮೇಡಮ್.
0: ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
5: ಎಸ್
0: ಶಂಭುಲಿಂಗ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಹಾಗೆ ಅವರು ಮಂಡಕ್ಕಿ ವ್ಯಾಪಾರ ಮಾಡೋದ್ರಿಂದ ಮಂಡಕ್ಕಿ ಚೆನ್ನಾಗಿ ಸೇಲ್ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ರು. ಹೌದಲ್ವಾ, ಮಳೆಗಾಲ ಆಗಿರೋದ್ರಿಂದ ಎಲ್ಲರೂ ಕೂಡ ಮಂಡಕ್ಕಿ ತಗೊಂಡು ಹೋಗಿ ಮನೆಯಲ್ಲೇ ಎಷ್ಟೋ ಜನ ಮಂಡಕ್ಕಿ ಮಾಡಿಕೊಂಡು ತಿಂತಾ ಇರ್ತಾರೆ. ಸೊ ಅದೇ ರೀತಿ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆಯೇ ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಿಮ್ಮ ಊರಿನಲ್ಲಿ ನಿಮ್ಮ ಮನೆಯಲ್ಲಿ ಮಾಡೋ ಸ್ಪೆಷಲ್ ಮಳೆಗಾಲದ ತಿಂಡಿ ಇರ್ಬೋದು, ನೀವು ಯಾವ ತಿಂಡಿನ ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡ್ತೀರಾ ಮಳೆಯಲ್ಲಿ ಅಂತ ಹೇಳಿ ಮಾತನ್ನು ಮುಂದುವರಿಸೋಣ. ಆದರೆ ಅದಕ್ಕೂ ಮೊದಲು ಟೇಕ್ ಅ ಶಾರ್ಟ್ ಬ್ರೇಕ್. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೆ. ಕಾರ್ಯಕ್ರಮ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
8: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
10: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
11: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818235803 ಸಂಖ್ಯೆ ಮತ್ತೊಮ್ಮೆ 0818235803. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ನಾನಿವತ್ತು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ನಿಮಗೆ ಯಾವೆಲ್ಲ ರೀತಿಯ ತಿಂಡಿಗಳನ್ನು ತಿನ್ನಬೇಕು ಅಂತ ಹೇಳಿ ಅನಿಸುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಮಳೆಗಾಲದಲ್ಲಿ ಮಾಡುವಂತಹ ವಿಶೇಷ ಖಾದ್ಯಗಳು ಯಾವ್ದ್ಯಾವುದು ಅನ್ನೋದಾಗಿ ಕೇಳ್ತಾ ಇದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ, ಚೆನ್ನಾಗಿ ಏನೆಲ್ಲ ಸ್ಪೆಷಲ್ ಫುಡ್ನ ನಿಮ್ಮ ಮನೆಯಲ್ಲಿ ಮಾಡ್ತೀರಾ, ನೀವು ಯಾವೆಲ್ಲ ರೀತಿಯ ಆಹಾರಗಳನ್ನು ತಿನ್ನೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ತಿಳಿಸ್ತಾ ಇದ್ರ. ಸೊ ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಬಹುದು. ಹಾಗೆ ನಿಮಗೆ ಯಾವ ಫುಡ್ಡನ್ನು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಮಳೆಗಾಲದಲ್ಲಿ ಅಂತ ಹೇಳಿ ಹೇಳಬಹುದು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686926860962799. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಬಹುದು. ಹಾಗೆ ನಿಮಗೆ ಮಳೆಗಾಲದಲ್ಲಿ ಯಾವ ಫುಡ್ನ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ಹಾಗೆ ಎಲ್ಲರೂ ಸಾಮಾನ್ಯವಾಗಿ ಹೇಳ್ತಾ ಇದ್ದಿದೆ, ಬೋಂಡಾ ಇರ್ಬೋದು, ಮಂಡಕ್ಕಿ ಇರ್ಬೋದು, ಬಜ್ಜಿ ಇರ್ಬೋದು, ಈ ರೀತಿ ಫುಡ್ಗಳನ್ನ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ. ಹಾಗೆ ಕೆಲವರು ಚಕ್ಲಿ, ಕೋಡ್ಬಳೆ ಈ ಥರದ್ದೆಲ್ಲ ಹೇಳಿದ್ರೆ, ಇನ್ನು ಕೆಲವರು ಅಲ್ಲಿ ಅವರ ಊರಲ್ಲಿ ಮಾಡುವಂತಹ ಅವರ ಒಂದು ಮನೆಯ ಸ್ಪೆಷಲ್ ಫುಡ್ನ ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗೆ ಕೆಲವೊಂದಿಷ್ಟು ಫುಡ್ಗಳು ಕೇವಲ ಮಳೆಗಾಲದಲ್ಲಿ ಮಾತ್ರ ಮಾಡೋಕ್ಕಾಗೋದು ಅಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಮಳೆಗಾಲದಲ್ಲಿ ಕ್ರೇವಿಂಗ್ ಜಾಸ್ತಿ ಇರುತ್ತೆ, ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಆದಷ್ಟು ಹೊರಗಿನ ಫುಡ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ರುಚಿಯಾದ ಆಹಾರವನ್ನು ಮಾಡಿಕೊಂಡು ತಿನ್ನೋದು ಸೂಕ್ತ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಮಾಡಿದ ಸೂಪ್ಗಳಿರ್ಬೋದು, ಹಾಗೆ ಜೋಳ ಇರ್ಬೋದು, ಜೋಳ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿಯ ಫುಡ್ಗಳನ್ನ ತಿನ್ನೋದು ಸೂಕ್ತ ಅಂತಲೇ ಹೇಳ್ಬೋದು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಮಾತಾಡ್ಸೋಣ. ಹಲೋ,
1: ಹಲೋ,
0: ನಮಸ್ತೆ.
1: ಗುಡ್ ಈವ್ನಿಂಗ್ ಮೇಡಮ್.
0: ಗುಡ್ ಈವ್ನಿಂಗ್ ರಾಘವೇಂದ್ರ ಸರ್, ಹೇಗಿದ್ದೀರಾ?
1: ಫೈನ್ ಮೇಡಮ್.
0: ಓಕೆ, ಕಾಫಿ ಆಯ್ತಾ? ಕಾಫಿ ಆಯ್ತಾ ಸರ್?
1: ಕಾಫಿ ಕಡೆಗೆ.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹೇಳಿ ಮೇಡಮ್, ಮಳೆಗಾಲದಲ್ಲಿ ತಿಂಡಿ ಯಾವ್ದು?
0: ಹೌದು, ನೀವು ಯಾವ ತಿಂಡಿ ಜಾಸ್ತಿ ತಿಂತೀರಾ? ನಿಮ್ ಕಡೆ ಮಾಡುವಂತಹ ತಿಂಡಿ ಯಾವ್ದು ಸ್ಪೆಷಲ್?
1: ಮಳೆಗಾಲದಲ್ಲಿ ಇದು ಜಾಸ್ತಿ ಗೋಲಿ ಬಜ್ಜಿ, ಚಟ್ನಿ, ಮತ್ತೆ ವಡೆ, ರವೆ ವಡೆ, ಚಟ್ನಿ, ಮತ್ತೆ ಮೆಣಸಿನ ಪೊಂಡ.
0: ಓ ಸೂಪರ್.
1: ಮಸಾಲ ದೋಸೆ, ಚೆನ್ನ ಮಸಾಲ ಪೂರಿ, ಇದೆಲ್ಲ ಇಷ್ಟ ಆಯ್ತು.
0: ಇದೆಲ್ಲ ಇಷ್ಟ ಆಗುತ್ತಾ? ಜಾಸ್ತಿ ತಿಂತೀರಾ?
1: ಉಪ್ಪುಗಾರಿ. ಉಪ್ಪುಗಾರಿ ತಿಂತಾ ಇದ್ದೇವೆ.
0: ಓಕೆ, ತಿಂತಾ ಕರೆ ಮಾಡಿ ಮಾತಾಡ್ತಿದ್ದೀರಾ? ಲೈವ್ ಟಾಪಿಕ್ ಕೇಳಿ ತಿಂಡಿ ಮಾಡಿಸ್ಕೊಂಡ್ರು ಅಥವಾ ಮೊದ್ಲೇ ಪ್ರಿಪೇರ್ ಆಗಿತ್ತು?
1: ಮೊದ್ಲೇ ಪ್ರಿಪೇರ್ ಆಗಿತ್ತು.
0: ಓಕೆ ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಸರ್, ರಾಘವೇಂದ್ರ ಅವರು ಕರೆ ಮಾಡಿದ್ರು. ಹಾಗೆ ಅವರ ಮನೇಲಿ ಏನು ಗೋಳಿ ಬಜ ಇರ್ಬೋದು, ಹಾಗೆ ಕೆಲವೊಂದಿಷ್ಟು ಸ್ಪೆಷಲ್ ತಿಂಡಿಗಳನ್ನ ಹೇಳ್ತಾ ಇದ್ರು. ಈ ರೀತಿ ತಿನ್ಬೇಕು ಅನಿಸ್ತಿರುತ್ತೆ, ಚಕ್ಲಿ ಎಲ್ಲ ತಿನ್ಬೇಕು ಅನಿಸ್ತಿರುತ್ತೆ ಅಂತ ಹೇಳಿ. ಹೌದಲ್ವಾ, ಮಳೆಗಾಲದಲ್ಲಿ ಎಲ್ಲರೂ ಕೂಡ ಆಹಾರ ಪ್ರಿಯರೇ ಆಗಿರ್ತಾರೆ. ಅಷ್ಟು ಫುಡ್ನ ಇಷ್ಟಪಡದೇ ಇರೋರು ಕೂಡ ಮಳೆಗಾಲದಲ್ಲಿ ಹೆಚ್ಚು ಫುಡ್ನ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಬೇರೆ ಟೈಮಲ್ಲಿ ಏನು ಬೇಡ ಅನಿಸ್ತಿರುತ್ತೆ, ಅದು ಬೇಸಿಗೆ ಕಾಲದಲ್ಲಂತೂ ತಂಪಾದ ಪಾನೀಯ, ಐಸ್ ಕ್ರೀಮು ಆ ಥರದ್ದೆಲ್ಲ ಕುಡಿತಾ ಇರ್ತೀವಿ, ತಿಂತಾ ಇರ್ತೀವಿ. ಆದರೆ ಮಳೆಗಾಲ ಬರ್ತಿದ್ದ ಹಾಗೇ ನಮಗೆ ಏನಾದರೂ ತಿನ್ನಬೇಕು, ಸ್ಪೆಷಲ್ ಆಗಿ ಬೋಂಡಾ ತಿನ್ನಬೇಕು, ಮಿರ್ಚಿ ತಿನ್ನಬೇಕು ಅಂತೆಲ್ಲ ಅನಿಸ್ತಾ ಇರುತ್ತೆ. ಖಾರವಾಗಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವಾ? ಸೊ ಹಾಗೆಯೇ ಎಲ್ಲರೂ ತಿಳಿಸ್ತಾ ಇದ್ರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಚೆನ್ನಾಗಿ ಮಾತಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿದ್ದೀರಾ. ಹಾಗೆ ನಿಮ್ಮ ಮನೆಯಲ್ಲಿ ಮಾಡುವಂತಹ ವಿಶೇಷವಾದ ಆಹಾರದ ಬಗ್ಗೆ ಕೂಡ ತಿಳಿಸಿದ್ದೀರಾ. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಒಂದೊಂದು ಊರಿನಲ್ಲೂ ಕೂಡ ಮಾಡುವಂತಹ ಆಹಾರ ಪದ್ಧತಿಗಳು ಬದಲಾಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲರೂ ಅವರವ್ರ ಮನೇಲಿ ಮಾಡೋ ಸ್ಪೆಷಲ್ ಫುಡ್ನ ತಿಳಿಸ್ತಾ ಇದ್ದೀರಾ. ಹಾಗೆ ಮಲೆನಾಡು ಕಡೆ ಒಂದ್ ಕಡೆ ಒಂಥರ ಫುಡ್, ಆದ್ರೆ ಬಯಲು ಸೀಮೆ ಕಡೆ ಇನ್ನೊಂಥರ ಇರುತ್ತೆ. ಈ ರೀತಿಯಾಗಿ ಬದಲಾಗ್ತಾ ಇರುತ್ತಲ್ವಾ ಆಹಾರ ಅನ್ನೋದು. ಎಲ್ಲೋ ಆ ಕಡೆ ಮಲೆನಾಡಲ್ಲಿ ಮಾಡುವಂತಹ ಫುಡ್ಗಳನ್ನ ಬೇರೆ ಊರಲ್ಲಿ ಮಾಡದೇ ಇರ್ಬೋದು, ಶಿವಮೊಗ್ಗದಲ್ಲಿ ಮಾಡುವಂತಹ ಫುಡ್ನ ಮಂಗಳೂರಲ್ಲಿ ಮಾಡದೇ ಇರ್ಬೋದು, ಮಂಗಳೂರಲ್ಲಿ ಮಾಡುವಂತಹ ಫುಡ್ನ ಬೇರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಕಮ್ಮಿಯಾಗಿ ಬಳಸ್ತಾ ಇರ್ಬೋದು. ಈ ರೀತಿದು ಫುಡ್ ಇದೆಯಾ ಅನ್ಸುತ್ತೆ ಅಲ್ವಾ? ಕೆಲವೆಲ್ಲ ಈಗ ಉತ್ತರ ಕರ್ನಾಟಕ ಕಡೆಯವರೆಲ್ಲ ಹೇಳಿದಾಗ, ಓ ಈ ಥರದ್ದು ಒಂದು ಫುಡ್ ಇದೆಯಾ, ಇದು ನಾವು ಟ್ರೈ ಮಾಡಬೇಕು ಅನಿಸ್ತಿರುತ್ತೆ ಈ ಥರದ್ದು ಕೇಳಿದಾಗ. ಹಾಗೆ ನಮ್ಮ ಕಡೆ ಮಾಡುವಂತಹ ಕೆಲವೊಂದಿಷ್ಟು ಆಹಾರಗಳನ್ನ ಹೇಳಿದಾಗ ನಿಮಗೂ ಅನಿಸ್ಬೋದು ಈ ರೀತಿದು ಆಹಾರ ಇರುತ್ತಾ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಒಂದೂರಿಂದ ಒಂದೂರಿಗೆ ಎಷ್ಟೊಂದು ವಿಭಿನ್ನವಾಗಿರೋ ಫುಡ್ಗಳೆಲ್ಲ ಇದೆ, ಎಷ್ಟೊಂದು ವಿಭಿನ್ನ ರೀತಿಯ ಅಡುಗೆಗಳೆಲ್ಲ ಇದೆ ಅಲ್ವಾ? ಸೊ ಹಾಗೆ ನಮ್ಮ ಹಿರಿಯರಂತೂ ಕೆಲವೊಂದಿಷ್ಟೆಲ್ಲ ವಿಶೇಷವಾದ ಆಹಾರವನ್ನು ನಮಗಾಗಿ ಮಾಡಿಟ್ಟಿದ್ದಾರೆ, ಕೆಲವೊಂದಿಷ್ಟು ಕಂಡುಹಿಡಿದಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ನನಗೆ ಮಳೆಗಾಲದಲ್ಲಿ ಹೆಚ್ಚು ಇಷ್ಟ ಆಗೋದು ಅಂತ ಹೇಳಿದ್ರೆ ಪತ್ರೊಡೆ ಇರ್ಬೋದು, ಹಾಗೆ ಗೋಳಿ ಬಜೆ ಇರ್ಬೋದು,

0: ಬೋಂಡಾ ಬಜ್ಜಿ ಹಾ ಎಷ್ಟು ಚೆನ್ನಾಗಿರುತ್ತಲ್ವಾ. ಕಾಫಿ ಜೊತೆ ಇವನ್ನೆಲ್ಲ ತಿಂತಾ ಇದ್ರೆ ಸ್ವರ್ಗ ಅಂತಾನೆ ಹೇಳ್ಬೋದು. ಈ ಒಂದು ಊಟ ತಿಂಡಿ ಎಲ್ಲ ಇದೆಯಲ್ಲ, ಊಟಕ್ಕಿಂತನೂ ಈ ರೀತಿ ಸ್ನ್ಯಾಕ್ಸ್ ತಿನ್ನೋದ್ರಲ್ಲೇ ಜಾಸ್ತಿ ಖುಷಿ ಆಗುತ್ತಲ್ವಾ. ಅನ್ನ ಸಾಂಬಾರು ಎಲ್ಲ ದಿನ ತಿಂತಿರ್ತೀವಿ, ಮುದ್ದೆನೂ ಡೈಲಿ ತಿಂತಿರ್ತೀವಿ, ಆದರೆ ಈ ಥರ ಸ್ಪೆಷಲ್ ಫುಡ್ಗಳನ್ನ ತಿಂದಾಗ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಅಂತಲೇ ಹೇಳಬಹುದು. ಸೊ ಅದೇ ರೀತಿಯಾಗಿ ಎಲ್ಲರೂ ಕೂಡ ಕರೆ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ಹೋಗಿ ಕಾಫಿ ಜೊತೆ ಬೋಂಡನೋ ಬಜ್ಜಿನೋ ತಿಂತೀನಿ, ಹಾಗೆ ನೀವು ಕೂಡ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಟಾ ಬಾಯ್ ಅಂತ ಹೇಳ್ತಾ ನೀವಿಷ್ಟೊತ್ತು ಕೇಳಿದ್ದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ, ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
0: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
0: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
0: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
0: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752598 ಈ ನಂಬರ್ ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು 10 June 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.
14: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ಜಿಲ್ಲಾದ್ಯಂತ ಶುಕ್ರವಾರ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಪರಿಸರ ಸಂಘಟನೆಗಳು, ವಿವಿಧ ಸಂಘ ಸಂಸ್ಥೆಗಳು ವಿಶ್ವ ಪರಿಸರ ದಿನವನ್ನು ಆಚರಿಸಿದವು. ದಿನಾಚರಣೆ ಅಂಗವಾಗಿ ಉದ್ಯಾನಗಳು, ರಸ್ತೆ ಬದಿ, ಕೆರೆ ಏರಿ ಒಳಗೊಂಡಂತೆ ವಿವಿಧ ಬಡಾವಣೆಗಳಲ್ಲಿ ಸಸಿ ನೆಟ್ಟು ಪರಿಸರ ಪ್ರೇಮ ಮೆರೆದರು. ವಿಶ್ವ ಪರಿಸರದ ದಿನದ ನಿಮಿತ್ತ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಸಹಯೋಗದೊಂದಿಗೆ ಹವಾಮಾನ ಬದಲಾವಣೆ ಕುರಿತ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ADC ಅಭಿಷೇಕ್, ಹವಾಮಾನ ಬದಲಾವಣೆಯು ಪ್ರಸ್ತುತ ಇಡೀ ಜಗತ್ತನ್ನು ಕಾಡುತ್ತಿರುವ ಅತ್ಯಂತ ಗಂಭೀರ ಸಮಸ್ಯೆ. ಹವಾಮಾನ ಬದಲಾವಣೆಯು ನಮ್ಮ ಪರಿಸರ, ಆರೋಗ್ಯ, ಕೃಷಿ ಮತ್ತು ಆರ್ಥಿಕತೆ ಮೇಲೆ ಬೀರುತ್ತಿರುವ ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ಚರ್ಚಿಸಬೇಕು ಎಂದು ಸಲಹೆ ನೀಡಿದರು. ಹವಾಮಾನ ಬದಲಾವಣೆಯಿಂದ ಮೊದಲು ತೊಂದರೆ ಆಗುವುದು ರೈತರು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ.
6: ಆದ್ದರಿಂದ ಹವಾಮಾನ ಬದಲಾವಣೆ ವೈಪರೀತ್ಯ ನಿಯಂತ್ರಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯವಶ್ಯ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಹನುಮಾನಾಯಕ್ ಮಾತನಾಡಿ, ಹವಾಮಾನ ವೈಪರೀತ್ಯಗಳನ್ನು ನಿರ್ವಹಿಸಲು ವೈಜ್ಞಾನಿಕ ಯೋಜನೆ ರೂಪಿಸುವ ಅಗತ್ಯವಿದೆ. ಇದಕ್ಕಾಗಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಹವಾಮಾನ ಬದಲಾವಣೆ ಕುರಿತು ರಾಜ್ಯ ಕ್ರಿಯಾ ಯೋಜನೆ ರೂಪಿಸಿದೆ. ಇದನ್ನು ವಿವಿಧ ಇಲಾಖೆಗಳ ಅಧಿಕಾರಿಗಳು ತಿಳಿದು ಅಳವಡಿಸಿಕೊಳ್ಳಬೇಕು ಎಂದರು. ಎಂಪ್ರಿ ಸಂಸ್ಥೆಯ ಸಂಶೋಧನಾ ವಿಜ್ಞಾನಿ ಡಾ ಪವಿತ್ರ ಪಿ ನಾಯಕ್, ಕಾರ್ಯಕ್ರಮ ಸಂಯೋಜಕರಾದ ರುಚಿತಾಶ್ರೀ, ಎನ್ ರಾಘವೇಂದ್ರ, ಎನ್ಆರ್ಡಿಎಂಎಸ್ ಅಧಿಕಾರಿ ಪಿ ಶಂಕರ್ ಇದ್ದರು. ಮುಂದಿನ ವಿವರ. ಪರಿಸರ ದಿನದ ನಿಮಿತ್ತ ನಗರದ ಮೌಂಟೇನ್ ಇನೋವೇಟಿವ್ ಶಾಲೆಯಲ್ಲಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಅದರಲ್ಲಿ ಮಕ್ಕಳು ಕಿರು ನಾಟಕ ಪ್ರದರ್ಶನ ಮೂಲಕ ಪರಿಸರದ ಮಹತ್ವ ತಿಳಿಸಿದರು. ಮಕ್ಕಳಿಗೆ ಪರಿಸರ ದಿನದ ಉಪಯುಕ್ತತೆ ಶೀರ್ಷಿಕೆಯಡಿ ಚಿತ್ರಕಲಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರಿಸರದ ಪೂರಕವಾದಂತಹ ಸಂವಾದ ಕಾರ್ಯಕ್ರಮ ನಡೆಯಿತು. ಉರಗ ತಜ್ಞ ಸ್ನೇಹ್ ಕಿರಣ್ ಅವರು ಅನುಪಿನಕಟ್ಟೆ ಶಾಖೆಯ ವಿದ್ಯಾರ್ಥಿಗಳಿಗೆ ಪರಿಸರ ಹಾಗೂ ವಿವಿಧ ಹಾವುಗಳ ಬಗ್ಗೆ ಮಾಹಿತಿ ನೀಡಿದರು. ಸಂಸ್ಥೆಯ ಶೈಕ್ಷಣಿಕ ನಿರ್ದೇಶಕ ಟಿಎಸ್ ಶಿವಕುಮಾರ್, ಕಾರ್ಯದರ್ಶಿ ಶಿಲ್ಪಶ್ರೀ, ಪ್ರಾಚಾರ್ಯೆ ಶಿಲ್ಪಾ ಅರವಿಂದ್ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಪ್ರಕೃತಿ ವಿಕೋಪದಿಂದ ಆಗುವ ಹಾನಿ ತಡೆಯಲು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಮೂಲಕ ರೈತರಿಗೆ ಜೇನು ಕೃಷಿ ಸೇರಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಂ ಶೈಲಾ ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಹಿ ಎಕ್ಸ್ಪೋರ್ಟ್ಸ್ ಸಂಸ್ಥೆ ಆರ್ಥಿಕ ನೆರವಿನೊಂದಿಗೆ ಮೇಲಿನ ಕುರುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 2 ಎಕರೆ ಪ್ರದೇಶದಲ್ಲಿ ಉದ್ಯಾನ ನಿರ್ಮಾಣಕ್ಕೆ ಸಸಿ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಶಾಲಾ ಕಾಲೇಜುಗಳಲ್ಲಿ ನೀರಿನ ಸಂರಕ್ಷಣೆ ಹಾಗೂ ಪರಿಸರ ರಕ್ಷಣೆಯ ಬಗ್ಗೆ ನಿರಂತರ ಕಾರ್ಯಕ್ರಮ ನಡೆಸಲಾಗಿದೆ. ರಾಜ್ಯದಲ್ಲೇ ಪ್ರಥಮವಾಗಿ ಮಂಡಗದ್ದೆ ಗ್ರಾಮ ಪಂಚಾಯತ್ನಲ್ಲಿ ಜೀವ ವೈವಿಧ್ಯ ಗ್ರಂಥಾಲಯ ಪ್ರಾರಂಭಿಸಲಾಗಿದೆ. ಈ ಸಾಧನೆ ಗಮನಿಸಿ ರಾಜ್ಯ ಸರ್ಕಾರ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸಾಮಾಜಿಕ ಮತ್ತು ಪರಿಸರ ಕಾಳಜಿಯೊಂದಿಗೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಉದ್ಯಾನ ನಿರ್ಮಾಣಕ್ಕೆ ಸಂಸ್ಥೆಯು 37 ಲಕ್ಷ ರೂಪಾಯಿ ನೆರವು ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಚಿಂತಕ ಕಡಿದಾಳ್ ದಯಾನಂದ್, ಶಾಹಿ ಎಕ್ಸ್ಪೋರ್ಟ್ ಸಂಸ್ಥೆಯ ನಾಗಯ್ಯ, ಮೇಲಿನ ಕುರುವಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪ್ರಭಾಕರ್, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರಾಘವೇಂದ್ರ, ಪಿಡಿಒ ಗಂಗಾಧರ್ ನಾಯಕ್, ಡಾಕ್ಟರ್ ಎಂ ಮನೋಹರ್ ರಾವ್, ಸವೋತ್ತಮ ನಾಯಕ್ ಇತರರಿದ್ದರು. ಮುಂದಿನ ವಿವರ. ಸ್ವಚ್ಛ ಹಾಗೂ ಸುಂದರ ಪರಿಸರವು ಸಮಾಜದ ಸ್ವಾಸ್ಥ್ಯ ಕಾಪಾಡುತ್ತದೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಎಂದು ಪಿಇಎಸ್ ವಿದ್ಯಾಸಂಸ್ಥೆ ಕಾರ್ಯನಿರ್ವಹಣಾಧಿಕಾರಿ ಬಿವೈ ಉಮಾದೇವಿ ಹೇಳಿದರು. ಭವಾನಿ ಕೇರಿಯ ಮೈತ್ರಿ ಪ್ರಾಥಮಿಕ ಶಾಲೆ ಮತ್ತು ಕುಮದ್ವತಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ, ಮನೆಗೊಂದು ಮರ, ಊರಿಗೊಂದು ವನ ಇರಬೇಕು. ಅಭಿವೃದ್ಧಿ ಹೆಸರಲ್ಲಿ ದಿನೇ ದಿನೇ ಸಂಪದ್ಭರಿತ ಅರಣ್ಯ ನಾಶವಾಗುತ್ತಿದೆ ಎಂದು ತಿಳಿಸಿದರು. ಭೂಮಿ ಮೇಲೆ ಜೀವವಿರುವ ಪ್ರತಿಯೊಂದು ಜೀವರಾಶಿಗೆ ಆಹಾರಕ್ಕಿಂತ ಮೊದಲು ಗಾಳಿ ಅತ್ಯಗತ್ಯ. ಪರಿಸರಕ್ಕೆ ಆಗುವ ಹಾನಿ ತಡೆಗಟ್ಟುವುದು ಮತ್ತು ಭೂಮಿ ರಕ್ಷಿಸುವುದು ಪ್ರಮುಖ ಗುರಿಯಾಗಬೇಕು ಎಂದರು. ಪಿ ವಿಶ್ವನಾಥ್ ಮಾತನಾಡಿ, ಪರಿಸರದ ಮೇಲೆ ಮಾನವ ಚಟುವಟಿಕೆಗಳ ಹಸ್ತಕ್ಷೇಪ ಕಡಿಮೆ ಮಾಡಬೇಕು. ಜಾಗತಿಕ ತಾಪಮಾನ ಏರಿಕೆ ತಡೆಗಟ್ಟುವುದು ಮತ್ತು ನಮ್ಮ ಪರಿಸರವನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದರು. ಮುಖ್ಯ ಶಿಕ್ಷಕ ಪ್ರಶಾಂತ್ ಕುಪ್ಸತ್, ವಿಜ್ಞಾನ ಶಿಕ್ಷಕಿ ವಿದ್ಯಾ ಕೋರಿ ಶೆಟ್ಟರ್, ಶಿಕ್ಷಕರು, ಕುಮದ್ವತಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ವಿಶ್ವ ಪರಿಸರ ದಿನದ ಪ್ರಯುಕ್ತ ಶುಕ್ರವಾರ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಿಂದ ಉತ್ತಮ ಪರಿಸರ ಉತ್ತಮ ಆರೋಗ್ಯ ಎಂಬ ಘೋಷವಾಕ್ಯದೊಂದಿಗೆ ವನ ಮಹೋತ್ಸವವನ್ನು ಆಸ್ಪತ್ರೆಯ ಫಲ ಉದ್ಯಾನದಲ್ಲಿ ಆಚರಿಸಲಾಯಿತು. ಕ್ಯಾನ್ಸರ್ ತಜ್ಞ ಡಾ ಸಚಿನ್ ಎಸ್ ಕೋಟೂರ್ ಮಾತನಾಡಿ, ಗಿಡ ಮರಗಳನ್ನು ಬೆಳೆಸುವುದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರವು ಸಮೃದ್ಧಿಯಿಂದ ಇರುತ್ತದೆ. ಗುಣಮಟ್ಟದ ಆಮ್ಲಜನಕ ನಮ್ಮ ದೇಹದ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಶ್ವಾಸಕೋಶದ ಕ್ಯಾನ್ಸರ್, ಅಸ್ತಮಾ, ಇನ್ನಿತರ ಮಾರಕ ಕಾಯಿಲೆಗಳನ್ನು ತಡೆಗಟ್ಟಲು ಸಹಕಾರಿಯಾಗುತ್ತದೆ ಎಂದರು. ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞರಾದ ಡಾ ಅಮಿತ್ ರಾಜ್, ಡಾ ಅಮೃತ್, ಆಡಳಿತ ಮಂಡಳಿ ಮುಖ್ಯಸ್ಥ ಜಯರಾಮ್, ಸಿಪಿ ಅನಿಲ್, ಶ್ರೀನಿವಾಸ್ ಭಾರದ್ವಾಜ್, ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಕ್ಯಾನ್ಸರ್ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಹಾಗೂ ಅವರ ಸಹಾಯಕರು ಭಾಗವಹಿಸಿದ್ದರು. ಮುಂದಿನ ವಿವರ. ನಗರದ ಸವಳಂಗ ರಸ್ತೆಯ ಸರ್ಜಿ ಕನ್ವೆನ್ಷನಲ್ ಹಾಲ್ನಲ್ಲಿ ಆಯೋಜಿಸಿರುವ ದ ಜ್ಯುವೆಲ್ಲರಿ ಶೋ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಶುಕ್ರವಾರ ನಟಿ ಸೋನಲ್ ಮೊಂಥೇರೋ ಉದ್ಘಾಟಿಸಿದರು. ಜಯಲಕ್ಷ್ಮಿ ಈಶ್ವರಪ್ಪ, ಸುಮಾ ತೇಜಸ್ವಿ, ಮಾರ್ಕೆಟಿಂಗ್ ಮ್ಯಾನೇಜರ್ ವಿನಯ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಮೇಳದಲ್ಲಿ ಭಾರತದ ಹೆಸರಾಂತ 20ಕ್ಕೂ ಹೆಚ್ಚು ವಜ್ರ ಮತ್ತು ಚಿನ್ನಾಭರಣದ ಮಳಿಗೆಗಳು ಪಾಲ್ಗೊಂಡಿವೆ. ಬಿಐಎಸ್ ಹಾಲ್ಮಾರ್ಕ್ ಹೊಂದಿರುವ ವಿಶೇಷ ವಿನ್ಯಾಸಗಳನ್ನು ಹೊಂದಿರುವ ವಜ್ರ, ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಲಭ್ಯವಿದೆ. ಹಳೆ ಚಿನ್ನದ ಬದಲಾವಣೆಗೆ ಅವಕಾಶವಿದೆ. 3 ದಿನ ಪ್ರದರ್ಶನ ಮತ್ತು ಮಾರಾಟ ಮೇಳ ಇರಲಿದೆ ಎಂದು ಗೋಲ್ಡನ್ ಕ್ರೀಪರ್ ಸಂಸ್ಥೆಯ ಬಿಎನ್ ಜಗದೀಶ್ ಮತ್ತು ಹೇಮಲತಾ ಜಗದೀಶ್ ತಿಳಿಸಿರುತ್ತಾರೆ. ಮುಂದಿನ ವಿವರ. ಸರ್ಕಾರಿ ನೌಕರರು ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿಯೇ ಶಿಕ್ಷಣ ಕೊಡಿಸಲು ಮುಂದಾಗಬೇಕು ಎಂದು ಪೊಲೀಸ್ ಕಾನ್ಸ್ಟೇಬಲ್ ಜಗದೀಶ್ ಜೋಗಳೇಕರ್ ಹೇಳಿದರು. ಹಿರೇಬಿಲಗುಂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೂಸಂತೆ ಸರ್ಕಾರಿ ಶಾಲೆಯಲ್ಲಿ ಶುಕ್ರವಾರ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಸರ್ಕಾರಿ ಶಾಲೆಗೆ

ಮಹತ್ವ ತಿಳಿಸಲಾಯಿತು. ಮುಖ್ಯ ಶಿಕ್ಷಕ ಗಣಪತಿ, ಸಹ ಶಿಕ್ಷಕಿ ಶ್ವೇತಾ, ಗ್ರಾಮದ ಪ್ರಮುಖರಾದ ಹರೀಶ್ ಜೋಗಳೇಕರ್, ನವೀನ್ ಕುಮಾರ್, ಮಿನಾಂಕ, ಆಕಾಶ್ ಖಂಡೋಜಿ ಇತರರಿದ್ದರು. ಮುಂದಿನ ವಿವರ. ಪ್ರಪಂಚದ ಮನುಕುಲಕ್ಕೆ ಪರಿಸರ ಅಗತ್ಯವಿದೆ. ಪರಿಸರ ಕಾಳಜಿ ಪ್ರತಿಯೊಬ್ಬರಲ್ಲೂ ಮೂಡಬೇಕು. ಅದರಲ್ಲೂ ಯುವ ಸಮೂಹದಲ್ಲಿ ಗಿಡ ನಡುವೆ ಮನೋಭಾವ ಬೆಳೆಸಬೇಕು ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿದರು. ತಾಲೂಕಿನ ಹರೀಶಿ ಗ್ರಾಮದ ವಿನಾಯಕ ಸ್ಮಾರಕ ಕ್ರೀಡಾಂಗಣದಲ್ಲಿ ಶುಕ್ರವಾರ ರಾಘವಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಸೇವಾ ಫೌಂಡೇಶನ್ನಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪರಿಸರ ವಿಶಾಲವಾದ ಪ್ರಪಂಚವಿದ್ದಂತೆ ವಿಶ್ವದ ಸಕಲ ಜೀವಿಗಳಿಗೂ ಪರಿಸರ ಅಗತ್ಯವಿದೆ. ಮಲೆನಾಡ ಪ್ರದೇಶದಲ್ಲಿ ಪರಿಸರ ಉಳಿಸಿ ಬೆಳೆಸುವ ಕರ್ತವ್ಯ ಪ್ರತಿಯೊಬ್ಬರ ಮೇಲಿದೆ. ಈ ಕುರಿತು ಸಾರ್ವಜನಿಕರು ಮನನ ಮಾಡಿಕೊಳ್ಳಬೇಕು. ಕುವೆಂಪು, ರಾಘವಾಂಕ, ಪಂಪ ಸೇರಿದಂತೆ ಅನೇಕ ಕವಿಗಳು ಪರಿಸರ ಕುರಿತು ಅದರ ಸೌಂದರ್ಯ ಮಹತ್ವದ ಬಗ್ಗೆ ಹಾಡಿ ಹೊಗಳಿದ್ದಾರೆ ಎಂದರು. ಫೌಂಡೇಶನ್ ಅಧ್ಯಕ್ಷ ರಾಘವೇಂದ್ರ ನಾಯಕ್ ಮಾತನಾಡಿ, ಪ್ರತಿಯೊಬ್ಬರೂ ಪರಿಸರ ಕಾಳಜಿ ವಹಿಸುವ ಮೂಲಕ ಸಮಾಜಕ್ಕೆ ಪೂರಕ ಕಾರ್ಯ ಮಾಡಬೇಕು. ಪರಿಸರ ದಿನ ಕೇವಲ ಆಚರಣೆಗೆ ಸೀಮಿತವಾಗದೆ ಅದನ್ನು ಉಳಿಸಿಕೊಳ್ಳುವುದೇ ಶಿಕ್ಷಣವಾಗಬೇಕು ಎಂದರು. ಹೆಚ್ಚು ಅಂಕಗಳಿಸಿದ ಪಿಯುಸಿ ವಿದ್ಯಾರ್ಥಿಗಳು ಹಾಗೂ ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಯಿತು. ಮುಖಂಡರಾದ ಶಿವಕುಮಾರ್, ರಾಜು, ಹೊಳಿಯಮ್ಮ, ಈಶ್ವರ್, ಸುರೇಶ್, ಜಿಎಸ್ ಹೆಗಡೆ, ರಾಜು, ವಕ್ರಕುಮಾರ್, ಶ್ರೀನಿವಾಸ್ ಭಟ್, ಕೃಷ್ಣಪ್ಪ, ಮಹೇಶ್, ಗಣೇಶ್ ಆಚಾರ್, ಶ್ರೀಧರ್ ಮುಂತಾದವರಿದ್ದರು. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವೂ ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
3: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
2: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ಶಿವಮೊಗ್ಗದ ಎಲ್ಲ ಪ್ರೀತಿಯ ಕೇಳುಗರಿಗೆ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ನಲ್ಲಿ ಸಂಜೆಯ ನಮಸ್ಕಾರಗಳು. ನೀವು ಕೇಳ್ತಾ ಇರೋದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ನಮ್ಮ ಶಿವಮೊಗ್ಗದ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು ಅಲ್ವಾ? ರಸ್ತೆ, ಟ್ರಾಫಿಕ್ ಅಂತ ದಿನ ಸಿಟಿಯ 16 ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಆದ್ರೆ ನಮ್ಮ ಮನೆಯ ಯುವಕ ಯುವತಿಯರ ಭವಿಷ್ಯದ ದಾರಿ ಸುಗಮವಾಗೋದು ಯಾವಾಗ? ಓದಿದ ಕೈಗಳಿಗೆ ಯೋಗ್ಯವಾದ ಕೆಲಸ ಸಿಕ್ಕಾಗ ಮಾತ್ರ ನಮ್ಮ ಊರು ನಿಜವಾದ ಅಭಿವೃದ್ಧಿಯ ಕಡೆಗೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಅಲ್ವಾ? ಅದಕ್ಕಾಗಿ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಒಂದು ಬೃಹತ್ ಪರಿಹಾರದ ದಾರಿ ರೆಡಿಯಾಗಿದೆ. ಹೌದು ಸ್ನೇಹಿತರೆ, ನಮ್ಮ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ಸದುದ್ದೇಶದಿಂದ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಪ್ರಾರಂಭಿಸಿರುವ ಉಚಿತ ಜಾಬ್ ಪೋರ್ಟಲ್ನ ಹೆಸರು ಕಾಯಕ ಸೇತು ಮೂಲಕ ಇದೀಗ ಬೃಹತ್ ನೇಮಕಾತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ. ನೋಡಿ ಸ್ನೇಹಿತರೆ, ಹೆಸರೇ ಹೇಳ್ತಾ ಇದೆ ಸ್ನೇಹಿತರೆ, ಕಾಯಕ ಸೇತು ಅಂತ. ಅಂದ್ರೆ ಕೆಲಸ ಹುಡುಕ್ತಾ ಇರೋ ನಮ್ಮ ಶಿವಮೊಗ್ಗದ ಪ್ರತಿಭಾವಂತ ಯುವಶಕ್ತಿಗೂ ಮತ್ತು ಉದ್ಯೋಗ ಕೊಡುವ ದೊಡ್ಡ ದೊಡ್ಡ ಕಂಪನಿಗಳ ನಡುವೆ ಇರುವ ಒಂದು ಭದ್ರವಾದ ಸೇತುವೆ ಇದು ಅಂತಾನೆ ಹೇಳಬಹುದು. ಬಹಳ ಜನ ಅಂದ್ಕೊಳ್ತಾ ಇರ್ತಾರೆ ಇದು ಬರೀ ಒಂದು ದಿನದ ಕೆಲಸದ ಮೇಳ ಇರಬಹುದು ಅಂತ. ಖಂಡಿತ ಇಲ್ಲ ಸ್ನೇಹಿತರೆ, ನಮ್ಮ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಧನಂಜಯ್ ಸರ್ಜಿ ಅವರ ಕನಸು ದೊಡ್ಡದಿದೆ. ನಮ್ಮ ಊರಿನ ಹೈಕಳು ಕೆಲಸ ಹುಡುಕಿಕೊಂಡು ಬೆಂಗಳೂರು ಅಥವಾ ಮಂಗಳೂರು ಅಂತ ವಲಸೆ ಹೋಗಬಾರದು. ನಮ್ಮ ಮಣ್ಣಿನಲ್ಲೇ ಅವರಿಗೊಂದು ಸ್ವಾವಲಂಬಿ ಬದುಕು ಸಿಗಬೇಕು ಅನ್ನೋದು ಈ ಯೋಜನೆಯ ಮುಖ್ಯ ಆಶಯವಾಗಿದೆ. ಸೊ ಹಾಗಾದ್ರೆ ಈ ಕಾಯಕ ಸೇತುವಿನ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಮ್ಮ ಶಿವಮೊಗ್ಗದ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ಸದುದ್ದೇಶದಿಂದ ವಿಧಾನ ಪರಿಷತ್ ಶಾಸಕರಾದ ಡಾ ಧನಂಜಯ ಸರ್ಜಿ ಅವರು ಪ್ರಾರಂಭಿಸಿರುವ ಉಚಿತ ಜಾಬ್ ಪೋರ್ಟಲ್ನ ಹೆಸರು ಕಾಯಕ ಸೇತು ಮೂಲಕ ಇದೀಗ ಬೃಹತ್ ನೇಮಕಾತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾಯ್ತು. ಹಾಗಾದ್ರೆ ಎಲ್ಲಿ ಹಾಗೆ ಯಾವ ಕಂಪನಿಯಲ್ಲಿ ಖಾಲಿ ಇರುವ ಹುದ್ದೆಗಳು ಇವೆ, ಹಾಗೆ ಯಾರು ಅರ್ಜಿಯನ್ನ ಸಲ್ಲಿಸಬಹುದು, ಅರ್ಹತೆ ಏನಿರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಕೇಳಿ. ಬೆಂಗಳೂರಿನ ಪ್ರತಿಷ್ಠಿತ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯೊಂದರಲ್ಲಿ ಖಾಲಿ ಇರೋ 2000 ಹೆಚ್ಚು ಹುದ್ದೆಗಳಿಗೆ ಮಹಿಳಾ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಶಿವಮೊಗ್ಗದಲ್ಲಿ ಬೃಹತ್ ಉದ್ಯೋಗ ಸಂದರ್ಶನ ಆಯೋಜಿಸಲಾಗಿದೆ. ಸ್ನೇಹಿತರೆ, ಜಿಲ್ಲೆಯ ಯುವ ಜನತೆಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಡಾ ಧನಂಜಯ ಸರ್ಜಿ ಅವರು ಶಿವಮೊಗ್ಗದ ತಮ್ಮ ಶಾಸಕರ ಕಚೇರಿಯಲ್ಲಿ 7 ಹಿಂದೆ ಕಾಯಕ ಸೇತು ಜಾಬ್ ಪೋರ್ಟಲ್ ಅನ್ನ ಲೋಕಾರ್ಪಣೆಗೊಳಿಸಿದ್ರು. ಕೇವಲ 7 ಅಲ್ಪಾವಧಿಯಲ್ಲೇ ಈ ಪೋರ್ಟಲ್ ಮೂಲಕ 100 ಯುವಕ ಯುವತಿಯರು ಯಶಸ್ವಿಯಾಗಿ ಉದ್ಯೋಗ ಪಡೆದುಕೊಂಡಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಇದೀಗ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಅಂತಾನೆ ಹೇಳಬಹುದು. ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ಬಹುರಾಷ್ಟ್ರೀಯ ಕಂಪನಿಯ ಮಹಿಳಾ ಅಭ್ಯರ್ಥಿಗಳನ್ನು ಮಾತ್ರ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದು, ಸಂದರ್ಶನದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಥಳದಲ್ಲೇ ನೇಮಕಾತಿ ಪತ್ರ ನೀಡಲಾಗುತ್ತೆ. ಈ ಹುದ್ದೆಗಳು ಮಹಿಳೆಯರಿಗೆ ಸುರಕ್ಷಿತ ಹಾಗೂ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳೋದಕ್ಕೆ ಉತ್ತಮ ವೇದಿಕೆಯಾಗಿದೆ ಅಂತಾನೆ ಹೇಳಬಹುದು. ಸೊ ಯಾರೆಲ್ಲ ಈ ಒಂದು ಸಂದರ್ಶನಕ್ಕೆ ಪಾಲ್ಗೊಳ್ಳಬಹುದು ಅಂತ ಹೇಳೋದಾದ್ರೆ, 10 ತರಗತಿ, PUC, ಡಿಪ್ಲೊಮಾ, ITI ಅಥವಾ ಯಾವುದೇ ಪದವಿ ಪಾಸ್ ಅಥವಾ ಫೇಲ್ ಆದ 18-34 ವರ್ಷದೊಳಗಿನ ಮಹಿಳೆಯರು ಸಂದರ್ಶನಕ್ಕೆ ಪಾಲ್ಗೊಳ್ಳಬಹುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉಚಿತ ಊಟ, ಉಚಿತ ವಸತಿ, ಉಚಿತ ಕ್ಯಾಬ್ ಸೌಲಭ್ಯ, PF ಮತ್ತು ESI ಹಾಗೂ 24/7 ವೈದ್ಯಕೀಯ ಸೌಲಭ್ಯಗಳನ್ನ ಕಂಪನಿಯೇ ಒದಗಿಸುತ್ತೆ. ಹಾಗಾದ್ರೆ ಈ ಒಂದು ಬೃಹತ್ ನೇಮಕಾತಿ ಅಭಿಯಾನ ಯಾವಾಗ ನಡೆಯಲಿದೆ, ಎಲ್ಲಿ ನಡೆಯಲಿದೆ, ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಾಯಕ ಸೇತು ಮೂಲಕ ಮಹಿಳೆಯರಿಗೆ ಬೃಹತ್ ಉದ್ಯೋಗಾವಕಾಶ ನಮ್ಮ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಎಸ್, ಬೆಂಗಳೂರಿನ ಪ್ರತಿಷ್ಠಿತ ಎಂಎನ್ಸಿ ಕಂಪನಿಯಲ್ಲಿ 2000 ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಶಿವಮೊಗ್ಗದಲ್ಲಿ ಸಂದರ್ಶನ ನಡೀತಾ ಇದೆ. ಹಾಗಾದ್ರೆ ಈ ಒಂದು ಸಂದರ್ಶನದ ದಿನಾಂಕ ಯಾವಾಗ, ಎಲ್ಲಿ ನಡೀತಾ ಇರೋದು, ಹಾಗೆ ನೋಂದಣಿಗಾಗಿ ಸಹಾಯವಾಣಿ ಸಂಖ್ಯೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನೀಗ ತಿಳಿಸ್ತೀನಿ, ಕೇಳಿ. ಇದೇ ತಿಂಗಳ ಜೂನ್ 8, 9, 10, 11 ಮತ್ತು 12 ಶಿವಮೊಗ್ಗದ ವಿನೋಬನಗರದ ಮಹಾನಗರ ಪಾಲಿಕೆ ವಾಣಿಜ್ಯ ಸಂಕೀರ್ಣ ವಲಯ 1, 2 ಮಹಡಿ ಪೊಲೀಸ್ ಚೌಕಿ ಸಮೀಪ ಬಳಿ ಇರುವ ಡಾಕ್ಟರ್ ಧನಂಜಯ್ ಸರ್ಜಿ ಅವರ ಜನಪರ ಜೀವಪರ ಕಾರ್ಯಾಲಯದಲ್ಲಿ ಸಂದರ್ಶನ ನಡೆಯುತ್ತೆ. ಆಸಕ್ತ ಮಹಿಳಾ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಹಾಜರಾಗುವ ಮುಂಚೆ ಕಡ್ಡಾಯವಾಗಿ ತಮ್ಮ ಹೆಸರನ್ನ ಮುಂಚಿತವಾಗಿ ರಿಜಿಸ್ಟರ್ ಮಾಡಿಕೊಳ್ಬೇಕು. ರಿಜಿಸ್ಟರಿಗಾಗಿ ಕಾಯಕ ಸೇತು ಸಹಾಯವಾಣಿ ಮೊಬೈಲ್ ಸಂಖ್ಯೆ 9379722233 ಅಥವಾ 9880005533 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಹಾಗೆ ಸ್ನೇಹಿತರೆ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹಾಗೂ ಸುತ್ತಮುತ್ತಲಿನ ನಿರುದ್ಯೋಗಿ ಮಹಿಳೆಯರು ಈ ಒಂದು ಸುವರ್ಣಾವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ತಿಳಿಸಿರ್ತಾರೆ. ಸೊ ಶಿವಮೊಗ್ಗದ ಯುವಕರೇ, ಅಪ್ಪ ಅಮ್ಮಂದಿರೆ, ನಿಮ್ಮ ಮನೆಯಲ್ಲಿ ಡಿಗ್ರಿ ಮುಗಿಸಿ ಕೌಶಲ್ಯಕ್ಕಾಗಿ ಕಾಯ್ತಾ ಇರೋರು ಇದ್ದರೆ ಈ ಕಾಯಕ ಸೇತು ಯೋಜನೆಯ ಲಾಭವನ್ನ ಖಂಡಿತ ಪಡ್ಕೊಳ್ಳಿ. ಪರಿಹಾರ ನಮ್ಮ ಕಣ್ಮುಂದಿರುವಾಗ ನಾವು ಪ್ರಗತಿಯ ಕಡೆಗೆ ನಡಿಗೆ ಇಡಬೇಕಲ್ವಾ? ಸೊ ಈ ಒಂದು ಯೋಜನೆಯ ರಿಜಿಸ್ಟ್ರೇಷನ್ ಹೇಗೆ, ಯಾವತ್ತಿನಿಂದ ಶುರುವಾಗತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಈಗಾಗಲೇ ತಿಳಿಸಿದ್ದಾಯ್ತು. ಇನ್ನ ಕೊನೆಯದಾಗಿ ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಪ್ರತಿಯೊಬ್ಬರಿಗೂ, ಅದರಲ್ಲೂ ನಮ್ಮ ಅಮ್ಮಂದಿರಿಗೆ, ಸಹೋದರಿಯರಿಗೆ ಮತ್ತು ನಮ್ಮೂರಿನ ಉದ್ಯೋಗಾಕಾಂಕ್ಷಿ ಯುವಕ ಯುವತಿಯರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಮನೆಯಲ್ಲಿ ಒಂದು ಮಗುವಿಗೆ ಅಥವಾ ನಮ್ಮ ಮನೆಯ ಯುವಕ ಯುವತಿಯರಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಆ ಇಡೀ ಮನೆಗೆ ಎಷ್ಟೊಂದು ಖುಷಿ ಇರುತ್ತೆ ಅಲ್ವಾ? ಆದ್ರೆ ಅನೇಕ ಸಾರಿ ಮಾಹಿತಿ ಇಲ್ಲದೆ ಅಥವಾ ಸರಿಯಾದ ದಾರಿ ಸಿಗದೆ ಪ್ರತಿಭೆ ಇದ್ದರೂ ಅವಕಾಶಗಳು ಕೈ ತಪ್ಪಿ ಹೋಗ್ತಾವೆ. ಇನ್ಮುಂದೆ ಹಾಗಾಗಬಾರ್ದು. ಡಾಕ್ಟರ್ ಧನಂಜಯ್ ಸರ್ಜಿ ಅವರ ಈ ಕಾಯಕ ಸೇತು ಯೋಜನೆಯನ್ನು ಒಂದು ಸುವರ್ಣಾವಕಾಶ ಅಂತಾನೆ ನೀವು ಭಾವಿಸಬೇಕು. ನಮ್ಮ ತಾಯಂದಿರಿಗೆ ಒಂದು ಮಾತು, ನಿಮ್ಮ ಮಕ್ಕಳು ಮನೆಯಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರಾ? ಅವರಿಗೆ ಈ ಒಂದು ಯೋಜನೆಯ ಬಗ್ಗೆ ತಿಳಿಸಿ. ಅವರ ಭವಿಷ್ಯಕ್ಕೆ ಇಲ್ಲಿ ಭದ್ರ ಅಡಿಪಾಯವಿದೆ. ಬರೀ ಅಪ್ಲಿಕೇಶನ್ ಹಾಕೋದು, ಇಂಟರ್ವ್ಯೂ ಕೊಡೋದಷ್ಟೇ ಅಲ್ಲ, ನೀವು ಸ್ವಂತ ಕಾಲ್ ಮೇಲೆ ನಿಲ್ಲಬೇಕು ಅನ್ನೋ ನಿಮ್ಮ ಆಸೆಗೆ ಇಲ್ಲಿ ಸಾಥ್ ಸಿಗುತ್ತೆ. ಕೌಶಲ್ಯವೇ ಬಂಡವಾಳ, ಕಾಯಕ ಸೇತು ನಿಮಗೆ ದಾರಿ ಅಂತ ಹೇಳಬಹುದು. ಈ ಮಾಹಿತಿ ನಿಮ್ಮ ಹತ್ರ ಮಾತ್ರ ಇಟ್ಕೋಬೇಡಿ ಸ್ನೇಹಿತರೆ. ನಿಮ್ಮ ಅಕ್ಕಪಕ್ಕದವರಿಗೂ, ನಿಮ್ಮ ಸ್ನೇಹಿತರ ಬಳಗದಲ್ಲಿ ಯಾರಾದ್ರೂ ಉದ್ಯೋಗಕ್ಕಾಗಿ ಹುಡುಕ್ತಾ ಇದ್ರೆ ಅವರಿಗೆ ಈ ಯೋಜನೆಯ ಬಗ್ಗೆ ತಿಳಿಸಿ. ಒಂದು ಸಣ್ಣ ಮಾಹಿತಿ ಒಬ್ಬರ ಜೀವನವನ್ನೇ ಬದಲಿಸಬಹುದು. ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೆ. ಈ ಬಗ್ಗೆ ಬರುವ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನ ಫಾಲೋ ಮಾಡಿ. ಅವರ ಆಫೀಸಿನ ಕಡೆಯಿಂದ ಬರುವ ನೋಂದಣಿ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ. ಎಸ್, ಶಿವಮೊಗ್ಗದ ಪ್ರತಿಯೊಂದು ಮನೆಯಲ್ಲೂ ಸಂತೋಷದ ನಗು ಇರಬೇಕು. ಪ್ರತಿಯೊಬ್ಬ ಯುವಕರ ಕೈಯಲ್ಲೂ ಕೆಲಸ ಇರಬೇಕು. ಅದೇ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಅನ್ನೋದರ ಅರ್ಥ. ಯುವ ಶಕ್ತಿ ಜಾಗೃತವಾಗಿ ಶಿವಮೊಗ್ಗದ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
6: ಬೆಳ್ಳಂ ಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗೆಲ್ಲ ನಮಗೆ ಕಣ್ಣಿಗೆ ಕಾಣೋ ಹಾಗೆ ಎಷ್ಟೊಂದು ವೆಹಿಕಲ್ಸ್ಗಳಾಗಿದೆ, ಪ್ರತಿಯೊಂದು ವೆಹಿಕಲ್ಸ್ಗಳಲ್ಲೂ ಕೂಡ ಒಂದೊಂದು ಸ್ಪೆಷಾಲಿಟಿಗಳಿದೆ ನೋಡ್ಬೋದು. ಹಾಗೆ ಈಗ ಪ್ರತಿ ಮನೆಯಲ್ಲೂ ಕೂಡ ಒಂದೊಂದು ಬೈಕು ಕಾರುಗಳಿರೋದನ್ನು ಗಮನಿಸ್ಬೋದು. ಕೆಲವೊಂದು ಮನೆಗಳಲ್ಲಿ ಎರಡು ಬೈಕು, ಒಂದು ಕಾರು, ಮೂರು ಬೈಕು, ಎರಡು ಕಾರು, ಆ ಥರದ್ದೆಲ್ಲ ಇರುತ್ತೆ. ಏನಿವೆ, ಅದರಿಂದಾಗಿ ಹೆಚ್ಚು ವೆಹಿಕಲ್ಸ್ಗಳು ಕೂಡ ಆಗಿದ್ದಾವೆ. ಆಬ್ವಿಯಸ್ಲಿ ವೆಹಿಕಲ್ಸ್ ಜಾಸ್ತಿ ಆದಾಗ ಇನ್ನೇನು ಫ್ಯೂಯಲ್ ರೇಟ್ ಕೂಡ ಜಾಸ್ತಿ ಆಗಲೇಬೇಕು. ಫ್ಯೂಯಲ್ ಪ್ರೈಸ್ ಕೂಡ ಜಾಸ್ತಿನೇ ಇದೆ, ಇವಾಗ 103 ರೂಪಾಯಿ 104 ರೂಪಾಯಿ ಪ್ರೈಸ್ ಆಗ್ತಾನೆ ಇರುತ್ತೆ. ಸೊ ವೇರಿಯೇಷನ್ಸಲ್ಲಿ ನಾವು ಫ್ಯೂಯಲ್ನ ಹಾಕ್ಸ್ಕೊಳ್ಳೋದಕ್ಕೆ ಹೋಗೇ ಹೋಗ್ತೀವಿ. ಆ್ಯಂಡ್ ಫ್ಯೂಯಲ್ನ ಹಾಕ್ಸ್ಕೊಳ್ಬೇಕು ಅಂತಂದರೆ ನಾವು ಹತ್ತಿರ ಇರುವಂತಹ ಫ್ಯೂಯಲ್ ಸ್ಟೇಷನ್ಗಳಿಗೆ ಹೋಗಲೇಬೇಕಾಗತ್ತೆ. ಆ್ಯಂಡ್ ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಏನಪ್ಪ ಅಂತಂದರೆ, ಇಷ್ಟೊಂದೆಲ್ಲ ವೆಹಿಕಲ್ಸ್ಗಳಿದೆ, ವೆಹಿಕಲ್ಸ್ ಇರೋದಕ್ಕೆ ಪೆಟ್ರೋಲ್ ಅಥವಾ ಫ್ಯೂಯಲ್ನ ರೇಟ್ ಕೂಡ ಸಿಕ್ಕಾಪಟ್ಟೆ ಆಗಿದೆ. ಆದರೂ ಕೂಡ ನಮ್ಮ ಜನ ವೆಹಿಕಲಲ್ಲಿ ಓಡಾಡೋದನ್ನು ಕಡಿಮೆ ಮಾಡಲ್ಲ. ಅಂದರೆ ಪಬ್ಲಿಕ್ ವೆಹಿಕಲ್ಸ್ಗಳನ್ನ ಬಳಸಿದ್ರೆ ಆ್ಯಕ್ಚುಲಾಗಿ ಒಂದು ಫ್ಯೂಯಲ್ ಕನ್ಸಂಪ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಜೊತೆಗೆ ಪ್ರೈಸ್ ಕೂಡ ಡಿಕ್ರೀಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಆದರೆ ಇದು ಆಗದೇ ಇರುವಂತಹ ಒಂದು ಪರಿಸ್ಥಿತಿಗೆ ತಲುಪಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಕೂಡ ವೆಹಿಕಲ್ಗಳನ್ನ ಬಳಸೋದ್ರಿಂದ, ಸೊ ಇದರಿಂದಾಗಿ ಫ್ಯೂಯಲ್ನ ಹಾಕ್ಸ್ಕೊಳ್ಳೋರು ಕೂಡ ಇವಾಗ ಜಾಸ್ತಿ ಆಗಿದ್ದಾರೆ. ಆ್ಯಂಡ್ ಇವತ್ತು ನಾನು ಮಾತಾಡೋಕ್ಕೆ ಬಂದಿರುವಂತಹ ವಿಷಯ ಏನಪ್ಪ ಅಂತಂದರೆ, ಈಗ ನಾವು ಫ್ಯೂಯಲ್ ಸ್ಟೇಷನ್ಗಳಿಗೆ ಹೋಗಿರ್ತೀವಿ ಅಂತ ಅಂದಾಗ ನಮ್ಮ ಇಂಡಿಯನ್ ಸ್ಮಾರ್ಟ್ ಥಿಂಕರ್ ಮೋಟರ್ ಸೈಕಲ್ ಹೀರೋಸ್ ಏನಿದ್ದಾರೆ, ಸೊ ಇವರು ಮಾಡೋದೇನಪ್ಪ ಅಂತಂದರೆ, ಈಗ 103 ರೂಪಾಯಿ 104 ರೂಪಾಯಿ ಪೆಟ್ರೋಲ್ ಇದೆ ಅಂತಂದರೆ 1 ಲೀಟರ್ ಪೆಟ್ರೋಲ್ ಹಾಕ್ಸೋದು, ಅಥವಾ ಈಗ ಬಲ್ಕಾಗಿ ಪೆಟ್ರೋಲ್ ಹಾಕ್ಸ್ತಾರೆ ಅಂತಂದರೆ, ಈಗ ಹಳ್ಳಿಗಳ ಕಡೆಗೆಲ್ಲ ಹೋದ್ವಿ ಅಂತಂದರೆ ಅಲ್ಲಿ ಹೀರೋಸ್ ಹೆಂಗೆ ಅಂದರೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಹೇಳಿ ಹಾಕ್ಸ್ತಾರೆ. ಸೊ ಒಂದು ವಿಷಯ ಹರಿದಾಡುತ್ತೆ, ಈ ರೀತಿ ಏನು ಎಕ್ಸಾಕ್ಟ್ ಪ್ರೈಸ್ ಅಥವಾ ಏನು 100 ಆಗಿರ್ಬೋದು 50 ಆಗಿರ್ಬೋದು 200 ಆಗಿರ್ಬೋದು ಈ ರೀತಿ ಪ್ರೈಸ್ ಎಲ್ಲ ಹಾಕ್ಸಿದಾಗ ಫ್ಯೂಯಲ್ನಲ್ಲಿ ಸೇವ್ ಮಾಡಿಕೊಳ್ತಾರೆ ಅವರು. ಅದರಿಂದಾಗಿ ನಮಗೆ ಪೆಟ್ರೋಲು ಕಡಿಮೆ ಬರುತ್ತೆ ಅನ್ನುವಂತಹ ಒಂದು ನೋಷನ್ ಅಥವಾ ಮೈಂಡ್ ಸೆಟ್ಟು ಬಂದಿರುತ್ತೆ. ಸೊ ಒಬ್ಬರಿಂದ ಒಬ್ಬರಿಗೆ ಈ ಒಂದು ವಿಷಯ ಹರಿದಾಡಿದಾಗ ಏನಾಗುತ್ತೆ, ಅವರ ಮೆಂಟಾಲಿಟಿ ಚೇಂಜ್ ಆಗಿ 100 ರೂಪಾಯಿ ಹಾಕಿಸ್ಬೇಕು ಅನ್ನುವಂತಹ ಒಂದು ಥಿಂಕಿಂಗ್ ಏನು ಇಟ್ಕೊಂಡಿರ್ತಾರೆ, ಅವರು 110 ರೂಪಾಯಿ ಅಥವಾ 120 ರೂಪಾಯಿ ಹಾಕ್ಸೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಈ ರೀತಿಯಲ್ಲಿ ಟ್ರಿಕ್ಕಿಯಾಗಿ ಅಥವಾ ಒಂದು ಟೆಕ್ನಿಕ್ ಯೂಸ್ ಮಾಡಿ ಇವರಿಗೆ ಪೆಟ್ರೋಲು ಉಳಿಬಾರ್ದು, ನಾವೇ ಫುಲ್ ಪೆಟ್ರೋಲ್ನ ಹಾಕ್ಸ್ಕೊಳ್ಬೇಕು ಅನ್ನೋಂತಹ ಒಂದು ನೋಷನ್ ಇಟ್ಕೊಂಡು ಈ ರೀತಿ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇವಾಗ ಈ ಒಂದು ಪೆಟ್ರೋಲ್ ಹಾಕ್ಸ್ಕೊಳ್ಳುವಾಗ ಏನನ್ನು ನಾವು ಇಂಪಾರ್ಟೆಂಟಾಗಿ ನೋಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿಯೆಲ್ಲ ಯಾಕೆ ಮಾಡಿದ್ರು ಮತ್ತು ಇದರ ಹಿಂದಿನ ಉದ್ದೇಶ ಏನಾಗಿತ್ತು ಅದನ್ನು ಕೂಡ ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂದು ಸೂಪರ್ ಆಗಿರುವಂತಹ ಸೌನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನೀವು ಸಹ ಇದೇ ಥರ 110 ರೂಪಾಯಿ 120 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಇದ್ರೆ ನಿಮಗೆ ಹೇಗೆ ಅನಿಸ್ತಾ ಇತ್ತು, ಯಾಕೆ ಅಷ್ಟೇ ಪೆಟ್ರೋಲ್ ಹಾಕ್ಸ್ತಾ ಇದ್ರಿ, ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686079 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನೋಡಿ, ಒಂದು ಪೆಟ್ರೋಲ್ ಹಾಕ್ಸ್ಕೊಳ್ಳೋದೇನಿದೆ. ಸೊ ಪೆಟ್ರೋಲ್ ಹಾಕ್ಸ್ಕೊಳ್ಳುವಾಗ ನಾವೆಲ್ಲ ಈಗ ಇಂಡಿಯಾದಲ್ಲಿ ಹೇಗೆ ಮಾಡ್ತಿದ್ವಿ ಅಂತ ಅಂದರೆ, ಎಲ್ಲರೂ ಕೂಡ ಒಂದು ಸುದ್ದಿ ಹರಿದಾಡಿ ಈ ಒಂದು ಪೆಟ್ರೋಲ್ ಹಾಕ್ಸ್ಕೊಳ್ಳುವಂತಹ ಟೈಮ್ನಲ್ಲಿ ಬರೀ ಪೆಟ್ರೋಲ್ನ ಪ್ರೈಸ್ನ ಅಷ್ಟೇ ನೋಡ್ತೀವಿ ನಾವು. ಈಗ 100 ರೂಪಾಯಿ 103 ರೂಪಾಯಿ ಪೆಟ್ರೋಲ್ ಇದೆ ಅಂತಂದರೆ 110 ರೂಪಾಯಿ ಅಥವಾ 120 ರೂಪಾಯಿ ಈ ರೀತಿಯಲ್ಲಿ ಪೆಟ್ರೋಲ್ನ ಹಾಕ್ಸ್ಕೊಳ್ಬೇಕು ಅಂತ ಅಂದ್ಕೊಳ್ಳುವಂಥವ್ರು ಸುಮಾರು ಜನ. ಆ್ಯಂಡ್ ಇನ್ನೂ ಕೆಲವೊಂದಷ್ಟು ಜನ 1 ಲೀಟ್ರ್ ಪೆಟ್ರೋಲು 5 ಲೀಟ್ರ್ ಪೆಟ್ರೋಲು ಈ ರೀತಿ ಹಾಕ್ಸ್ಕೊಳ್ತಾ ಇರ್ತಾರೆ. ಏನಿವೆ ಈಗ ನಾವು ಯಾವುದೇ ಒಂದು ಫ್ಯೂಯೆಲ್ನ ಹಾಕ್ಸ್ಕೊಳ್ತಿದ್ವಿ ಅಂತಂದಾಗ ಈ ರೀತಿ ಯೋಚನೆ ಮಾಡಿ ಅವರು ಪೆಟ್ರೋಲ್ನ ಉಳಿಸ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ಳೋದ್ರ ಬದಲಿಗೆ ಅಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ವಿಷಯವನ್ನು ನಾವು ಗಮನಿಸಬೇಕಾಗತ್ತೆ. ಈಗ ಆಬ್ವಿಯಸ್ಲಿ ನಮಗೆಲ್ಲ ಗೊತ್ತೇ ಇದೆ, ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಹೋಗುವಂಥವ್ರು ಅಲ್ಲಿ ಎಷ್ಟು ಡೆನ್ಸಿಟಿ ಇದೆ ಏನೋ ಅದೆಲ್ಲ ಕೂಡ ನೋಡೋದಿಲ್ಲ. ಇತ್ತೀಚೆಗೆ ಪೆಟ್ರೋಲು ನಮಗೆ ಕಡಿಮೆ ಬರ್ತಾ ಇದೆ ಅಥವಾ ನಮಗೆ ಮೈಲೇಜ್ ಸಿಗ್ತಾ ಇಲ್ಲ ಅಂತ ಎಲ್ಲ ಏನು ಅಂದ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಯಾಕೆ ಆಗ್ತಾಯಿದೆ ಅಂತಂದರೆ, ಈ ಒಂದು ಪೆಟ್ರೋಲ್ನಲ್ಲಿರುವಂತಹ ಡೆನ್ಸಿಟಿನ ನೀವು ನೋಡಿದ್ರೆ ಬರೀ ಅಮೌಂಟ್ನ ಮಾತ್ರ ಅಥವಾ ಪ್ರೈಸ್ನ ಮಾತ್ರ ನೀವು ಅಲ್ಲಿ ನೋಡಿ ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇರೋದ್ರಿಂದ ಇದಾಗ್ತಾಯಿದೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಫ್ಯೂಚರಲ್ಲಿ, ಸೊ ಯಾವುದೇ ರೀತಿಯಲ್ಲಿ ನೀವು ಫ್ಯೂಯೆಲ್ನ ಹಾಕ್ಸ್ಕೊಳ್ತಾ ಇದ್ದೀರಿ ಅಂತಂದಾಗ ಫ್ಯೂಯೆಲ್ ಹಾಕ್ಸ್ಕೊಳ್ಳೋಕೆ ಹೋದಂಥ ಟೈಮ್ನಲ್ಲಿ ಫಸ್ಟ್ ನೀವು ಗಮನಿಸಬೇಕಾಗಿರುವಂಥದ್ದು ಅಲ್ಲಿ ಇರುವಂತಹ ಒಂದು ಫ್ಯೂಯೆಲ್ನ ಡೆನ್ಸಿಟಿಯ ಬಗ್ಗೆ. ಸೊ ಫ್ಯೂಯೆಲ್ನ ಡೆನ್ಸಿಟಿ ಹೇಗಿದೆ ಎಷ್ಟಿದೆ ಅಂತ ನೋಡಿಕೊಂಡ ನಂತರದಲ್ಲಿ ನೀವು ಪೆಟ್ರೋಲ್ನ ಹಾಕ್ಸ್ಕೊಳ್ಳಿ. ಯಾಕೆಂದರೆ ಫ್ಯೂಯೆಲ್ನ ಡೆನ್ಸಿಟಿ ಮೇಲ್ಗಡೆನೆ ನಿಮಗೆ ಫ್ಯೂಯೆಲ್ನ ಕ್ವಾಲಿಟಿ ಗೊತ್ತಾಗುತ್ತೆ, ಹಾಗೆ ನಿಮಗೆ ಮೈಲೇಜ್ ಎಷ್ಟು ಬರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನೀವು ಎಲ್ಲೆಲ್ಲಿ ಪೆಟ್ರೋಲ್ನ ಹಾಕ್ಸ್ಕೊಳ್ತಾ ಇರ್ತೀರಾ ಅಲ್ಲೆಲ್ಲ ಹೋದಾಗಲೂ ಅಷ್ಟೇ ನೀವು ಮೇಯ್ನಾಗಿ ಚೆಕ್ ಮಾಡಬೇಕಾಗಿರುವಂಥದ್ದು ಡೆನ್ಸಿಟಿ. ಸೊ ಡೆನ್ಸಿಟಿನ ಚೆಕ್ ಮಾಡಬೇಕು ಅಂತಂದರೆ ಎಷ್ಟು ಡೆನ್ಸಿಟಿ ಇರಬೇಕು ಅನ್ನೋ ಇದು ನಿಮ್ಮ ಕ್ವೆಶನ್ ಆಗಿರುತ್ತೆ. ಸೊ ಡೆನ್ಸಿಟಿನ ನಾವು ನೋಡೋದಾದರೆ ಅಲ್ಲಿ ಡಿಸ್ಪ್ಲೇ ಕಾಣಿಸ್ತಾ ಇರುತ್ತೆ ನಿಮಗೆ. ಒಂದು ಕಡೆಯಲ್ಲಿ ಕರೆಂಟ್ ಪ್ರೈಸ್ ಏನಿರುತ್ತೆ ಅದರನ್ನು ಡಿಸ್ಪ್ಲೇ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆಯಲ್ಲಿ ಸೆಟ್ ಅಮೌಂಟ್ ಏನಿರುತ್ತೆ ಅಂದರೆ ನೀವು ಎಷ್ಟು ಹಾಕ್ಸ್ಕೊಳ್ಬೇಕು ಅಂತ ಹೇಳ್ತೀರಾ ಅಷ್ಟನ್ನ ಅಮೌಂಟ್ ಸೆಟ್ ಮಾಡಿದ್ದು ಒಂದು ಡಿಸ್ಪ್ಲೇ ಕಾಣುತ್ತೆ. ಇನ್ನು ಮೇಲ್ಗಡೆ ಫ್ಯೂಯೆಲ್ನ ಡೆನ್ಸಿಟಿ ಕಾಣುತ್ತೆ, ಅದಾದ ನಂತರದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನುವಂತಹ ಒಂದು ಡಿಸ್ಪ್ಲೇ ನಿಮಗೆ ಕಾಣುತ್ತೆ. ಸೊ ಈ ರೀತಿಯಲ್ಲಿ ಡೆನ್ಸಿಟಿಯನ್ನು ನೀವು ಈ ಒಂದು ಏನು ಪ್ಯಾನಲ್ ಕಾಣುತ್ತೆ ಅಲ್ಲ, ಸೊ ಆ ಡಿಸ್ಪ್ಲೇನಲ್ಲಿ ನೋಡಬೇಕಾಗತ್ತೆ. ನೀವು ಯಾವ ರೀತಿಯಲ್ಲಿ ಅಮೌಂಟ್ ಎಷ್ಟಿದೆ ಚೆಕ್ ಮಾಡ್ತೀರಾ, ಹಾಗೆ ಎಷ್ಟು ಸೆಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತೀರಾ ಅದೇ ರೀತಿಯಲ್ಲೇ. ಸೊ ನೀವಲ್ಲಿ ಎಷ್ಟು ಡೆನ್ಸಿಟಿ ಇರುವಂತಹ ಫ್ಯೂಯೆಲ್ನ ಹಾಕಿಸ್ಕೊಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆಯೂ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಸೊ ಇದೇ ವಿಷಯಕ್ಕೆ ಬರೋದಾದರೆ ಇವತ್ತು ಫ್ಯೂಯೆಲ್ನ ಡೆನ್ಸಿಟಿ ಹೇಗಿರಬೇಕು ಎಷ್ಟಿರಬೇಕು ಅಂತ ನೀವು ನೋಡೋದಾದರೆ, ಸೊ ಪೆಟ್ರೋಲ್ನ ಫ್ಯೂಯೆಲ್ ಡೆನ್ಸಿಟಿನ ನಾವು ನೋಡೋದಾದರೆ ಒಂದು 720 to 775 KG ಪರ್ ಮೆಟ್ರಿಕ್ ಕ್ಯೂಬ್ ಇಷ್ಟು ಇರಬೇಕಾಗತ್ತೆ ಒಂದು ಡೆನ್ಸಿಟಿ, ಅಷ್ಟು ಒಳಗಡೆ ಇರಬೇಕಾಗತ್ತೆ. ಸೊ ನೀವು ಕೆಲವೊಂದು ಕಡೆಗಳಲ್ಲಿ ನೋಡಿರ್ತೀರಾ 685 ಅಂತೇಳಿ ಡೆನ್ಸಿಟಿ ಕಾಣ್ಬೋದು ಅಥವಾ 780 ಅಂತೇಳಿ ಡೆನ್ಸಿಟಿ ಕಾಣ್ಬೋದು. ಆದರೆ ಈ ಡೆನ್ಸಿಟಿ ಏನಿದೆ ಅಲ್ಲಿ ವೇರಿಯೇಷನ್ಸ್ ಇರುತ್ತೆ, ಹಾಗಾಗಿ ನೀವು ಅಕ್ಯುರೇಟ್ ಆಗಿರುವಂತಹ ಒಂದು ಡೆನ್ಸಿಟಿಯನ್ನು ನೋಡಬೇಕು ಅಂತಂದರೆ 720 to 775 ಒಳಗಡೆ ಇರುವಂತಹ ಡೆನ್ಸಿಟಿಯ ಫ್ಯೂಯೆಲ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಹಾಗಾದರೆ ಯಾಕೆ ಡೆನ್ಸಿಟಿಯನ್ನು ನೋಡಿ ನಾವು ಫ್ಯೂಯೆಲ್ನ ಹಾಕ್ಸ್ಕೊಳ್ಬೇಕು ಇದರ ಬಗ್ಗೆ ಗೊತ್ತಿದೆ ನಿಮಗೆ. ಸೊ ಇವತ್ತು ಫ್ಯೂಯೆಲ್ನ ಡೆನ್ಸಿಟಿಯನ್ನು ನೋಡಿ ನಾವು ಫ್ಯೂಯೆಲ್ನ ಹಾಕ್ಸ್ಕೊಳ್ಳುತ್ತಿದ್ವಿ ಅಂತಂದಾಗ ಯಾಕೆ ಆ ಒಂದು ಫ್ಯೂಯೆಲ್ನಲ್ಲಿ ಆ ಡೆನ್ಸಿಟಿ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಆ ಡೆನ್ಸಿಟಿ ಅಷ್ಟು ಪ್ರಮಾಣದ ಡೆನ್ಸಿಟಿ ಇರುವಂತಹ ಫ್ಯೂಯೆಲ್ನ ನಾವು ಹಾಕ್ಸ್ಕೊಂಡಾಗ ಸೊ ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಬಗ್ಗೆ ನಾನು ಹೇಳ್ತೀನಿ. ಸೊ ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ನೀವು ಕೂಡ ನಿಮ್ಮ ವೆಹಿಕಲ್ಸ್ಗಳಿಗೆ ಫ್ಯೂಯೆಲ್ನ ಹಾಕ್ಸ್ಕೊಳ್ಳುವಾಗ ಎಚ್ಚರದಿಂದ ಫ್ಯೂಯೆಲ್ನ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೆ ಹಾಗೆ ಇವತ್ತು ಹೇಳ್ತಾ ಇದ್ದೆ. ಸೊ ಒಂದು ಫ್ಯೂಯಲ್ನ ಡೆನ್ಸಿಟಿಯನ್ನು ನೋಡಿಕೊಂಡು ನಾವು ಫ್ಯೂಯಲ್ನ ಹಾಕ್ಸ್ಕೊಳ್ಬೇಕಾಗುತ್ತೆ ಅಂತೇಳಿ. ಸೊ ಈಗ ಫ್ಯೂಯಲ್ನ ಡೆನ್ಸಿಟಿಯನ್ನು ನೋಡಿ ಹಾಕ್ಸ್ಕೊಳ್ತೀವಿ. ಹಾಗೆ ಎಷ್ಟು ಫ್ಯೂಯಲ್ನ ಡೆನ್ಸಿಟಿ ನೋಡಬೇಕು ಅಂತೇಳಿ ಕೂಡ ನಾನಾಗಲೇ ಹೇಳಿದೆ. ಅದು ಪೆಟ್ರೋಲ್ನ ಡೆನ್ಸಿಟಿ ಆದರೆ ನಾವು ಡೀಸೆಲ್ನ ಹಾಕ್ಸ್ಕೊಳ್ತೀವಿ ಅಂತ ಹೋದ್ವಿ ಅಂದರೆ. ಸೊ ಡೀಸೆಲ್ನ ಡೆನ್ಸಿಟಿಯನ್ನು ಕೂಡ ನಾವು ಇಂಪಾರ್ಟೆಂಟ್ ಆಗಿ ನೋಡಬೇಕಾಗತ್ತೆ. ಡೀಸೆಲ್ನ ಡೆನ್ಸಿಟಿ ಬಂದು 820 ಆಗಿರುತ್ತೆ. ಇದು ಕೂಡ ಅಷ್ಟೇ ಕೆ ಜಿನಲ್ಲಿ ಇರುತ್ತೆ. ಕೆ ಜಿ ಪರ್ ಮೆಟ್ರಿಕ್ ಕ್ಯೂಬ್ ಅನ್ನುವ ರೀತಿಯಲ್ಲಿ ಈ ಒಂದು ಡೀಸೆಲ್ನ ಡೆನ್ಸಿಟಿ ಕಾಣುವಂಥದ್ದು. ಹಾಗಾದರೆ ಈ ಒಂದು ಡೆನ್ಸಿಟಿಯನ್ನು ನೋಡಿಕೊಂಡು ಫ್ಯೂಯಲ್ನ ಹಾಕ್ಸ್ಕೊಳ್ತಿದ್ವಿ ಅಂತಂದಾಗ ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮ್ಮ ಕ್ವೆಶನ್ ಆಗಿರುತ್ತೆ. ಸೊ ಇಲ್ಲ ಒಂದಷ್ಟು

ಮಾಡೋದು ಒಳ್ಳೆಯದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಡೆನ್ಸಿಟಿ ಆಗಿರ್ಬೋದು ಅಥವಾ ಈ ಒಂದು ಫ್ಯೂಯೆಲ್ನ ಕನ್ಸಂಪ್ಷನ್ ಆಗಿರ್ಬೋದು ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಇದೆಲ್ಲದರ ಜೊತೆಯಲ್ಲಿ ನಾವೀಗ ಫ್ಯೂಯೆಲ್ನ ಹೆಚ್ಚೆಚ್ಚು ಬರ್ನ್ ಮಾಡ್ತಾ ಇದ್ದೀವಿ, ಇದರಿಂದಾಗಿ ಎನ್ವಿರಾನ್ಮೆಂಟ್ ಮೇಲೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಆದಷ್ಟು ನಾವು ಪಬ್ಲಿಕ್ ವೆಹಿಕಲ್ಸ್ಗಳನ್ನ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಬಳಕೆ ಮಾಡೋದು ಹೆಚ್ಚಿಗೆ ಮಾಡೋಣ. ಆ್ಯಂಡ್ ಓನ್ ವೆಹಿಕಲ್ಗಳನ್ನ ಎಲ್ಲಿಗಾದರೂ ತೊಗೊಂಡೋಗಬೇಕು ಅಂತಂದರೆ ತುಂಬ ಲಾಂಗ್ ಆದರೆ ತೊಗೊಂಡೋಗಲೇಬೇಕಾಗತ್ತೆ ಅನಿವಾರ್ಯ. ಆದರೆ ಪಬ್ಲಿಕ್ ವೆಹಿಕಲ್ಗಳನ್ನ ಹೆಚ್ಚಾಗಿ ಯೂಸ್ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ನೆಕ್ಸ್ಟ್ ಯಾವತ್ತಾದರೂ ಈ ರೀತಿಯಲ್ಲಿ 110 ರೂಪಾಯಿ, ಕೆಲವೊಂದು ಸರಿ ನಾನು ಕೂಡ ಪೆಟ್ರೋಲ್ ಬಂಕಿಗೆಲ್ಲ ಹೋದಾಗ 50 ರೂಪಾಯಿ 110 ರೂಪಾಯಿ ಈ ಥರದೆಲ್ಲ ಹಾಕ್ಸ್ಕೊಳ್ತಾ ಇರ್ತಾರೆ. ಸೊ ಆ ರೀತಿಯಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳುವಾಗಲೂ ಅಷ್ಟೇ ನೀವು ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಅಲ್ಲಿರುವಂತಹ ಡೆನ್ಸಿಟಿಯನ್ನು. ಡೆನ್ಸಿಟಿ ಏನಾದ್ರು ಕಡಿಮೆ ಇತ್ತು ಅಂದರೆ ಅಲ್ಲಿ ನಿಮ್ಮ ಫ್ಯೂಯೆಲ್ ಎಫಿಷಿಯನ್ಸಿ ನಿಜವಾಗ್ಲೂ ಕಡಿಮೆ ಆಗುತ್ತೆ ಮತ್ತು ನಿಮಗೆ ಮೈಲೇಜ್ ಕೂಡ ಕಡಿಮೆ ಬರುತ್ತೆ. ಸೊ ಹಾಗಾಗಿ ನೀವು ಫ್ಯೂಯೆಲ್ನ ಹಾಕ್ಸ್ಕೊಳ್ಳುವಾಗ ಈ ರೀತಿಯಲ್ಲಿ ಚೆಕ್ ಮಾಡಿಸ್ಕೊಂಡು ಹಾಕ್ಸ್ಕೊಂಡ್ರೆ ನಿಮಗೂ ಕೂಡ ವರ್ತ್ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಬಗ್ಗೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ, ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮನೆ ಭೇಟಿ ಮಾಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686 9 6 8 6 0 9 6 2 7 9 ಈ ಸಂಖ್ಯೆಗೆ ವಾಟ್ಸಪ್ ಮಾಡೋದ್ರ ಮೂಲಕ ನನ್ನ ಜೊತೆಯಲ್ಲಿ ಮಾತಾಡ್ತಾ ನೀವು ಕೂಡ ನಿಮಗೆ ತಿಳಿದಿರುವಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮ ಜೊತೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಗೊಂಡು ನಾನು ಕೂಡ ಬರ್ತೀನಿ. ಆ್ಯಂಡ್ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲಿಗೂ ಬಾಯ್. ಇಷ್ಟು ತನಕ ನೀವು ಕಳೆದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ತಲಕಡೆ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
4: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು 10 June 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.
5: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ, ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ಎಲ್ರು ಹೇಗಿದ್ರಿ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಹಾಗೆ ಸಮಯ ಏನೋ 6:30 ಆಯ್ತು. ಹೀಗಿರುವಾಗ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತಾಡೋಕೆ ಬರ್ಲೇಬೇಕಲ್ವಾ? ನಾನು ಬಂದಿದ್ದು ಆಯ್ತು. ಹಾಗಿದ್ಮೇಲೆ ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾದ ಬಿಸ್ನೆಸ್ ಮ್ಯಾನ್ ಜೊತೆಗೆ ನಮ್ಮ ದೇಶದ ಬೆನ್ನೆಲುಬು ರೈತ ಆಗಿರುವಂತಹ GM ರಘು ಅವರು ಇವತ್ತು ಕೂಡ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಹಾಗೆ ನಿನ್ನೆ ಅವರು ತಮ್ಮ ನರ್ಸರಿ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಮುಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಇವತ್ತು ಕೂಡ ಅವ್ರ ಜೊತೆ ಮಾತಾಡೋದು ಬಾಕಿ ಇದೆ. ಹಾಗಿದ್ಮೇಲೆ ಮಾತುಕತೆ ಮುಂದುವರೆಸೋಣವಾ? ರಘು ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕೆಲವೊಂದು ಪ್ರಶ್ನೆಗಳನ್ನ ತಂದಿದ್ದೀನಿ. ಅದರಲ್ಲಿ ಮೊದಲನೇದಾಗಿ, ಈಗ ನಾನು ನೋಡ್ತಾ ಇರೋ ಹಾಗೇನೆ ಇಲ್ಲಿ ಸಾಕಷ್ಟು ಬಗೆಯ ಸಸಿಗಳಿರ್ಬೋದು. ಅದರಲ್ಲಿ ಅಲಂಕಾರಿಕ ಸಸಿಗಳು ಬೇರೆ, ಇನ್ನು ಹೂವಿನ ಸಸಿಗಳು ಬೇರೆ, ವಾಸ್ತು ಸಸಿಗಳು ಬೇರೆ, ಹೀಗೆ ಬೇರೆ ಬೇರೆ ರೀತಿಯ ಸಸಿಗಳು ಕೂಡ ಇದೆ. ಹೇಗಿದ್ಮೇಲೆ ಈ ಸಸಿಗಳನ್ನೆಲ್ಲ ನೋಡ್ಕೊಳ್ಳೋಕೆ ಅಂತ ಇಲ್ಲಿ ಎಷ್ಟು ಜನ ಇದ್ದಾರೆ? ಹಾಗೆ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
10: ನರ್ಸರಿಗೆ ಅಂತಲೇ ಈ ನಂದು ಅಲಂಕಾರಿಕ ನರ್ಸರಿಗಳು ನೋಡಲಿಕ್ಕೆ ಸುಮಾರು 8-10 ಜನ ರೆಗ್ಯುಲರ್ ಇರ್ತಾರೆ. ಇದನ್ನೇ ಅಷ್ಟೇ ಫಾಲೋಅಪ್ ಮಾಡ್ತಾ ಇರ್ತೀವಿ. ಮತ್ತು ನಂದು ತೋಟ ಇರೋದ್ರಿಂದ ತೋಟದಲ್ಲಿ ಅಲ್ಲೂ ಜನ ಇರ್ತಾರೆ. ಮ್ಯೂಚುವಲ್ ಆಗ್ತಾ ಇರುತ್ತೆ, ಇನ್ನೂ ಹೆಚ್ಚು ಜನ ಬೇಕಾಗುತ್ತೆ ಕೆಲವು ಸಮಯದಲ್ಲಿ ನರ್ಸರಿಗೆ. ಅಲ್ಲಿ ತೋಟದಲ್ಲಿ ಉತ್ಪಾದನೆ ಜಾಸ್ತಿ ಆಗೋಂಥ ಆಗದ ಅಲ್ಲಿ ಆಗೋದ್ರಿಂದ ಅಲ್ಲಿ ಹೆಚ್ಚು ಜನ ಇರ್ತಾರೆ. ಇಲ್ಲಿ ನರ್ಸರಿಲಿ ನನಗೆ 10 ಜನ ಇರ್ತಾರೆ, ಅವರೇ ನೋಡ್ಕೋತಾರೆ ಹೆಚ್ಚು ಕಡಿಮೆ ಎಲ್ಲ ಇಲ್ಲಿ ಕೆಲಸಗಳನ್ನು ಅವರೇ ನೋಡ್ಕೋತಾರೆ.
1: ಸರ್, ಈಗ ಸುಮಾರು 10 ಜನ ಇದ್ದಾರೆ ನರ್ಸರಿ ನೋಡ್ಕೊಳ್ಳೋಕೆ ಅಂತ ಹೇಳಿದ್ರಿ, ಇದರ ಮೇಂಟೆನೆನ್ಸ್ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್? ಈಗ ಸಸಿಗಳು ಸಿಕ್ಕಾಪಟ್ಟೆ ಬಿಸಿಲಿದೆ, ಯಾವ ರೀತಿ ನೀರು ಹಾಕಬೇಕು? ಈಗ ನೀವು ಗ್ರಾಹಕರು ಬಂದರೆ ಕೊಟ್ಟರೆ ಅವ್ರಿಗೂ ಕೂಡ ಮನೆ ತೊಗೊಂಡೋಗಿ ಗಿಡಗಳನ್ನ ಚೆನ್ನಾಗಿ ಸಾಕೋಬೇಕು, ಹೀಗಿರುವಾಗ ಮೇಂಟೆನೆನ್ಸ್ ಎಲ್ಲ ಹೇಗೆ ಮಾಡ್ತೀರಾ ಸರ್?
10: ಮೇಡಮ್, ಗ್ರಾಹಕರಿಗೆ ಮೊದಲನೇದಾಗಿ ಯಾವುದೇ ಗಿಡ ತೊಗೋಬೇಕಾದ್ರೂ ಅದ್ರ ಮೇಂಟೆನೆನ್ಸ್ ಬಗ್ಗೆ ಸ್ವಲ್ಪನಾದರೂ ನಾವು ಅವ್ರಿಗೆ ಮಾಹಿತಿ ಕೊಟ್ಟು ಕಳಿಸ್ತೇವೆ. ನಂತರದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಯಾವುದೇ ಒಂದು ಗಿಡಕ್ಕೆ ಅದನ್ನು ನಾವು ಆ ಒಂದು ಸಣ್ಣ ಮೊಳಕೆಯಿಂದ ಬೆಳೆಸ್ತೀವಲ್ಲ, ಅಲ್ಲಿಂದನೇ ಅದರದ್ದು ಸ್ಟಾರ್ಟ್ ಆಗುತ್ತೆ ಮೇಂಟೆನೆನ್ಸು. ಅದಕ್ಕೆ ಪ್ರತಿಯೊಂದು, ಈಗ ನಮಗೆ ಹೇಗೆ ಬೆಳಗ್ಗೆ ಪೌಷ್ಟಿಕವಾದ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟ ತಿಂಡಿ ವಗೈರೆ ವಗೈರೆ ಬೇಕಾಗುತ್ತೆ, ಹಾಗೆ ಪ್ಲ್ಯಾಂಟ್ಸ್ಗಳಿಗೂ ಅಷ್ಟ, ಅವು ಜೀವ ಇರೋಂಥವು, ಅವನ್ನು ಮೇಂಟೆನೆನ್ಸ್ಗೂ ಅಷ್ಟೇ ಅದೇ ಥರದ್ದು ಬೇಕಾಗುತ್ತೆ. ಅದೇ ಥರದಲ್ಲಿ ಎಲ್ಲ ರೀತಿಯಲ್ಲೂ ನಾವು ಅದಕ್ಕೆ ಪೌಷ್ಟಿಕಾಂಶ ಕೊಡೋದಾಗಿರ್ಬೋದು, ಅಥವಾ ಒಳ್ಳೆಯ ಸಾಯಿಲ್ ಆಗಿರ್ಬೋದು, ಒಳ್ಳೆಯ ಮಣ್ಣಾಗಿರ್ಬೋದು, ಅಥವಾ ಬೇರೆ ಔಷಧಿ ಸ್ಪ್ರೇ ಬೇಕಾಗಿರ್ಬೋದು, ಅವಕ್ಕೆ ಒಳ್ಳೆಯ ಪಾಟು ಅಥವಾ ಒಳ್ಳೆಯ ಪಾಕೆಟ್ ಕವರ್ ಬೇಕಾಗಿರ್ಬೋದು, ಬೇಕಾದಾಗ ನೀರು ಉಣಿಸೋದಾಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆನೂ ಅದರದ್ದೇ ಆದ ಒಂದು ಸಿಸ್ಟಮೆಟಿಕ್ ಇರುತ್ತೆ. ಅದಕ್ಕೆ ಹೊಂದ್ಕೊಂಡು ನಾವು ಅದನ್ನು ಮಾಡ್ತಾ ಇರ್ತೀವಿ, ಹಾಗಾಗಿ ಚೆನ್ನಾಗಿರ್ತವೆ.
1: ಸೂಪರ್ ಸರ್. ನಾವು ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವ್ಯವಹಾರಿಕವಾಗಿ ನೋಡಕ್ಕೆ ಹೋದಾಗ ನಾವು ಒಂದು ವಸ್ತುವನ್ನು ಕೊಂಡ್ಕೊಳ್ತೀವಿ, ಹಣವನ್ನು ಕೊಡ್ತೀವಿ. ಸೊ ವಸ್ತುವನ್ನು ಮಾರಿ ಹಣವನ್ನು ಪಡ್ಕೊಳ್ಳೋದೇ ಅಲ್ಲಿ ಬಿಸ್ನೆಸ್ ಆಗುತ್ತೆ, ಆ ರೀತಿ ಹಣವನ್ನು ಗಳಿಸ್ತಾರೆ. ಆದರೆ ನೀವು ಗಿಡಗಳನ್ನು ಮಾರ್ತಾ ಇದ್ದೀರಾ, ಇದರಿಂದ ನಮ್ಮ ಪರಿಸರಕ್ಕೆ ಕೂಡ ತುಂಬಾ ಉಪಯೋಗ ಆಗ್ತಾ ಇದೆ. ಅಂದರೆ ಎಲ್ಲರೂ ಕೂಡ ಹಸಿರೀಕರಣಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮನೇಲಿ ಒಂದೊಂದು ಗಿಡ ಇತ್ತು ಅಂದ್ರೂ ಎಷ್ಟೋ ಅನುಕೂಲ ಆಗುತ್ತೆ ಸರ್. ನಿಜವಾಗ್ಲೂ ನೀವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಾ. ಈ ವ್ಯವಹಾರಿಕ ದೃಷ್ಟಿಯಿಂದ ನೋಡಬೇಕಾದ್ರೆ ಒಂದು ಗಿಡಕ್ಕೆ ಎಷ್ಟು ಬೆಲೆಯನ್ನು ಕಟ್ತೀರಾ ಸರ್ ನೀವು?
10: ಈಗ ಬೆಲೆ ಒಂದು ಯಾವುದೇ ಒಂದು ಗಿಡಕ್ಕೆ ಬಂದರೆ 10 ರೂಪಾಯಿಂದ ಸ್ಟಾರ್ಟ್ ಆದರೆ 1000 ರೂಪಾಯಿನ ಗಿಡಗಳೆಲ್ಲ ಇದೆ ಸುಮಾರು. ಈ ಬೋನ್ಸಾಯಿ ಈಗೆಲ್ಲ ಫ್ಯಾಷನ್ ಯುಗ ಆಗಿರೋದ್ರಿಂದ ಕೆಲವೊಂದು ಬೋನ್ಸಾಯಿಗಳು ಇದ್ದಾವೆ, ಅವರು 1000 ರೂಪಾಯಿ ಇದ್ದಾವೆ. ಒಂದು 10,000 ರೂಪಾಯಿ 15,000 ರೂಪಾಯಿ ಪ್ಲ್ಯಾಂಟ್ಸ್ ಎಲ್ಲ ಇದ್ದಾವೆ. ಹಾಗಾಗಿ ನಾವು ಪರ್ಟಿಕ್ಯುಲರಾಗಿ ಈ ಒಂದು ಗಿಡಕ್ಕೆ ಬೆಲೆ ನಿಗದಿ ಮಾಡ್ಬೋದು ಬಿಟ್ಟರೆ ಯಾವ ರೇಂಜಲ್ಲಿ ಇರ್ತವೆ ಅಂತ ಹೇಳೋಕ್ಕಾಗಲ್ಲ. ಹಲವಾರು ರೀತಿಯ ವೈವಿಧ್ಯಮಯವಾಗಿ ರೇಟ್ ಇರುತ್ತೆ.
1: ಓಕೆ, ಈಗ ಒಂದು 10 ರೂಪಾಯಿಂದ ಒಂದು ಗಿಡ ಸ್ಟಾರ್ಟ್ ಆದರೆ 1000 ಗಟ್ಟಲೆವರೆಗೂ ಗಿಡಗಳನ್ನ ನಾವು ನೋಡ್ಬೋದು.
10: ಹೌದು
1: ಅಲ್ವಾ ಸರ್?
10: ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಬೋನ್ಸಾಯಿ ಫ್ಯಾಷನ್ ಪ್ಲ್ಯಾಂಟ್ಸ್ಗಳೆಲ್ಲ ನೋಡ್ತಾ ಹೋದರೆ 1,00,000 ರೂಪಾಯಿ ಪ್ಲ್ಯಾಂಟ್ಸ್ ಎಲ್ಲ ಇದಾವೆ ಇವತ್ತು. ಅದನ್ನ ಬರೀ ಅಲಂಕಾರಿಕವಾಗೆ ಈ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ, ವಿಲಾಸ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ, ಅಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಮನೆಗಳಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ತುಂಬ ಫ್ಯಾನ್ಸ್ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಈ ಪ್ಲ್ಯಾಂಟ್ಸ್ಗಳಿಗೆ. ಆ ಥರ ಎಲ್ಲ ಇದೆ, ಆ ಥರ ಉಪಯೋಗಿಸೂ ಇದ್ದಾರೆ, ವ್ಯವಹಾರನೂ ನಡೀತಾ ಇದೆ ಆ ಥರದಲ್ಲಿ.
1: ಓಕೆ, ಕೇಳ್ತಾ ಇದ್ದಿರಲ್ಲ ಸರ್.

0: ಸ್ನೇಹಿತರೆ, ರಘು ಸರ್ ಅವರು ಅವರ ವ್ಯವಹಾರವನ್ನ ಹೇಗೆಲ್ಲ ಮಾಡ್ತಾ ಇದ್ದಾರೆ, ಜೊತೆಗೆ ಕೃಷಿಕರಿಗೆ ಎಷ್ಟೆಲ್ಲ ಅನುಕೂಲವನ್ನ ಮಾಡಿಕೊಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆ ಬಾಕಿ ಇದೆ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತಗೊಳ್ಳಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಫೆಸ್ಟ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಬಾಯಿ ಮೇಲೆ ಬರಲಿಡಿತು ಭೂಲೋಕ ನನ್ನವಳ ನೋಡುತ್ತಾ.
2: ಹೌದೇನಪ್ಪ,

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಶೇಷವಾದ ಬಿಸ್ನೆಸ್, ಜಿಎಂಆರ್ ಬಯೋಟೆಕ್ನ ಮಾಲೀಕರಾಗಿರುವಂತಹ ಜಿಎಂ ರಘು ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಹಾಗೆ ಇವರೊಬ್ರು ರೈತರು, ಜೊತೆಗೆ ವ್ಯಾಪಾರಸ್ಥರು ಕೂಡ. ಹೌದು, ಹಾಗಿದ್ರೆ ಇವರ ಬಿಸ್ನೆಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇವ್ರ ಜೊತೆ ಮಾತುಕತೆ ಮುಂದುವರಿಸೋಣವಾ. ರಘು ಸರ್, ಈಗ ನಿಮ್ಮಲ್ಲಿ ಸಸಿಗಳಿಂದ ಹಿಡಿದು ಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಆಗಿರ್ಬೋದು, ಪಾರ್ಟ್ಗಳು, ಹೀಗೆ ಎಲ್ಲವೂ ಕೂಡ ಸಿಗುತ್ತೆ. ನಿಮಗೆ ಹೇಗೆ ಐಡಿಯಾ ಬಂತು ಸರ್? ಯಾಕಂದ್ರೆ ನಾವು ವ್ಯಾಪಾರ ಮಾಡ್ತೀವಿ ಅನ್ನುವಾಗ ಯಾವ್ದಾದ್ರು ಒಂದು ವಸ್ತುವನ್ನ ವ್ಯಾಪಾರ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ. ಅಂತದ್ರಲ್ಲಿ ನೀವು ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಾ?
3: ಕೃಷಿಯಲ್ಲಿ ಯಾವುದೇ ತರಬೇತಿ ಕೊಡಬೇಕಾದ್ರೆ ಒಬ್ಬ ರೈತ ಎಂಟರ್ಪ್ರೈನ್ ತರ ಥಿಂಕ್ ಮಾಡಬೇಕು, ಒಬ್ಬ ವ್ಯವಹಾರಿಕವಾಗಿ ಥಿಂಕ್ ಮಾಡಬೇಕು ಅನ್ನೋದು ಒಂದು ಧ್ಯೇಯ ಇರುತ್ತೆ ಯಾವುದೇ ಟ್ರೈನಿಂಗ್ಗಳಲ್ಲಿ. ಯೂನಿವರ್ಸಿಟಿ, ಕೃಷಿ ವಿಜ್ಞಾನ ಕೇಂದ್ರಗಳು, ಇಲಾಖೆಗಳು ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಈ ಥರ ಥಿಂಕ್ ಮಾಡಿ ಅನ್ನೋದು ಒಂದು ಫಸ್ಟ್ ಸ್ಟೆಪ್ ಹೇಳಿ ನಂತರದಲ್ಲಿ ಆ ತರಬೇತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆವಾಗ ನನಗೆ ನನ್ನ ಅಟ್ಯಾಚ್ಮೆಂಟು ಎಲ್ಲವೂ ಇರೋದ್ರಿಂದ, ಕೃಷಿ ಸಂಬಂಧಿತ ಎಲ್ಲ ಸಂಸ್ಥೆಗಳು ಇರೋದ್ರಿಂದ ಈ ಯೋಚನೆ ಸಾಮಾನ್ಯವಾಗಿ ಬಂದಿರುತ್ತೆ. ಆ ನಂತರದಲ್ಲಿ ನಾನು ಅದನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನು ನನ್ನ ಸ್ವಂತಿಕೆಯಿಂದ ಹಲವಾರು ವಿಜ್ಞಾನಿಗಳು ಅಥವಾ ಅಧಿಕಾರಿಗಳ ಸಹಾಯದಿಂದ ನಾನು ಹಂತಂತವಾಗಿ ಅಳವಡಿಸ್ಕೊತಾ ಬಂದೆ.
2: ಓಕೆ ರಘು ಸರ್, ಈಗ ನಿಮ್ಮ ಈ GRM ಬಯೋಟೆಕ್ ಏನಿದೆ ಈ ನರ್ಸರಿಯಲ್ಲಿ ಎಷ್ಟು ಬಗೆಯ ಸಸಿಗಳನ್ನ ನಾವು ನೋಡ್ಬೋದು ಸರ್?
3: ಮೇಡಮ್, ಇಲ್ಲಿ ಸುಮಾರು 100 ಜಾತಿಯ ಸಸಿಗಳನ್ನು ನೋಡ್ಬೋದು. ನಾವು ಮೊದಲಿಗೆ ಬಂದರೆ ರೈತರಿಗೆ ಬೇಕಾಗಂತಹ ಎಲ್ಲ ರೀತಿಯ ತೋಟಗಾರಿಕೆಯಲ್ಲಿಗೆ ಬೇಕಾಗಂಥ ಎಲ್ಲ ಹಣ್ಣಿನ ಜಾತಿವು, ಅಡಿಕೆ, ತೆಂಗು ಮತ್ತು ಹಣ್ಣಿನ ವಿವಿಧ ಜಾತಿವು, ಆ ಥರದ ಅದು ಸಿಗುತ್ತೆ ರೈತರಿಗೆ ಬೇಕಾಗಿರೋಂಥದ್ದು. ನಂತರದಲ್ಲಿ ಈ ಮನೆ ಮುಂದೆ ಉದ್ಯಾನವನಕ್ಕೆ ಬೇಕಾಗಿರೋಂಥದ್ದು ಹೂವಿನ ಗಿಡ ಆಗಿರ್ಬೋದು, ಆರ್ನಮೆಂಟಲ್ ಅಲಂಕಾರಿಕ ಗಿಡ ಆಗಿರ್ಬೋದು, ಇಂಡೋರು, ಔಟ್ಡೋರು ಫ್ಲವರ್ ಬಿಡೋ ಅಂಥವು, ಕಲರ್ ಆರ್ನಮೆಂಟಲ್ ಬರೀ ಪ್ಲ್ಯಾಂಟ್ಸ್ ಅಷ್ಟೇ ಆರ್ನಮೆಂಟಲ್ ಆಗಿರ್ಬೋದು, ಡೆಕೋರೇಟಿವ್ ಆಗಿರ್ಬೋದು, ಈ ರೀತಿಯಾಗಿ ಹಲವಾರು ವಿಧವಲ್ಲಿ ಬೋನ್ಸಾಯ್ ಆಗಿರ್ಬೋದು, ಹಲವಾರು ರೀತಿಯ ಒಂದು 100 ಜಾತಿಯ, ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಿಮಗಿಂಥ ಪ್ಲ್ಯಾಂಟ್ಸ್ ಬೇಕು ಅಂದರೆ ಆ ಪ್ಲ್ಯಾಂಟ್ಸನ್ನು ನಾನು ನಿಮಗೆ ಸರಬರಾಜು ಮಾಡೋ ಅನ್ನೋ ಒಂದು ರೀತಿಯಲ್ಲಿ ನಾನು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ಅದರ ಜೊತೆಗೆ ಮಾಹಿತಿನೂ ಹಂಚ್ಕೊತಾ ಇದ್ದೀನಿ. ಇಲ್ಲಿ ನನ್ನಲ್ಲಿಗೆ ಕೃಷಿ ವಿಚಾರದ ಬಗ್ಗೆ ವಿನಿಮಯಕ್ಕಾಗಿ ಕೃಷಿ ಇಲಾಖೆಯ ನಮ್ಮ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಬರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಯೂನಿವರ್ಸಿಟಿಯ ಜೀವಶಾಸ್ತ್ರ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಸಹ ಬರ್ತಾ ಇರ್ತಾರೆ. ಅವರೆಲ್ಲ ನಂದು ಈ ವ್ಯವಹಾರದ ಜೊತೆಗೆ ಇಲ್ಲಿ ಎಕ್ಸ್ಟೆನ್ಷನ್ ವರ್ಕು ನಡೀತಾ ಇರುತ್ತೆ. ಎಕ್ಸ್ಟೆನ್ಷನ್ ಅಂದರೆ ಮಕ್ಕಳಿಗೆ ಪಾಠ ಹೇಳೋಂಥದ್ದಾಗಿರ್ಬೋದು ಅಥವಾ ಕೆಲವರಿಗೆ ಮಾಹಿತಿಗೆ ಬಂದಿರ್ತಾರೆ, ಮಾಹಿತಿ ಕೊಡೋಂಥದ್ದಾಗಿರ್ಬೋದು, ರೈತರಿಗೂ ಅಷ್ಟೇ ಇದು ಮಾಡ್ಬೋದು. ನಾನು ಆ ರೀತಿಯಾಗಿ ಮುಂದುವರಿತಾ ಹೋಗಿ ಈಗ ಒಂದು ಸದ್ಯದಲ್ಲೇ ಒಂದು ಇನ್ಸ್ಟಿಟ್ಯೂಟ್ ಟೈಪನ್ನ ಪ್ರಾರಂಭ ಮಾಡೋ ಯೋಚನೆಯಲ್ಲಿದ್ದೀನಿ. ಅದು ಸಹ ಸದ್ಯದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಈಗ ಆಲ್ರೆಡಿ ನಾನು ಸುಮಾರು ಒಂದು 20 ವರ್ಷದಿಂದ ಕೃಷಿ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಟೀಚ್ ಮಾಡ್ತಾನೇ ಇರ್ತೀನಿ. ಈ ರೀತಿಯಾಗಿ ಎಕ್ಸ್ಟೆನ್ಷನ್ಗೂ ಸಹ ನಾನು ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಂತ ಹೇಳ್ಬೋದು.
2: ನಿಜಕ್ಕೂ ನಿಮ್ಮ ಬಗ್ಗೆ ಕೇಳ್ತಾ ಇರುವಾಗ ತುಂಬ ಖುಷಿ ಆಗ್ತಿದೆ ರಘು ಸರ್, ಯಾಕಂದ್ರೆ ನೀವೊಬ್ರು ರೈತರು, ನೀವೊಬ್ರು ವ್ಯಾಪಾರಿ, ಹಾಗೆ ನೀವೊಬ್ರು ಶಿಕ್ಷಕರು ಕೂಡ ಆಗಿದ್ದೀರಾ. ತುಂಬಾ ಜನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನ ಅಂದ್ರೆ ಈ ಕೃಷಿ ಬಗ್ಗೆ ಆಗಿರ್ಬೋದು, ಸಸಿಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೀರಾ. ಹಾಗೇನೆ ಈಗ ಇವತ್ತಿನ ಮಟ್ಟಿಗೆ ವ್ಯಾಪಾರದ ದೃಷ್ಟಿಯಿಂದ ನೋಡೋದಾದ್ರೆ ಹೇಗಿದೆ ಸರ್ ವ್ಯಾಪಾರ?
3: ಮೇಡಮ್, ವ್ಯವಹಾರಿಕವಾಗಿ ನೋಡೋದಾದ್ರೆ ಒಂದು ರೀತಿಯಲ್ಲಿ ನನಗೆ ನಾನು ವ್ಯವಹಾರ ಅನ್ನೋದಕ್ಕಿಂತನೂ ನನ್ನ ಒಂದು ಖುಷಿಗೂ ಖುಷಿನೂ ಇದೆ ನನಗೆ ಇದರಲ್ಲಿ. ಈ ಕೃಷಿ ಜೊತೆಯೇ ಇದಕ್ಕೆ ಮೂಲ ಕೃಷಿದು ತುಂಬ ಹೆಲ್ಪ್ ಆಗುತ್ತೆ. ಈ ಕೃಷಿ ವೃತ್ತಿ ಥರನೇ ಇದು ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ನನಗೆ ಅಂಥ ತುಂಬ ಬಿಗಿ ಅಂತ ಅನಿಸೋದಿಲ್ಲ. ಇದು ಒಂಥರ ಫ್ಯಾಷನ್ನಾಗೆ ಮಾಡ್ತಾ ಇದ್ದೀನಿ, ಬಟ್ ಇದು ಒಂಥರ ಫ್ಯಾಷನ್ನೂ ಆಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ವ್ಯವಹಾರನೂ ಪರವಾಗಿಲ್ಲ, ಬಟ್ ಒಂದು ರೀತಿಯಲ್ಲಿ ನಡೀತಾ ಇದೆ, ಏನು ತೊಂದರೆನೇ ಏನಿಲ್ಲ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ರಘು ಸರ್ ಅವರು ಇದನ್ನ ಕೇವಲ ವ್ಯವಹಾರ ಅಂತ ಮಾಡ್ತಿಲ್ಲ, ಮನಸ್ಸಿಗೆ ತೃಪ್ತಿ ಕೊಡೋ ಕೆಲಸ ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಹಾಗೆ ಪ್ರತಿಯೊಂದು ಕೆಲಸ ಕೂಡ ನಮಗೆ ತೃಪ್ತಿಯನ್ನ ಕೊಟ್ಟಾಗ ಆ ಕೆಲಸದಲ್ಲಿ ನಮಗೆ ಖುಷಿ ಸಿಗುತ್ತೆ, ಕೆಲಸ ಮಾಡೋಕ್ಕೂ ಕೂಡ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ ಅಲ್ವಾ. ಹಾಗಿದ್ರೆ ರಘು ಸರ್ ಜೊತೆ ಇನ್ನೊಂದಿಷ್ಟು ಮಾತಾಡೋದು ಬಾಕಿ ಇದೆ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ನ ಕೇಳ್ಕೊ ಬರೋಣವಾ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಒಂದು ಒಳ್ಳೆಯ ಗೀತೆಯನ್ನ ಕೇಳ್ಕೊ ಬಂದ್ರಿ ಅಲ್ವಾ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾದ ಬಿಸ್ನೆಸ್ ಮ್ಯಾನ್, ವಿಶೇಷವಾದ ರೈತ ಅಂದ್ರೆ ಅವರೇ ನಮ್ಮ ಜಿ ಎಂ ರಘು ಸರ್ ಅವರು. ಅವರು ತಮ್ಮ ಬಿಸ್ನೆಸ್ ಜರ್ನಿ ಬಗ್ಗೆ ನಮ್ಮೊಟ್ಟಿಗೆ ಸಾಕಷ್ಟು ವಿವರಗಳನ್ನ ಹಂಚ್ಕೊಳ್ತಾ ಇದ್ರು. ಇವರೊಟ್ಟಿಗೆ ಮಾತಾಡೋದು ಇನ್ನೊಂದು ಸ್ವಲ್ಪ ಬಾಕಿ ಇದೆ, ಅದನ್ನ ಮುಂದುವರ್ಸೋಣ. ರಘು ಸರ್, ಈಗ ನೀವೊಬ್ರು ಉತ್ತಮ ವ್ಯವಹಾರಸ್ಥರು ಕೂಡ ಆಗಿದ್ದೀರಾ, ಹಾಗೆ ನಮ್ಮ ರೈತರು ಕೂಡ ಹೌದು. ನೀವು ಹೀಗೆಲ್ಲ ಇರುವಾಗ ನಾನು ಕೇಳ್ಪಟ್ಟೆ ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ದೊರಕಿದೆ ಅಂತ. ಈ ವಿಷಯದ ಬಗ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದೊಂದಿಗೆ ಮಾಹಿತಿನ ಹಂಚ್ಕೋಬಹುದಾ ಸರ್?
3: ಖಂಡಿತವಾಗಿ. ಈಗ ನನಗೆ, ನಾನು ಕೃಷಿಯಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದೀನಿ ಮತ್ತು ಈ ಕೃಷಿ ಸಂಬಂಧಿತ ಎಕ್ಸ್ಟೆನ್ಷನ್ ವರ್ಕು ವಿಸ್ತರಣೆ ವಿಭಾಗದಲ್ಲೂ ಸಹ ಕೆಲಸ ಮಾಡ್ತಾ ಇದ್ದೀನಿ ಈಗ. ಹಾಗೆ ಜೊತೆಗೆ ಒಂದು ಎನ್ ಜಿ ಒನೂ ಮಾಡ್ಕೊಂಡಿದ್ದೀನಿ, ಹೊಸ ಟ್ರಸ್ಟ್ ಅಂತೇಳಿ. ಅದರ ಕೆಳಗಡೆನೂ ಟ್ರೈನಿಂಗ್ ಪ್ರೋಗ್ರಾಮು, ಕೆಲವೊಂದು ವಿಸ್ತರಣಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇನೆ. ಈ ಕೆಲವೊಂದನ್ನು ಗಮನಿಸಿ ಯೂನಿವರ್ಸಿಟಿಯವರು, ಇಲಾಖೆಯವರು ನನಗೆ ಕೆಲವೊಂದು ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ದಾರೆ. ಅವು ಯಾವುದು ಅಂತ ಹೇಳಿದ್ರೆ, ಕೃಷಿ ಪಂಡಿತ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ. ಶ್ರೇಷ್ಠ ಕಿಸಾನ್ ಪುರಸ್ಕಾರ ಅಂತೇಳಿ ಗುಜರಾತ್ ಸರ್ಕಾರದವರು, ನಮ್ಮ ನರೇಂದ್ರ ಮೋದಿಜಿಯವರು ನನಗೆ ಹಾನರ್ ಮಾಡಿದ್ದಾರೆ. ಅದ ನಂತರ ಮರಿಗೌಡ ಪ್ರಶಸ್ತಿ ಅಂತೇಳಿ ತೋಟಗಾರಿಕೆ ಇಲಾಖೆಯವರು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಆನಂತರ ಜಿ ಕೆ ವಿ ಕೆಯಿಂದ ಶ್ರೇಷ್ಠ ಕೃಷಿಕ ಅಂತೇಳಿ ಒಂದು ಕೊಟ್ಟಿದ್ದಾರೆ. ಆನಂತರ ಇತ್ತೀಚಿನ ಕಳೆದ ಡಿಸೆಂಬರಲ್ಲಿ ಮಿಲೇನಿಯರ್ ಫಾರ್ಮರ್ ಆಫ್ ಇಂಡಿಯಾ ಅಂತೇಳಿ ICAR ನವದೆಹಲಿ ಭಾರತ ಸರ್ಕಾರ, ಇವರು ಸಹ ನನಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇನ್ನು ಹಲವಾರು ಪ್ರಶಸ್ತಿಗಳನ್ನು ನನಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಗೌರವಿಸಿದ್ದಾರೆ. ಅದಕ್ಕೆ ನನ್ನ ಕೃತಜ್ಞತೆಗಳು.
2: ಇಷ್ಟೊಂದೆಲ್ಲ ಪ್ರಶಸ್ತಿ ಪಡ್ಕೊಂಡಿರುವಂಥ ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗ ತಂಡದ ಪರವಾಗಿ ಅಭಿನಂದನೆಗಳು ಸರ್.
3: ಥ್ಯಾಂಕ್ ಯು
2: ಸರ್. ನಮ್ಮ ದೇಶದ ಬೆನ್ನೆಲುಬು ರೈತರು. ಅವರು ಈಗ ಮಳೆ ಬಂದಾಗ ಮಾತ್ರ ಬೆಳೆಗಳನ್ನ ಬೆಳೀತಾರೆ. ಮಳೆ ಬರದೇ ಇರೋ ಸಮಯದಲ್ಲಿ, ಅಂದ್ರೆ ವಿರಾಮದ ಸಮಯದಲ್ಲಿ ರೈತರು ಹೇಗೆ ಬಿಸ್ನೆಸ್ ಮಾಡಬಹುದು ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಬಹುದಾ?
3: ನಾವೀಗ ಕೃಷಿ ಒಲೆಗೆ ಬಂದಾಗ, ಕೃಷಿನ ಈಗ ಒಂದು ವಿಚಾರ ಇದೆ. ಕೃಷಿ ಏನಂದರೆ ಸರಳ, ಸಾವಯವ, ಸಮಗ್ರ, ನಿರಂತರ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಕೃಷಿಯಲ್ಲಿ. ಕೃಷಿ ಯಾವಾಗಲೂ ಸರಳವಾಗಿ ಮಾಡಬೇಕು, ಸಮಗ್ರವಾಗಿರಬೇಕು, ನಿರಂತರವಾಗಿರಬೇಕು, ಸ್ವಲ್ಪ ಮಟ್ಟಿಗೆ ಸಾವಯವ ಆಗಿರಬೇಕು. ಅಂದರೆ ಸರಳವಾಗಿ ಅಂದರೆ ತುಂಬ ದುಬಾರಿ ಖರ್ಚಿನ ಮಾಡಿ ಕೃಷಿ ಮಾಡೋವಂಥದ್ದನ್ನು ಅವಾಯ್ಡ್ ಮಾಡಬೇಕು. ಸಾವಯವ ಅಂದರೆ ನಾವು ಆರ್ಗ್ಯಾನಿಕಲಿ ಇರೋವಂಥದ್ದನ್ನು ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ನಿರಂತರವಾಗಿರಬೇಕು. ಯಾವುದೇ ಒಂದು ಕೃಷಿ ಸ್ಟಾರ್ಟ್ ಮಾಡಿದೆ ಅಂದರೆ ನಮಗೆ ಕೃಷಿ ಇವತ್ತಿಗೆ ನಾಳೆಗೆ ಅಥವಾ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಮುಗಿಯೋಂಥದ್ದಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ, ಒಬ್ಬ ರೈತ ಅಂತ ಅನ್ನಿಸ್ಕೋಬೇಕು ಅಂದ್ರೇ, ಅಥವಾ ಅವನಿಗೇನಾದರೂ ಕೈಗೆ ಸಿಗಬೇಕು ಅಂದರೆ 5 ವರ್ಷ ಬೇಕು. ಒಬ್ಬ ರೈತ ಅನ್ನಿಸ್ಕೋಬೇಕು ಅಂದರೆ 10 ವರ್ಷ ಬೇಕಾಗುತ್ತೆ. ಯಾಕೆಂದರೆ ಆ ಪ್ರತಿಫಲ ಅವನಿಗೆ ಸಿಗಬೇಕು ಅಂದರೆ ನಿರಂತರವಾಗಿರಬೇಕು, 10 ವರ್ಷದ ನಂತರನೇ ಅವನಿಗೆ ಸಿಗೋದು. ಹಾಗಾಗಿ ಕೃಷಿನ ಸಮಗ್ರವಾಗಿ ಅಳವಡಿಸ್ಕೊಂಡು ಸ್ವಲ್ಪ ಎಂಟರ್ಪ್ರೈನಾಗಿ, ಅಂದರೆ ಕಮರ್ಷಿಯಲ್ಲಾಗಿ ಥಿಂಕ್ ಮಾಡ್ತಾ ಹೋದರೆ ಅವನು ಬೇರೆ ಬೇರೆ ಇದರಲ್ಲಿ ಅಂಗಗಳಿದ್ದಾವೆ. ನಮಗೆ ವಾರಕ್ಕೆ ಬರೋವಂಥದ್ದು, ತಿಂಗಳಿಗೆ ಬರೋವಂಥದ್ದು, 6 ತಿಂಗಳಿಗೆ ಬರೋವಂಥದ್ದು, 3 ತಿಂಗಳಿಗೆ ಬರೋವಂಥದ್ದು, ವರ್ಷಕ್ಕೆ ಬರೋವಂಥದ್ದು, ಈ ಹಲವಾರು ರೀತಿಯ ಕೃಷಿ ಸಂಬಂಧಿತ ಬೆಳೆಗಳು ಇದ್ದಾವೆ, ಉಪಕಸುಬುಗಳಿದ್ದಾವೆ. ಇವನ್ನೆಲ್ಲ ಅಳವಡಿಸ್ಕೊಂಡು ಒಂದೊಂದೇ ಸ್ಟೆಪ್ ಅಳವಡಿಸ್ಕೊತಾ ಹೋದರೆ ಅವನು ಪ್ರತಿ ದಿನನೂ ವರ್ಷ ಪೂರ್ತಿನೂ ಅದರೊಳಗೆ ಇನ್ವಾಲ್ವ್ ಆಗ್ಬೋದು, ಅರ್ನಿಂಗು ನೋಡ್ಬೋದು, ಕೃಷಿನ ಒಂದು ಸುಸ್ಥಿರವಾಗಿ ಅವನು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.
2: ರಘು ಸರ್, ಈಗ ನೀವು ನರ್ಸರಿ ಏನೋ ಮಾಡ್ತಾ ಇದ್ದೀರಾ, ಸಾಕಷ್ಟು ಸಸಿಗಳನ್ನು ನೋಡ್ಕೊಳ್ತಾ ಇದ್ದೀರಾ, ಹಾಗೆ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದೀರಾ. ಹಾಗಿದ್ರೆ ನಮ್ಮ ಜನ ಈ ಸಸಿಗಳನ್ನ ಯಾಕೆ ಮನೆಗೆ ತಗೊಂಡೋಗಿ ಗಿಡಗಳನ್ನ ಬೆಳೆಸಬೇಕು ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
3: ಮೇಡಮ್, ಇದಕ್ಕೆ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ ಹಿರಿಯ ತೋಟಗಾರಿಕಾ ತಜ್ಞ ಅಥವಾ ತೋಟಗಾರಿಕಾ ರತ್ನ ಅಥವಾ ತೋಟಗಾರಿಕಾ ವಿಜ್ಞಾನಿ ತೋಟಗಾರಿಕಾ ಪ್ರತಿಯೊಂದು ಅಂದರೆ ಡಾಕ್ಟರ್ ಎಮ್ ಎಚ್ ಮರಿಗೌಡ ಅಂತ ಇದ್ದಾರೆ, ಅವರು ಒಂದು ಸ್ಲೋಗನ್ ಹೇಳಿದ್ದಾರೆ, ಗಾರ್ಡನ್ನು ನಗರಗಳಲ್ಲಿ ಶ್ವಾಸಕೋಶವಿದ್ದಂತೆ ಅಥವಾ ಪಾರ್ಕ್ಗಳಾಗಲಿ ಗಾರ್ಡನ್ ಆಗಲಿ ಮನೆ ಮುಂದೆ ಇವು ಶ್ವಾಸಕೋಶ ಇದ್ದಂತೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಇದಾಗಲೇ ನಮಗೆ ಕೊರೋನಾ ಟೈಮಲ್ಲಿ ತುಂಬ ಎಫೆಕ್ಟ್ ಗೊತ್ತಾಗಿದೆ. ನಮಗೆ ಕೊರೋನಾ ಬಂದಮೇಲೆ ಆ ಮನುಷ್ಯರಿಗೆ ಗಿಡಗಳು ಏನು ಅಂತ ಗೊತ್ತಾಗಿದೆ. ಪ್ರತಿಯೊಂದು ಗಿಡಗಳು ಪ್ರತಿಯೊಂದು ಸೈಂಟಿಫಿಕ್ಕಾಗಿ ಮನುಷ್ಯನಿಗೆ ಒಡನಾಡಿಗೆ ಶ್ವಾಸಕೋಶಕ್ಕೆ ತುಂಬಾ ಅವಶ್ಯಕತೆ ಇದೆ. ಅದು ಕೊರೋನಾ ನಂತರದ ದಿನಗಳಲ್ಲಿ ಗೊತ್ತಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಸಸಿಗಳನ್ನು ಬೆಳೆಸಬೇಕು, ಜೊತೇಲಿ ಇಟ್ಕೊಂಡಿರಬೇಕು. ಇತ್ತೀಚೆಗಂತೂ ಆ ಅವೇರ್ನೆಸ್ಸು ತುಂಬ ಜನಕ್ಕೆ ಬಂದಿದೆ. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಡಾಕ್ಟರ್ಸು ಸಂಬಂಧಿತವಾಗಿರೋಂಥವ್ರು ತುಂಬಾ ಪ್ಲ್ಯಾಂಟ್ಸನ್ನು ಮನೆಗಳಲ್ಲಿ ಬೆಡ್ರೂಮ್ಗಳಲ್ಲಿ ತುಂಬವಾಗಿ ಉಪಯೋಗಿಸ್ತಾ ಇದ್ದಾರೆ. ಮತ್ತು ಪ್ರತಿಯೊಂದೊಂದು ಗಿಡದ್ದು ಪ್ರತಿಯೊಂದೊಂದು ವೈಜ್ಞಾನಿಕವಾಗಿ ಹಿನ್ನೆಲೆ ಉಳ್ತಿದೆ, ಹಿನ್ನೆಲೆಯೂ ಸಹ ಇದೆ ಅದಕ್ಕೆ. ಅದನ್ನು ಅದಕ್ಕಾಗಿ ನಾವು ಈ ಗಾರ್ಡನ್ನು ಈ ಮನೆಗಳಲ್ಲಿ ಕುಂಡಗಳಲ್ಲಿ ಮನೇಲಿ ಬೆಳೆಸೋದಂಥದ್ದು, ಆಫೀಸ್ಗಳಲ್ಲಿ ಇಡೋಂಥದ್ದು ಇವೆಲ್ಲ ತುಂಬ ಅವಶ್ಯಕತೆ ಇದೆ. ಅದು ಅಲಂಕಾರಕ್ಕೂ ಆಗುವಾಗಿರುತ್ತೆ, ಮತ್ತು ವೈಜ್ಞಾನಿಕವಾಗಿಯೂ ಸಹ ಅವರಿಗೆ ಪ್ರತಿ ಕ್ಷಣದಲ್ಲೂ ಅವರನ್ನು ಉಲ್ಲಾಸ ಚಿಲುಮೆ ಮತ್ತು ಅವ್ರಿಗೆ ಬೇಕಾಗಿರೋಂತಹ ಗಾಳಿ ಪರಿಶುದ್ಧವಾಗಿ ಕೊಡುತ್ತೆ. ಈ ಥರದ್ದೆಲ್ಲ ಇರೋದ್ರಿಂದ ಅವರು ಬೆಳೆಸಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟಿಗೆ ಇವತ್ತು ಅವೇರ್ನೆಸ್ ಇದೆ ಸಮಾಜದಲ್ಲಿ.
2: ಓಕೆ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ಕೃಷಿ ಬಗ್ಗೆ ಆಗಿರ್ಬೋದು ಹಾಗೆ ನರ್ಸರಿ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ಟರೆ ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ಧನ್ಯವಾದಗಳು. ನಿಮಗೂ ಸಹ ನಮ್ಮ ಶಿವಮೊಗ್ಗ ರೇಡಿಯೋ ವೃಂದ ಹೆಚ್ಚಾಗಿ ಬೆಳೀಲಿ, ಇದರ ಅಭಿಮಾನಿಗಳು ಹೆಚ್ಚಾಗಲಿ, ಚೆನ್ನಾಗಿ ಪ್ರಸರಿಸಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೀಡಿ ಅಂತ ಕೋರ್ತಾ ಶುಭವಾಗಲಿ ನಿಮ್ಮ ರೇಡಿಯೋ.
2: ನಿಮ್ಮ ಬಿಸ್ನೆಸ್ಗೆ ಕೂಡ ಶುಭವಾಗಲಿ ಅಂತ ನಾವು ಮನಸಾರೆ ಆಶಿಸ್ತೀವಿ ರಘು ಸರ್. ಕೇಳುಗರೆ, ಕಾರ್ಯಕ್ರಮ ಕೇಳಿದ್ರಲ್ಲ, ಹೇಗನ್ನಿಸ್ತು? ಒಬ್ಬ ರೈತ ಕೂಡ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಹಾಗೆ ಈ ಕಾರ್ಯಕ್ರಮದಲ್ಲಿ ರೈತರಿಗೂ ಕೂಡ ಸಾಕಷ್ಟು ಸಲಹೆಗಳು ಸಿಕ್ತು, ಹಾಗೆ ಜನಸಾಮಾನ್ಯರಿಗೂ ಕೂಡ ಒಳ್ಳೆ ಸಲಹೆ ಸಿಕ್ತು ಅಲ್ವಾ? ನಾವು ಗಿಡಗಳನ್ನ ಯಾಕೆ ನೆಡಬೇಕು, ಹಾಗೆ ಗಿಡದ ಬಿಸ್ನೆಸ್ ಹೇಗೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ರಘು ಸರ್ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರು. ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸ್ಬೋದು ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನಾನು ಹೋಗಿ ಬರ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
8: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279686 2799. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು, ಇವರ ಕೃಷಿನಲ್ಲಿ ಪಶುಗಳನ್ನು ಸಾಕಾಣಿಕೆ ಮಾಡ್ತಾ, ಈಗ ಪಶು ಸಂಗೋಪನೆಯಲ್ಲಿ ನಮಗೆ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಹಂದಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಈ ರೀತಿಯಲ್ಲಿ ಹಲವಾರು ಪ್ರಾಣಿಗಳನ್ನು, ಸಾಕು ಪ್ರಾಣಿಗಳನ್ನು ಸಾಕುವಂಥದ್ದಿದೆ. ಸೊ ಅದೇ ರೀತಿಯಲ್ಲೇ ಈಗ ನಾವು ಯಾವುದೇ ರೀತಿಯ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಂದಾಗ, ಅದರ ವೈಜ್ಞಾನಿಕ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡು ಸಾಕಾಣಿಕೆ ಮಾಡಿದಾಗ ಅದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ಕೃಷಿ ಭೂಮಿನಲ್ಲಿ ಕೃಷಿಯನ್ನು ಮಾಡೋದ್ರ ಜೊತೆಯಲ್ಲಿ ಈಗ ಹೈನುಗಾರಿಕೆಯನ್ನು ಕೂಡ ನಾವು ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ಕೃಷಿಗೂ ಕೂಡ ಅದು ಪೂರಕವಾಗಿರುತ್ತೆ. ಸೊ ಹಾಗಾಗಿ ಕೃಷಿಯನ್ನು ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಆದಷ್ಟು ಹಸು ಸಾಕಾಣಿಕೆಯನ್ನಾಗಿರ್ಬೋದು ಅಥವಾ ಯಾವುದೇ ರೀತಿಯ ಸಾಕುಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು, ಇದನ್ನು ಮಾಡಿದ್ರೆ ಸೊ ನಿಮ್ಮ ಕೃಷಿಗೂ ಕೂಡ ಅದು ಅನುಕೂಲಕರವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೂ ಕೂಡ ಅದು ಉಪಯುಕ್ತ ಆಗುತ್ತೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾತಾಡ್ತಾ ಇರುವಂತೆ, ಸೊ ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇರುವ ಇವರು ಸಾಗರ ತಾಲೂಕಿನವರು, ಮಹೇಶ್ ಅನ್ನೋರು. ಸೊ ಇವರು ವೈಜ್ಞಾನಿಕ ಪದ್ಧತಿನಲ್ಲಿ ಹಸು ಸಾಕಾಣಿಕೆಯನ್ನು ಮಾಡಿ, ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಕರು ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಕರುಗಳನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ, ಕರು ಸಾಕಾಣಿಕೆ ಮಾಡುವಾಗ ನಾವು ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ. ಈಗ ಹಸುವನ್ನು ನಾವು ಮೇಂಟೈನ್ ಮಾಡ್ತೀವಿ, ಆದರೆ ಕರುಗಳನ್ನು ನೋಡ್ಕೊಳ್ಳೋದು ತುಂಬಾನೇ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಸೊ ಅದನ್ನು ಯಾವ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ, ಏನೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಮತ್ತು ಇವರು ಹೇಳೋ ಹಾಗೆ ಈಗ ಹಸುಗಳನ್ನ ಸಾಕಾಣಿಕೆ ಮಾಡ್ತೀವಿ, ಹಸುಗಳನ್ನ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಆದರೆ ಕರುಗಳನ್ನು ಸಾಕಾಣಿಕೆ ಮಾಡೋದು ಸ್ವಲ್ಪ ಗಮನ ವಹಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲೇ ಕರುಗಳು ಸಹ ಆಸ್ತಿ ಇದ್ದ ಹಾಗೆ ಅಂತೇಳಿ ಇವರು ಒಂದು ಮಾತನ್ನು ಹೇಳ್ತಾರೆ. ಸೊ ಹಾಗಾದರೆ ಇವರು ಹೇಳಿರುವಂತಹ ಈ ಮಾತಿಗೆ ಪೂರಕವಾಗಿ, ಸೊ ಕರುಗಳನ್ನು ಸಾಕಾಣಿಕೆ ಮಾಡುವಾಗ ಏನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕು, ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಹೇಶ್ ಅವರನ್ನ ಸ್ವಾಗತಿಸೋಣ. ಮಹೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಅವರೇ, ಮೊದಲನೇದಾಗಿ ಈಗ ಬಹಳಷ್ಟು ಜನರು ಪಶು ಸಂಗೋಪನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಅದರಲ್ಲೂ ಈಗ ಹೈನುಗಾರಿಕೆಯಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿರ್ತಾರೆ. ಸೊ ಇವರು ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕಾಗಿರುವಂತಹ ವಿಷಯ ಏನು, ಸೊ ಹೈನುಗಾರಿಕೆಯನ್ನು ಮಾಡ್ತಿದ್ದೀವಿ ಅಂತ ಅಂದಾಗ ಕರುಗಳನ್ನು ಆರೈಕೆ ಮಾಡುವಂಥದ್ದಾಗಲಿ ಅಥವಾ ಹಸುಗಳನ್ನು ಆರೈಕೆ ಮಾಡುವಂಥದ್ದಾಗಲಿ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಸೊ ನಿಮಗೆ ಏನನ್ಸುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
10: ನಮ್ಮಲ್ಲಿ ಹೈನುಗಾರಿಕೆ ಅಂದಾಕ್ಷಣ ನಾವು ರೈತರುಗಳೆಲ್ಲ ಯಾವ ರೀತಿ ಮಾಡ್ತಾರೆ ಅಂತಂದರೆ ಹಾಲು ಹಾಲು ಹಾಲು ಹಾಲು ಕರಿಯೋದು, ಡೈರಿಗೆ ಹಾಕೋದು ಅಥವಾ ಇನ್ನೊಂದು ಕಡೆ ಕೊಡೋದು, ಮಾರುಕಟ್ಟೆ ಮಾಡುವಂಥದ್ದು, ಇದನ್ನೇ ಯೋಚನೆ ಮಾಡ್ತಾರೆ. ಆದರೆ ಹೈನುಗಾರಿಕೆಯಲ್ಲಿ ಬಹಳ ಮುಖ್ಯವಾದ್ದು ಇನ್ನೂ ಒಂದು ಆರ್ಥಿಕವಾಗಿ ಸಬಲವಾಗುವಂಥ ಒಂದು ಅಂಶ ಏನಪ್ಪ ಅಂತಂದರೆ ಕರುಗಳ ಸಾಕಾಣಿಕೆ. ಕರುಗಳು ಕೂಡ ಒಂದು ಆಸ್ತಿ ಇದ್ದ ಹಾಗೆ. ಕರು ಸಾಕಾಣಿಕೆನ ಒಂದು 18-20 ತಿಂಗಳು ಚೆನ್ನಾಗಿ ಸಾಕ್ಬಿಟ್ರೆ 50-75,000-80,000 ನಿಮಗೆ ಬೆಲೆ ಬಾಳುತ್ತದೆ. ಇಂಥ ಸಂದರ್ಭದಲ್ಲಿ ಕರುಗಳನ್ನ ಚಿಕ್ಕದ್ರಿಂದ ಚೆನ್ನಾಗಿ ಸಾಕುವುದು ಭಾಳ ಅತಿ ಮುಖ್ಯವಾದ ಅಂಶ ಆಗುತ್ತೆ. ಬರೀ ಅದನ್ನು ಮಾರೋದಷ್ಟೇ ಅಲ್ಲ, ನಮ್ಮಲ್ಲೇ ಹುಟ್ಟಿದ ಸಂತತಿ ಇದು, ತಳಿಯ ಅಭಿವೃದ್ಧಿಗಳನ್ನ ನಾವು ಮಾಡ್ಕೊತ ನಾವೇ ಇಟ್ಕೊಂಡ್ರು ಕೂಡ ಮುಂದೆ ಉತ್ತಮ ಗುಣಮಟ್ಟದ ಹಾಲು, ಉತ್ತಮ ಅತೀಕ ಇಳುವರಿಯನ್ನು ಪಡೆಯುವಲ್ಲಿ ನಾವು ಯಶಸ್ವಿ ಆಗ್ತೀವಿ.
8: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಹಾಗೆ ನೀವು ತಿಳಿಸುವಂತಹ ಈ ಕರು ಸಾಕಾಣಿಕೆಯ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಕೇಳುಗರು ಕೂಡ ಕರು ಸಾಕಾಣಿಕೆಯನ್ನು ಮಾಡ್ತಾ ಇದ್ರೆ ಅಥವಾ ಕರು ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅನ್ಕೊಳ್ಳೋದಾದ್ರೆ ಸೊ ಯಾವ ರೀತಿ ವೈಜ್ಞಾನಿಕ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ, ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಮತ್ತೊಮ್ಮೆ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜಿ ಶ್ರೀಧರ್. ಇದು ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಕುರಿತಂತೆ ನಾವು ಇವತ್ತು ಮಾತಾಡ್ತಾ ಇದ್ವಿ. ಹಾಗೆ ಹೈನುಗಾರಿಕೆನಲ್ಲಿ ಮುಖ್ಯವಾಗಿ ಕರುಗಳ ಸಾಕಾಣಿಕೆ ತುಂಬಾ ಮುಖ್ಯ ಆಗುತ್ತೆ. ಕರುಗಳ ಸಾಕಾಣಿಕೆ ಮಾಡೋದ್ರಿಂದ ಕೂಡ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ನಮಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಹೇಶ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಹಸು ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಕರುಗಳನ್ನು ಪ್ರಮುಖವಾಗಿ ಸಾಕಾಣಿಕೆ ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದರೆ ಇದನ್ನು ವೈಜ್ಞಾನಿಕ ಪದ್ಧತಿನಲ್ಲಿ ಅವರು ಮಾಡ್ತಾ ಇರುವಂಥದ್ದು. ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಯಾವುದೇ ರೀತಿಯ ಕೃಷಿಯನ್ನು ಮಾಡುವಂಥದ್ದಾಗಲಿ ಅಥವಾ ಹೈನುಗಾರಿಕೆಯನ್ನು ಮಾಡುವಂಥದ್ದಾಗಲಿ ಅಥವಾ ಪಶುಸಂಗೋಪನೆಯನ್ನು ಮಾಡುವಂಥದ್ದಾಗಲಿ, ಸೊ ಮಾಡಿದಾಗ ಖಂಡಿತವಾಗಲೂ ಅದರಲ್ಲಿ ಉತ್ತಮವಾದಂತಹ ಆದಾಯ ಇಳುವರಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲೇ ಇವತ್ತು ನಾವು ಕೂಡ ಕೇಳ್ತಾ ಇರುವ ಹಾಗೆ ಕರು ಸಾಕಾಣಿಕೆ ಎಷ್ಟು ಮುಖ್ಯ ಆಗುತ್ತೆ, ಕರುಗಳನ್ನು ಸಾಕಾಣಿಕೆ ಮಾಡೋದು ಕೂಡ ರೈತರು ತಮ್ಮ ಹೈನುಗಾರಿಕೆಯಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಲೂ ಅದರಿಂದ ಉತ್ತಮ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದು ಸೊ ಇವರ ಮಾತು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ರೈತರು ಹಾಲಿಗೋಸ್ಕರ ಬರೀ ಹಸುಗಳನ್ನು ಸಾಕಾಣಿಕೆ ಮಾಡೋದಲ್ಲ, ಅದರ ಜೊತೆಗೆ ಕರುಗಳನ್ನು ಸಾಕಾಣಿಕೆ ಮಾಡಿದ್ರು ಕೂಡ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಮಹೇಶ್ ಅವರು ಹೇಳ್ತಾ ಇದ್ರು. ಸೊ ಹಾಗಾದರೆ ಮಹೇಶ್ ಅವರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಮಹೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಹೇಶ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ, ಸೊ ಈ ಒಂದು ವೈಜ್ಞಾನಿಕ ಪದ್ಧತಿನಲ್ಲಿ ಕರು ಸಾಕಾಣಿಕೆ ಮಾಡೋದನ್ನ ಆರಂಭ ಮಾಡಿದ್ರೆ ಖಂಡಿತವಾಗ್ಲೂ ಉತ್ತಮ ಆದಾಯ ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಈಗ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಆರಂಭ ಮಾಡಬೇಕು ಅಂತಂದ್ರೆ ಕರು ಸಾಕಾಣಿಕೆ ಮಾಡೋದಾದ್ರೆ ಹೇಗೆ ಆರಂಭ ಮಾಡಬೇಕಾಗತ್ತೆ, ಸೊ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
5: ಗರ್ಭಧರಿಸಿದಂಥ ತಾಯಿ ಹಸು 9 ತಿಂಗಳು 9 ದಿನಕ್ಕೆ, 9 ತಿಂಗಳು 15 ದಿನಕ್ಕೆ ಏನು ಕರು ಹಾಕುತ್ತೆ, ಕರು ಹಾಕಿದ ತಕ್ಷಣ ಕರು ತನ್ನ ಮೊದಲನೇ ಉಸಿರಾಟದ ಪ್ರಕ್ರಿಯೆಯನ್ನು ಶುರು ಮಾಡುತ್ತೆ. ಹಾಗಾಗಿ ಕರು ಹುಟ್ಟಿದ ತಕ್ಷಣ ಮೂಗಿನಲ್ಲಿರುವಂಥ ಆ ಲೋಳೆಯನ್ನು ತೆಗೆಯೋದೇ ಆಗಲಿ, ಮತ್ತು ಕಾಲಿನ ಗೊರಸಿನ ಮಧ್ಯೆ ಇರುವಂಥ ಲೋಳೆಗಳನ್ನ ಮೊದಲನೇದಾಗಿ ತೆಗೆದಾಕಬೇಕು. ಯಾಕಂದರೆ ಉಸಿರು ಪ್ರಕ್ರಿಯೆ ಈಸಿ ಆಗುತ್ತೆ, ಎದ್ದು ನಿಲ್ಲಕ್ಕೆ ಟ್ರೈ ಮಾಡ್ತಾ ಇರೋ ಒಂದು ಕರುಗೆ ಹೆಲ್ಪ್ ಆಗುತ್ತೆ. ಮತ್ತು ಒಕ್ಕಳು ಬಳ್ಳಿ ಅಂತ ಏನು ಹೇಳ್ತೀವಿ, ಕರುಳು ಬಳ್ಳಿ, ಈ ಕರುಳು ಬಳ್ಳಿನ ಈಜಬೇಕು. ಈಜರೆ ತನಕ ತಾನೇ ಬರುತ್ತೆ, ಅಥವಾ ತಮ್ಮ ಸ್ವಚ್ಛವಾಗಿರುವಂಥ ಒಂದು ಕತ್ತರಿ ಮುಖಾಂತರ ಕಟ್ ಮಾಡಬೇಕು. ಕಟ್ ಮಾಡಿ ಬಹಳ ಮುಖ್ಯವಾಗಿ ನಿಮಗೆ ಪೊಟ್ಯಾಷಿಯಂ ಪರ್ಮಂಗ್ನೇಟ್ ಸೊಲ್ಯೂಷನ್ನು ಅಥವಾ ಅರಿಶಿಣ, ಮನೇಲಿ ಅರಿಶಿಣ ಇರುತ್ತಲ್ಲ, ಅರಿಶಿಣನ ಆದರೂ ಹಾಕಬೇಕು. ಯಾಕಂದರೆ ಇನ್ಫೆಕ್ಷನ್ ಹೋಗೋ ಸಾಧ್ಯತೆಗಳಿರ್ತವೆ. ಕರು ಹುಟ್ಟಿದ ಕ್ಷಣ ಮೇಜರಾಗಿ ಇನ್ಫೆಕ್ಷನ್ ಹೋಗೋದೇ ಕರುಳು ಬಳ್ಳಿಯಿಂದ. ಹಾಗಾಗಿ ಹುಟ್ಟಿದ ತಕ್ಷಣ ಅದನ್ನ ಸ್ವಚ್ಛತೆ ಮಾಡೋದು ಮತ್ತು ಆ ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ನ ಸೇರಿಸೋದು ಅಥವಾ ಅರಿಶಿಣವನ್ನು ಬಳಿಯೋದನ್ನು ನಾವು ಮರಿಬಾರ್ದು. ಈಗ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಒಕ್ಕಳು ಊತ ಅಂತ ಬರ್ತದೆ, ಅದನ್ನು ರೆಡಿ ಮಾಡೋಕ್ಕೆ 7-8 ದಿನ ಬೇಕಾಗುತ್ತೆ. ಆ ಪಸ್ ಆಗೋದು, ಇನ್ಫೆಕ್ಷನ್ ಆಗೋದು ಇಂಥವೆಲ್ಲ ನಾವು ನೋಡ್ತಾ ಇರ್ತೀವಿ ಫೀಲ್ಡ್ಗಳಲ್ಲಿ. ಮತ್ತು ಇನ್ನೊಂದು ಎರಡನೇದೇನಪ್ಪ ಅಂದರೆ ಮಂಡಿ ಊತ ಅನ್ನೋದು ಭಾಳ ಕಾಡುತ್ತೆ ರೈತನ. ಮಂಡಿ ಊತ ಯಾಕೆ ಬರುತ್ತೆ, ಓ ಸರ್ ಬಿದ್ದುಬಿಟ್ಟಿದೆ, ಜಾರ್ಬಿಟ್ಟಿದೆ, ಅದಕ್ಕೆ ಬರುತ್ತೆ ಅಂತ ಅನ್ಕೋತಾರೆ. ಹೌದು, ಅದು ಒಂದು ಕಾರಣ ಇರ್ಬೋದು. ಆದರೆ ಬಹಳ ಮುಖ್ಯವಾದ ಕಾರಣ, ಈ ಕರುಳು ಬಳ್ಳಿಯಿಂದ ಏನು ಒಳಗಡೆ ಹೊಕ್ಕಿರುತ್ತಲ್ಲ ಸೂಕ್ಷ್ಮಾಣುಜೀವಿಗಳು, ಅದು ನಮ್ಮ ಗಿಣ್ಣು ಊತ ಮಂಡಿ ಊತ ಅಂತ ಮಾಡ್ತವೆ. ಆ ಮಂಡಿ ಊತಗಳಾದಾಗ ತುಂಬ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡ್ತೀವಿ, ಡೈಕ್ರಿಟ್ಸಿನ್ ಯೂಸ್ ಮಾಡ್ತೀವಿ, ಈ ಥರ ಎಲ್ಲ ಏನೇನೋ ನಾವು ಮೆಡಿಸಿನ್ಸ್ ಮಾಡಿಸಿದ್ರು ಸಕ್ಸಸ್ ಆಗಲ್ಲ. ಹಾಗಾಗಿ ಅದು ಬರ್ದಾಗ ನೋಡ್ಕೊಳ್ಳೋದು ಹೇಗೆ, ಹುಟ್ಟಿದ ತಕ್ಷಣ ಕರುಳು ಬಳ್ಳಿನ ಸ್ವಚ್ಛತೆ ಮಾಡಿ ಒಂದು ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ನ ಹಚ್ಚೋದು ಭಾಳ ಮುಖ್ಯ ಆಗುತ್ತೆ. ಗಿಣ್ಣ ಹಾಲನ್ನ ಕುಡಿಸೋದು ಭಾಳ ಮುಖ್ಯ ಆಗುತ್ತೆ. ಕರು ಹುಟ್ಟಿದ ಅರ್ಧ ಗಂಟೆ ಒಳಗಡೆ ನಾವು ಗಿಣ್ಣ ಹಾಲನ್ನು ಕುಡಿಸ್ಲೇಬೇಕು. ಯಾಕೆ ಅಂದರೆ ಆ ಕರು ಹುಟ್ಟಿದ ಆ ಕರುಳು ಹುಟ್ಟಿದ ಒಂದು ಎರಡು ಅವರಲ್ಲಿ ಅಬ್ಸಾರ್ಪ್ಷನ್ ಪವರ್ ಜಾಸ್ತಿ ಇರುತ್ತೆ. ಹಾಗಾಗಿ ಅರ್ಧ ಗಂಟೆ ಒಳಗಡೆ ಗಿಣ್ಣ ಹಾಲನ್ನು ಕುಡಿಸ್ಬೇಕು. ಒಂದು ದಿನದ ನಂತರ 24 ಗಂಟೆ ನಂತರ ಕರುವಿನ ಕರುಳಿನ ಒಂದು ಅಬ್ಸಾರ್ಪ್ಷನ್ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಅಬ್ಸಾರ್ಪ್ಷನ್ ಪವರ್ ಜಾಸ್ತಿ ಇದ್ದಾಗಲೇ ನಾವು ಗಿಣ್ಣ ಹಾಲನ್ನು ಕುಡಿಸ್ಲೇಬೇಕು. ಏನಂದರೆ ಈ ಗಿಣ್ಣ ಹಾಲಿನಲ್ಲಿ IgA ಕೆರೋಟಿನ್ನು ಈ ಥರ ಒಂದಷ್ಟು ರೋಗ ನಿರೋಧಕ ಶಕ್ತಿಗಳು ಬಹಳಷ್ಟು ಇರ್ತವೆ. ಒಂದು ಆ ತಾಯಿ ತನ್ನ ಕರು ಕೊಡ್ತಾ ಇರುವಂಥ ಒಂದು ಶಕ್ತಿ, ಆ ಅಮೃತದ ಶಕ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಗಿಣ್ಣ ಹಾಲನ್ನು ಹುಟ್ಟಿದ ಅರ್ಧ ಗಂಟೆಗೆ ಕುಡಿಸಿ ದಿನದಲ್ಲಿ 3-4 ಬಾರಿ ತಾಯಿಯಿಂದ ಕರಿಬೇಕು. ಒಂದೇ ಸಾರಿ ಕರಿಬಾರ್ದು, ತಾಯಿಯಿಂದ 3-4 ಸಾರಿ ಕರೆದು ಒಂದು ಡಿವೈಡ್ ಮಾಡಿ ಕೊಡಬೇಕು. ಯಾವ ಥರ ಕೊಡಬೇಕು, 1/10 ಆಫ್ ದ ಬಾಡಿ ವೈಟ್ ಅಂತ ಹೇಳ್ತೀವಿ. ಈಗ ಒಂದು 10 ಕೆಜಿ ಕರು ಹುಟ್ಟಿದೆ ಅಂತಂದರೆ 1 ಲೀಟ್ರಷ್ಟಾದ್ರೂ ಅದಕ್ಕೆ ಕೊಡಬೇಕಾಗುತ್ತೆ. ಮೊದಲನೇ ಒಂದು ದಿನ, ಎರಡನೇ ದಿನ, ಮೂರನೇ ದಿನದಲ್ಲಿ ಗಿಣ್ಣ ಅಲ್ಲಿ ಇಲ್ಲಾಂದರೂ 16-17% ಪ್ರೋಟೀನ್ ಇರುತ್ತೆ. ಏನಿದು ಪ್ರೋಟೀನು? ಪ್ರೋಟೀನೇ ಭಾಳ ಇಂಪಾರ್ಟೆಂಟು. ಏನಾಗುತ್ತೆ ಅಂದರೆ ಈ ಕರುಗಳಲ್ಲಿ ಮಸಲ್ ಮಾಂಸಖಂಡ ಹೆಚ್ಚಿಸ್ಬೇಕು, ಮತ್ತು ಬೋನ್ ನಮ್ಮ ಈ ಮೂಳೆಗಳ ಶಕ್ತಿ ಜಾಸ್ತಿ ಆಗಬೇಕು, ಮಾಂಸಖಂಡ ಅತಿ ಬೇಗ ಬೆಳವಣಿಗೆ ಆಗಬೇಕು ಅಂತ ಅಂದರೆ ಈ ಪ್ರೋಟೀನ್ ಭಾಳ ಉಪಯುಕ್ತ ಆಗುತ್ತೆ. ಆದರೆ ಈ ಗಿಣ್ಣ ಹಾಲಿನಲ್ಲಿ ದಿನಗಳು ಕಳೀತಾ ಪ್ರೋಟೀನ್ ಕಂಟೆಂಟ್ ಕಡಿಮೆ ಆಗ್ತಾ ಬರುತ್ತೆ. 16-17% ಇರುವಂಥದ್ದು 7ನೇ ದಿನಕ್ಕೆ ಒಂದು ವೀಕ್ ಆದ ನಂತರ 7-8% ಬಂದು ನಿಂತುಬಿಟ್ಟಿರುತ್ತೆ. ಹಾಗಾಗಿ ಎಷ್ಟೋ ಕಡೆ ನೋಡ್ತೀವಿ ನಾವು ಗಿಣ್ಣ ಹಾಲನ್ನು ಕುಡಿಸುವಷ್ಟು ಕುಡಿಸ್ಬಿಟ್ಟು ಹೊರಗಡೆ ಚೆಲ್ಲೋದು, ಹುತ್ತುಕ್ಕಾಕ್ತೀವಿ ಅನ್ನೋದು, ಈ ರೀತಿಯೆಲ್ಲ ನಮ್ಮ ಜನಗಳು ಮಾತಾಡ್ತಾ ಇರ್ತಾರೆ. ಈ ಗಿಣ್ಣ ಹಾಲನ್ನು ವೇಸ್ಟ್ ಮಾಡಬೇಡಿ. ಏನು ಮಾಡಬಹುದು, ಅತಿ ಹೆಚ್ಚು ಪ್ರೋಟೀನ್ ಅಂಶ ಇರುವಂಥ ಮೊದಲನೇದಿಂದ ಒಂದು ವಾರದಿಂದ ಏನು ಮಿಕ್ಕುತ್ತೆ ನಿಮಗೆ ಗಿಣ್ಣ ಹಾಲು, ಅದನ್ನು 1 ಡಿಗ್ರಿ ಸೆಲ್ಸಿಯಸ್ಗೆ ಫ್ರೀಜರಲ್ಲಿ, ಈಗೇನು ಮನೆಗಳಲ್ಲೆಲ್ಲ ಫ್ರಿಜ್ಗಳಿದ್ದಾವೆ, 1 ಡಿಗ್ರಿ ಸೆಲ್ಸಿಯಸ್ಗೆ ಫ್ರೀಜರ್ನಲ್ಲಿ ಇಟ್ಟು ನಂತರ ಏನು ಗಿಣ್ಣ ಹಾಲು ಖಾಲಿ ಆಗುತ್ತಲ್ಲ, ನಂತರ ಸ್ವಲ್ಪ ಕಾಯಿಸಿ ಹಾಲು ಜೊತೆ ಮಿಕ್ಸ್ ಮಾಡಿ ಕೊಡ್ತಾ ಹೋಗ್ಬೋದು. ಆ ಪ್ರೋಟೀನ್ನ ನೀವು ಹಿಡಿದಿಟ್ಟಾಗುತ್ತೆ. ಬರೀ ಪ್ರೋಟೀನ್ ಅಷ್ಟೇ ಅಲ್ಲ, ಅದರಲ್ಲಿರುವಂಥ ರೋಗ ನಿರೋಧಕ ಶಕ್ತಿಗಳು, IgA ಒಂದು ವಿಟಮಿನ್ಗಳು ಎಲ್ಲನೂ ಹಿಡಿದಿಟ್ಟಾಗುತ್ತೆ. ನಿಮ್ಮ ಕರು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಗಿಣ್ಣ ಹಾಲು ಬರುವವರೆಗೂ ಕೂಡ ಗಿಣ್ಣ ಹಾಲನ್ನು ವೇಸ್ಟ್ ಮಾಡದೆ ತನ್ನ ಕರುಗೆ ಕುಡಿಸಿ ಆದಷ್ಟು ಅದನ್ನು ಹಿಡಿದಿಡಿ. 7-8 ದಿನ ನಾವು ಗಿಣ್ಣ ಹಾಲನ್ನು ಕೊಟ್ಟ ನಂತರ ಏನು ನಾರ್ಮಲ್ ಹಾಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಕರು ಎಷ್ಟು ಬಾಡಿ ವೈಟ್ ಬರ್ತದೆ ಅಂದರೆ 1/10 ಆಫ್ ದಿ ಬಾಡಿ ವೈಟ್ ಅಂತ ಹೇಳ್ತೀವಿ. ಈಗ ಒಂದು 20 ಕೆಜಿ ಕರು ತಲುಪಿತ್ತು ಅಂತ ಅಂದರೆ ಒಂದು ಸರಿ ಇದಕ್ಕೆ 2 ಲೀಟ್ರ್ ಹಾಲನ್ನಾದ್ರೂ ಅದಕ್ಕೆ ಕುಡಿಸ್ಬೇಕಾಗತ್ತೆ. ಅಂದರೆ ದಿನಕ್ಕೆ 4 ಲೀಟ್ರ್ ಆಯಿತು. ಎಷ್ಟೋ ಜನರಲ್ಲ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಡೈಲಿ 4 ಲೀಟ್ರ್ ಅದಕ್ಕೆ ಕುಡಿಸೋದಾದರೆ ಮುಂದೆ ಹೇಗೆ ಅಂತೇಳಿ. ಮುಂದೆ ಹೇಗೆ ಅಂದರೆ ನೀವು ಹಾಲನ್ನು 1.5 ತಿಂಗಳಿಂದ 2 ತಿಂಗಳವರೆಗೆ ಕೊಡ್ತಾ ಹೋಗ್ತೀರಾ, ನಂತರ ಅದು ಫೀಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮೇವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆವಾಗ ಕಾಲಕ್ರಮೇಣ ನೀವು ಕಡಿಮೆ ಮಾಡ್ಕೋತಾ ಬರ್ತೀರಾ. ಹಾಗಾಗಿ 4 ಲೀಟ್ರ್ ಪ್ರತಿದಿನ ಕೊಡೋದ್ರಲ್ಲಿ ಏನೂ ತೊಂದರೆ ಆಗಲ್ಲ. ಆ ಬಾಡಿ ವೈಟಿಗೆ ತಕ್ಕಂಗೆ 1/10 ಅಂತ ಏನು ಹೇಳ್ತೀವಿ ಆ ಮುಖಾಂತರ ಕೊಡ್ತಾ ಹೋಗ್ಬೋದು. ಯಾಕಪ್ಪ ಹೇಳ್ತೀವಿ ಅಂತಂದರೆ ನಾವು ಇವಾಗ ಯೋಚನೆ ಮಾಡ್ಬೋದು 4 ಲೀಟ್ರ್ ಅಂತೇಳಿ, ಆದರೆ ಮುಂದೆ ಆ ಮೂಳೆ ಬೆಳವಣಿಗೆ ಮಾಂಸಖಂಡ ಬೆಳವಣಿಗೆಗೆ ಈ ಒಂದು 3 ತಿಂಗಳು ನಾವೇನು ಚೆನ್ನಾಗಿ ಕರು ಸಾಕ್ತೀವಿ ಅದು ಭಾಳ ಉಪಯುಕ್ತತೆ ಆಗುತ್ತೆ. ಮುಂದೆ ಯಾವುದೇ ರೋಗ ಬಂದರೂ ತಾನೇ ತಡೆಗಟ್ಕೊಳ್ಳುತ್ತೆ, ಯಾವುದೇ ಆರೋಗ್ಯದ ಏರುಪೇರುಗಳಿರಲ್ಲ. ಹಾಗಾಗಿ ಇದು ಭಾಳ ಮುಖ್ಯ ಆಗುತ್ತೆ ಹಾಲು ಕುಡಿಸುವಂಥದ್ದು.
4: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀರಾ ಸರ್. ಸೊ ಈಗ ಹಸು ಸಾಕಾಣಿಕೆಯನ್ನು ಮಾಡೋದು ಒಂದು ರೀತಿಯಲ್ಲಿ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತೀವಿ ಅಂತಂದರೆ, ಸೊ ಕರುಗಳನ್ನು ಸಾಕಾಣಿಕೆ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಕರುಗಳನ್ನು ಸಾಕಾಣಿಕೆ ಮಾಡುವಾಗ ಅದಕ್ಕೆ ಏನು ಹಸುವಿನ ಹಾಲನ್ನು ಕುಡಿಸುವಾಗ ಮತ್ತು ಗಿಣದ ಹಾಲನ್ನು ಕುಡಿಸುವಾಗ ನಾವು ಎಷ್ಟು ಪ್ರಮಾಣದಲ್ಲಿ ಕುಡಿಸಬೇಕಾಗತ್ತೆ, ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಈ ಕರುಗಳನ್ನು ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಹೇಶ್ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ಹಾಗೆ ನೀವು ಕೂಡ ನಿಮ್ಮ ಮನೇಲಿ ಹಸು ಏನಾದ್ರು

ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ

0: ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ವೈಜ್ಞಾನಿಕ ಪದ್ಧತಿನಲ್ಲಿ ಹಸು ಸಾಕಾಣಿಕೆಯ ಜೊತೆಗೆ ಕರು ಸಾಕಾಣಿಕೆಯನ್ನು ಮಾಡೋದ್ರಿಂದ ನಮ್ಮ ರೈತರಿಗೆ ಎಷ್ಟೆಲ್ಲ ಲಾಭ ಇದೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಹಾಗಿದ್ರೆ ಮಹೇಶ್ ಅವರ ಜೊತೆಯಲ್ಲಿ ಮಾತಾಡೋಣ. ಹಾಗೆ ಅವರು ಇವತ್ತು ತಿಳಿಸ್ತಾ ಇದ್ದ ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಕರು ಸಾಕಾಣಿಕೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ, ಹಾಗೆ ಕರುಗಳನ್ನು ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗತ್ತೆ, ಮತ್ತು ಅವುಗಳನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಅಥವಾ ಅವುಗಳಿಗೆ ನೀಡಬೇಕಾದಂತಹ ಫೀಡನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರ್ಸೋಣ. ಮಹೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ, ಸೊ ಈಗ ಹಸು ಕರುವನ್ನು ಹಾಕಿದೆ ಅಂತಂದಾಗ ಕರುವಿಗೆ ಗಿಣದ ಹಾಲನ್ನು ಕುಡಿಸ್ಬೇಕಾಗತ್ತೆ, ಹಾಗೆ ಆ ಹಾಲನ್ನು ವೇಸ್ಟ್ ಮಾಡಬಾರ್ದು, ಮತ್ತು ಅದರ ಜೊತೆಗೆ ಅವುಗಳಿಗೆ ಆರೈಕೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ, ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾಲನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ಪದ್ಧತಿನಲ್ಲಿ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರಿ. ಸೊ ಅದೇ ರೀತಿಯಲ್ಲೇ ಸರ್, ಈಗ ಹಾಲು ಕುಡಿಯೋದನ್ನು ನಿಲ್ಲಿಸಿದ ನಂತರದಲ್ಲಿ ಕರುಗಳಿಗೆ ಯಾವ ರೀತಿಯಲ್ಲಿ ಫೀಡ್ಗಳನ್ನು ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಯಾವ ರೀತಿಯ ಫೀಡ್ನ ಕೊಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಒಂದೂವರೆ ತಿಂಗಳ ನಂತರ ಅದು ಫೀಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮೇವು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆವಾಗ ಕಡಿಮೆ ಮಾಡ್ತಾ ಬನ್ನಿ. ಆರ್ಥಿಕವಾಗಿ ನಮಗೆ ತುಂಬ ಇದಾಗುತ್ತೆ, 4 ಲೀಟ್ರ್ ಅಷ್ಟು ಕೊಡೋಕ್ಕಾಗಲ್ಲ ಅನ್ನೋದಾದರೆ, ಕರುವಿಗೆ 15ನೇ ದಿನಕ್ಕೆ ಕರುಗಳ ಫೀಡ್ಸ್ ಅಂತಲೇ ಸಿಗುತ್ತೆ, ಕರುಗಳ ಪಶು ಆಹಾರ ಅಂತ ನಂದಿನಿಯಿಂದ ಇದೆ. ತುಂಬ ಮಾರುಕಟ್ಟೆಯಲ್ಲಿ ತುಂಬ ಕಂಪ್ನಿಗಳು ಕರುಗಳ ಫೀಡನ್ನು ಮಾರ್ತಾ ಇದ್ದಾವೆ. ಅದರಲ್ಲಿ ಒಂದು ಒಳ್ಳೆ ಪ್ರೋಟೀನ್ನ ಇಟ್ಟು, ಏನು ಗಿಣ್ಣಲ್ನಲ್ಲಿ 16% ಪ್ರೋಟೀನ್ ಇತ್ತು, ಆ ರೀತಿ 20%ವರೆಗೂ ಪ್ರೋಟೀನ್ ಇಟ್ಟು ಮಾರ್ತಾ ಇದ್ದಾರೆ, ಮಾರುಕಟ್ಟೆಗಳು ಲಭ್ಯ ಇದೆ. ಹಾಗಾಗಿ ನೀವು ಆ ಕಾಫ್ ಸ್ಟಾರ್ಟರ್ನ ಅಂತ ಹೇಳಿ ಏನು ಕರುಗಳ ಫೀಡ್ಸ್ ಅಂತ ಹೇಳುತ್ತೆ, ಅದನ್ನು 15 ದಿನಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಸ್ಟಾರ್ಟ್ ಮಾಡಬೇಕು? ಒಂದೇ ಸರಿಗೆ ದೊಡ್ಡ ಹಸುಗಳಿಗೆ ಕೊಟ್ಟಾಗೆ ನಾವು ಡ್ರೈ ಆಗಿ ತಿನ್ನಿಸ್ಬಾರ್ದು. ಹಾಲಿನ ಜೊತೆ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿ ಡೈಲಿ ಒಂದು ಹಿಡಿ, ಬೆಳಿಗ್ಗೆ ಒಂದು ಹಿಡಿ, ಸಂಜೆ ಒಂದು ಹಿಡಿ. ಯಾವಾಗ 15ನೇ ದಿನಕ್ಕೆ ನೀವೇನಾದರೂ ಕರುಗಳ ಪಶು ಆಹಾರವನ್ನು ಸ್ಟಾರ್ಟ್ ಮಾಡಿದರೆ, ಬೆಳಿಗ್ಗೆ ಒಂದು ಹಿಡಿ, ಸಂಜೆ ಒಂದು ಹಿಡಿಯಿಂದ ಸ್ಟಾರ್ಟ್ ಮಾಡಿ ಅದನ್ನು ಪಚನಕ್ರಿಯೆಯನ್ನು ಅಡ್ಜಸ್ಟ್ ಮಾಡಿ, ಕೊನೆಗೆ ಆ ಕರು ಚೆನ್ನಾಗಿ ತಿಂತಾ ಇದೆ, ಯಾವುದೇ ತೊಪ್ಪೆ ಮತ್ತು ಗಂಜಲಗಳಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತ ಗೊತ್ತಾದ ನಂತರ ನೀವು 3ನೇ ವಾರಕ್ಕೆ 4ನೇ ವಾರಕ್ಕೆ ಒಂದು ಬೆಳಿಗ್ಗೆ 1 ಕಾಲು ಕೆಜಿ, ಸಂಜೆ 1 ಕಾಲು ಕೆಜಿ ಅಷ್ಟು ಕೊಡ್ತಾ ಬರ್ಬೋದು. ನಂತರ ಎಲ್ಲಿವರೆಗೆ ತಲುಪಬೇಕು ಅಂತಂದರೆ 3ನೇ ತಿಂಗಳಿಗೆ ಅದು ಆಲ್ಮೋಸ್ಟ್ ಬೆಳಿಗ್ಗೆ 1 ಕೆಜಿ, ಸಂಜೆ 1 ಕೆಜಿ ತಿನ್ನುವಂಥ ಕೆಪಾಸಿಟಿಗೆ ಅದು ಬಂದಿರಬೇಕು. ಅದು ಹಾಲು ಜೊತೆ ಮಿಕ್ಸ್ ಮಾಡ್ತಾನೆ ಅಡ್ಜಸ್ಟ್ ಮಾಡ್ತಾ ಬರಬೇಕು. ಅದಕ್ಕೆ ಕರುಗಳ ಫೀಡ್ಸು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ಬಹುದು, ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಮತ್ತು ಅದನ್ನು ಕೂಡ ನಮಗೆ ಕಾಸ್ಟ್ ಎಫೆಕ್ಟಿವ್ ಆಗಲ್ಲ ಅಂತ ನಿಮ್ಗೆ ಏನಾದರೂ ಅನಿಸುದೇ ಆದಲ್ಲಿ ನೀವು ಮನೆಯಲ್ಲೇ ಒಂದು ಕಾಫ್ ಸ್ಟಾರ್ಟರ್ನ ಸ್ಟಾರ್ಟ್ ಮಾಡ್ಕೋಬೋದು. ಯಾವ ರೀತಿಯಾಗಿ? ಈಗ ನಮ್ಮ ಮನೆಯಲ್ಲಿ ಬೆಲ್ಲ ಸಿಗುತ್ತೆ, ಬೆಲ್ಲದ ನಂತರ ಮೊಟ್ಟೆಗಳು ಸಿಗ್ತವೆ. ಸೊ ದ್ವಿದಳ ಧಾನ್ಯದ ಅಥವಾ ಯಾವುದೇ ಧಾನ್ಯಗಳನ್ನ, ಈಗ ಇದಾಗಿ ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಸ್ವಲ್ಪ ಗೋಧಿ ಹಿಟ್ಟಾಗಿರ್ಬೋದು, ಈ ಥರದನ್ನ ಮಿಕ್ಸ್ ಮಾಡಿ ಗ್ರೌಂಡ್ ಮಾಡಿ ಅದು ಹಾಗಾಗಿ ಕೊಡಬಾರ್ದು. ಅದನ್ನು ಮಿಲ್ ಮಾಡಿಸಿ ಪೌಡ್ರ್ ಫಾರ್ಮ್ ಮುಖಾಂತರ, ಅತಿಯಾಗಿ ಪೌಡ್ರೂ ಬೇಡ, ನುಚ್ಚು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಮಾಡಿ ನೀವು ಮೊಟ್ಟೆ ಜೊತೆ, ಮೊಟ್ಟೆನ ಒಡೆದು ಅದೇನು ನಾವು ಮೊಟ್ಟೆದು ಒಂದು ಲೋಳೆಯನ್ನು ಬರುತ್ತೆ ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿ ಉಂಡೆ ಟೈಪ್ ಮಾಡಿ ನೀವು ಕೊಡ್ಬೋದು. ಎಷ್ಟೆಷ್ಟು ಕೊಡಬೇಕಪ್ಪ ಅಂದರೆ 2 ಮೊಟ್ಟೆ, 1 ಅಚ್ಚು ಬೆಲ್ಲ, ಮತ್ತು ಒಂದು 100 ಗ್ರಾಮಷ್ಟು ಎಲ್ಲ ನಿಮಗೇನು ಎಷ್ಟು ಸಾಧ್ಯ ಆಗುತ್ತೋ, ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಿಲಿಟಿ ಇರುತ್ತೆ ಆ ಧಾನ್ಯಗಳ ಒಂದು ರಫ್ ಪೌಡ್ರು, ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿ, ಮತ್ತು ಹಾಲಿನ ಪುಡಿ ಸಿಗುತ್ತೆ ಇವಾಗೆಲ್ಲ, ಹಾಲಿನ ಪುಡಿನೂ ಕೂಡ ನೀವು ಮಿಕ್ಸ್ ಮಾಡ್ಬೋದು ಅದ್ರ ಜೊತೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿ ಬೆಳಿಗ್ಗೆ ಒಂದು ಉಂಡೆ, ಸಂಜೆ ಒಂದು ಉಂಡೆ ಹಿಂಗೆ ತಿನ್ನಿಸ್ಕೋತಾ ಸ್ವಲ್ಪ ರೈಸ್ ಮಾಡ್ಕೋತಾ ಹೋಗಬೇಕು. ಯಾವುದೇ ಆದರೂ ಅಷ್ಟೇ, ಇಂತಿಷ್ಟೇ ಪ್ರಮಾಣ ಅಂತಿಲ್ಲ, ಆ ಹಸುವಿನ ಒಂದು ಪಚನ ಕ್ರಿಯೆಯನ್ನು ಅಬ್ಸರ್ವ್ ಮಾಡ್ಬೇಕು ನಾವು. ಅದರ ವಾತಾವರಣ, ದೇಹದ ವಾತಾವರಣ ತೊಪ್ಪೆ ಯಾವ ರೀತಿ ಬರ್ತಾ ಇದೆ, ಅದರಲ್ಲಿ ನಾವು ಇಷ್ಟು ಜಾಸ್ತಿ ಕೊಟ್ಬಿಟ್ಟೆ ನಾನು, ಅದರಲ್ಲಿ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ದೇಹದಲ್ಲಿ, ಇಂಥವನ್ನೆಲ್ಲ ಕೀನ್ ಅಬ್ಸರ್ವೇಷನ್ ಮಾಡಿ ಕೊಡ್ಬೋದು. ಈಗ ಸಾವಿರಾರು ಪೇಪರ್ಗಳು ಹೇಳ್ಬೋದು, 250 ಗ್ರಾಮ್ 1 ಕೆಜಿ ಅಂತ ಹೇಳ್ಬೋದು, ಬಟ್ ಇದನ್ನು ಡಿಸೈಡ್ ಮಾಡೋನು ರೈತ ಆಗಿರಬೇಕು. ಅಷ್ಟು ಅಬ್ಸರ್ವೇಷನ್ ಇರಬೇಕು ನಮಗೆ ಆ ಕರುಗಳ ಮೇಲೆ.
3: ಓಕೆ ಸರ್, ಈಗ ಕರುಗಳಲ್ಲಿ ಯಾವ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರ್ಬೋದು, ಯಾಕೆ ಬರ್ಬೋದು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
4: ಕರುಗಳ ಹೊಟ್ಟೆನಲ್ಲಿ ಜಂತುಹುಳುಗಳು ಜಾಸ್ತಿ ಆಗ್ತವೆ. ಹೇಗೆ ಜಾಸ್ತಿ ಆಗ್ತವೆ? ಈಗ ನಾವಾದರೆ ಕೈ ತೊಳ್ಕೊಂಡು ಊಟ ಮಾಡ್ತೀವಿ, ಕ್ಲೀನ್ನೆಸ್ ಮೇಂಟೈನ್ ಮಾಡಿ, ಸ್ವಚ್ಛತೆ ಮೇಂಟೈನ್ ಮಾಡ್ತೀವಿ, ಆದರೆ ಆ ಕರುಗಳು ಸಿಕ್ಕಲ್ಲಿ ಬಾಯ ಆಗ್ತಿರ್ತವೆ, ನಾಲ್ಗೆಯಲ್ಲಿ ನೆಕ್ತಿರ್ತವೆ, ಅಲ್ಲಿ ಮೊಟ್ಟೆಗಳು ಹೋಗ್ತವೆ. ಫಾಡ್ರ ಜೊತೆ ಅಥವಾ ಯಾವುದೋ ಒಂದು ಹಸಿರು ಎಲೆ ಮೇಲೆ ಏನೋ ಒಂದು ಮೊಟ್ಟೆ ಕೂತಿರುತ್ತೆ, ನಾವು ನೆಲದಲ್ಲಿ ಯಾವ ಮೊಟ್ಟೆ ಸಿಕ್ಕಿರುತ್ತೆ, ಅವೆಲ್ಲ ಹೊಟ್ಟೆಗೆ ಹೋಗಿ ಒಳಗಡೆ ಲಾರ್ವಾ ಆಗಿ ಹುಳುಗಳು ಜಾಸ್ತಿ ಆಗ್ತವೆ. ಹಾಗಾಗಿ ನಾವು ಎಷ್ಟೇ ಕೊಟ್ಟರೂ ಕೂಡ ಕರುಗಳ ಬೆಳವಣಿಗೆ ಕುಂಠಿತ ಆಗ್ತಿರ್ತಾರೆ. ಈಗ ಹೊಟ್ಟೆ ದುಬ್ಬಾಕೊಳ್ಳೋದು, ಮೂಳೆಗಳೆಲ್ಲ ಸಣ್ಣ ಆಗೋದು, ಇದು ಯಾವ ರೀ ಯಾಕೆ ಆಗ್ತಾವಪ್ಪ ಅಂತ ಅಂದರೆ ಕರುಗಳ ಹೊಟ್ಟೆ ಒಳಗಡೆ ಜಂತು ಹುಳುಗಳು ಜಾಸ್ತಿ ಆದಾಗ. ಹಾಗಾಗಿ ಕರುಗಳಲ್ಲಿ ಜಂತು ಹುಳು ಹಾಕೋದಂತ ಯಾವತ್ತೂ ಮರಿಬಾರ್ದು. ನಾವು ಎಷ್ಟೇ ಫಾರ್ಡರ್ ಫೀಡ್ ಕೊಟ್ಟರು ಅದು ನಾವು ಹಿಂದೆ ಬೀಳೋದೇ ಈ ಜಂತು ಹುಳು ಔಷಧಿ ಹಾಕದೇ ಇದ್ದಾಗ. ಹಾಗಾಗಿ ಯಾವಾಗ ಸ್ಟಾರ್ಟ್ ಮಾಡಬೇಕು? 15ನೇ ದಿನ, ಕರು ಹುಟ್ಟಿದ 15ನೇ ದಿನ ನೀವು ಜಂತು ಹುಳು ಔಷಧಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಂತರ ತಿಂಗಳಿಗೊಮ್ಮೊಮ್ಮೆ 3 ತಿಂಗಳವರೆಗೆ ಹಾಕಬೇಕು. 3 ತಿಂಗಳಿಗೊಮ್ಮೊಂದೊಂದು ಸಾರಿ. ನೆಕ್ಸ್ಟ್ ನೀವು 6 ಮಂತ್ಸ್ಗೆ ಹಾಕೋದು. ಈಗ 3 ತಿಂಗಳವರೆಗೆ ಏನು ಮಾಡಿದ್ರಿ, 1 ತಿಂಗಳವರೆಗೆ ಜಂತುಳಿಂದ ಔಷಧಿ ಹಾಕಿದ್ರಿ, 3 ತಿಂಗಳಾಯಿತು ಅದಕ್ಕೆ ವಯಸ್ಸು, ನಂತರ ನೆಕ್ಸ್ಟ್ 6 ತಿಂಗಳಿಗೆ ಹಾಕೋದು ನೀವು. ಹಾಗೆ 1 ವರ್ಷದ ನಂತರ 6 ತಿಂಗಳಿಗೊಮ್ಮೆ ನೀವು ಜಂತುಳು ಔಷಧಿನ ಹಾಕಬಹುದು. ಈ ಜಂತುಳು ಔಷಧಿ ಹಾಕಬೇಕಾದ್ರೂ ಕೂಡ ಪ್ರತಿ ಸಲ ಒಂದನ್ನೇ ಹಾಕಬಾರ್ದು. ನಿಮ್ಮ ಸ್ಥಳೀಯ ಪಶುವೈದ್ಯರುಗಳನ್ನ ಸಂಪರ್ಕಿಸಿ ಅವರ ಒಂದು ಸಲಹೆ ಪಡೆದು ಚೇಂಜ್ ಮಾಡ್ತಾ ಹೋಗಬೇಕು. ಪ್ರತಿ ಸಲ ಹಾಕೋದನ್ನು ಚೇಂಜ್ ಮಾಡ್ತಾ ಹೋದಲ್ಲಿ ಎಲ್ಲ ಥರದ ಯಾವುದೇ ವಿಧದ ಒಳಗಡೆ ಜಂತುಹುಳುಗಳಿದ್ರೂ ಕೂಡ ಹೊರಗಡೆ ಹೋಗುತ್ತೆ. ಆಗ ನಾವು ಕೊಡ್ತಾ ಇರುವಂಥ ಪೌಷ್ಟಿಕ ಆಹಾರ ಸಂಪೂರ್ಣವಾಗಿ ಪಚನಕ್ರಿಯೆ ಆಗಿ ರಕ್ತಕ್ಕೆ ಸಲ್ಲಿಕೆ ಆಗಿ ನಂತರ ತನ್ನ ಗ್ರೋತ್ ಚೆನ್ನಾಗಿರುತ್ತೆ.
3: ಓಕೆ ಸರ್, ಹಾಗೆ ಈಗ ಕರುಗಳ ಸಾಕಾಣಿಕೆ ಅಂತ ಬಂದಾಗ ಸೊ ಯಾವ ವಿಷಯವನ್ನು ರೈತರು ತುಂಬಾ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಕರುಗಳ ಸಾಕಾಣಿಕೆ ಅಂತ ಬಂದಾಗ ನಮ್ಮ ರೈತರು ಒಂದು ಪ್ರಶ್ನೆ ಕೇಳ್ತಾರೆ ಯಾವಾಗ್ಲೂ, ಸರ್ ನಾವು ಡಿಸ್ಬಡ್ಡಿಂಗ್ ಅಂದರೆ ಕೊಂಬನ್ನು ಸುಡಿಸ್ಬೇಕಾ ಬೇಡವಾ ಅಂತೇಳಿ. ಈ ವಿಚಾರ ಯಾವಾಗ್ಲೂ ಯಾವ ರೀತಿ ಹೇಳ್ಬೋದು ಅಂತಂದರೆ, ಹಿಂದೆ ನಮ್ಮ ದೇಶಿ ಹಸುಗಳೇನಿದ್ದಾವೆ ಅವಕ್ಕೆ ಹಂಪು ಮತ್ತು ಕೊಂಬು ಭಾಳ ಇಂಪಾರ್ಟೆಂಟು. ದೇಶಿ ಹಸು ಅಂತ ಕಂಡ ತಕ್ಷಣ ಯಾಕೆ, ಸೂರ್ಯನ ಕಿರಣಗಳನ್ನ ಅಬ್ಸರ್ವ್ ಮಾಡಿ ಶಕ್ತಿಯನ್ನು ತುಂಬುವಂಥದ್ದು ಇದಕ್ಕೆ ನಮ್ಮ ದೇಹಕ್ಕೆ ಆ ಕೊಂಬು ಮತ್ತು ಆ ಹಂಪು. ಆದರೆ ಈ ವಿದೇಶಿ ತಳಿಗಳಲ್ಲಿ ಹಂಪಿರಲ್ಲ, ಅಟ್ಲೀಸ್ಟ್ ಕೊಂಬಾದರೂ ಇರಬೇಕು. ಆಗೇನಾಗುತ್ತೆ, ಆ ಕೊಂಬು ತನ್ನ ಸೂರ್ಯನ ಕಿರಣಗಳನ್ನ ಅಬ್ಸರ್ವ್ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗುತ್ತೆ ಅನ್ನೋದು ಮಾತಿದೆ. ಹಾಗಾಗಿ ಆದಷ್ಟು ಕೊಂಬು ಸುಡುವಂಥದ್ದು ಒಳ್ಳೆಯದಲ್ಲ, ನ್ಯಾಚುರಲ್ಲಾಗಿರಬೇಕು. ಯಾವತ್ತೂ ಪ್ರಾಣಿಗಳು ನ್ಯಾಚುರಲ್ಲಾಗಿ ತನ್ನ ಏನು ಕೊಂಬು ಬರುತ್ತೆ ಅವೆಲ್ಲ ಸಾಧಾರಣವಾಗಿ ಬರಲೇಬೇಕು. ಆದರೆ ಏನಂದರೆ, ದೊಡ್ಡ ದೊಡ್ಡ ಫಾರ್ಮ್ಗಳನ್ನ ಮೇಂಟೈನ್ ಮಾಡ್ತಾ ಇರಬೇಕಾದ್ರೆ 10 ಹಸುಗಳನ್ನ 10-20 ಹಸುಗಳನ್ನ ಸಾಕಬೇಕಾದ್ರೆ ನೇಚರ್ ಒಂದೇ ಥರ ಇರಲ್ಲ, ಗುದ್ದಾಡ್ತವೆ, ರ್ಯಾಶ್ ಆಗ್ತವೆ. ಆ ಕಾರಣಕ್ಕೆ ಕೆಲವೊಂದು ನಮ್ಮ ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ ಕೊಂಬು ಸುಡೋ ಒಂದು ಪ್ರಕ್ರಿಯೆಗೆ ಹೋಗ್ಬಿಡ್ತಾರೆ. ನಾವು ಆದಷ್ಟು ಸುಡಬೇಡಿ ಅಂತಲೇ ಹೇಳ್ತೀವಿ. ಸುಟ್ಟಿದ್ದೇ ಆದಲ್ಲಿ ನೋವಾಗುವಂಥ, ಈಗ ರಾಡನ್ನು ಕಾಯಿಸ್ಬಿಟ್ಟು ರಕ್ತ ಇದರಲ್ಲಿ ನಮ್ಮ ಏನು ಬೆಂಕಿನಲ್ಲಿ ಕಾಯಿಸ್ಬಿಟ್ಟು ಸುಡೋದು ಆ ಥರ ಎಲ್ಲ ದಯವಿಟ್ಟು ಮಾಡಬಾರ್ದು, ಯಾಕಂದರೆ ನೋವಾಗುತ್ತೆ. ಅಥವಾ ಸುಡಲೇಬೇಕು ಅನ್ನೋದು ನಿಮ್ಮ ಪ್ರಕ್ರಿಯೆ ಇದ್ದೇ ಇದ್ದಲ್ಲಿ, ನೀವು ಈಗ ಮಾರುಕಟ್ಟೆಯಲ್ಲಿ ಕೆಮಿಕಲ್ ಸಿಗ್ತಾ ಇದೆ ಅಂದರೆ ಪೇಸ್ಟ್ ಥರ ಸಿಗ್ತಾ ಇದೆ, ಆಯಿಂಟ್ಮೆಂಟ್ ಸಿಗ್ತಾ ಇದೆ, ಅದನ್ನು ಜಸ್ಟ್ ಬಳಿದ್ರೆ ಸಾಕು, ಅದು ಡಿಸ್ಪೆಡಿಂಗ್ ಆಗುತ್ತೆ ಮತ್ತು ಕೊಂಬು ಬೆಳವಣಿಗೆ ಆಗಲ್ಲ. ಈ ಕೊಂಬು ಸುಡೋದನ್ನ ಯಾವಾಗ ಮಾಡಬೇಕು ಅಂತಂದರೆ, ಎಷ್ಟೋ ಜನ 7ನೇ ದಿನಕ್ಕೆ ಮಾಡಿಬಿಡ್ತಾರೆ, ಆದರೆ ಭಾಳ ತಪ್ಪಾಗುತ್ತೆ ಅದು. ಯಾಕೆ ಅಂದರೆ ಇನ್ನು ಕೆರೋಟನೈಸೇಷನ್ ಅಂತ ಏನು ಹೇಳ್ತೀವಿ ಕೊಂಬಂದು ಅದು ಸ್ಟಾರ್ಟೇ ಆಗಿರಲ್ಲ. ಆ ಸಂದರ್ಭದಲ್ಲೇ ನಾವು ಕೊಂಬು ಸುಟ್ಬಿಟ್ರೆ ಅದಕ್ಕೆ ಸ್ಕಲ್ಗೆ ಏನು ಬೋನ್ಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂತಂದರೆ, 3ರಿಂದ 4ನೇ ವಾರಕ್ಕೆ ನೀವು ಕೊಂಬು ಸುಡುವಂಥದ್ದು ತುಂಬ ಒಳ್ಳೆಯದು.
3: ಓಕೆ ಸರ್, ಹಾಗೆ ಈಗ ಕರುಗಳಿಗೆ ಯಾವ್ಯಾವ ರೀತಿಯ ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ, ಸೊ ಮತ್ತೆ ಅವುಗಳಿಗೆ ಯಾವ ರೀತಿಯ ಲಸಿಕೆಗಳನ್ನ ಹಾಕ್ಸ್ಬೇಕಾಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ಕೆಲವೊಂದು ರೋಗಗಳಿದ್ದಾವೆ ಎಂತ ಅಂದರೆ ವೈರಲ್ನಿಂದ ಬರುವಂಥ ರೋಗಗಳು, ಇಂಥವಕ್ಕೆ ಲಸಿಕೆಗಳು ಕೂಡ ಇದ್ದಾವೆ. ಇದನ್ನು ಕಂಟ್ರೋಲ್ ಮಾಡಬೇಕು. ಬಟ್ ಬಂದುಬಿಟ್ರೆ, ಈ ರೋಗಗಳೇನಾದ್ರು ಬಂತು ಅಂತಂದರೆ, ಇಷ್ಟು ದಿನ ನಾವೇನು ಕಷ್ಟಪಟ್ಟು ಕರುಗಳನ್ನ ಸಾಕಿದ್ವಿ ಅದೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ಈ ಲಸಿಕೆ ಹಾಕ್ಸೋದು ಭಾಳ ಮುಖ್ಯ ಆಗುತ್ತೆ. ಯಾವುದಪ್ಪ ಅಂತಂದರೆ, ನಾವು ಬಹುಮುಖ್ಯವಾಗಿ ನೋಡ್ತಾ ಇರುವಂಥದ್ದು ಕಾಲು ಬಾಯಿ ರೋಗ ಜ್ವರ, ಗಂಟಲು ಊತ ಬೇನೆ ಮತ್ತು ಚಪ್ಪೆ ರೋಗ ಅಂತೇಳಿ FMD HS BQ ಅಂತ ಏನು ಹೇಳ್ತೀವಿ. ಇದು ಮೂರೂ ರೋಗಗಳಿಗೆ ಕಂಬೈಂಡ್ ಆಗೂ ಕೂಡ ಇವಾಗೆಲ್ಲ ಲಸಿಕೆಗಳು ದೊರೀತಾ ಇದ್ದಾವೆ ಮಾರುಕಟ್ಟೆಯಲ್ಲಿ. ಆ ರೀತಿ ನೀವು ಹಾಕ್ಸ್ಕೋಬೋದು. ಯಾವಾಗ ಹಾಕ್ಸ್ಬೇಕು? ಕರು ಆರು ತಿಂಗಳ ವಯಸ್ಸು ವಯೋಮಿತಿ ಬಂದ ತಕ್ಷಣ ಈ ವ್ಯಾಕ್ಸಿನ್ಗಳನ್ನ ಹಾಕಿಸ್ಬೇಕು. ಈಗ ಹೇಗೆ ಆರು ತಿಂಗಳಿಗೆ ನಾವೇನು ಲಸಿಕೆ ಹಾಕಿಸ್ತೀವಿ, ಆರು ತಿಂಗಳು ವಯೋಮಿತಿಗೆ ನಂತರ ಅದೇ ಲಸಿಕೆಯನ್ನು ಬೂಸ್ಟರ್ ಡೋಸ್ ಆಗಿ ಮೂರು ತಿಂಗಳ ನಂತರ ಮತ್ತೆ ರಿಪೀಟ್ ಮಾಡಬೇಕು. ಆಗ ಅದು ರೋಗ ಒಳಗಡೆ ರೋಗ ನಿರೋಧಕ ಶಕ್ತಿಗಳು ಹೆಚ್ಚುಗೊಳ್ಳುತ್ತವೆ. ನಂತರ ಮುಂದಿನ ದಿನಗಳಲ್ಲಿ ಕರು ಒಂದು ವರ್ಷ ದಾಟಿದ ನಂತರ ಥೈಲೇರಿಯಾ ಅಂತ ಬರುತ್ತೆ, ಅದು ಮಲೇರಿಯಾ ರೋಗ ಥರ ಮನುಷ್ಯರಲ್ಲಿ ಹೇಗೆ ಮಲೇರಿಯಾ ರೋಗ ಬರುತ್ತೆ ಅದೇ ರೀತಿ ಅದು ರೋಗ, ಆ ರೋಗಕ್ಕೂ ಕೂಡ ಲಸಿಕೆ ಇದೆ, ಆ ಲಸಿಕೆಯನ್ನು ಹಾಕ್ಸ್ಬಹುದು. ಈ ಲಸಿಕೆಗಳ ಬಗ್ಗೆ ಹೇಳೋದಾದರೆ KMF-ನಿಂದ ಆಗಿರ್ಬೋದು, ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟಿಂದ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರ್ಬೋದು, ಬಹಳ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆ ಕಾರ್ಯಕ್ರಮಗಳು ನಿಮ್ಮ ಊರುಗಳಲ್ಲಿ ನಿಮ್ಮ ಗ್ರಾಮಗಳಲ್ಲಿ ನಡೆದಾಗ ಅದರಲ್ಲಿ ನೀವು ಭಾಗವಹಿಸಿ ಇನ್ಫಾರ್ಮೇಷನ್ನ ತಗೊಂಡು ಹಾಕ್ಸ್ಬೇಕಾಗತ್ತೆ. ಹಾಕ್ಸ್ಕೊಂಡಿದ್ದೇ ಆದಲ್ಲಿ ನೀವು ಲೈಫ್ ಟೈಮ್ ಅದರ ರೋಗಗಳನ್ನು ತಡೆಗಟ್ಟಬಹುದು.
3: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ ಸರ್. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹೇಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ, ಹೈನುಗಾರಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರು. ಹಾಗೆ ಈಗ ಕರುಗಳ ಸಾಕಾಣಿಕೆಯನ್ನು ಮಾಡೋದ್ರಿಂದ ಕೂಡ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಹಾಗೆ ಕರುಗಳನ್ನು ಸಾಕಾಣಿಕೆ ಮಾಡುವಂಥದ್ದು ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗಿರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರು. ಸೊ ಹಾಗಾದ್ರೆ ಸರ್ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗಾನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಈಗ ಕರು ಸಾಕಾಣಿಕೆಯನ್ನು ಮಾಡ್ತಿದ್ವಿ ಅಂತಂದಾಗ ಕರುಗಳನ್ನು ಆರೈಕೆ ಮಾಡೋದು ಹೇಗೆ, ಹಾಗೆ ಕರುಗಳಿಗೆ ಯಾವ ರೀತಿಯ ಫೀಡ್ನ ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಮತ್ತು ಕರುಗಳನ್ನ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಇವತ್ತು ನಮಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಹೇಶ್ ಅವರು ತಿಳಿಸ್ಕೊಡ್ತಾ ಇದ್ರು. ಹಾಗೆ ಮಹೇಶ್ ಸರ್ ಕೂಡ ಹೇಳ್ತಾ ಇದ್ದ ಹಾಗೆ ಈಗ ನಾವು ಕರುಗಳನ್ನ ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡ್ತೀವಿ ಮತ್ತು ಅವುಗಳಿಗೆ ಯಾವ ರೀತಿ ಫೀಡ್ ಕೊಡ್ತೀವಿ ಅನ್ನೋದ್ರ ಮೇಲೇ ಅವುಗಳ ಆರೋಗ್ಯ ಡಿಸೈಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಸೊ ಈಗ ಎಷ್ಟೋ ಸಾರಿ ಹಸು ಕರುವನ್ನು ಹಾಕಿದ ತಕ್ಷಣ ಸೊ ಒಂದೆರಡು ದಿನಗಳ ಕಾಲ ಗಿಣದ ಹಾಲನ್ನು ಕೊಡ್ತಾರೆ, ನಂತರದಲ್ಲಿ ಮತ್ತೆ ಅದನ್ನು ವೇಸ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ, ಮತ್ತು ಬೇರೆ ಬೇರೆ ಕಡೆಗೆ ಅದನ್ನು ಕೊಟ್ಟು ಯೂಸ್ ಮಾಡುವಂಥದ್ದು ಇರುತ್ತೆ. ಸೊ ಈ ರೀತಿಯಲ್ಲಿ ಮಾಡೋದಕ್ಕಿಂತ ಏನು ಕರು ಇರುತ್ತೆ ಆ ಕರುವಿಗೇ ಗಿಣದ ಹಾಲನ್ನು ಕೊಟ್ಟರೆ ಆ ಕರುಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಮತ್ತು ಶಕ್ತಿ ಅದರಲ್ಲಿ ಸಿಗುತ್ತೆ. ಹಾಗಾಗಿ ಕರುಗಳು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಬೆಳೀತವೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಸರ್ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಸೊ ಅದೇ ರೀತಿಯಲ್ಲೇ ಈಗ ಕರುಗಳಿಗೆ ಕೂಡ ಯಾವ್ಯಾವ ರೀತಿಯ ರೋಗಗಳು ಬರುತ್ತೆ, ಅವುಗಳನ್ನ ತಡೆಯುವ ನಿಟ್ಟಿನಲ್ಲಿ ಸೊ ಏನೆಲ್ಲ ಲಸಿಕೆಗಳನ್ನ ಹಾಕ್ಸ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹೇಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಮಹೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರಿ, ಈಗ ಹಸುಗಳನ್ನು ಸಾಕಾಣಿಕೆ ಮಾಡ್ತಿರ್ತೀವಿ, ಹಾಗೆ ಅವುಗಳಿಗೋಸ್ಕರ ಒಂದು ಕೊಟ್ಟಿಗೆಯನ್ನು ಕೂಡ ನಿರ್ಮಾಣ ಮಾಡಿರ್ತೀವಿ. ಸೊ ಈಗ ಹಸು ಕರುವನ್ನು ಹಾಕಿದ ತಕ್ಷಣ ಆ ಕರುವನ್ನು ಕೂಡ ಕೊಟ್ಟಿಗೆನಲ್ಲೇ ಬಿಡಬೇಕಾಗತ್ತೆ, ಅಥವಾ ಅವುಗಳನ್ನು ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗತ್ತೆ, ಕರುಗಳಿಗೆ ಬೇರೆ ಯಾವ್ದಾದ್ರು ರೀತಿಯ ಶೆಲ್ಟರ್ಗಳನ್ನ ಕಟ್ಟುವಂಥದ್ದು ಅಥವಾ ಕೊಟ್ಟಿಗೆಯನ್ನು ಮಾಡುವಂಥದ್ದಾಗಿರ್ಬೋದು, ಈ ಥರದನ್ನು ಮಾಡಬೇಕಾಗತ್ತೆ. ಮತ್ತು ಆ ಕೊಟ್ಟಿಗೆಯನ್ನು ನಾವು ನಿರ್ಮಾಣ ಮಾಡಿದ್ವಿ ಅಂತಂದರೆ ಅದರ ಮೇಂಟೆನೆನ್ಸ್ನ ಯಾವ ರೀತಿಯಲ್ಲಿ ಮಾಡ್ತಾ ಇರಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
4: ಕರುಗಳ ಕಟ್ಟುವ ಜಾಗ ಯಾವಾಗಲೂ ದೊಡ್ಡ ದೊಡ್ಡ ಹಸುಗಳಿಂದ, ರ್ಯಾಶ್ ಆಗಿರೋ ಹಸುಗಳಿಂದ ಸ್ವಲ್ಪ ದೂರನೇ ಇರಬೇಕು. ಅವಕ್ಕೆ ಆದ ಸಪ್ರೇಟ್ ಕರುಗಳಿಗೆ ಅಂತಲೇ ಒಂದು ಸಪ್ರೇಟಾಗಿ ಜಾಗ ಮಾಡಿ ಕಟ್ಟುವಂಥದ್ದು ತುಂಬ ಒಳ್ಳೆಯದು. ಮತ್ತು ಬೆಳಿಗ್ಗೆ ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮು ಕರುಗಳು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತವೆ. ಹೇಗೆ ಅಂತಂದರೆ ಕುಣಿ ಅದನ್ನು ಬಿಟ್ಟಾಗ ಸ್ವಲ್ಪ ಕುಣಿಯೋದು, ಜೋರಾಗಿ ಓಡಾಡೋದು, ಅವಕ್ಕೇನೋ ಒಂದು ಉತ್ಸುಕತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ಬಿಡಬೇಕು, ಅವನ್ನ ಜಾಗ ಮಾಡಿ ಒಂದು ಫೆನ್ಸ್ ಮಾಡಿ ಮೂರು ತಿಂಗಳ ನಂತರ ಅದು ಹಸಿರು ಮೇವು ಒಣಮೇವನ್ನು ಬಾಯಾಡ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಅಂತಂದರೆ ಕರು ಹುಟ್ಟಿದಾಗ ಏನು ಹಸುಗೆ ನಾಲ್ಕು ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಹೊಟ್ಟೆದು, ಅದು ಡೆವಲಪ್ ಆಗದೆ ಒಂದು ಮೂರು ತಿಂಗಳ ನಂತರ ಅದು ನೀಟಾಗಿ ಡೆವಲಪ್ ಆದಮೇಲೆ ಅದು ಬಾಯಾಡ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಜವಾಗ್ಲೂ ಹೇಳಬೇಕಂತಂದರೆ ಅದು ಹುಟ್ಟಿದ 15 ದಿನಕ್ಕೇ ಕೂಡ ಆ ಗರ್ಕೆ ಹುಲ್ಲನ್ನ ಅಗಿಯೋದು, ಏನಾದರೂ ಸಿಕ್ಕಿದ್ನ ಅಗಿಯೋದು ಈ ರೀತಿಯೆಲ್ಲ ಮಾಡ್ತಿರುತ್ತೆ. ಆವಾಗ ಅದೇನಾಗುತ್ತೆ ಅಂದರೆ ಜೊಲ್ಲು ಜಾಸ್ತಿ, ಸಲೈವ ಜಾಸ್ತಿ, ಅದು ಹೊರಗಡೆ ಹೋಗ್ಬಿಡುತ್ತೆ, ಒಳಗಡೆ ಬರಲ್ಲ ಆ ಕರುಗಳಲ್ಲಿ. ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಯಾವಾಗ 15 ದಿನ ಒಂದು ತಿಂಗಳು ಅದು ಮೇವು ಏನು ಹಸುರುಳು ತಿನ್ನೋಕೆ ಹೋಗುತ್ತೆ ಮಾಡುತ್ತೆ, ಆ ಸಲೈವ ಜಾಸ್ತಿ ಹೊರಗಡೆ ಹೋದಾಗ ಏನಾಗುತ್ತೆ ಅದರಲ್ಲಿ ಪೊಟ್ಯಾಶಿಯಂ ಕಂಟೆಂಟು ಏನಿರುತ್ತೆ ಹೊರಗಡೆ ಹೊರಟೋಗ್ಬಿಡುತ್ತೆ. ಆಗ ಮಾಂಸಖಂಡಗಳು ವೀಕ್ ಆಗ್ತವೆ. ಹಾಗಾಗಿ ಅದರ ಸಲೈವ ವೇಸ್ಟ್ ಆಗಬಾರ್ದು. ವೇಸ್ಟ್ ಆಗಬಾರ್ದು ಅಂದರೆ ಅದು ಏನು ಗೀತ ದೊಡ್ಡ ಹಸುಗಳ ಥರ ಮೇವನ್ನ ತಿನ್ನೋಕ್ಕೆ ಪ್ರಯತ್ನ ಪಟ್ಟಾಗ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಈಗ ನೀರು ಕುಡಿಸ್ಬಿಡ್ತೀವಿ, ಎಷ್ಟೋ ಸಾರಿ ನಾವು ಅದು ಹೋಗಿ ಆಸೆಗೆ ಏನು ಮಾಡಿಬಿಡುತ್ತೆ, ನೀರನ್ನು ಜಾಸ್ತಿ ಕುಡಿದ್ಬಿಡುತ್ತೆ, ಅತಿ ಹೆಚ್ಚು ನೀರು ಕುಡಿದ್ಬಿಡುತ್ತೆ, ಒಂದು ಬಿಂದಿಗೆ ಅರ್ಧ ಬಿಂದಿಗೆ ಕುಡಿದ್ಬಿಡುತ್ತೆ. ಆವಾಗ ನಮ್ಮ ರೈತರು ಹೇಳ್ತಾ ಇರ್ತಾರೆ, ಸರ್ ಉಚ್ಚೆನಲ್ಲಿ ಕೆಂಪಗೆ ಬರ್ತಾ ಇದೆ, ರಕ್ತ ಆಡ್ತಾ ಇದೆ ಅಂತೆಲ್ಲ. ಯಾವಾಗ ಅದು ತಣ್ಣೀರನ್ನು ಜಾಸ್ತಿ ಕುಡಿಯುತ್ತೆ, ಅದರದ್ದು ಏನು ಉಚ್ಚಪಟ್ಟೆ ಅಂತ ಹೇಳ್ತೀವಿ ಒಳಗಡೆ ನಮ್ಮ ಇದು ಬ್ಲ್ಯಾಡರು ಇನ್ನೂ ಡೆವಲಪ್ ಆಗಿರಲ್ಲ, ಅದು ಆ ಕೋಲ್ಡ್ನೆಸ್ ಏನಿರುತ್ತದೆ ನೀರನ್ನು ಜಾಸ್ತಿ ಕುಡಿದಾಗ ಅದನ್ನು ರಕ್ತದ ಹಿಮೋಗ್ಲೋಬಿನ ಸ್ವಲ್ಪ ಉಚ್ಚ ಜೊತೆ ವಾಪಸ್ ಬರುವಂಥ ಸಾಧ್ಯತೆಗಳಿರ್ತವೆ. 3 ತಿಂಗಳ ನಂತರ ತಾನು ಯಾವಾಗ ಫಾರ್ಡರು ಮೇವು ಜೊತೆ ತಿನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ಒಂದು ಒಳ್ಳೆ ಪೌಷ್ಟಿಕ ಆಹಾರವನ್ನು ಕೊಡೋಕೆ ಸ್ಟಾರ್ಟ್ ಮಾಡಬೇಕು. ಯಾವ ರೀತಿಯಾಗಿ ಜೋಳ ಸೀಮೆ ಹುಲ್ಲು ಇದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತದೆ ಅದು, ಅದನ್ನು ಸಾಕಷ್ಟು ತನ್ನ ಹೊಟ್ಟೆ ತುಂಬ ಅದಕ್ಕೆ ಕೊಡ್ತಾ ಹೋಗಬೇಕು. ಮತ್ತು ಫೀಡ್ನೂ ಕೂಡ ಸ್ವಿಫ್ಟ್ ಆಗಬೇಕು. ಏನಾದರೂ ಕರುಗಳ ಫೀಡನ್ನು ಅದು ತಿಂದು ಅಭ್ಯಾಸ ಆಗಿದ್ರೆ ಈಗ ಆಲ್ರೆಡಿ ಅಭ್ಯಾಸ ಆಗಿರುತ್ತೆ, ನಾರ್ಮಲ್ ಫೀಡ್ನ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು, ಅಥವಾ 1 ವರ್ಷದವರೆಗೂ ಕೂಡ ಕರುಗಳ ಫೀಡ್ಸ್ನ ನಾವು ಯೂಸ್ ಮಾಡ್ಬೋದು. ಈಗ ಅದಕ್ಕೆ ಹಸುರುಲ್ಲು ಒಣಹುಲ್ಲು ಫೀಡು ಇವು ಮೂರೂ ಕೂಡ ಯಾವುದೇ ಸಮಾನಾಂತರವಾಗಿ ಕೊಡ್ತಾ ಹೋಗಬೇಕು. 6 ತಿಂಗಳ ಮುಂಚೆ ಅದು ಕರುವಾಗಿರುತ್ತೆ, ಬಟ್ ಒಂದು ಗ್ರೋತ್ ಆದ ತಕ್ಷಣ ಒಂದು 6 ತಿಂಗಳ ನಂತರ ಅದನ್ನು ಕರು ಪಡ್ಡೆ ಅಂತಲೇ ಕರಿತೀವಿ. ಹೇಗೆ ಇದು ಮತ್ತೆ ಇನ್ನು 16ನೇ ತಿಂಗಳು ಅಥವಾ 18ನೇ ತಿಂಗಳಿಗೆ ಹೀಟ್ ಕೊಡಿಸ್ಬೇಕಾಗತ್ತೆ. ಆದರೆ ಈಗಿನ ದಿನಗಳಲ್ಲಿ ನಾವು ಒಳ್ಳೆ ಫುಡ್ ಕೊಡೋದೇ ಆಗೋದಾದರೆ 8 ತಿಂಗಳು 9 ತಿಂಗಳಿಗೂ ಹೀಟಿಗೆ ಬರುವಂಥ ಅಂದರೆ ಬೆದೆಗೆ ಬರುವಂಥ ಕರುಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಾವು ಆದಷ್ಟು ಆ ಹೀಟಿಗೆ ಏನು ಫಸ್ಟ್ ಟೈಮ್ ಹೀಟಿಗೆ ಬರುತ್ತಲ್ಲ ಅದನ್ನೆಲ್ಲ ಮಿಸ್ ಮಾಡೋದೇ ಒಳ್ಳೆಯದು. ಯಾವುದು ಮೊದಲು ಅಂದರೆ 16 ತಿಂಗಳು ಅಥವಾ ಅದರ ಬಾಡಿ 250 ಕೆಜಿ ತಲುಪಿರಬೇಕು, ಇದು ಒಂದು ಒಳ್ಳೆಯ ಸಮಯ ಹೀಟು ಬೆದೆಗೆ ಬಂದಾಗ ಹೀಟು ಕೊಡಿಸ್ಲಿಕ್ಕೆ. ಕೃತಕ ಗರ್ಭಧಾರಣೆ ಮಾಡಿಸ್ಬೇಕಾದ್ರೆ ತಳಿಗಳನ್ನು ಸೆಲೆಕ್ಟ್ ಮಾಡೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಆದರೆ ಈ ಕೆಲಸವನ್ನು KMF ಮಾಡ್ತಾ ಇದೆ, ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದೇ ತಳಿಗಳನ್ನ ಅಭಿವೃದ್ಧಿಪಡಿಸಿ ಸ್ಟ್ರಾ ಮುಖಾಂತರ ನಮಗೆ ಸೆವೆನ್ ಸ್ಟ್ರಾಗಳನ್ನ ಇಲ್ಲಿ ತಲುಪಿಸ್ತಾ ಇದ್ದಾರೆ ನಮ್ಗಳಿಗೆ. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಇಲ್ಲ, ತಳಿಗಳು ಒಳ್ಳೊಳ್ಳೆ ತಳಿಗಳನ್ನೇ ಅವರು ಆಯ್ಕೆ ಮಾಡಿ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಮತ್ತೆ ಮುಂದುವರೆದು ಒಂದು ಹಂತ ಮೇಲೋಗಿ ಇನ್ನೊಂದು ಸೆಕ್ಸಿಡ್ ಸೆಮೆನ್ ಅಂತ ಬಂದಿದೆ, ಲಿಂಗ ನಿರ್ಧರಿತ ವೀರ್ಯಾಣು ನಳಿಕೆಗಳು ಅಂತೇಳಿ. ಏನಂದರೆ ಈ ಸ್ಟ್ರಾ ಯೂಸ್ ಮಾಡೋದ್ರಿಂದ 95% ನೀವು ಹೆಣ್ಣು ಕರುನೇ ಪಡಿಬೋದು ಅನ್ನುವ ಒಂದು ಕಾನ್ಸೆಪ್ಟಿಂದ ಆ ಒಂದು ಯೋಜನೆಯನ್ನು ತಂದಿದ್ದಾರೆ. ಈ ನೀವು ಲಿಂಗ ನಿರ್ಧರಿತ ವೀರ್ಯಾಣು ಸೆಕ್ಸಿಡ್ ಸೆಮೆನ್ನ ಯೂಸ್ ಮಾಡೋದ್ರಿಂದ ಬರೀ ಹೆಣ್ಣು ಕರುನೇ ಪಡಿಬೋದು. ಹೆಣ್ಣು ಕರು ಹುಟ್ಟಿದ್ದೇ ಆದಲ್ಲಿ ರೈತನಿಗೆ ಲಾಭ, ಅದು ಕೂಡ ಒಂದು ಲಾಭ. ಹೆಣ್ಣು ಕರು ಹುಟ್ಟಿದರೆ ನಾವು ಇಷ್ಟು ಈ ಥರ ಎಲ್ಲ ಕರುಗಳ ಸಾಕಾಣಿಕೆ ಮಾಡಿ ಮತ್ತೊಂದೊಂದು ತಳಿ ಅಭಿವೃದ್ಧಿಗಳನ್ನ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಆದಷ್ಟು ನೀವು ಲಿಂಗ ನಿರ್ಧರಿತ ವೀರ್ಯಾಣು ಸೆಕ್ಸಿಡ್ ಸೆಮೆನ್ ಅಂತ ಹೇಳ್ತೀವಿ ಅದನ್ನು ಬಳಸಬೇಕಾಗತ್ತೆ. ಬೆದೆಗೆ ಬರೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈ ಕರುಗಳು ಬೆದೆಗೆ ಬಂದಾಗ ಎಗರಾಡೋದು, ಆಮೇಲೆ ಲೋಳೆ ಆಡೋದು, ಮಡ್ಲಲ್ಲಿ ಲೋಳೆ ಆಡೋದು ಈ ರೀತಿ ಕಾಣುತ್ತೆ. ಇನ್ನೊಂದು ಹಸು ಮೇಲೆ ಹತ್ತಕ್ಕೆ ಹೋಗೋದು ಈ ರೀತಿಯೆಲ್ಲ ಕಾಣಿಸ್ಕೋತವೆ. ಈಗ ಬೆದೆ ಕೊಡಿಸ್ಬೇಕಾದ್ರೂ ಅಷ್ಟೇ, ಇವತ್ತು ಸಂಜೆ ಬೆದೆಗೆ ಬತ್ತು ಅಂತಂದರೆ ಬೆಳಿಗ್ಗೆನೇ ಹೀಟು ಕೊಡಿಸ್ಬೇಕು, ಸೆಮೆನ್ ಮಾಡಿಸ್ಬೇಕು, ಟೆಕ್ನಿಕ್ ಇದು ಮಾಡಿಸ್ಬೇಕು. ಏನಾಗುತ್ತೆ ಅಂದರೆ ಈಗ ಬಂತು ಅಂದ ತಕ್ಷಣ ಕರೆದ ತಕ್ಷಣ ಮಾಡಿಸ್ಬಿಟ್ರೆ ಅದನ್ನ ಹರ್ಲಿ ಹೀಟ್ ಅಂತೀವಿ. ಮುಂಚಿತವಾಗಿಯೇ ಇನ್ನು ಅಂಡಾಶಯಗಳು ಮೊಟ್ಟೆಗಳು ರಿಲೀಸ್ ಆಗಿರಲ್ಲ, ಹಾಗಾಗಿ 12 ಅವರ್ಸ್ ಬಿಟ್ಟು ಅಂದರೆ ಇವತ್ತು ಸಂಜೆ ಹೀಟಿಗೆ ಬತ್ತು ಅಂತಂದರೆ ಮಾರ್ನಿಂಗ್ ಹೀಟಿಗೆ ಬತ್ತು ಅಂತಂದರೆ ಸಂಜೆ ಹೀಟಿಗೆ ಕೊಡಿಸುವಂಥದ್ದು ತುಂಬ ಒಳ್ಳೆಯದು ವೈಜ್ಞಾನಿಕವಾಗಿ. ಹೀಟಿಗೆ ಕೊಡಿಸಿದ ನಂತರ ನಿಮಗೆ ನೆಕ್ಸ್ಟ್ ಎಗೈನ್ ಅದೇನಾದ್ರು ನಿಂತ್ಕೊಂಡಿಲ್ಲ ಅಂತ ಅಂದರೆ ಒಂದು 20 ದಿನಗಳ ನಂತರ ಮತ್ತೆ ಎಗೈನ್ ಅದು ಹೀಟಿಗೆ ಬರ್ತದೆ, ಬೆದೆಗೆ ಬರ್ತದೆ. ಅಂಥ ಸಂದರ್ಭದಲ್ಲಿ ಪಶುವೈದ್ಯರನ್ನು ಸಂಪರ್ಕಿಸಿ ಒಳಗಡೆ ಚೆಕ್ ಮಾಡಿಸಿ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡಿ ನಂತರ ಹೀಟಿಗೆ ಕೊಡಿಸಿದ್ರೆ ಬೇಗ ಆಗುತ್ತೆ. ಯಾಕಂದರೆ ಭಾಳ ಸಾರಿ 8 ಸಾರಿ ಕೊಡಿಸ್ತೇವೆ ಸರ್, 10 ಸಾರಿ ಕೊಡಿಸ್ತೇವೆ ಸರ್, 3 ವರ್ಷ ಆಯಿತು ಹೀಟು ನಿಂತ್ಕೊಂಡಿಲ್ಲ, ಸಮಸ್ಯೆಗಳೆಲ್ಲ ಇರ್ತವೆ. ಹಾಗಾಗಿ ನಿಮ್ಗೆ ಯಾವಾಗ 2-3 ಸಾರಿ ನಿಂತಿಲ್ಲ ಆವಾಗ ತಕ್ಷಣ ಪಶುವೈದ್ಯಾಧಿಕಾರಿಗಳು ಒಳಗಡೆ ಕೈ ಹಾಕಿ ನೋಡಲೇಬೇಕಾಗುತ್ತೆ. ಯಾಕಂದರೆ ಅದು ಗರ್ಭ ಹೇಗೆ ಬೆಳೆದಿದೆ, ಅಂಡಾಶಯದಲ್ಲಿ ಪ್ರಾಬ್ಲಮ್ ಇದೆಯಾ, ಅದನ್ನು ಅವರಷ್ಟೇ ಗುರುತಿಸಲು ಸಾಧ್ಯ. ಅವ್ರನ್ನ ಸಂಪರ್ಕಿಸಿ ಇಟ್ಟು ಕೊಡಿಸೋದು ಒಳ್ಳೆಯದು.
3: ಓಕೆ ಸರ್, ಹಾಗಾದರೆ ಈಗ ಹಸು ಗರ್ಭಾವಸ್ಥೆಯಲ್ಲಿ ಇರುವಂತಹ ಸಮಯದಲ್ಲಿ ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಯಾವ ರೀತಿಯ ಪೋಷಣೆಯನ್ನು ನೀಡಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
4: ಗರ್ಭ ಕಟ್ಟಿದೆ ಅನ್ನೋದನ್ನು ಗೊತ್ತು ಮಾಡಿಸ್ಕೊಂಡ ತಕ್ಷಣ ನೀವು ಆ ಹಸುವನ್ನು ಸ್ವಲ್ಪ ಹುಷಾರಾಗಿ ಸಾಕಬೇಕಾಗತ್ತೆ. ಹುಷಾರಾಗಿ ಅಂದರೆ ಯಾವ ರೀತಿಯಾಗಿ ಅಂತಂದರೆ, ನೀವು ಕೊಡೋ ನೀರಲ್ಲೇ ಆಗಲಿ, ಫಾರ್ಡರಲ್ಲೇ ಆಗಲಿ, ಫೀಡಲ್ಲೇ ಆಗಲಿ ಸ್ವಚ್ಛತೆ ಕಾಪಾಡ್ಕೊಬೇಕು. ಮತ್ತು ಒಣಹುಲ್ಲು ಹಸಿರುಲ್ಲು ಇವನ್ನೆಲ್ಲ ತನಗೆ ಅದಕ್ಕೆ ಬೇಕಾದಷ್ಟು ಇದರಲ್ಲೇ ಕೊಡಬೇಕಾಗತ್ತೆ. ಇನ್ನು ಪಶು ಆಹಾರ ಅಂತ ಬಂದಾಗ ಎಷ್ಟೋ ಜನ ಅಂತ ಇದ್ಮೇ ಏನು ಮಾಡ್ಬಿಡ್ತಾರೆ, ಈಗ ಹೀಟಿಗೆ ಕೊಡಿಸಿದ್ದೀನಿ ಹೀಟಿಗೆ ನಿಲ್ಲದೆ ಹೋಗುತ್ತೆ ಅಂತೇಳಿ ಪಶು ಆಹಾರನ ನಿಲ್ಲಿಸ್ಬಿಡ್ತಾರೆ. ಆ ರೀತಿ ಏನಿಲ್ಲ, ಅದನ್ನು ಪಶು ಆಹಾರ ಸಂಪೂರ್ಣ ಪಶು ಆಹಾರ ಏನು ಸೇರಬೇಕು ಅದರಿಂದ ಹೀಟಿಗೆ ನಿಂತ್ಕೊಳ್ಳೋದಕ್ಕೆ ಆಗಲಿ ಇದಕ್ಕೆ ಆಗಲಿ ಯಾವುದೇ ಸಂಬಂಧ ಇರಲ್ಲ. ನೀವೇನು ನೀವು ಫೀಡ್ಸ್ನ ಕೊಡ್ತಾ ಹೋಗ್ತೀರಾ ಅದನ್ನು ಕಂಟಿನ್ಯೂ ಮಾಡೋದೇ ಒಳ್ಳೆಯದು. ನಂತರ ಇನ್ನೂ ಕೆಲವರು ಹೇಳ್ತಾರೆ ಫೀಡ್ ಜಾಸ್ತಿ ಕೊಡಬೇಡ, ಕರು ತುಂಬ ಬೆಳೆದ್ಬಿಡುತ್ತೆ ಹೊಟ್ಟೆ ಒಳಗಡೆ ಅನ್ನೋದೆಲ್ಲ ಹೇಳ್ತಾರೆ. ಆ ರೀತಿಯಾಗಿಲ್ಲ, ಪ್ರೆಗ್ನೆಂಟ್ ಅಂತ ಅಂದಮೇಲೆ ಒಂದು ಗರ್ಭಧರಿಸ ರಾಸು ಅಂದಮೇಲೆ ತನ್ನ ಮೇಂಟೆನೆನ್ಸ್ಗೆ, ತನ್ನ ಗರ್ಭದೊಳಗಿನ ಕರುವಿನ ಮೇಂಟೆನೆನ್ಸ್ಗೆ ಶಕ್ತಿ ಮತ್ತು ಪ್ರೋಟೀನ್ ಎರಡೂ ಬೇಕಾಗುತ್ತೆ. ಅದು ಸಿಗೋದೆ ಫುಡ್ಡಿಂದ, ಫುಡ್ಡಲ್ಲಿ ಯಾವುದೇ ವ್ಯತ್ಯಯ ಆಗಬಾರ್ದು. ಮತ್ತು ಎಕ್ಸಸೈಸ್, ಎಕ್ಸಸೈಸ್ ಅಂದರೆ ಹೇಗೆ, ಸ್ವಲ್ಪ ಒಂದೇ ಕಡೆ ಕಟ್ಟಿದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದು ವಾಕ್ ಮಾಡಬೇಕು ಒಂದು 7 ತಿಂಗಳ ನಂತರ ಅಂತೂ. ಅದು ಪ್ರತಿದಿನ ಒಂದು ಸ್ವಲ್ಪ ನಿಮ್ಮ ಜಾಗ ಮಾಡಿ, ಅದಕ್ಕೆ ಓಡಾಡಲಿಕ್ಕೆ ನೀವು ಜಾಗ ಮಾಡಲೇಬೇಕಾಗತ್ತೆ. ಆಗ ತನ್ನ ಮೂಳೆ ಸಡಿಲ ಆಗೋದೇ ಆಗಲಿ, ಮತ್ತು ಕರು ಚೆನ್ನಾಗಿ ಒಳಗಡೆ ಗರ್ಭದ ಒಳಗಡೆ ಆಡೋದೇ ಆಗಲಿ, ಆ ಪ್ರಕ್ರಿಯೆಗಳು ಚೆನ್ನಾಗಾಗ್ತವೆ. ಹಾಗಾಗಿ ಹಸುವಿನ ಎಕ್ಸಸೈಸ್ ಮಾಡಿಸ್ಬೇಕು, ಓಡಾಡೋಕೆ ಬಿಡಬೇಕು 7 ತಿಂಗಳು ಇರೋಕೆ. ಮತ್ತು ಬೇರೆ ಅಕ್ಕಪಕ್ಕ ರ್ಯಾಶ್ ಇರುವಂಥ ತುಂಬ ಉದ್ರೇಕಗೊಳ್ಳುವಂಥ ಹಸುಗಳ ಪಕ್ಕ ಮಲಗಿಸ್ಬೇಡಿ, ಯಾಕಂದರೆ ಗುದ್ದಾಡೋ ಚಾನ್ಸ್ ಇರುತ್ತೆ. ಆಮೇಲೆ ಜಾರು ನೆಲ, ನೆಲ ಕೂಡ ಸ್ವಲ್ಪ ರಫಾಗೆ ಇರಬೇಕು, ಅಥವಾ ರಬ್ಬರ್ ಮ್ಯಾಟ್ ಏನು ಬರ್ತದಲ್ಲ ಅದನ್ನು ಬಳಸಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಒಂದು ಸಾರಿ ಗರ್ಭಧರಿಸಿದ ರಾಸು ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಆಗ್ತಾ ಇದ್ದಾಗೇ ಜಾರೋ ಸಂಭವಗಳು ಜಾಸ್ತಿ ಇರ್ತವೆ. ಹಾಗಾಗಿ ನಮ್ಮ ನೆಲನೂ ಕೂಡ ತುಂಬ ರಫಾಗೆ ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನೊಂದು ರೋಗ ಇರುತ್ತೆ, ಬ್ರುಸೆಲೋಸಿಸ್ ಅಂತೇಳಿ. ಅದೇನು ಮಾಡುತ್ತೆ ಅಂತಂದರೆ, ಆ ಥರದ ರೋಗ ಬಂದಿದ್ದೇ ಆದಲ್ಲಿ 7 ತಿಂಗಳಿಗೆಲ್ಲ ಅಬರ್ಷನ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೂ ಕೂಡ ಲಸಿಕೆ ಇದೆ, ನೀವು ಕರುವಿನಲ್ಲಿದ್ದಾಗಲೇ ಬ್ರುಸೆಲ್ಲಾ ವ್ಯಾಕ್ಸಿನ್ ಅಂತ ಮಾಡಿಸ್ಕೋಬೋದು ನೀವು. ಆಗ ಯಾವುದೇ ಈ ಬ್ರುಸೆಲ್ಲಾ ಅಂಥ ರೋಗಗಳನ್ನ ತಡೆಗಟ್ಟಬಹುದು. ಹೀಗೆ ಆರೋಗ್ಯವಾಗಿ ಹಸು ತನ್ನ ಗರ್ಭಾವಸ್ಥೆಯನ್ನು ಆಗಿದ್ದೆ ಆದಲ್ಲಿ 9 ತಿಂಗಳು 9 ದಿನಕ್ಕೆ ಹಸುವಿನಲ್ಲಿ ಒಂದು ನಾವು ಟರ್ಮಿನೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಆದರೆ ಹೆಚ್ಚು ಕಮ್ಮಿ ಹಿಂದೆ ಮುಂದೆ 1 ವಾರ 2 ವಾರಗಳು ಕೂಡ ಆಗ್ತವೆ ಕೆಲವೊಮ್ಮೆ. ಈ ಏನು ಗರ್ಭ ಏನು ಕರು ಹಾಕೋ ಸಂದರ್ಭ ಏನಿರುತ್ತೆ ಆ ಟೈಮಲ್ಲಿ ಅದು ನಾವು ಸ್ವಲ್ಪ ಅಗಲವಾದ ಜಾಗಕ್ಕೆ ಬಿಡಬೇಕಾಗತ್ತೆ. ಆಮೇಲೆ ಎರಡೂ ಕಡೆ ಕಟ್ಟೋ ಅಭ್ಯಾಸ ಇದ್ದರೆ ಅದನ್ನು ಮಾಡಬಾರ್ದು. ಒಂದೇ ಕಡೆ ಕಟ್ಟಿ ಸ್ವಲ್ಪ ಅದು ಈಸಿಯಾಗಿ ತಾನು ಎದುರೊಳೋದು, ಕೂರೋದು, ಆ ಕಡೆ ಈ ಕಡೆ ತಿರುಗಾಡುವಂಗೆ ಸ್ವಲ್ಪ ಕಟ್ಟಬೇಕಾಗತ್ತೆ. ಮಡಲು ಊತ ಕಾಣುತ್ತೆ, ಈಗೇನು ಕೆಚ್ಚಲು 7 ತಿಂಗಳಿಂದ ಡೆವಲಪ್ ಆಗ್ತಾ ಬರ್ತದೆ. 8 ತಿಂಗಳು 9 ತಿಂಗಳು ತನ್ನ ಕರು ಹಾಕೋ ಸಂದರ್ಭ ಹತ್ತಿರ ಬರ್ತಾ ಇದ್ದಂಗೆ ತನ್ನ ಕೆಚ್ಚಲನ್ನು ಬಿಡ್ತಾ ಹೋಗುತ್ತೆ, ಹಾಲು ತುಂಬಿಕೊಳ್ಳುತ್ತೆ. ಲಾಸ್ಟ್ ಇನ್ನೇನು ಕರು ಹಾಕಬೇಕು ಅನ್ನೋ ಒಂದು 3 ದಿನದಲ್ಲಂತೂ ಕೆಚ್ಚಲುಗಳು ತುಂಬ ಬಿಗಿಯಾಗ್ತವೆ, ತೊಟ್ಟುಗಳಲ್ಲೆಲ್ಲ ಹಾಲು ತುಂಬಿಕೊಳ್ಳೋ ರೀತಿ ಆಗ್ತವೆ. ಇಲ್ಲೇನಾಗುತ್ತೆ ಅಂತಂದರೆ, ಕೆಲವೊಂದು ಟೈಮು ಯಾರಾದರೂ ಮಾರಾಟಗಾರರೇ ಆಗಲಿ, ಹಸುಗಳನ್ನ ತೊಗೊಳಕ್ಕೆ ಬರೋರೇ ಆಗಲಿ, ಅಥವಾ ಫಾರ್ಮ್ ವಿಸಿಟ್ ಮಾಡಿದವರೇ ಆಗಲಿ, ಕೆಲವೊಂದು ಟೈಮು ಹಾಲು ಕರೆದು ನೋಡ್ಬಿಡ್ತಾರೆ, ಹಾಲು ಬರುತ್ತಾ ಇಲ್ವಾ ಅಂತೇಳಿ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಬಾವಾಗೋ ಸಂದರ್ಭ ಇರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕರು ಏನು ಹಾಕೋ ಸಂದರ್ಭದಲ್ಲಿ ಏನು ಬಿಗಿಯಾಗಿರುತ್ತೆ ಕೆಚ್ಚಲು, ಅಂಥ ಟೈಮಲ್ಲಿ ಹಾಲು ಕರೆಯೋ ಪ್ರಯತ್ನಕ್ಕೆಲ್ಲ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಅಷ್ಟೇ ಸಾಕು, ಮೇಲ್ಮಡಿದಲ್ಲಿ ಫಿಸಿಕಲಾಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ, ಮಡಲು ಊತ ಕಂಡಿರೋದು ಮತ್ತು ಹಾಲು ತುಂಬಿಕೊಂಡು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕರು ಹಾಕೋ ದಿನಗಳು ಹತ್ತಿರ ಇದ್ದಾವೆ ಅಂತೇಳಿ. ಹಾಗಾಗಿ ಅದು ಕರು ಹಾಕೋ ಸಂದರ್ಭದಲ್ಲಿ ಹಿಂದೆಗಡೆ ಏನು ಬಡಲ ಹತ್ರ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಇದು ಮಾಡಿಕೊಂಡು ಕ್ಲೀನಾಗಿ ಇಟ್ಕೋಬೇಕು. ನಿಮ್ಮ ಒಣಲು ಅಂತ ಹೇಳ್ತೀವಿ ಅದನ್ನಾದರೂ ಆಸಿ ಒಂದು ಒಳ್ಳೆ ಬೆಡ್ನ ಮಾಡೋ ರೀತಿ ತಯಾರಿ ಮಾಡ್ಕೋಬೇಕು. ಹೀಗೆ ಹೈನುಗಾರಿಕೆಯಲ್ಲಿ ಬರೀ ಹಾಲಷ್ಟೇ ಅಲ್ಲ, ಕರುಗಳನ್ನ ಈ ರೀತಿಯಾಗಿ ವೈಜ್ಞಾನಿಕವಾಗಿ ಸಾಕಿದ್ದೇ ಆದಲ್ಲಿ ಕರುಗಳು ಕೂಡ ರೈತನ ಒಂದು ಆಸ್ತಿ. ತಾನೇ ಬೆಳೆಸಿ ತಾನೇ ಹಾಲನ್ನು ಕರೆಯೋದ್ರಿಂದ ಅದರ ನೇಚರ್ ಏನು ಅಂತ ಗೊತ್ತಿರ್ತದೆ, ನಿಮ್ಮ ಜೊತೆ ಚೆನ್ನಾಗಿ ರೈತನ ಜೊತೆ ಚೆನ್ನಾಗಿ ಹೊಂದಾಣಿಕೆ ಆಗಿರುತ್ತೆ, ಇಟ್ಕೊಬೋದು. ಮುಂದೆ ಅದಕ್ಕೆ ಯಾವುದೇ ರೋಗಗಳು ಬರಲ್ಲ ಈ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೆ ಅದರಲ್ಲಿ. ಅಥವಾ ಮಾರಾಟ ಮಾಡ್ತೀನಿ ಅಂದರೂ ಕೂಡ ಒಂದು ಕರುನ ಈಗ ಇಲ್ಲ ಅಂತಂದರೂ ಮಾರ್ಕೆಟ್ ವ್ಯಾಲ್ಯೂ 50,000-70,000 ಮೇಲೇ ಇದ್ದಾವೆ. ಹಾಗಾಗಿ ಅದನ್ನು ಕೂಡ ನಿಮಗೆ ಒಂದು ಆರ್ಥಿಕವಾಗಿ ಸಬಲವಾಗೋಕ್ಕೆ ಒಂದು ಕಾರಣ ಆಗುತ್ತೆ ಕರುಗಳ ಸಾಕಾಣಿಕೆ ಕೂಡ.
3: ಖಂಡಿತ ಸರ್, ಸೊ ತಾವು ಹೇಳಿದಂತಹ ಮಾತು ನಿಜವಾಗ್ಲೂ ಸತ್ಯ ಇದು. ಸೊ ಕರುಗಳನ್ನ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ, ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ, ಸೊ ಎಲ್ಲ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ ಅವುಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ಸೊ ಅವುಗಳನ್ನ ನಾವು ಸಾಕಾಣಿಕೆ ಮಾಡಿದಗೂ ಕೂಡ ಸಾರ್ಥಕ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಕುರಿತಂತೆ, ಅದರಲ್ಲೂ ಮುಖ್ಯವಾಗಿ ಕರು ಸಾಕಾಣಿಕೆಯ ಕುರಿತಂತೆ ಇವತ್ತು ನಮ್ಮ ಜೊತೆ ಮಹೇಶ್ ಅವರು ಮಾತಾಡ್ತಾ, ಸೊ ಅವರಿಗೆ ತಿಳಿದಿರುವಂತಹ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ವೈಜ್ಞಾನಿಕ ಪದ್ಧತಿಯಲ್ಲಿ ಕರು ಸಾಕಾಣಿಕೆ ಆಗಿರುವುದು, ಹಸು ಸಾಕಾಣಿಕೆ ಆಗಿರುವುದು ಮಾಡಿದಾಗ ಖಂಡಿತವಾಗ್ಲೂ ಅದರಲ್ಲಿ ಉತ್ತಮ ಲಾಭ ಕೂಡ ಸಿಗುತ್ತೆ, ಹಾಗೆ ಒಂದು ಮನಸ್ಸಿಗೆ ತೃಪ್ತಿ ಕೂಡ ಸಿಗುತ್ತೆ ಅನ್ನೋದು ಇವರ ಮಾತು. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ, ರಾಣಿಪುರ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಂ, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಂ, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರ್ ಅವರು.
8: ಐನ್ಸ್ಟೀನರ್ ಸಾಪೇಕ್ಷ ಸಿದ್ಧಾಂತಕ್ಕೆ ಸಂಪೂರ್ಣ ಸೂರ್ಯಗ್ರಹಣದ ಕೊಡುಗೆ. ಐನ್ಸ್ಟೀನ್ ಜಗತ್ತಿನ ಶ್ರೇಷ್ಠ ಭೌತ ವಿಜ್ಞಾನಿ. ಅವರ ಸಂಶೋಧನೆ ಸಾಪೇಕ್ಷ ಸಿದ್ಧಾಂತಕ್ಕೆ 100 ವರ್ಷಗಳು ಕಳೆದಿವೆ. 1915 ಐನ್ಸ್ಟೀನ್ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿ ಹೊಸ ಸಂಶೋಧನೆಯನ್ನು ಜಗತ್ತಿಗೆ ನೀಡಿದರು. ಆದರೆ ಅದಕ್ಕೆ ಜಗತ್ತಿನ ವಿಜ್ಞಾನಿಗಳ ಸರ್ವಸಮ್ಮತ ಒಪ್ಪಿಗೆ ಸಿಕ್ಕಿದ್ದು 1922. ಐನ್ಸ್ಟೀನರ ಸಾಪೇಕ್ಷ ಸಿದ್ಧಾಂತದಲ್ಲಿ ಗುರುತ್ವಕ್ಕೆ ಹೊಸ ಆಯಾಮ ದೊರೆಯಿತು. ಅದರಲ್ಲಿ ದೇಶ ಕಾಲಗಳ ಜಾಲವೂ ಕೂಡ ಸೇರಿಕೊಂಡಿತ್ತು. ಗುರುತ್ವವಿರುವ ಕಡೆ ಬೆಳಕು ಬಾಗುತ್ತದೆ ಎಂಬ ವಿಚಾರವೂ ಆಗ ಬಹಿರಂಗಗೊಂಡಿತ್ತು. ಸಾಪೇಕ್ಷ ಸಿದ್ಧಾಂತಕ್ಕೂ ಸೂರ್ಯಗ್ರಹಣಕ್ಕೂ ನಿಕಟವಾದ ಸಂಬಂಧವಿದೆ. ಬೆಳಕಿನ ಬಾಗುವಿಕೆಯನ್ನು ಪರೀಕ್ಷೆ ಮಾಡಬೇಕಾದರೆ ಅದಕ್ಕೊಂದು ಸೂಕ್ತ ದಿನ ಬೇಕಲ್ಲವೇ? ಅದುವೇ ಸಂಪೂರ್ಣ ಸೂರ್ಯಗ್ರಹಣದ ದಿನ. ಸಂಪೂರ್ಣ ಸೂರ್ಯಗ್ರಹಣದ ದಿನ ಸೂರ್ಯ ಮರೆಯಾಗುತ್ತಾನೆ. ನಕ್ಷತ್ರಗಳ ಬೆಳಕನ್ನು ಸುಲಭವಾಗಿ ಆಗ ನೋಡಬಹುದು. 1919 May 29 ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಿತ್ತು. ಆಗ ವಿಜ್ಞಾನಿಗಳು ಆಫ್ರಿಕಾದ ಪ್ರಿನ್ಸಿಪ್ ದ್ವೀಪ ಹಾಗೂ ಬ್ರೆಜಿಲ್ ದೇಶದ ಸೊಲಿಬ್ರಾನಲ್ಲಿ ಗ್ರಹಣ ನೋಡಲು ಸೇರಿದ್ದರು. ಗ್ರಹಣವನ್ನು ನೋಡಿ ಬೆಳಕಿನ ಕಿರಣ ಬಾಗುವಿಕೆಯನ್ನು ಅವರು ಅಳತೆ ಮಾಡತೊಡಗಿದ್ದರು. ಹೀಗೆ ಸೂರ್ಯಗ್ರಹಣದ ಬೆಳಕಿನ ಬಾಗುವಿಕೆಯ ಕರಾರುವಕ್ಕಾದ ಅಳತೆಗೆ ಕಾರಣವಾಯಿತು. ಮುಂದೆ ಆಲ್ಬರ್ಟ್ ಐನ್ಸ್ಟೀನ್ ಜಗದ್ವಿಖ್ಯಾತ ವಿಜ್ಞಾನಿ ಎಂದು ಹೆಸರಾದರು. ಸಾಪೇಕ್ಷ ಸಿದ್ಧಾಂತಕ್ಕೆ 100% ಮಾನ್ಯತೆ ಸಿಕ್ಕಿದ್ದು ಪಶ್ಚಿಮ ಆಸ್ಟ್ರೇಲಿಯಾದ ವಲಾಲ್ ಎಂಬ ಸ್ಥಳದಲ್ಲಿ. 1922 September 21 ಅವತ್ತು ಸಂಪೂರ್ಣ ಸೂರ್ಯಗ್ರಹಣ. ಆ ಸಂದರ್ಭದಲ್ಲಿ ಬೆಳಕಿನ ಬಾಗುವಿಕೆ ಅಳತೆ ಲೆಕ್ಕಾಚಾರಗಳು ಕರಾರುವಕ್ಕಾಗಿ ನಡೆಯುತ್ತವೆ. ವಿಲಿಯಂ ಕಾಂಬೆಲ್, ಎಡ್ವಿನ್ ಸ್ಲೋಸಸ್ ಹಾಗೂ ಅನೇಕ ಸ್ಥಳೀಯ ವಿಜ್ಞಾನಿಗಳು ಆ ಸಂಶೋಧನೆಗೆ ಮುಂದಾದರು. ಅವರ ಸಂಶೋಧನೆ ನಡೆದದ್ದು ನಿರ್ಜನವಾದ ಮರಳುಗಾಡಿನಲ್ಲಿ. ಅಲ್ಲಿಗೆ ಹೋಗಲು ಒಂಟೆಗಳನ್ನು ಬಿಟ್ಟರೆ ಯಾವ ವಾಹನಗಳ ಸಂಪರ್ಕವೂ ಇರಲಿಲ್ಲ. ಸಾರಿಗೆ ಸಂಪರ್ಕವಿಲ್ಲದ ಅಂಥ ಜಾಗದಲ್ಲಿ ಬೆಳಕಿನ ಬಾಗುವಿಕೆ ಸಂಶೋಧನೆ ನಡೆದದ್ದು ಅತ್ಯಂತ ಕೌತುಕದ ಅಚ್ಚರಿಯ ಸಂಗತಿ. ಆಸ್ಟ್ರೇಲಿಯಾದ ಪ್ರಧಾನಿಯಾಗಿದ್ದ ಬಿಲ್ಲಿ ಹ್ಯೂಸ್ ಆ ಸಂಶೋಧನೆಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದ. ಭಾರತ, ಕೆನಡಾ, ಅಮೆರಿಕದ ವಿಜ್ಞಾನಿಗಳ ತಂಡವೇ ಆಸ್ಟ್ರೇಲಿಯಾದ ವಲಾಲಲ್ಲಿ ಬಂದು ಸೇರಿದ್ದರು. ಭಾರತದ ಯವರ್ಷೆಡ್ ಎಂಬ ವಿಜ್ಞಾನಿ ಕೂಡ ಅಲ್ಲಿ ಭಾಗವಹಿಸಿದ್ದು ಒಂದು ದಾಖಲೆ. ಅಮೆರಿಕದ 10 ಟನ್ ತೂಕದ, ಆಸ್ಟ್ರೇಲಿಯಾದ 35 ಟನ್ ತೂಕದ ದೂರದರ್ಶಕಗಳು ಹಾಗೂ 30 ವಿಜ್ಞಾನಿಗಳು ಅಲ್ಲಿ ನೆರೆದಿದ್ದರು. ಸಂಪೂರ್ಣ ಸೂರ್ಯಗ್ರಹಣದ ಅನ್ವೇಷಣೆಗಾಗಿ ವಿಜ್ಞಾನಿಗಳನ್ನು ಹೊತ್ತೊಯ್ಯಲು ಆಸ್ಟ್ರೇಲಿಯಾದ ನೌಕಾಯಾನದ 10 ಜನ ಸಿಬ್ಬಂದಿಗಳು ಶ್ರಮಪಟ್ಟಿದ್ದರು. ದೂರದರ್ಶಕಗಳನ್ನು, ವಿಜ್ಞಾನಿಗಳನ್ನು ಹೊತ್ತು ಹಡಗು ಸಮುದ್ರ ತೀರ ಬಿಟ್ಟು ಚಲಿಸುವಾಗ ಬೃಹತ್ ಗಾತ್ರದ ಸಮುದ್ರದಲೆಗಳು ಇಡೀ ಹಡಗನ್ನೇ ನಡಗಿಸಿಬಿಟ್ಟವು. ಕೆಲವು ಕಡೆ ಹಡಗನ್ನು ರಕ್ಷಿಸಿ ಕತ್ತೆಗಳು, ಸ್ಥಳೀಯ ಆದಿವಾಸಿಗಳು ವಿಜ್ಞಾನಿಗಳಿಗೆ ಸಹಾಯ ಮಾಡಿದರು. ಅಂತೂ ಸೆಪ್ಟೆಂಬರ್ 21ನೇ ತಾರೀಕಿನ ಸಂಪೂರ್ಣ ಸೂರ್ಯಗ್ರಹಣದ ದಿನ ಸಂಶೋಧನೆ ಯಶಸ್ವಿಯಾಗಿ ನಡೆಯಿತು. ಐನ್ಸ್ಟೀನ್ ನಡೆಸಿದ ಸಂಶೋಧನೆಗೂ ಆಸ್ಟ್ರೇಲಿಯಾದ ವಲಾಲ್ ಸಂಶೋಧನೆಗೂ ಕೇವಲ 1% ಮಾತ್ರ ವ್ಯತ್ಯಾಸವಿತ್ತು. ಜಗತ್ತಿನಾದ್ಯಂತ ಅಸಂಖ್ಯಾತ ಖಗೋಳ ವಿಜ್ಞಾನಿಗಳು ಸಂಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಬೆಳಕಿನ ಬಾಗುವಿಕೆಯ ಪ್ರಯೋಗಗಳನ್ನು ಮಾಡುತ್ತಲೇ ಬಂದಿದ್ದರು. 50 ವರ್ಷಗಳವರೆಗೆ ನಿಖರವಾದ ವೀಕ್ಷಣೆಗಳು ನಡೆಯಲೇ ಇಲ್ಲ. ಅಂತೂ ಆಲ್ಬರ್ಟ್ ಐನ್ಸ್ಟೈನ್ರವರ ಸಾಪೇಕ್ಷ ಸಿದ್ಧಾಂತ ನಿಖರವಾಗಿ ಸಾಬೀತಾಗಿದ್ದು ಆಸ್ಟ್ರೇಲಿಯಾ, ಬ್ರೆಜಿಲ್ ದೇಶಗಳಲ್ಲಿ. 100 ವರ್ಷಗಳ ಹಿಂದೆ ನಡೆದು ಹೋದ ಈ ಚಾರಿತ್ರಿಕ ಸಂಗತಿಯನ್ನು ಆಸ್ಟ್ರೇಲಿಯಾದವರು ಮಾತ್ರ ಮರೆತಿಲ್ಲ. ಅಮೆರಿಕಾ, ಕೆನಡಾ, ಬ್ರೆಜಿಲ್ ಹಾಗೂ ಭಾರತ ದೇಶಗಳು ಕೂಡ ಅದನ್ನು, ಆ ಘಟನೆಯನ್ನು ನೆನಪಿಸಿಕೊಳ್ಳಲೇಬೇಕು. ಭಾರತದ ಯವರ್ಷಡ್ ಎಂಬ ವಿಜ್ಞಾನಿ ಕೂಡ ಆಸ್ಟ್ರೇಲಿಯಾದ ಸಂಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಸಾಪೇಕ್ಷ ಸಿದ್ಧಾಂತದ ಬೆಳಕಿನ ಬಾಗುವಿಕೆ ಪ್ರಯೋಗದಲ್ಲಿ ಭಾಗವಹಿಸಿದ್ದು ನಮ್ಮ ಹೆಮ್ಮೆಯ ಸಂಗತಿ.
7: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀವ್ ಇಂಡಿಯನ್ಸೇ ಇಷ್ಟು, ರಾತ್ರೆಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಒರಿ ಜಲಸಿ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ ಅಂತ.

ಬಲಿಕೊಟ್ಟು ಮನುಷ್ಯನ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋರ್ನೆಲ್ಲ ಕಟ್ಟುಪಾಡಲ್ಲಿ ಕಟ್ಟಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿಯಾಗಿರೋರ್ನ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಲ್ಲ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತಿನ ಟ್ರೆಂಡ್ ಇಷ್ಟ.

0: ಯಾರ್ಗೋ ಇದು ಸಾವೆಟ್?
1: ನಿಮ್ ಅಪ್ಪನ ಎಣಕಪ್ಪ.
0: ಮತ್ ನನ್ ಮುಂದೆ ಯಾಕೆ ಹೊಡಿತ್ಯ? ಬದುಕಿರೋನ್ಗೆ ಬ್ಯಾಂಡ್ ಸೆಟ್, ಅವ್ರೆಲ್ಲ
1: ಕುಡಿದ್ ಮಲಗೋರಪ್ಪ.
0: ಓಡದ್ ಎಪ್ಸು.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಜ್ಜೆಯಲ್ಲಿ ಉಸಿರುಗಟ್ಟಿ ಆಡುವಂತೆ ಮಾಡುತ್ತಾನೆ ಆಡುತ್ತಾನೆ
1: ಮಗನ ಕಾಮರಾಜನಂತೆ ಕಾಣುತ್ತಾನೆ ಕರೆಯುತ್ತಾನೆ
0: ಚಿಟ್ಟಗಣ್ಣು ಚದರದಂತೆ ಕಾಡುತ್ತಾನೆ ನೋಡುತ್ತಾನೆ
1: ಇಲ್ಲಿಗಿರದ ಆಟ ಎಲ್ಲೂ ಇರದು ಎನ್ನುತ್ತಾನೆ
0: ಜಗದ ಬೊಂಬೆಯ ಆಟವೆಲ್ಲ ತೋರು

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ರುದ್ರ ವೀರಭದ್ರ ಕೈಲಾಸದಲ್ಲಿ ನೀನು ಸುಭದ್ರ ಸುಭದ್ರ, ನಿನ್ನ ನಂಬಿದ ಭಕ್ತನಿಲ್ಲಿ ಅಭದ್ರ ಅಭದ್ರ ಅಭದ್ರ.
7: ರುದ್ರ ಏ ವೀರಭದ್ರ, ಈ ಅಭದ್ರನ ಕೈಗೆ ಸಿಕ್ಕರೆ ನೀನು

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ತಿಂಡಿ ಮಾಡಮ್ಮ, ಸ್ಕೂಲಿಗೆ ಟೈಮ್ ಆಯ್ತು.
1: ನೀವ್ ಕೇಳ್ತಿದ್ದೀರಾ ರೇಡಿಯೋ ಶಿವಮೊಗ್ಗ.
2: ಅಯ್ಯೋ ತಡಿ ಮಗಳೇ, ಇಲ್ಲಿ ಮನೆ ಮದ್ದಿನ ಬಗ್ಗೆ ಹೇಳ್ತಾ ಇದ್ದಾರೆ.
3: ಅಪ್ಪ ಪುಸ್ತಕ ಓದ್ಬೇಕು ಅನ್ಸ್ತಿದೆ, ಯಾವ ಪುಸ್ತಕ ಓದ್ಲಿ?
4: ಲೋ ಮಗನೇ, ಪುಸ್ತಕದ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಬೆಳ್ಳಂಬೆಳಗ್ಗೆ ರೇಡಿಯೋ ಶಿವಮೊಗ್ಗದಲ್ಲಿ ಮುಂಗೋಳಿ ಕೂಗೆ ಅವ ಕಾರ್ಯಕ್ರಮ ಬರುತ್ತೆ, ಕೇಳೋ ಅದನ್ನ.
5: ದಿನದ ಶುಭಾರಂಭಕ್ಕೆ ಭಕ್ತಿ ಗೀತೆಗಳೊಂದಿಗೆ ಉಪಯುಕ್ತ ಮಾಹಿತಿಗಳನ್ನ ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮುಂಗೋಳಿ ಕೂಗ್ಯಾವು ಕಾರ್ಯಕ್ರಮದಲ್ಲಿ ಪ್ರತಿದಿನ ಬೆಳಗ್ಗೆ 6 ರಿಂದ 7 ಗಂಟೆಯವರೆಗೆ ನಿಮ್ಮ ಆರ್ಜಿ ಅರ್ಪಿತಾ ಜೊತೆ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್. ನಿಮ್ಮ ಮನೆ ಮನದ ಕೈರುಚಿ.
4: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಚಿಂಚಿನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

Thank you.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇಯ್, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಓಂ ಗಣಪತಿ ಗಣಪತಿ ಓಂ, ಓಂ ಗಣಪತಿ ಗಣಪತಿ ಓಂ, ಓಂ ಗಣಪತಿ ಗಣಪತಿ ಓಂ. ಸಂಕಷ್ಟ

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್